ಆತ್ಮೀಯ ಶ್ರೋತೃ ಬಾಂಧವರಿಗೆ ವಾಸುದೇವ ವೈದ್ಯ ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 2.1 ಮೆಗಾಹರ್ಟ್ಸ್. ಇಂದು ಬುಧವಾರ 2026 ಇಸ್ವಿಯ ಆಗಸ್ಟ್ ತಿಂಗಳು 12 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಶ್ರಾವಣ ಮಾಸದ 21 ದಿನ. ಈಗ ಸಮಯ 5:58:46 ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಮ್ಮ ನೆರೆಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆರು ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30 ದೇಶಭಕ್ತಿ ಗೀತೆ. 6:40 ಜನಪದ ಗೀತೆಗಳು. ಮುದ್ದು ಕೃಷ್ಣ, ಪುತ್ತೂರ್ ನರಸಿಂಹನಾಯಕ್, ವೇಮಗಲ್ ಡಿ ನಾರಾಯಣಸ್ವಾಮಿ ಹಾಗೂ ಸಂಗಡಿಗರಿಂದ. 6:50 ಸಂಸ್ಕೃತದಲ್ಲಿ ವಾರ್ತೆಗಳು. 7:05 ಪ್ರದೇಶ ಸಮಾಚಾರ. 7:15 ತಂತ್ರಜ್ಞಾನ ತರಂಗ. 7:30 ಪ್ರಕಟಣೆಗಳು. ಗಂಟೆ 7:30 ಕನ್ನಡದಲ್ಲಿ ವಾರ್ತೆಗಳು. 7:40 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಹಾಗೂ 8:15 ಮಾರ್ನಿಂಗ್ ನ್ಯೂಸ್. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷವಾಣಿ ಆಟ ಅಮಾವಾಸಿ ಮದ್ದಾಲಯ ಅಥವಾ ಸಪ್ತ ಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿ ಲಿಂಗದಹಳ್ಳಿ, ಕಾಡೂರು ತಾಲೂಕು, ಚಿಕ್ಕಮಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:30 ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಎಂಎನ್ ಅನುಚಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಅಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 8:50 ಭಾವಗೀತೆ. 9:05 ವಚನಗಾಯನ. 10:00 ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಬಸವೇಶ್ವರರವರ ವಚನವನ್ನು ಪೀರಮ್ಮ ಅವರ ಧ್ವನಿಯಲ್ಲಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಆಗ್ತಿದೆ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 6:30. ಇದೀಗ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ಒಳ್ಳೆಯತನ ಅಂದರೆ ಪ್ರೀತಿ, ದಯೆ, ಸಂತೋಷ, ನ್ಯಾಯ, ತಾಳ್ಮೆ ಹಾಗೂ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಕಾರಾತ್ಮಕ ಸ್ವಭಾವ. ಇದು ನೈತಿಕತೆಯ ಪರಿಕಲ್ಪನೆಯಾಗಿದೆ ಹಾಗೂ ಇದು ಸದಾ ಕೆಡುಕಿನ ವಿರುದ್ಧ ನಿಲ್ಲುತ್ತದೆ. ನಾವು ಕೂಡಿ ಬಾಳುವ ಸಮಾಜದ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕರುಣೆ, ಸ್ವಾರ್ಥರಹಿತತೆ ಹಾಗೂ ಸರಿಯಾದ ನಡವಳಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಳ್ಳೆಯತನದ ಮುಖ್ಯ ಅಂಶಗಳೆಂದರೆ ಸಹಾನುಭೂತಿ, ದಯೆ, ಪರರ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ಅವರಿಗೆ ನಮ್ಮ ಕೈಲಾಗುವ ಸಹಾಯ ಮಾಡುವ ಮನೋಭಾವ, ದ್ವೇಷ, ಅಸೂಯೆ, ಸಿಟ್ಟು, ಕೋಪ ತೊರೆದು ಪ್ರೇಮ ಭರಿತ ಕ್ಷಮೆಯನ್ನು ಹರಡುವುದೇ ಆಗಿದೆ. ಹಾಗೂ ಎಲ್ಲರಿಗೂ ಸರಿಸಮಾನತೆ, ನ್ಯಾಯ ದೊರಕುವ ಹಾಗೆ ನೋಡಿಕೊಳ್ಳುವುದು, ಸತ್ಯದ ನುಡಿ, ನಡವಳಿಕೆ, ಸ್ವಾರ್ಥ ಬಿಟ್ಟು ಇತರರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಾ ನೈತಿಕ ಮಾರ್ಗದಲ್ಲಿ ಸಾಗುವುದು. ಒಳ್ಳೆಯತನದಿಂದ ಕೂಡಿದ ಜನರು ಹೆಚ್ಚಾದಂತೆಲ್ಲ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ಸುವ್ಯವಸ್ಥೆ ನೆಲೆಸುತ್ತದೆ. ಒಳ್ಳೆಯ ಕಾರ್ಯ ಮಾಡಿದಾಗ ಆತ್ಮಕ್ಕೆ ನೆಮ್ಮದಿ ಲಭಿಸುತ್ತದೆ ಹಾಗೂ ಒಳ್ಳೆಯ ದಾರಿಯನ್ನೂ ಸಹ ತೋರಿಸುತ್ತದೆ. ಉದಾಹರಣೆಗೆ ಶ್ರೀರಾಮಾಯಣದಂತಹ ಮಹಾಕಾವ್ಯಗಳಲ್ಲಿ ಒಳ್ಳೆಯ ಹಾಗೂ ಕೆಟ್ಟವರ ಹೋರಾಟ. ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಒಳ್ಳೆಯತನವು ಬರೀ ನಾವಾಡುವ ನುಡಿಗಳಲ್ಲ, ಅದು ನಮ್ಮ ನಡವಳಿಕೆಯ ಚಿಂತನಾ ಮನೋಭಾವ ಮತ್ತು ಇತರರೊಂದಿಗೆ ವ್ಯವಹರಿಸುವ ರೀತಿಗಳಲ್ಲಿ ಗೋಚರಿಸುತ್ತವೆ. ನಾವಾಡುವ ಒಳ್ಳೆಯ ನುಡಿಗಳು ಇಷ್ಟಾರ್ಥಗಳನ್ನು ಕೊಡುತ್ತವೆ, ಮಂಗಳವನ್ನೂ ಉಂಟು ಮಾಡುತ್ತವೆ, ಕೀರ್ತಿಯನ್ನೂ ಯಶಸ್ಸನ್ನೂ ತಂದುಕೊಡುತ್ತವೆ, ಶತ್ರುಗಳನ್ನು ನಾಶಗೈದು ಸನ್ಮಿತ್ರರನ್ನು ಕೂಡಿಸುತ್ತವೆ. ಸ್ವಚ್ಛವಾದ, ಶಾಂತವಾದ, ಮಂಗಳಕ್ಕೆ ಕಾರಣವಾದ ಒಳ್ಳೆಯತನವನ್ನು ಕಾಮಧೇನು ಎಂದು ಕರೆದಿದ್ದಾರೆ. ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಪ್ರಪಂಚ ಎಂದಿಗೂ ಸಣ್ಣವನೆಂದೂ ಗುರುತಿಸಿಲ್ಲ. ಒಳ್ಳೆಯತನ ಹೊಂದಿದವರನ್ನು ಪರೀಕ್ಷೆ ಮಾಡಬಾರದು, ಏಕೆಂದರೆ ಅವರಿಗೆ ನೋವಾದಲ್ಲಿ ಅವರು ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ಅಂಥವರಿಂದ ದೂರ ಸರಿದು ಬಿಡುತ್ತಾರೆ. ಒಳ್ಳೆಯ ಗುಣ ಮಾತು ಬಂಗಾರಕ್ಕಿಂತಲೂ ಮೌಲ್ಯಭರಿತವಾದದ್ದು. ಆದ್ದರಿಂದಲೇ 12ನೇ ಶತಮಾನದ ಕಾಯಕ ಯೋಗಿ, ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ ಶರಣ ಬಸವಣ್ಣನವರು ತಮ್ಮ ವಚನಾಮೃತದಲ್ಲಿ ನುಡಿದದ್ದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ ಎಂದು. ನಮಗೆ ಯಾರೂ ಸಹಾಯ ಮಾಡರು ಎಂದು ತಿಳಿದಿದ್ದರೂ ಸಹ ನಾವು ಮಾತ್ರ ಒಳ್ಳೆಯತನ ಬಿಡದೆ ಸಹಾಯ ಹಸ್ತ ನೀಡುವುದರಿಂದ ನಮಗೆ ಶ್ರೇಯಸ್ಸು ದೊರೆಯುತ್ತಾ ಮಾನವೀಯತೆಯನ್ನು ಮೆರೆಸುತ್ತದೆ. ಈಗಿನ ಕಾಲದಲ್ಲಿ ಹಣಬಲ ಇಲ್ಲವೆಂದರೆ ಜನಬಲ ಕೂಡ ಸ್ವಲ್ಪ ಕಷ್ಟವೇ. ಆದರೆ ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಭಗವಂತನ ಬಲ ಮಾತ್ರ ಇದೇ ಇರುತ್ತದೆ. ನಮ್ಮ ಒಳ್ಳೆಯ ಕೆಲಸಗಳು ಹಾಗೂ ಆಲೋಚನೆಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ ಎಂಬುದು ವಿವೇಕವಾಣಿ. ಈ ಸೃಷ್ಟಿಯ ಸುಂದರ ಪ್ರಪಂಚಕ್ಕೆ ಅತೀ ಶ್ರೇಷ್ಠವಾದ ಮಾನವ ಜನ್ಮವೆತ್ತಿ ನಾವು ಬಂದಿದ್ದೇವೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಂಬ ಸರ್ವಜ್ಞನ ಅಮೃತ ನುಡಿಯಂತೆ ಸದಾ ಕಾಲವು ಒಳ್ಳೆಯದನ್ನೇ ಕೋರುತ್ತಾ, ಒಳ್ಳೆಯದನ್ನೇ ಮಾಡುತ್ತಾ, ಆಡುತ್ತಾ, ಕೇಳುತ್ತಾ 2 ದಿನಗಳ ಈ ಜಾತ್ರೆಯ ಬದುಕನ್ನು ಬಂಗಾರವನ್ನಾಗಿಸಿಕೊಳ್ಳೋಣ.
0: ಇದುವರೆಗೂ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಜನಪದ ಗೀತೆಗಳ ಕಾರ್ಯಕ್ರಮ. ಮುದ್ದುಕೃಷ್ಣ ಹಾಗೂ ಸಂಗಡಿಗರಿಂದ ಆಲಿಸೋಣ ಜನಪದ ಗೀತೆಗಳನ್ನು.

0: ಜನಪದ ಗೀತೆಗಳನ್ನು ಕೇಳಿದಿರುವುದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿಯಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಪ್ರವಾಚಿಕ ನಿಧಿ ಝಾಹ. अथ वार्ताः. अशीतितमस्य स्वतंत्रता दिवसस्य प्रसंगे कृत्स्नेहि देशे हर

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಕೇಳಿ ಪ್ರಕಟಣೆ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ.

0: ಉತ್ತರ ಕರ್ನಾಟಕ ವಲಯ ಧಾರವಾಡದ ಪ್ರಕಟಣೆ.
1: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪ್ರಕಟಣೆಯನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ.

0: ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ, ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ವಾರ್ತೆಗಳ ವಿವರ. ಇಂದಿನಿಂದ ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ಹರಿಸಬೇಕು ಎಂದು ನಿರ್ದೇಶನ ನೀಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿ ಹಿಡಿದಿದ್ದು, ಸಿಡಬ್ಲ್ಯೂಆರ್ಸಿಗೆ ಮೇಲ್ಮನವಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ರಾಜ್ಯದ ರೈತರನ್ನು ರಕ್ಷಿಸುವುದು ತಮ್ಮ ಕರ್ತವ್ಯ ಎಂದು ತಿಳಿಸಿದ್ದಾರೆ. ನದಿಯ ಒಳಹರಿವಿನ ಮೇಲೆ ನಿಕಟವಾಗಿ ನಿಗಾ ಇಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. 15 ದಿನಗಳಲ್ಲಿ 15.50 ಟಿಎಂಸಿ ನೀರು ಹರಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಲಾಗಿದ್ದು, 36 ಟಿಎಂಸಿ ನೀರು ಹರಿಸಬೇಕು ಎಂದು ತಮಿಳುನಾಡು ಪಟ್ಟು ಹಿಡಿದಿತ್ತು. ಈ ನಡುವೆ ಸಿಡಬ್ಲ್ಯೂಎಂಎ ಆದೇಶದ ವಿರುದ್ದ ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರು, ಹಿರಿಯ ವಕೀಲರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟ ದಾಖಲೆಗಳನ್ನು ಉಚಿತವಾಗಿ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸರ್ಕಾರಿ ನೌಕರರೊಂದಿಗೆ ನಡೆದ ವಿಡಿಯೋ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಲಂಚವಿಲ್ಲದೆ ಮನೆ ಬಾಗಿಲಿಗೆ ಆಸ್ತಿ ದಾಖಲೆ ತಲುಪಿಸುತ್ತಿರುವುದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿಯಾಗಿದೆ. ಮುಂದಿನ 6-7 ತಿಂಗಳಲ್ಲಿ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಿ ಬಡವರು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿಗೆ ಭದ್ರತೆ ನೀಡಲಾಗುವುದು ಎಂದರು. ಬರ ಪರಿಸ್ಥಿತಿ ಹಿನ್ನೆಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪರ ಹೋಬಳಿಯ ಯಡುವನಹಳ್ಳಿಗೆ ಭೇಟಿ ನೀಡಿ ತುರ್ತು ಕ್ರಿಯಾ ಯೋಜನೆ ಅನುದಾನದಡಿ ಕೊರೆಸಲಾದ ಕುಡಿಯುವ ನೀರಿನ ಕೊಳಬೆ ಬಾವಿಯನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಜನರಿಗೆ ಅಗತ್ಯ ಪ್ರಮಾಣದಲ್ಲಿ ಕುಡಿಯುವ ನೀರು ಲಭ್ಯವಾಗುವಂತೆ ನಿರಂತರವಾಗಿ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವಂತೆ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚಿಸಿದರು. ಗ್ರಾಮೀಣ ಮಕ್ಕಳಲ್ಲೂ ಅಪಾರ ಪ್ರತಿಭೆ, ಕನಸು ಮತ್ತು ಸಾಧಿಸುವ ಛಲವಿದೆ. ಅವರಿಗೆ ಬೇಕಾಗಿರುವುದು ಅವಕಾಶ ಮತ್ತು ಗುಣಮಟ್ಟದ ಸೌಲಭ್ಯಗಳು ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿದ್ದಾರೆ ಎಂಬ ಕೀಳರಿಮೆ ಮಕ್ಕಳಲ್ಲಿ ಮೂಡದಂತೆ ಖಾಸಗಿ ಶಾಲೆಗಳನ್ನು ಮೀರಿಸುವ ಗುಣಮಟ್ಟದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಬಲೇಶ್ವರ ಕ್ಷೇತ್ರದ ಮಮದಾಪುರದಲ್ಲಿ ಟೊಯೋಟಾ ಕಂಪನಿಯ ಸಹಕಾರದಿಂದ ನಿರ್ಮಿಸಿರುವ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕೊಠಡಿಗಳು ಹಾಗೂ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಮದಾಪುರದ ಈ ಶಾಲೆಯಲ್ಲಿ ಮಕ್ಕಳಿಗೆ ದೊರೆಯುತ್ತಿರುವ ಆಧುನಿಕ ತರಗತಿ ಕೊಠಡಿಗಳು, ಅಂತಾರಾಷ್ಟೀಯ ಗುಣಮಟ್ಟದ ಕಲಿಕಾ ಸಾಮಗ್ರಿಗಳು ಮತ್ತು ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯವು ಅವರ ಕುತೂಹಲಕ್ಕೆ ರೆಕ್ಕೆ, ಪ್ರತಿಭೆಗೆ ವೇದಿಕೆ ಹಾಗೂ ಭವಿಷ್ಯದ ಕನಸುಗಳಿಗೆ ಭದ್ರ ಬುನಾದಿಯಾಗಲಿದೆ ಎಂದರು. ಕಲಬುರಗಿಯ ಶರಣಬಸವೇಶ್ವರ ಕೆರೆ, ಅಪ್ಪ ಕೆರೆಯನ್ನು ನಗರದ ಅತ್ಯಂತ ಸಕ್ರಿಯ ಹಾಗೂ ಆಕರ್ಷಕ ಪರಿಸರ ಮತ್ತು ಮನರಂಜನಾ ತಾಣಗಳಲ್ಲಿ ಒಂದಾಗಿ ಪರಿವರ್ತಿಸಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ತಿಳಿಸಿದ್ದಾರೆ. ಇದರ ಉದ್ದೇಶ ಕೇವಲ ಜಲಮೂಲವನ್ನು ಪುನರುಜ್ಜೀವನಗೊಳಿಸುವುದಷ್ಟೇ ಅಲ್ಲ, ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ, ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ನಾಗರಿಕರು ಪ್ರಕೃತಿಯೊಂದಿಗೆ ಮತ್ತೆ ಸಂಪರ್ಕ ಹೊಂದಲು ಶಾಂತಿಯುತ ವಾತಾವರಣವನ್ನು ಒದಗಿಸುವ ಸಮೃದ್ಧ ಹಸಿರು ನಗರ ತಾಣವನ್ನು ನಿರ್ಮಿಸುವುದಾಗಿದೆ ಎಂದು ಸಾಮಾಜಿಕ ಮಾಧ್ಯಮದ ಮೂಲಕ ಅವರು ಹೇಳಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಡಿಮೆ ಮಳೆ ಹಾಗೂ ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರ ಬದುಕಿಗೆ ಆಸರೆಯಾಗಲು ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರಾಜ್ಯಾದ್ಯಂತ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕಾರ್ಮಿಕರು ಹಾಗೂ ರೈತರು ತಮ್ಮ ಹೊಲಗಳಲ್ಲಿ ಬಾವಿ, ದನದ ಶೆಡ್, ಗೋಕಟ್ಟೆ, ಚೆಕ್ ಡ್ಯಾಂ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶ ನೀಡಲಾಗಿದೆ. ಈ ಯೋಜನೆಯಡಿ ಕಾರ್ಮಿಕರಿಗೆ ದಿನಕ್ಕೆ 382 ರೂಪಾಯಿ ಸಮಾನ ಕೂಲಿ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರೊಂದಿಗೆ ಮಾತನಾಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಅವರಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಸಚಿವರು ಮಾಹಿತಿ ಪಡೆದರು. ಹುಮನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ, ಮಾಂಜರಾ ನದಿ ಹಾಗೂ ಕಾರಂಜಾ ಹಿನ್ನೀರಿಗೆ ರಾಸಾಯನಿಕ ತ್ಯಾಜ್ಯ ಸೇರುತ್ತಿರುವುದನ್ನು ವಿರೋಧಿಸಿ ಹುಮನಾಬಾದ್ ಕಲಬುರಗಿ ಮುಖ್ಯ ರಸ್ತೆಯಲ್ಲಿ ಹುಮನಾಬಾದ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ನಡೆಸಿದ ಪ್ರತಿಭಟನಾ ಸ್ಥಳಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಿದರು. ಸರ್ಕಾರಕ್ಕೆ ಜನರ ಆರೋಗ್ಯಕ್ಕಿಂತ ಮುಖ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಜನರ ಆರೋಗ್ಯ ಮತ್ತು ಜಲಮೂಲಗಳ ಸಂರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 12ರಂದು ರಾಷ್ಟೀಯ ಗ್ರಂಥಪಾಲಕರ ದಿನವನ್ನು ಆಚರಿಸಲಾಗುತ್ತದೆ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ದರಾಗಿರುವ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆ. ಜ್ಞಾನವನ್ನು ಕೇವಲ ಸಂಗ್ರಹಿಸುವುದಕ್ಕಿಂತ ಅದನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸುಲಭವಾಗಿ ತಲುಪಿಸುವುದು ಗ್ರಂಥಾಲಯದ ನಿಜವಾದ ಉದ್ದೇಶ ಎಂಬುದನ್ನು ಅವರು ಪ್ರತಿಪಾದಿಸಿದರು. ಅವರ ವಿಚಾರಗಳು ಭಾರತದಲ್ಲಷ್ಟೇ ಅಲ್ಲದೆ ಜಾಗತಿಕ ಗ್ರಂಥಾಲಯ ವಿಜ್ಞಾನ ವರ್ಗೀಕರಣ ಪದ್ಧತಿ, ಗ್ರಂಥಾಲಯ ಶಿಕ್ಷಣ ಕ್ಷೇತ್ರಗಳ ಮೇಲೂ ದೀರ್ಘಕಾಲೀನ ಪ್ರಭಾವ ಬೀರಿವೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ್ದಾರೆ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಗ್ರಂಥಪಾಲಕರು ಹಾಗೂ ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು.
4: ಇಂದು ರಾಷ್ಟ್ರೀಯ ಗ್ರಂಥಪಾಲಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಂಥಪಾಲಕರಿಗೆ ಹಾಗೂ ಮಾಹಿತಿ ಅಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಗ್ರಂಥಾಲಯಗಳು ಜ್ಞಾನ, ಮಾಹಿತಿ ಮತ್ತು ಉತ್ತಮ ಪುಸ್ತಕಗಳನ್ನು ಓದುಗರಿಗೆ ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿವೆ. ಇಂದು ಗ್ರಂಥಾಲಯಗಳು ಮಹತ್ವದ ಪುಸ್ತಕಗಳು, ದಾಖಲೆಗಳು, ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಧ್ವನಿ ಮುದ್ರಣ, ಆಡಿಯೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಸ್ಗಳನ್ನು ಡಿಜಿಟಲೀಕರಣಗೊಳಿಸಿ ಎಲ್ಲಾ ಮಹತ್ವದ ದಾಖಲೆಗಳೊಂದಿಗೆ ಸಂರಕ್ಷಿಸಿ ಇಂಟರ್ನೆಟ್ ಮುಖಾಂತರ ಜನಸಾಮಾನ್ಯರಿಗೆ ಸರಳವಾಗಿ ನಿಖರ ಮತ್ತು ಗುಣಮಟ್ಟದ ಮಾಹಿತಿಯನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ.
0: ಇಂದು ವಿಶ್ವ ಆನೆ ದಿನ. ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ. ಆಫ್ರಿಕಾ ಮತ್ತು ಏಷ್ಯಾದ ಆನೆಗಳ ಸಂರಕ್ಷಣೆ, ಆರೈಕೆ ಹಾಗೂ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಸುರಕ್ಷಿತ ಪರಿಸರ ಸ್ನೇಹಿ ಕಾರಿಡಾರ್ಗಳು, ಸುರಕ್ಷಿತ ಆನೆಗಳು ಈ ವರ್ಷದ ಧ್ಯೇಯವಾಗಿದೆ. ಆನೆಗಳು ಕೇವಲ ಕಾಡಿನ ದೈತ್ಯ ಪ್ರಾಣಿಗಳಲ್ಲ, ಅವು ಕಾಡಿನ ಪರಿಸರ ವ್ಯವಸ್ಥೆಯ ಇಂಜಿನಿಯರ್ಗಳು. ಕಾಡಿನಲ್ಲಿ ದಾರಿಗಳನ್ನು ರೂಪಿಸುವುದು, ಬೀಜಗಳನ್ನು ದೂರದೂರಿಗೆ ಹರಡುವುದು, ಸಸ್ಯ ವೈವಿಧ್ಯವನ್ನು ಉತ್ತೇಜಿಸುವುದು ಸೇರಿದಂತೆ ಪರಿಸರ ಸಮತೋಲನದಲ್ಲಿ ಅವುಗಳ ಪಾತ್ರ ಅಪಾರ. ನಾಳೆಯಿಂದ ಆರಂಭವಾಗಲಿರುವ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಬರ ರೈತರ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಗುವುದು. ರಾಜ್ಯದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನವನ್ನು ಸರ್ಕಾರ ಕಡಿತ ಮಾಡಿದೆ. ವಿಧವಾ ವೇತನ ರದ್ದಾದ ಅನೇಕ ಉದಾಹರಣೆಗಳಿವೆ. ಈ ಎಲ್ಲ ವಿಷಯಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿದಿನ ತಮಿಳುನಾಡಿಗೆ 12,000 ಕ್ಯೂಸೆಕ್ ಕಾವೇರಿ ನದಿ ನೀರು ಹರಿಸುವಂತೆ ಆದೇಶ, ಮೇಲ್ಮನವಿಗೆ ಸರ್ಕಾರದ ನಿರ್ಧಾರ. 25 ಲಕ್ಷ ಇ ಖಾತೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಪಟ್ಟಾ ದಾಖಲೆ ಉಚಿತ ವಿತರಣೆ, ಇದು ರಾಜ್ಯ ಸರ್ಕಾರದ 6ನೇ ಗ್ಯಾರಂಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬರದ ಸಂಕಷ್ಟದ ಸಂದರ್ಭದಲ್ಲಿ ಗ್ರಾಮೀಣ ಜನರಿಗೆ ವಿಬಿ ಜಿರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಾವಕಾಶ, ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಗ್ರಂಥಪಾಲಕರ ದಿನ. ಗ್ರಂಥಾಲಯ ವಿಜ್ಞಾನ ಪಿತಾಮಹ ಡಾ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.
5: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿ

0: ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
1: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರಿಗೆಲ್ಲ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ವಾರಗಳಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಅಂದ್ರೆ ಏನು ಮತ್ತು ಭಾರತ ಅವುಗಳನ್ನ ಹೇಗೆ ನಿರ್ಮಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಇನ್ನೂ ಒಂದು ಪ್ರಮುಖ ಪ್ರಶ್ನೆ ಇದೆ, ಏನ್ ಗೊತ್ತಾ? ಈ ಶಕ್ತಿಶಾಲಿ ಕಂಪ್ಯೂಟರ್ಗಳು ಸಾಮಾನ್ಯ ನಾಗರಿಕರಿಗೆ ಅಂದ್ರೆ ನಮ್ಮಂಥವರಿಗೆ ನಿಜವಾಗಿ ಹೇಗೆ ಪ್ರಯೋಜನವಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕಲ್ವಾ? ಈ ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ದೀಪಿಕಾ ಹೆಚ್ ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
0: ಕಳೆದ 2 ವಾರಗಳಿಂದ ನಮ್ಗೆ ಸೂಪರ್ ಕಂಪ್ಯೂಟರ್ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಹೇಗೆ ನಮ್ಮ ಸೂಪರ್ ಕಂಪ್ಯೂಟಿಂಗ್ ಇಕೋಸಿಸ್ಟಮ್ಗಳು ಪ್ರಾರಂಭವಾಯಿತು, ಹೇಗೆ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಂಶೋಧಕರು ಹೇಗೆಲ್ಲ ಕೈ ಜೋಡಿಸಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀರಾ. ಈ ಅನೇಕ ಜನರಿಗೆ ಒಂದು ಪ್ರಶ್ನೆ ಮೂಡಬಹುದು, ಸೂಪರ್ ಕಂಪ್ಯೂಟರ್ಗಳು ಕೇವಲ ವಿಜ್ಞಾನಿಗಳಿಗಷ್ಟೇ ಮೀಸಲಾಗಿದೆ, ನಮ್ಮಂಥವ್ರಿಗೆ ಇದರಿಂದ ಏನು ಪ್ರಯೋಜನ ಇಲ್ಲ, ಯಾಕೆಂದ್ರೆ ನಾವು ಇದನ್ನ ಬಳಸೋದೇ ಇಲ್ಲ, ಸೊ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಪ್ರಶ್ನೆ ಅವ್ರನ್ನ ಕಾಡಬಹುದು. ಇದಕ್ಕೆ ಏನು ಉತ್ತರ ಕೊಡ್ತೀರಾ?
2: ಖಂಡಿತವಾಗಿಯೂ ಇಲ್ಲ. ವಾಸ್ತವವಾಗಿ ವಿಜ್ಞಾನವು ಯಾವುದೇ ನೈಜ ಸಾಮಾಜಿಕ ಸಮಸ್ಯೆಗೆ ಪರಿಹಾರ ನೀಡಿದಾಗ ಅದರ ಹಿಂದೆ ಒಂದು ಸೂಪರ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಿರುವ ಸಾಧ್ಯತೆ ಬಹಳ ಹೆಚ್ಚು. ಬಹುತೇಕ ನಾಗರಿಕರು ಸೂಪರ್ ಕಂಪ್ಯೂಟರ್ ಅನ್ನು ಎಂದಿಗೂ ನೋಡದೇ ಇರಬಹುದು, ಆದರೆ ಅದರ ಪ್ರಯೋಜನಗಳನ್ನು ಅವರು ಪ್ರತಿ ದಿನ ಅನುಭವಿಸುತ್ತಿರುತ್ತಾರೆ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎಂದರೆ ಕೇವಲ ದೊಡ್ಡ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದಲ್ಲ, ಅದು ಸಮಾಜದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದಾಗಿದೆ.
0: HPC ನೇರವಾಗಿ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನೀಡಿದ್ರೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೇನೋ.
2: ಮಹಾನದಿ ನದಿಯ ದಡದಲ್ಲಿರುವ ಒಂದು ಸಣ್ಣ ಹಳ್ಳಿಯ ರೈತನಿದ್ದಾನೆ ಅಂದುಕೊಳ್ಳಿ. ಅಂದು ಪ್ರಕಾಶಮಾನವಾದ ಬೆಳಗ್ಗೆ, ಆಕಾಶ ನಿರ್ಮಲವಾಗಿದೆ, ಇದು ಮತ್ತೊಂದು ಸಾಮಾನ್ಯ ದಿನ ಎಂದು ಅನಿಸುತ್ತದೆ. ಆದರೆ ಬಹಳ ದೂರದಲ್ಲಿ ನದಿಯ ಮೇಲ್ದಂಡೆ ಪ್ರದೇಶಗಳಲ್ಲಿ ಹಲವು ಗಂಟೆಗಳಿಂದ ಭಾರಿ ಮುಂಗಾರು ಮಳೆ ಸುರಿಯುತ್ತಿದೆ. ಅಲ್ಲಿನ ನದಿಗಳು ಮತ್ತು ಹೊಳೆಗಳು ವೇಗವಾಗಿ ಉಕ್ಕಿ ಹರಿಯುತ್ತಿವೆ. ಸುತ್ತಮುತ್ತ ಯಾರಿಗೂ ಅಪಾಯದ ಸುಳಿವು ಇಲ್ಲ, ಆದರೆ ದೇಶದಾದ್ಯಂತ ಹವಾಮಾನ ವೀಕ್ಷಣೆಗಳು, ಮಳೆಯ ಅಳತೆಗಳು, ನದಿ ಮಟ್ಟ ಮಾಪನ ಕೇಂದ್ರಗಳ ಮಾಹಿತಿ, ಜಲಾಶಯಗಳ ಮಾಹಿತಿ ಮತ್ತು ಹವಾಮಾನ ಮುನ್ಸೂಚನೆಗಳನ್ನು ವಿವಿಧ ಸಂಸ್ಥೆಗಳು ನಿರಂತರವಾಗಿ ಸಂಗ್ರಹಿಸುತ್ತೆ. ಈ ಮಾಹಿತಿಯನ್ನು ಕೇಂದ್ರ ಜಲ ಆಯೋಗ CWSEಗೆ ತಲುಪುತ್ತದೆ. ಕೇಂದ್ರ ಜಲ ಆಯೋಗವು ಸಿಡ್ಯಾಕ್ನೊಂದಿಗೆ ಅಭಿವೃದ್ಧಿಪಡಿಸಿರುವ ಪ್ರವಾಹ ಮುನ್ಸೂಚನಾ ಮತ್ತು ಜಲಾವೃತ ಪ್ಲಾಟ್ಫಾರ್ಮ್ CFLOOD ಅನ್ನು ಬಳಸುತ್ತಿದೆ. ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕಾರ್ಯನಿರ್ವಹಿಸುವ CFLOOD ಮಳೆಯ ಮುನ್ಸೂಚನೆಗಳನ್ನು, ನದಿಯ ಹರಿವಿನ ಮಾಹಿತಿ ಮತ್ತು ಭೂಮಿಯ ವಿವರವಾದ ನಕ್ಷೆಗಳನ್ನು ಒಟ್ಟುಗೂಡಿಸಿ ಪ್ರವಾಹದ ನೀರು ಹೇಗೆ ಹರಿಯಬಹುದು ಎಂಬುದನ್ನು ಅನುಕರಿಸುತ್ತದೆ. ಅಲ್ಪ ಸಮಯದಲ್ಲೇ ಯಾವ ಹಳ್ಳಿಗಳಿಗೆ ಪ್ರವಾಹ ಉಂಟಾಗಬಹುದು, ನೀರು ಯಾವಾಗ ತಲುಪಬಹುದು ಮತ್ತು ಎಷ್ಟು ಆಳವಾಗಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಈ ಫಲಿತಾಂಶಗಳನ್ನು ಸುಲಭವಾಗಿ ಅರ್ಥವಾಗುವ ಬಣ್ಣ ಸೂಚಿತ ನಕ್ಷೆಗಳ ರೂಪದಲ್ಲಿ ಕಾಣಿಸುತ್ತವೆ. ಕೇಂದ್ರ ಜಲ ಆಯೋಗ, ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳು ಮತ್ತು ಜಿಲ್ಲಾ ಆಡಳಿತಗಳು ಅತ್ಯಧಿಕ ಅಪಾಯದಲ್ಲಿರುವ ಪ್ರದೇಶಗಳನ್ನು ತಕ್ಷಣವೇ ಗುರುತಿಸಬಹುದು. ಆ ರೈತನ ಹಳ್ಳಿಯು ಅಪಾಯದ ವಲಯದಲ್ಲಿ ಕಾಣಿಸಿದರೆ ಜಿಲ್ಲಾ ಆಡಳಿತವು ತಕ್ಷಣವೇ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರಿಗೆನ್ನು ಕಳಿಸಿ ಆ ಹಳ್ಳಿಗೆ ಭೇಟಿ ಕೊಟ್ಟು ಒಂದು ಸುರಕ್ಷಿತವಾಗಿ ಎಲ್ಲಿಗೆ ಹೋಗಬಹುದು ಎಂಬುದನ್ನು ತಿಳಿಸಿಕೊಡಲಾಗುತ್ತದೆ. ಜನರಿಗೆ CFLOOD ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಅಲ್ಲ, ಇದು ಸರ್ಕಾರಗಳಿಗೆ ಕ್ರಮ ಕೈಗೊಳ್ಳಲು ಅಮೂಲ್ಯ

0: ಸಮಯವನ್ನು, ಸಮುದಾಯಗಳಿಗೆ ಸಿದ್ಧತೆಗಾಗಿ ಸಾಕಷ್ಟು ಸಮಯವನ್ನು ಮತ್ತು ಕುಟುಂಬಗಳಿಗೆ ವಿಪತ್ತು ಸಂಭವಿಸುವ ಮೊದಲು ಸುರಕ್ಷಿತ ಸ್ಥಳಕ್ಕೆ ತೆರಳುವ ಅವಕಾಶವನ್ನು ನೀಡುವ ಬುದ್ಧಿವಂತ ಪ್ರವಾಹ ಮುನ್ಸೂಚನಾ ವ್ಯವಸ್ಥೆಯಾಗಿದೆ. ಸರಳವಾಗಿ ಹೇಳುವುದಾದರೆ, ಸೀ ಫ್ಲಡ್ ಅನಿರೀಕ್ಷಿತ ದುರಂತವನ್ನು ಯೋಜಿತ ಪ್ರತಿಕ್ರಿಯೆಯಾಗಿ ಪರಿವರ್ತಿಸುತ್ತದೆ. ಇದರಿಂದ ಜೀವಗಳನ್ನು ಉಳಿಸಲು ಮತ್ತು ನಷ್ಟ ಕಡಿಮೆ ಮಾಡಲು ಸಹಾಯವಾಗುತ್ತೆ.
1: ಕೇಳ್ತಾ ಇದ್ದೀರಲ್ಲ ಶ್ರೋತೃಗಳೇ, ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ, ಪ್ರವಾಹ ಮುನ್ಸೂಚನೆ ಸಂದೇಶಗಳಲ್ಲಿ ರೆಡ್ ಅಲರ್ಟ್, ಯೆಲ್ಲೋ ಅಲರ್ಟ್ ಹಾಗೆ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದೆಲ್ಲ ಹೇಗೆ ಘೋಷಣೆ ಮಾಡ್ತಾರೆ, ಯಾವದರ ಮೇಲೆ ಅವಲಂಬಿತವಾಗಿರುತ್ತೆ, ಹೇಗೆ ಅವರು ಇದನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಿಮಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ. ಅಂದ್ರೆ ಇದ್ರ ಹಿಂದೆ ಸೀಡಾಕ್ ಕೂಡ ಇದೆ ಅನ್ನೋದು ನಿಮಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
0: ಮತ್ತೊಂದು ಉದಾಹರಣೆ ಕೊಡ್ತೀನಿ. ಪ್ರತಿ ಬೇಸಿಗೆಯಲ್ಲೂ ಭಾರತದ ವಿವಿಧ ಭಾಗಗಳಲ್ಲಿ ಅರಣ್ಯ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಒಮ್ಮೆ ಬೆಂಕಿ ಹತ್ತಿಕೊಂಡರೆ ಅರಣ್ಯಾಧಿಕಾರಿಗಳ ದೊಡ್ಡ ಸವಾಲು ಬೆಂಕಿ ಈಗ ಎಲ್ಲಿದೆ ಎಂಬುದಲ್ಲ, ಅದು ಮುಂದೇನು ದಿಕ್ಕಿನಲ್ಲಿ ಹರಡಬಹುದು ಎಂಬುದು. ಗಾಳಿಯ ದಿಕ್ಕು, ಒಣ ಎಲೆಗಳು, ಸಸ್ಯವರ್ಗದ ಪ್ರಕಾರ, ಪರ್ವತದ ಇಳಿಜಾರುಗಳು ಮತ್ತು ಹವಾಮಾನ ಪರಿಸ್ಥಿತಿಗಳು ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ದಿಕ್ಕನ್ನು ಬದಲಿಸುತ್ತೆ. ಈ ಸವಾಲಿಗೆ ಪರಿಹಾರವಾಗಿ ಸೀಡಾಕ್ ವೈಲ್ಡ್ ಫೈರ್ ಸ್ಪ್ರೆಡ್ ಫೋರ್ಕಾಸ್ಟಿಂಗ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಉಪಗ್ರಹ ಮೂಲಕವಾಗಿ ಅಥವಾ ನೆಲಮಟ್ಟದ ಅರಣ್ಯ ಸಿಬ್ಬಂದಿಯ ಮೂಲಕವಾಗಿ ಅರಣ್ಯ ಬೆಂಕಿ ಪತ್ತೆಯಾದಾಗ ಅದರ ಸ್ಥಳವನ್ನು ಪ್ಲಾಟ್ಫಾರ್ಮ್ನಲ್ಲಿ ದಾಖಲಿಸಲಾಗುತ್ತೆ. ನಂತರ ಭಾರತದ ಪರಂ ಸೂಪರ್ ಕಂಪ್ಯೂಟರ್ಗಳು ಹವಾಮಾನ ಮುನ್ಸೂಚನೆಗಳು, ಗಾಳಿಯ ವೇಗ ಮತ್ತು ದಿಕ್ಕು, ಭೂಪ್ರದೇಶ, ಸಸ್ಯವರ್ಗ ಮತ್ತು ಲಭ್ಯವಿರುವ ಅರಣ್ಯ ಇಂಧನ ಪ್ರಮಾಣದಂತ ವಿವರವಾದ ಮಾಹಿತಿಯನ್ನು ವಿಶ್ಲೇಷಿಸುತ್ತದೆ. ಅಲ್ಪ ಸಮಯದಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಬೆಂಕಿ ಹೇಗೆ ಹರಡಬಹುದು, ನಿರೀಕ್ಷಿತ ಬೆಂಕಿಯ ದಾರಿಯನ್ನು ಡಿಜಿಟಲ್ GIS ನಕ್ಷೆಗಳಲ್ಲಿ ಪ್ರದರ್ಶಿಸುತ್ತದೆ. ಈ ಮುನ್ಸೂಚನೆ ತಕ್ಷಣವೇ ಅರಣ್ಯ ಇಲಾಖೆಗೆ ಲಭ್ಯವಾಗುತ್ತದೆ. ಅದೇ ಸಮಯದಲ್ಲಿ ಅಧಿಕಾರಿಗಳಿಗೆ SMS ಎಚ್ಚರಿಕೆಗಳು ಸ್ವಯಂಚಾಲಿತವಾಗಿ ಕಳುಹಿಸಲಾಗುತ್ತದೆ. ಇದರಲ್ಲಿ ಮುನ್ಸೂಚಿತ ಬೆಂಕಿ ಹರಡುವ ನಕ್ಷೆಗಳನ್ನು ವೀಕ್ಷಿಸಬಹುದು. ಇದರಿಂದ ಕ್ಷೇತ್ರ ಸಿಬ್ಬಂದಿ ಸುರಕ್ಷಿತ ಮಾರ್ಗಗಳನ್ನು ಗುರುತಿಸಿ ಅಗ್ನಿಶಾಮಕ ಸಿಬ್ಬಂದಿ ಉಪಕರಣಗಳನ್ನು ಮತ್ತು ನೀರಿನ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯೋಜಿಸಬಹುದು. ಇದನ್ನು ಈಗಾಗಲೇ ಸಿಕ್ಕಿಂ ಅರಣ್ಯ ಇಲಾಖೆ ಕಾರ್ಯಾಚರಣೆಯಲ್ಲಿ ಬಳಸಿದೆ. ಅಧಿಕೃತ ದಾಖಲೆಗಳ ಪ್ರಕಾರ 2023 ಜನವರಿ 27 ಮತ್ತು 2024 ಮಾರ್ಚ್ 12 ಸಂಭವಿಸಿದ ಅರಣ್ಯ ಬೆಂಕಿ ಸಂದರ್ಭದಲ್ಲಿ ಈ ಮುನ್ಸೂಚನೆಗಳನ್ನು ಯಶಸ್ವಿಯಾಗಿ ಬಳಸಲಾಯಿತು. ಇದರಿಂದ ಬೆಂಕಿ ಹರಡುವಿಕೆಯನ್ನು ನಿಯಂತ್ರಿಸಲು ಮತ್ತು ನೆಲಮಟ್ಟದ ಅಗ್ನಿಶಾಮಕ ಕಾರ್ಯಾಚರಣೆಗಳಿಗೆ ಉತ್ತಮವಾಗಿ ಯೋಜಿಸಲು ಇಲಾಖೆಗೆ ಸಹಾಯವಾಗಿತ್ತು.
1: ಪ್ರವಾಹದ ಸಮಯದಲ್ಲಿ ಯಾವ ರೀತಿ ಸಂದೇಶಗಳು ಬರುತ್ತೆ, ಹೇಗೆ ಎಲ್ಲ ಅಧಿಕಾರಿಗಳು ಚುರುಕಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ರಿ. ಹಾಗೇನೆ ಅರಣ್ಯದಲ್ಲಿ ಬೆಂಕಿ ವ್ಯಾಪಿಸಿದಾಗ ಅಲ್ಲಿ ಕೂಡ ಹೇಗೆ ಅಧಿಕಾರಿಗಳಿಗೆ ಮೊದಲೇ ಮುನ್ಸೂಚನೆ ಸಿಗತ್ತೆ, ಹೇಗೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾರೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇನ್ನು ಆರೋಗ್ಯ ಸೇವೆಗೆ ಏನಾದ್ರೂ ಒಂದು ಉದಾಹರಣೆಗಳಿದೆಯಾ?
0: ಹೌದು, ನಮ್ಮೆಲ್ಲರಿಗೂ COVID-19 ಮಹಾಮಾರಿ ನೆನಪಿದೆ ಅಲ್ವೇ? ಆ ಸಮಯದಲ್ಲಿ ಜಗತ್ತಿನಾದ್ಯಂತ ವಿಜ್ಞಾನಿಗಳನ್ನು ಕಾಡಿದ ಒಂದು ಪ್ರಶ್ನೆ, ವೈರಸ್ ಬದಲಾಗುತ್ತಿದೆಯೇ, ಬದಲಾಗುತ್ತಿದ್ದರೆ ಅದು ಇನ್ನಷ್ಟು ವೇಗವಾಗಿ ಹರಡುತ್ತದೆಯೇ ಅಥವಾ ಇನ್ನಷ್ಟು ಅಪಾಯಕಾರಿಯಾಗುತ್ತದೆಯೇ ಎಂದು. ಇದಕ್ಕೆ ಉತ್ತರ ಕಂಡುಹಿಡಿಯಲು ವಿಜ್ಞಾನಿಗಳು ಮೊದಲು ವೈರಸ್ನ ಜೆನೆಟಿಕ್ ಕೋಡ್ ಓದಬೇಕಾಗುತ್ತೆ. ಪ್ರತಿಯೊಂದು ರೋಗಿಯ ಸ್ಯಾಂಪಲ್ಗಳು ಅಪಾರ ಪ್ರಮಾಣದ ಮಾಹಿತಿಯನ್ನು ಸೃಷ್ಟಿಸುತ್ತೆ. ಸಾಮಾನ್ಯ ಕಂಪ್ಯೂಟರ್ಗಳು ಅದನ್ನು ತ್ವರಿತವಾಗಿ ವಿಶ್ಲೇಷಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿಯೇ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷಿನ್ ಅಡಿಯಲ್ಲಿ ನ್ಯಾಷನಲ್ ಪ್ಲಾಟ್ಫಾರ್ಮ್ ಫಾರ್ ಜಿನೋಮಿಕ್ಸ್ ಅಂಡ್ ಡ್ರಗ್ ಡಿಸ್ಕವರಿ ಮಹತ್ವದ ಪಾತ್ರ ವಹಿಸಿತು. ಭಾರತದ ಸ್ವದೇಶಿ ಸೂಪರ್ ಕಂಪ್ಯೂಟರ್ಗಳ ಶಕ್ತಿಯನ್ನು ಬಳಸಿಕೊಂಡು ಈ ವೇದಿಕೆ ಸಂಶೋಧಕರಿಗೆ ಅಪಾರ ಪ್ರಮಾಣದ ಜಿನೋಮಿಕ್ ಮಾಹಿತಿಯನ್ನು ವೇಗವಾಗಿ ವಿಶ್ಲೇಷಿಸಲು, ಜೀನ್ಗಳ ಅಧ್ಯಯನ ನಡೆಸಲು, ಪ್ರೋಟೀನ್ ರಚನೆಗಳನ್ನು ಊಹಿಸಲು ಹಾಗೂ ಹೊಸ ಔಷಧಿಗಳಾಗಬಹುದಾದ ಅಣುಗಳನ್ನು ಗುರುತಿಸಲು ಅಗತ್ಯವಾದ ಕಂಪ್ಯೂಟಿಂಗ್ ಸಾಮರ್ಥ್ಯ ಮತ್ತು ತಂತ್ರಾಂಶವನ್ನು ಒದಗಿಸಿತ್ತು. COVID-19 ಮಹಾಮಾರಿಯ ಸಮಯದಲ್ಲಿ ಇದೇ ವೇದಿಕೆ ಇಂಡಿಯನ್ SARS-CoV-2 ಜೆನೋಮಿಕ್ಸ್ ಕನ್ಸಾರ್ಷಿಯಂಗೆ ಅಗತ್ಯವ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲ ಸೌಕರ್ಯವನ್ನು ಒದಗಿಸಿ ವೈರಸ್ನ ಹೊಸ ರೂಪಾಂತರಗಳನ್ನು ಶೀಘ್ರ

0: ಆಗಿ ಗುರುತಿಸಲು ಮತ್ತು ಅವು ದೇಶದಾದ್ಯಂತ ಹೇಗೆ ಹರಡುತ್ತಿವೆ ಎಂಬುದನ್ನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗಿತ್ತು. ಸಾಮಾನ್ಯ ನಾಗರಿಕರಿಗೆ ಇದರ ಪ್ರಯೋಜನ ಸರಳವಾಗಿ ಹೇಳಬಹುದು. ಭವಿಷ್ಯದ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಇನ್ನಷ್ಟು ವೇಗವಾಗಿ ಪ್ರತಿಕ್ರಿಯಿಸಲು ಹಾಗೂ ದೇಶದ ಆರೋಗ್ಯ ಸೇವೆಯನ್ನು ಉತ್ತಮಗೊಳಿಸಲು ನಮ್ಮ ವೈದ್ಯರು ಮತ್ತು ಸಂಶೋಧಕರಿಗೆ ಇವು ಶಕ್ತಿಶಾಲಿ ವೈಜ್ಞಾನಿಕ ಇಂಜಿನ್ಗಳಾಗಿವೆ.
1: ಇನ್ನು ಕೈಗಾರಿಕೆಗಳಲ್ಲಿ ಇವುಗಳ ಪಾತ್ರ ಏನು?
0: ತೈಲ ಪತ್ತೆ ಹಚ್ಚುವಿಕೆ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡಿದೀವಿ. ಭೂಮಿಯೊಳಗಿನ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಹುಡುಕಲು ವಿಜ್ಞಾನಿಗಳು ನೆಲದೊಳಗೆ ಧ್ವನಿ ತರಂಗಗಳನ್ನು ಕಳಿಸುತ್ತಾರೆ. ಅವುಗಳಿಂದ ಹಿಂದಿರುಗಿರುವ ಸಂಕೇತಗಳಿಂದ ಅಪಾರ ಪ್ರಮಾಣದ ಮಾಹಿತಿ ಸೃಷ್ಟಿಯಾಗುತ್ತೆ. ಪರಮ್ ಸೂಪರ್ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವದೇಶಿ ತಂತ್ರಾಂಶ SRTM ಈ ಮಾಹಿತಿಯನ್ನು ಭೂಮಿಯ ಒಳಭಾಗದ ಸ್ಪಷ್ಟ ಚಿತ್ರಣವಾಗಿ ಪರಿವರ್ತಿಸಿ ತೈಲ ಮತ್ತು ಅನಿಲ ಇರುವ ಸಾಧ್ಯತೆ ಇರುವ ಸ್ಥಳಗಳನ್ನು ನಿಖರವಾಗಿ ಗುರುತಿಸಲು ಸಹಾಯ ಮಾಡುತ್ತೆ. ಇದರಿಂದ ಅನ್ವೇಷಣೆಯ ಸಮಯ ಮತ್ತು ವೆಚ್ಚ ಕಡಿಮೆಯಾಗುವುದರ ಜೊತೆಗೆ ದೇಶದ ಇಂಧನ ಅನ್ವೇಷಣೆಯ ಕಾರ್ಯಕ್ಷಮತೆಯು ಹೆಚ್ಚಾಗುತ್ತದೆ. ಈಗ ಸದ್ಯಕ್ಕೆ ಭಾರತ ಸರ್ಕಾರದ ONGC ಅಂದರೆ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಈ ತಂತ್ರಾಂಶವನ್ನು ಬಳಸುತ್ತಾ ಇದೆ.
1: ಕೇಳಿದ್ರೆ ಪ್ರತಿ ಬಾರಿ ಚಂಡಮಾರುತದ ಎಚ್ಚರಿಕೆ ಒಂದು ಕರಾವಳಿ ಹಳ್ಳಿಗೆ ತಲುಪಿದಾಗ, ಒಬ್ಬ ಸೈಂಟಿಸ್ಟ್ ಉತ್ತಮ ಚಿಕಿತ್ಸೆಯನ್ನ ಹುಡುಕಿದಾಗ, ಹಾಗೆ ಒಬ್ಬ ರೈತ ಇನ್ನಷ್ಟು ನಿಖರವಾದ ಮಳೆಯ ಮುನ್ಸೂಚನೆಯನ್ನ ಪಡೆದಾಗ, ಒಬ್ಬ ಇಂಜಿನಿಯರ್ ಇನ್ನಷ್ಟು ಸುರಕ್ಷಿತ ವಿಮಾನವನ್ನ ವಿನ್ಯಾಸಗೊಳಿಸಿದಾಗ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೌನವಾಗಿ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೂ ತಿಳಿತು ಅಂತ ಅನ್ಕೊಳ್ತೀನಿ. ಇದೇ ವಿಕಸಿತ ಭಾರತದ ನಿಜವಾದ ಅರ್ಥ. ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಹಿತಿ ನೀಡಿದ ದೀಪಿಕಾ HV ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ.
2: ಸೂಪರ್ ಕಂಪ್ಯೂಟರ್ಗಳ ಬಳಕೆ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ದೀಪಿಕಾ HV, ಸೈಂಟಿಸ್ಟ್ F, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
3: ತಂತ್ರಜ್ಞಾನ ತರಂಗ CDAC ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು CDAC ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ CDAC ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. CDAC ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ CDAC ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು CDAC ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಹೇ, ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಕೆಳಗಡೆ ಇಂದು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ. ಆಟಿ ಅಮಾವಾಸ್ಯೆ ಮದ್ದಾರೆಯ ಅಥವಾ ಸಪ್ತಪರ್ಣದ ಔಷಧಿಯ ಗುಣಗಳ ಬಗ್ಗೆ ತಿಳಿಸ್ತಾರೆ ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾರಿಯ ಜೋಡಿ ಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪರಾಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹನ್ನೆರಡು ಗಂಟೆ 30 ನಿಮಿಷಕ್ಕೆ ಆರೋಗ್ಯಕರ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಕುರಿತು ತಜ್ಞರ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರ್ ಗುರುಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಹಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಇಂದು ಸಂಜೆ 5:30ಕ್ಕೆ ಯುವವಾಣಿಯಲ್ಲಿ ತುತ್ತಿಗುಂದು ಮಾರ್ಗ ಕಾರ್ಯಕ್ರಮದಲ್ಲಿ ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಲ್ಲಿ ತೆಂಗಿನಕಾಯಿ ವ್ಯಾಪಾರಿಯಾದ ರಾಜಶೇಖರ್ ಪಾಟೀಲ್ ಅವರೊಂದಿಗೆ ಸಂದರ್ಶಕರು ವೆಂಕಟೇಶ್ ಹೋಗ, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:55 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026

0: ಇದರಿಂದ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ತಿದ್ದುಪಡಿ ತರಲಾಗಿದೆ. ಈ ಕಾನೂನಿನ ಮೂಲಕ ರಾಷ್ಟ್ರಗೀತೆಯಾದಂತಹ ಜನಗಣ ಮನಕ್ಕೆ ಇರುವಂತೆಯೇ ರಾಷ್ಟ್ರಗೀತೆ ವಂದೇ ಮಾತರಂಗೂ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ. ರಾಷ್ಟ್ರಪತಿಯವರ ಅಂಕಿತದ ಜೊತೆಗೆ ಮಸೂದೆ ಇದೀಗ ಕಾನೂನಾಗಿ ಜಾರಿಗೆ ಬಂದಿದೆ. ಕಾಯ್ದೆಯ ಸೆಕ್ಷನ್ 3 ಅಡಿಯಲ್ಲಿ ನೀಡಲಾಗಿರುವ ರಕ್ಷಣೆಯನ್ನು ವಂದೇ ಮಾತರಂಗೂ ವಿಸ್ತರಿಸಲಾಗಿದ್ದು ರಾಷ್ಟ್ರಗೀತೆಗೆ ಇರುವಂತೆಯೇ ಸಮಾನ ಕಾನೂನು ಸ್ಥಾನಮಾನ ನೀಡಲಾಗಿದೆ. ವಂದೇ ಮಾತರಂ ಗೀತೆಯನ್ನು ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವುದು ಅಥವಾ ಅದನ್ನು ಹಾಡುತ್ತಿರುವ ಸಭೆಯ ಕಲಾಪಕ್ಕೆ ಅಡ್ಡಿಪಡಿಸುವುದು ಇನ್ನು ಮುಂದೆ ಅಪರಾಧವಾಗಲಿದೆ. ಕೇರಳಂ ರಾಜ್ಯದ ಹೆಸರನ್ನು ಬದಲಾಯಿಸುವ ಕೇರಳ ಹೆಸರು ಬದಲಾವಣೆ ವಿಧೇಯಕ 2026 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜ್ಯಸಭೆಯಲ್ಲಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ವಿಧೇಯಕಕ್ಕೆ ಲೋಕಸಭೆಯು ಈಗಾಗಲೇ ನಿನ್ನೆ ಅಂಕಿತ ಹಾಕಿದೆ. ಇದರೊಂದಿಗೆ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಸಹ ಇಂದು ರಾಜ್ಯಸಭೆಯ ಮುಂದೆ ಬರಲಿದೆ. ಮತ್ತೊಂದೆಡೆ ಲೋಕಸಭೆಯಲ್ಲಿ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ವಿವಿಧ ವಿಷಯಗಳ ಕುರಿತು ವಿಪಕ್ಷಗಳು ನಡೆಸಿದ ಗದ್ದಲದ ನಡುವೆಯೂ ನಿನ್ನೆ ಲೋಕಸಭೆಯು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ ಹಾಗೂ ರಾಜ್ಯಸಭೆಯು ನ್ಯಾಯ ಮಂಡಳಿಗಳ ಸುಧಾರಣಾ ವಿಧೇಯಕ 2026 ಅಂಗೀಕರಿಸಿದವು. ಕಳೆದ ಆರ್ಥಿಕ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಪ್ರಸಕ್ತ ಸಾಲಿನಲ್ಲಿ ದೇಶದ ನಿವ್ವಳ ನೇರ ತೆರಿಗೆ ಸಂಗ್ರಹಣೆಯು 29.09% ಗಮನಾರ್ಹ ಏರಿಕೆ ಕಂಡು ಆಗಸ್ಟ್ 10 ವೇಳೆಗೆ 8.11 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಒಟ್ಟು ನೇರ ತೆರಿಗೆ ಸಂಗ್ರಹವು 19.75% ಹೆಚ್ಚಾಗಿ 9.55 ಲಕ್ಷ ಕೋಟಿಗೆ ತಲುಪಿದ್ದು ತೆರಿಗೆದಾರರಿಗೆ 1.43 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಮರುಪಾವತಿ ಮಾಡಲಾಗಿದೆ. ನಿವ್ವಳ ಕಾರ್ಪೊರೇಟ್ ತೆರಿಗೆ ಸಂಗ್ರಹವು 2.70 ಲಕ್ಷ ಕೋಟಿ ರೂಪಾಯಿಗೆ ಹಾಗೂ ಕಾರ್ಪೊರೇಟರ ತೆರಿಗೆ ಸಂಗ್ರಹವು 5.07 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಜೊತೆಗೆ ಸೆಕ್ಯೂರಿಟೀಸ್ ವಹಿವಾಟು ತೆರಿಗೆಯಿಂದ ಬಂದ ಆದಾಯವು 33,823.74 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಮತ್ತೊಂದೆಡೆ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕೇಂದ್ರ ಸರ್ಕಾರದ ನಿವ್ವಳ ತೆರಿಗೆ ಆದಾಯ 6.4 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿದ್ದರೂ ವೆಚ್ಚಗಳ ಏರಿಕೆಯಿಂದಾಗಿ ಹಣಕಾಸು ಕೊರತೆಯು 3.1 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಇದು ಇಡೀ ವರ್ಷದ ಆಯವ್ಯಯ ಅಂದಾಜಿನ 18.2% ಆಗಿದೆ. ಸಾಲ ಪತ್ರಗಳನ್ನು ಪಟ್ಟಿ ಮಾಡಿರುವ ಪುರಸಭೆಗಳು ಹಾಗೂ ಮಹಾನಗರ ಪಾಲಿಕೆಗೆ ಷೇರು ಮಾರುಕಟ್ಟೆಗೆ ಆರ್ಥಿಕ ಫಲಿತಾಂಶಗಳನ್ನು ಸಲ್ಲಿಸಲು ನೀಡಲಾಗಿದ್ದ ಗಡುವನ್ನು ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ ಸಡಿಲಗೊಳಿಸಿದೆ. ಸರಿಪಡಿಸಲಾದಂತಹ ನೂತನ ನಿಯಮಾವಳಿಗಳ ಪ್ರಕಾರ ಮಹಾನಗರ ಪಾಲಿಕೆಗಳು ತಮ್ಮ ಅರ್ಧ ವಾರ್ಷಿಕ ಲೆಕ್ಕ ಪರಿಶೋಧನೆಯಾಗದ ಆರ್ಥಿಕ ವರದಿಯನ್ನು 45 ದಿನಗಳ ಬದಲಾಗಿ 60 ದಿನಗಳ ಒಳಗಾಗಿ ಸಲ್ಲಿಸಬಹುದಾಗಿದೆ. ಇದರ ಜೊತೆಗೆ ವಾರ್ಷಿಕ ಲೆಕ್ಕ ಪರಿಶೋಧನೆಯಾದ ಆರ್ಥಿಕ ವರದಿಯನ್ನು 60 ದಿನಗಳ ಬದಲಾಗಿ ಹಣಕಾಸು ವರ್ಷದಾದ್ಯಂತ 90 ದಿನಗಳ ಒಳಗಾಗಿ ಆಡಿಟ್ ವರದಿಯೊಂದಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳ ನಡುವಿನ ಸಮನ್ವಯ ಮತ್ತು ಮಾಹಿತಿ ಸಂಗ್ರಹಣೆಯಲ್ಲಿ ಪಾಲಿಕೆಗಳು ಎದುರಿಸುತ್ತಿರುವಂತಹ ಪ್ರಾಯೋಗಿಕ ಸವಾಲುಗಳನ್ನು ಪರಿಗಣಿಸಿ ಸೆಬಿ ಈ ಗಡುವನ್ನು ವಿಸ್ತರಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್ ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಆತ್ಮಕಥನವನ್ನು ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಲಿದ್ದಾರೆ. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಬಾಲ್ಯದಿಂದ ಆರಂಭಿಸಿ ಅವರು ಎದುರಿಸಿದಂತಹ ಸವಾಲುಗಳು, ಅನುಭವಗಳು, ಸಾಧನೆ ಹಾಗೂ ಸಾರ್ವಜನಿಕ ಜೀವನದ ಮಹತ್ವದ ಹಂತಗಳನ್ನು ಈ ಆತ್ಮಕಥನ ಒಳಗೊಂಡಿದೆ. ಭಾರತದ 14ನೇ ರಾಷ್ಟ್ರಪತಿಯಾಗಿ ಅವರು ಸಲ್ಲಿಸಿದ ಸೇವೆಯವರೆಗಿನ ಅವರ ಜೀವನ ಪಯಣವನ್ನು ಆತ್ಮಕಥನದಲ್ಲಿ ವಿವರಿಸಲಾಗಿದೆ. ಅವರ ಸಾರ್ವಜನಿಕ ಸೇವೆಯ ಮೇಲೆ ಪ್ರಭಾವ ಬೀರಿದ ಮೌಲ್ಯಗಳು, ಅನುಭವಗಳು ಮತ್ತು ಸಂದರ್ಭಗಳ ಕುರಿತಾದ ಒಳನೋಟಗಳನ್ನು ಸಹ ಪುಸ್ತಕ ಒದಗಿಸುತ್ತದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ

0: ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆಯ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದ್ರಿನಾಥ ಧಾಮಗಳಿಗೆ ತೆರಳಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಳೆಯ ನಡುವೆಯೂ ಯಾತ್ರೆಯ ವ್ಯವಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಯಾತ್ರಾರ್ಥಿಗಳ ಸುರಕ್ಷಿತ ಮತ್ತು ಸುಗಮ ಸಂಚಾರಕ್ಕೆ ಯಾವುದೇ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಬದ್ರಿನಾಥ ಕೇದಾರನಾಥ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಹೇಮಂತ್ ದ್ವಿವೇದಿ ತಿಳಿಸಿದ್ದಾರೆ. ಚಾರ್ಧಾಮ್ ಯಾತ್ರೆಯು ಉತ್ತರಾಖಂಡದ ನಾಲ್ಕು ಪ್ರಮುಖ ಯಾತ್ರಾ ಸ್ಥಳಗಳಾದಂತಹ ಕೇದಾರನಾಥ, ಬದ್ರಿನಾಥ, ಗಂಗೋತ್ರಿ ಮತ್ತು ಯಮುನೋತ್ರಿಗಳನ್ನು ಒಳಗೊಂಡಿದೆ. ಈ ನಡುವೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ನಿನ್ನೆ ಮುಖ್ಯಮಂತ್ರಿ ನಿವಾಸದಿಂದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮುಂಗಾರು ಪರಿಸ್ಥಿತಿ, ಚಾರ್ಧಾಮ್ ಯಾತ್ರೆ, ವಿಪತ್ತು ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನದ ಪಿತಾಮಹ ಪದ್ಮವಿಭೂಷಣ ಪುರಸ್ಕೃತ ಡಾ ವಿಕ್ರಮ್ ಸಾರಾಭಾಯಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಎಂಬುದು ಕೇವಲ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿದೆ, ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾ ಸಾರಾಭಾಯಿ ಬಲವಾಗಿ ನಂಬಿದರು ಎಂದು ಸ್ಮರಿಸಿದ್ದಾರೆ. ಅವರ ಈ ದೂರದೃಷ್ಟಿಯ ಚಿಂತನೆಯು ಭಾರತದ ಆಧುನಿಕ ವೈಜ್ಞಾನಿಕ ಸಂಶೋಧನೆಗೆ ಸದೃಢ ಅಡಿಪಾಯ ಹಾಕಿದಲ್ಲದೆ ಬಾಹ್ಯಾಕಾಶ ವಿಜ್ಞಾನವನ್ನು ರಾಷ್ಟ್ರ ನಿರ್ಮಾಣದ ಪ್ರಮುಖ ಶಕ್ತಿಯನ್ನಾಗಿ ಪರಿವರ್ತಿಸಿತು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದ ಬೇರ್ಪಡಿಸಲಾಗದಂತಹ ಮತ್ತು ಅವಿಭಾಜ್ಯ ಅಂಗವಾಗಿದ್ದು, ಈ ನಿರಾಕರಿಸಲಾಗದಂತಹ ವಾಸ್ತವವನ್ನು ಯಾವುದೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದಂತಹ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯದ ಒಟ್ಟಾರೆ ಅಭಿವೃದ್ಧಿಗೆ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯ ಎಂಬುದನ್ನು ನವದೆಹಲಿ ಯಾವಾಗಲೂ ಪ್ರಸ್ತಾಪಿಸುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೈಜೀರಿಯಾದ ಲೇಗೋಸ್ನಲ್ಲಿ ನಡೆಯುತ್ತಿರುವಂತಹ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ತಮ್ಮ ಭರ್ಜರಿ ಪ್ರದರ್ಶನಗಳನ್ನು ಮುಂದುವರೆಸಿದ್ದಾರೆ. ಮೊದಲ ದಿನ 17 ಪದಕಗಳನ್ನು ಜಯಿಸಿದ್ದ ಭಾರತೀಯ ಫೆನ್ಸರ್ಗಳು ನಂತರದ ಸ್ಪರ್ಧೆಗಳಲ್ಲೂ ಪದಕ ಬೇಟೆ ಮುಂದುವರೆಸಿದ್ದಾರೆ. ಹಿರಿಯರ ಪುರುಷರ ವಿಭಾಗದ ಸೇಬರ್ ಫೈನಲ್ನಲ್ಲಿ ಕರಣ್ ಸಿಂಗ್ ಆಸ್ಟ್ರೇಲಿಯಾದ ಯೋಂಗಿ ಶಿಮ್ ವಿರುದ್ದ 15-12 ಅಂತರದಿಂದ ರೋಚಕ ಗೆಲುವು ದಾಖಲಿಸಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಎಪಿ ವಿಭಾಗದಲ್ಲಿ ಶೆರ್ಜಿನ್ ಶಾಂತಿಮೂಲ್ ದಕ್ಷಿಣ ಆಫ್ರಿಕಾದ ಪೀಟರ್ ಗ್ರುಗರ್ ವಿರುದ್ಧ 15-6 ಅಂತರದಿಂದ ಸುಲಭ ಗೆಲುವನ್ನು ದಾಖಲಿಸಿ ಚಿನ್ನ ಗೆದ್ದುಕೊಂಡರು. ಇದೇ ವೇಳೆ ಫೋಯಿಲ್ ವಿಭಾಗದಲ್ಲಿ ತೇಜಸ್ ಪಾಟೀಲ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲೂ ಭಾರತೀಯ ಸ್ಪರ್ಧಿಗಳು ಆಧಿಪತ್ಯ ಸಾಧಿಸಿದ್ದು, ಎಪಿ ವಿಭಾಗದಲ್ಲಿ ತನಿಷ್ಕಾ ಖತ್ರಿ ಚಿನ್ನ, ಖುಷಿ ದಾಭಡೆ ಬೆಳ್ಳಿ ಮತ್ತು ಪ್ರಾಚಿ ಲೋಹನ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಮಹಿಳೆಯರ ವೈಯಕ್ತಿಕ ಸೇಬರ್ ವಿಭಾಗದಲ್ಲಿ ಆಖರಿ ಬೆಳ್ಳಿ ಪದಕ ಜಯಿಸಿದರೆ ಶ್ರುತಿ ಜೋಶಿ ಮತ್ತು ಜೆರ್ಫಾಲಿನ್ ಕಂಚಿನ ಪದಕಗಳಿಗೆ ಭಾಜನರಾಗಿದ್ದಾರೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಹಾಗೂ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಮತ್ತು ಆರೈಕೆ ಸಿಗುವಂತೆ ಮಾಡಲು ದೇಶದ ಉಳಿದ 19 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕ್ಯಾನ್ಸರ್ ಅನ್ನು ಅಧಿಸೂಚಿತ ಕಾಯಿಲೆ ಎಂದು ಘೋಷಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ. ರಾಜ್ಯಸಭೆಯಲ್ಲಿ ಇಂದು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಮಂಡಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಪ್ರಸಕ್ತ ಸಾಲಿನ ನಿವ್ವಳ ನೇರ ತೆರಿಗೆ ಸಂಗ್ರಹ 8.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಶೇಕಡ 23% ಹೆಚ್ಚಳ. ಪಾಲಿಕೆಗಳಿಗೆ ಆರ್ಥಿಕ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಸಂಸ್ಥೆ ಸೆಬಿ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ ಎರಡನೇ ದಿನವೂ ಪದಕ ಬೇಟೆ ಮುಂದುವರೆಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸ್ವಾಭಿಮಾನ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಸಾಹಿತ್ಯ ಆರ್ ಎನ್ ಜೈಗೋಪಾಲ್, ಸಂಗೀತ ಶಂಕರ್ ಗಣೇಶ್.

ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿ ಚಂದನದ ಗೊಂಬೆ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಜಿ ಉದಯಶಂಕರ್ ಮತ್ತು ಸಂಗೀತ ಆಗಿದೆ ರಾಜನ್ ನಾಗೇಂದ್ರ ಅವ್ರದ್ದು.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿಜ್ಯರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಕಾಮನಬಿಲ್ಲು ಚಿತ್ರ ತೆಗೆಯಿತು. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ಜಿ ಉದಯ್ ಶಂಕರ್ ಮತ್ತು ಸಂಗೀತ ಆಗಿದೆ ಉಪೇಂದ್ರ ಕುಮಾರ್ ಅವರು.

ಚಿತ್ರಗತಿಯನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ, 8:30ಕ್ಕೆ ಆಯುಷವಾಣಿ ಮತ್ತು 8:30ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಯೋಜನಾ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಆಯುಕ್ತರಾದ ಎಂ ಎನ್ ಅನುಜಿತ್ ಅವರೊಂದಿಗೆ ಸಂದರ್ಶನ.

0: ನ್ಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾಸ್ ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತು ಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ, ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರುಳನ್ನು ಶುದ್ಧಿಗೊಳಿಸುತ್ತದೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಹಾಲೆ ಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನಾವು ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯುವಕರು ಬಹಳ ಪ್ರಮುಖರು ಅಂತೇಳಿ ಮಾತಾಡ್ತಾ ಇರ್ತೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ವಿಶ್ವ ಯುವ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಆಕಾಶವಾಣಿ ಬೆಂಗಳೂರು ಸ್ಟುಡಿಯೋಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರು, ಅದೇ ರೀತಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದಂತಹ MN ಅನುಚೇತ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ.
2: ಎಲ್ರಿಗೂ ನಮಸ್ಕಾರ.
1: ಸರ್, ಸಾಮಾನ್ಯವಾಗಿ ನಾವು ಯುವಕರು ಅಂತಂದ್ರೆ ಒಂದು ಡೆಫಿನಿಷನ್ ಕೊಡಬೇಕಾಗಿದೆ. ಮೊದಲಿಂದನೂ ಕೂಡ ಯುವಕರು ಅಂತಂದ್ರೆ ತಮ್ಮದೇ ಆದಂತಹ ಒಂದು ಶೈಲಿನಲ್ಲಿ ಅವರು ತುಂಬಾ ಚೈತನ್ಯಮಯವಾಗಿ ಬದುಕ್ತಿರ್ತಾರೆ. ಹಿರಿಯರು ಮತ್ತು ಯುವಕರ ಜೊತೆಗೆ ಸ್ವಲ್ಪ ಏನೋ ಒಂಥರ ತಿಕ್ಕಾಟಗಳು ಇದ್ದಂಗೆ ಕಾಣಿಸ್ತದೆ. ಆದ್ರೆ ಇವತ್ತು ನಾವು ಬೇರೆ ರೀತಿಯಲ್ಲಿ ಅವರನ್ನ ನಾವು ವ್ಯಾಖ್ಯಾನಿಸಬೇಕಾಗಿದೆ. ಯುವಕರು ಅಂತಂದ್ರೆ ನಿಮ್ಮ ಪ್ರಕಾರ ತಾವು ಒಬ್ಬ ಯುವಕರಾಗಿ ಏನ್ ಹೇಳಿ ಬಯಸ್ತೀರಿ ಸರ್?
2: ಅಂದ್ರೆ ನಾವೇನ್ ಸಾಧಾರಣವಾಗಿ ಬಯಸ್ತೀವಿ, ಸುಮಾರು 15 ವರ್ಷದಿಂದ

0: ಮುಖ್ಯವಾಗಿ ಇಂದಿನ ಯುವ ಪೀಳಿಗೆಗೆ ಒಂದು ಏನು ಡಿಜಿಟಲ್ ಹೈಜೀನ್ ಅಂತ ಹೇಳ್ತೀವಿ ಅದೊಂದು, ಎರಡನೇದು ಸೈಬರ್ ಕ್ರೈಮ್ಸ್ ಇರ್ಬೋದು, ಮತ್ತೆ ತಾವು ಹೇಳ್ದಂಗೆ ಒತ್ತಡಗಳು ಜಾಸ್ತಿ. ಯಾಕಂದ್ರೆ ಇವತ್ತು ಇನ್ಫಾರ್ಮೇಶನ್ ಏಜ್ ಇದು, ಬಹಳಷ್ಟು ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ. ಸೊ ಅದನ್ನ ಆ ನಿಟ್ಟಿನಲ್ಲಿ ಹೇಗೆ ಅವರು ಜೀವನ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವು ನೋಡ್ಬೇಕಂದ್ರೆ ನಮ್ಮ ಕ್ರೀಡಾ ಇಲಾಖೆ ವತಿಯಿಂದ ಬಹುಮುಖ್ಯವಾಗಿ ನಾವು ಸರ್ಕಾರದ ಯೋಜನೆ ಒಂದು ಹಾಕೊಂಡಿರೋದು ಒಂದು ಭಾರತ ಜೋಡೋ ಯುವ ಸಂಘ ಅಂತ, ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಅದರಲ್ಲಿ ಏನಂತ ಹೇಳಿದ್ರೆ ಒಂದು ಒಂದೊಂದು ಗ್ರಾಮ ಪಂಚಾಯತ್ಗೂ ಕೂಡ ಒಂದೊಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ ಇರುತ್ತೆ, ಕನಿಷ್ಠ ಒಂದು 200 ಜನದ ಸಂಘ ಇರುತ್ತೆ. ಅದರಲ್ಲಿ ಅವರೆಲ್ಲ ಕೂಡ ಸೇರ್ಕೊಂಡು ಪಾಲ್ಗೊಂಡು ಈ ಸಂವಿಧಾನಿಕ ಮೌಲ್ಯಗಳನ್ನ ಕ್ರೀಡೆ ಸಂಸ್ಕೃತಿಯನ್ನ ಅದು ಬೆಳೆಸ್ಕೊಳ್ಳೋದಕ್ಕೆ ಒಂದು ರೂಪಿಸ್ಕೊಳ್ಳೋದಕ್ಕೆ ಒಂದು ಮಾಡ್ತಾ ಇದ್ದೀವಿ.
1: ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡೆ ದೃಷ್ಟಿಯಿಂದ ಅವರಿಗೆ ಏನಾದರೂ ಅವಕಾಶಗಳಿವೆಯಾ, ವಿಶೇಷವಾಗಿ ಮೀಸಲಾತಿ ಅನ್ನೋ ಥರ ಏನಾದಿದೆಯಾ?
0: ಕ್ರೀಡಾಪಟುಗಳಿಗೆ ನಮ್ಮ ಸರ್ಕಾರಿ ನೌಕರಿಯಲ್ಲಿ 2% ಮೀಸಲಾತಿನ ಈಗ ಒದಗಿಸ್ಕೊಟ್ಟಿದ್ದೀವಿ. ಈಗ ಆಗ್ತಾರಂತ 70,000 ಹುದ್ದೆಗಳ ಭರ್ತಿಯಲ್ಲಿ 2% ಮೀಸಲಾತಿ ಇದೆ. ಅದಲ್ದಲೆ ಯಾರು ಒಲಿಂಪಿಕ್ಸ್ ಮತ್ತು ಏಷ್ಯನ್ ಗೇಮ್ಸನ್ನು ಗೆಲ್ತಾರೆ ಅವ್ರಿಗೆ ನೇರವಾಗಿ ಗ್ರೂಪ್ ಎ ಗ್ರೂಪ್ ಬಿ ಪೋಸ್ಟಲ್ಲಿ ಅವ್ರಿಗೆ ಮೀಸಲಾತಿ ಇಡಲಾಗಿದೆ. ಅದಲ್ದಲೆ ಕೂಡ ಯಾರು ಕ್ರೀಡಾಪಟುಗಳಿದ್ದಾರೆ ಅವ್ರ ಗುರಿ ಒಲಿಂಪಿಕ್ಸ್ ಅಂತ ಹೇಳಿ ಒಂದೊಂದು ಕ್ರೀಡಾಪಟುಗಳಿಗೆ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿಯನ್ನು ನೀಡ್ತಾ ಇದ್ದೇವೆ. ಭಾಳಷ್ಟು ಸೌಲಭ್ಯಗಳು ಸರ್ಕಾರದ ವತಿಯಿಂದ ನೀಡ್ತಾ ಇದ್ದೀವಿ.
1: ಸರ್, ಈಗ ಯುವಕರು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಹೆಚ್ಚು ಇದ್ದಾರೆ ಅಂತ ಹೇಳಿ ನಾವು ಇವತ್ತು ಬಹಳ ಗೌರವದಿಂದ ಹೇಳ್ಕೊಳ್ತೀವಿ. ಮತದಾನದ ಹಕ್ಕು ಆಗಿರ್ಬೋದು ಅಥವಾ ಬೇರೆ ಬೇರೆ ದೃಷ್ಟಿಯಿಂದನೂ ಕೂಡ ಅವರನ್ನ ನಾವು ಬಾಧ್ಯಸ್ಥರನ್ನಾಗಿ ಮಾಡ್ಬಿಡ್ತೀವಿ. ಹಾಗಾಗಿ ಅವರ ಒಂದು ಪಾತ್ರ ಬಹಳ ದೊಡ್ಡದಿದೆಯಲ್ಲ. ಈ ಸಂದರ್ಭದಲ್ಲಿ ಈ ಸ್ಪರ್ಧಾತ್ಮಕವಾಗಿ ಗೆಲ್ಲಬೇಕು, ನಾವೇನಾದ್ರೂ ತುಂಬಾ ಹೋರಾಟ ಮಾಡಬೇಕು, ಉದ್ಯೋಗ ದಕ್ಕಿಸಿಕೊಳ್ಳಬೇಕು ಅಂತ ವಿಷಯವನ್ನೇ ತುಂಬಾ ಮೇಲೆ ಇದೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸರ್.
0: ಅಂದ್ರೆ ಅವರು ಒಂದು ಕ್ರಿಟಿಕಲ್ ಥಿಂಕನ್, ಏನು ವಿಮರ್ಶಾತ್ಮಕ ಚಿಂತನೆ ಅಂತ ಹೇಳ್ತೀವಿ, ಅಥವಾ ಏನು ಸಮಸ್ಯೆಗಳನ್ನ ಎದುರಿಸ್ತಾರೆ ಅದನ್ನ ಬಗೆಹರಿಸುವಂತ ಒಂದು ಸಾಮರ್ಥ್ಯ ಇರಬೇಕು. ಮತ್ತೆ ಅದೇ ಹೇಳಿದ್ನಲ್ಲ, ಈ ಡಿಜಿಟಲ್ ಎರಾದಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಅವರು ಹೊಂದಿರಬೇಕು. ಯಾಕಂದ್ರೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಇವತ್ತು ಹೇಳೋಕ್ಕಾಗಲ್ಲ. ನಾವೆಲ್ಲ ಹೇಳ್ತೀವಿ ಡೀಪ್ ಫೇಕ್ ಇರ್ಬೋದು, ಫೇಕ್ ನ್ಯೂಸ್ ಇರ್ಬೋದು, ಅಂಥದ್ದು ಇತ್ಯಾದಿ ಅಂತ. ಸೊ ಯಾವುದೇ ವಿಚಾರಗಳನ್ನು ಅವರು ಒಂದು ಸರಿ ಪರಿಶೀಲಿಸಿ ಅದನ್ನು ವಿಮರ್ಶಿಸಿ ಅದನ್ನು ಅವರು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಳಕೆ ಮಾಡ್ಕೋಬೇಕು ಮತ್ತು ಪ್ರಚಾರ ಮಾಡಬೇಕು.
1: ಈ ವರ್ಷದ ಯುವ ದಿನದ ಸಂದರ್ಭದಲ್ಲಿ ಏನು ಘೋಷವಾಕ್ಯ ಇದೆ ಸರ್? ಅದು
0: ಈ ವರ್ಷದ ಯುವಜನದ ಘೋಷವಾಕ್ಯ ಇರೋದು ವಿಭಿನ್ನ ಸಂದರ್ಭಗಳು ಸಮಾನ ಆಕಾಂಕ್ಷೆಗಳು, ಅಂದರೆ ಡಿಫ್ರೆಂಟ್ ಕಾಂಟೆಕ್ಟ್ಸ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಅಂದರೆ ಎಲ್ಲ ವಿವಿಧ ಭೌಗೋಳಿಕ ಅಥವಾ ಸಾಮಾಜಿಕ ಹಿನ್ನೆಲೆಯಿಂದ ಬಂದಿರ್ತಾರೆ, ಆದರೆ ಅವರೆಲ್ಲರ ಕನಸುಗಳು ಒಂದೇ ಇರುತ್ತೆ. ಅವ್ರು ಏನು ಒಂದು ಗೌರವಿತಂತ ಜೀವನ ಇರ್ಬೋದು ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು ಅಥವಾ ಒಂದು ಸುಸ್ಥಿರವಾದಂತ ಭವಿಷ್ಯ ಪಡೆದುಕೊಡಂತಿರಬಹುದು,
1: ಉತ್ತಮ ಶಿಕ್ಷಣವನ್ನು ಪಡೆದು ತಮ್ಮ ಭವಿಷ್ಯವನ್ನ
0: ರೂಪಿಸಿಕೊಳ್ಳಬೇಕು ಅಂತ.
1: ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಪ್ರಯತ್ನ ಕೂಡ
0: ಮಾಡಬೇಕಾದ್ರೆ
1: ಹೌದು, ಇಂಥ ಯುವಕರು ನಾಳಿನ ಭಾರತದ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಅಂತನೋ ದಿಶೆಯಲ್ಲಿ ಅನೇಕ ಕೆಲವು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ನಾವು ಇವಾಗ.
0: ಹೌದು, ಇಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ.
1: ಆ ವಿಚಾರಗಳ ಬಗ್ಗೆ ಏನನ್ಸುತ್ತೆ ಸರ್ ತಮಗೆ?
0: ನೋಡಿ, ತಾವು ಮೊದಲೇ ಹೇಳ್ದಂಗೆ ಇಂದಿನ ಯುವಕರು ನಾಳೆಯ ನಾಯಕರು,
1: ನಾಯಕರು
0: ಇಂದಿನ ಮಕ್ಕಳು ನಾಳೆಯ ಪ್ರಜೆಗಳು. ಸೊ ಹಾಗಾಗಿ ನಾನು ಹೇಳ್ದಂಗೆ ಅವರು ಒಂದು ಏನು ಚಾರಿತ್ರ್ಯವನ್ನು ಅವರು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ವಿದ್ಯೆ ಒಂದೇ ಅಲ್ಲ, ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಏನಿದೆ ಅದು ಅವ್ರ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯನ ನಿರ್ಧರಿಸುತ್ತೆ. ಸೊ ಹಾಗಾಗಿ ಬರೀ ಒಂದು ಸುಖದ ಸಮಯದಲ್ಲಿ ಒಂದೇ ಅಲ್ಲ, ಕಷ್ಟದ ಸಮಯದಲ್ಲಿ ಅವರು ಏನು ತಾಳ್ಮೆ ಮತ್ತು ಏನು ನಾಯಕತ್ವವನ್ನು ಅವರು ಬೆಳೆಸ್ಕೋತಾರೆ ಅದು ಅವರ ತಪ್ಪು ದಾರಿ ಹಿಡಿದ ಇರಂಗೆ ಅವ್ರನ್ನ ಕಾಪಾಡುತ್ತೆ ಅಂತ ನಾನು ಹೇಳಬಯಸ್ತೇನೆ.
1: ಸರ್, ತಾವು ಇದೀಗ ಪ್ರಸ್ತಾಪ ಮಾಡಿದ್ರಿ ಈ ಡಿಜಿಟಲ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅವರಿಗೆ, ಮೊಬೈಲ್ ಬಳಕೆ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಬಳಕೆ ಆಗಿರ್ಬೋದು, ಇದನ್ನು ಸತತವಾಗಿ ತಮ್ಮ ಜೊತೆಗೆ ಅದು ಬದುಕಿನ ಅಂಗ, ಅದು ಉಸಿರು ಅಂತನೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಅದರ ಮೂಲಕವಾಗಿ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವ ಅಥವಾ ತುಂಬಾ ದಾರಿ ತಪ್ಪತಾ ಇದ್ದಾರೆ, ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿರೋದು.
0: ನೋಡಿ, ಈ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಫೋನ್ ಮತ್ತೆ ಸೋಷಿಯಲ್ ಮೀಡಿಯಾ ತಾವು ಹೇಳದಂಗೆ ಒಂದು ಜೀವನದ ಅಂಗ ಆಗ್ಬಿಟ್ಟಿದೆ. ನಾವು ಅದಕ್ಕೆ ಇಷ್ಟಪಡ್ತೀವೋ ಇಷ್ಟಪಡಲ್ವೋ ಅದು ಒಂದು ವಾಸ್ತವಾಂಶ ಇವತ್ತಿನ ಜೀವನದ್ದು. ಹಂಗಿರ್ಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಂಡು ಒಂದು ಬ್ಯಾಲೆನ್ಸ್ ತಗೊಂಡು ಬಂದು ಅವರ ಜೀವನದಲ್ಲಿ ಅದು ಹೇಗೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನು ಅವರು ಬಳಸ್ಕೊಂಡು ಮಾಡಿಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಈಗ ಇರೋದು ನಾವು ಇನ್ಫಾರ್ಮೇಷನ್ ಏನು ಏಜ್ ಏನು ಮಾಹಿತಿ ಯುಗ ಅಂತ ನಾವೇನು ಕರಿತೀವಿ, ಫಿಂಗರ್ ಟಿಪ್ಸಲ್ಲಿದೆ ಪ್ರತಿಯೊಬ್ಬರು ಕೂಡ. ಈ ಹಳೆ ಕಾಲದ್ದು ಹೊರಟೋಯ್ತು, ನಾವು ಚಿಕ್ಕವರಿದ್ದಾಗ ಓದ್ಬೇಕಂದ್ರೆ ಲೈಬ್ರರಿಗೆ ಹೋಗ್ಬೇಕಿತ್ತು, ಜೆರಾಕ್ಸ್ ಮಾಡಿಸ್ಕೋಬೇಕಿತ್ತು, ಅದನ್ನ ಬಂದು ರಟ್ಟೊಡಿಬೇಕಿತ್ತು, ಎಕ್ಸಾಮಲ್ಲಿ ಪಾಸ್ ಮಾಡಬೇಕು. ಈಗ ಹಂಗಲ್ಲ, ಈಗ ನಮ್ಮ ಮೊಬೈಲ್ ಫೋನಲ್ಲೇ ನಮ್ಗೆ ಯಾವ ಮಾಹಿತಿ ಬೇಕೋ ಅದು ಸಿಗುತ್ತೆ. ಬಟ್ ಅದರಲ್ಲಿ ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವುದು, ಕರೆಕ್ಟ್ ಇನ್ಫಾರ್ಮೇಷನ್ ಯಾವುದು, ಆ ವಿವೇಚನೆಯನ್ನು

0: ಈಗಿನ ಮಕ್ಕಳು ರೂಪಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋದು ಈಗ ಇತ್ತೀಚಿನ ದಿನಗಳಲ್ಲಿ ಅದು ಬೇರೆ. ಈ ಕೃತಕ ಬುದ್ಧಿಮತ್ತೆ ಏನು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದೇ ಕಷ್ಟ ಆಗ್ತಾ ಇದೆ, ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಸೊ ಆ ವಿವೇಚನೆಯನ್ನ ಬೆಳೆಸ್ಕೋಬೇಕು ಎಲ್ಲ ಮಕ್ಕಳು ಅಂತ ನಾನು ಹೇಳಬೇಕು.
1: ಬೌದ್ಧಿಕ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಯುವಕರು ಬಹಳ ಚುರುಕು, ಬಹಳಷ್ಟು ಅನೇಕ ಸ್ಥಾನಗಳನ್ನು ಅವರು ಅಲಂಕರಿಸಿಕೊಳ್ಳಬಹುದು ಅಂತಂತ ಹೇಳಿ ಹೇಳ್ತೀವಿ ನಾವು. ಇಂಥ ಸಂದರ್ಭದಲ್ಲಿ ಉದ್ಯೋಗವನ್ನು ತಮ್ಮದನ್ನಾಗಿಸ್ಬೇಕು, ಉದ್ಯೋಗಶೀಲರಾಗಿ ಬದುಕಬೇಕು. ಅದಕ್ಕಾಗಿ AI ಅಂತ ಅಂಶ ಒಂದು ತೊಡಕಾಗಬಾರ್ದು ಅಂತಂತ ಹೇಳಿ. AI ಬರಲಿ, ತಾಂತ್ರಿಕವಾಗಿ ಸಾಕಷ್ಟು ಬದಲಾವಣೆಗಳು ಇರಬಹುದು. ಇದಕ್ಕಾಗಿ ಸರ್ಕಾರಗಳು ಕೂಡ ಮುಂದೆ ಬಂದು ಅವರಿಗೆ ಅವಕಾಶ ಕೊಡಬೇಕಾಗತ್ತಲ್ಲ. ಈ ದಿಸೆಯಲ್ಲಿ ಏನೇನು ಯೋಜನೆಗಳಿವೆ ಸರ್? ಈಗ ಶಿಕ್ಷಣ ಪಡೆಯುವ ವಿಷಯದಲ್ಲಿ ಆಗಿರಬಹುದು ಅಥವಾ ಅನೇಕ ಫೆಲೋಶಿಪ್ಗಳನ್ನಾಗಲಿ ಅಥವಾ ಈ ಸ್ಕಾಲರ್ಶಿಪ್ಗಳನ್ನು ಪಡೆಯುವ ವಿಷಯದಲ್ಲಿ ಕೂಡ ಅವರಿಗೆ ಅನುಕೂಲತೆಗಳು ಇರಬಹುದಲ್ಲ.
0: ಹೌದು. ಸೊ ಈ ವರ್ಷದಿಂದ 9ನೇ ತರಗತಿಯಿಂದಲೇ ಸಿಲೆಬಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಇದು ಮಾಡಿದ್ದಾರೆ. ಸುಮಾರು 1800 ಸರ್ಕಾರಿ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ. ಅದಲ್ದಲೇ ಆವಿಷ್ಕಾರ ಅಂತ ಒಂದು ಯೋಜನೆ ಇದೆ. ಆ ಯೋಜನೆಯಲ್ಲಿ ಏನು ಸಂಶೋಧನೆ ಮಾಡ್ತಾರೆ ಅದಕ್ಕೆ ಪೇಟೆಂಟ್ ಪಡೆಯಲು ಒಂದು ಆರ್ಥಿಕ ನೆರವನ್ನು ಸರ್ಕಾರ ಕೊಡ್ತಾ ಇದೆ. ಬಹುಮುಖ್ಯವಾಗಿ ಯುವನಿಧಿ ಅಂತ ಒಂದು ಯೋಜನೆ ಇದೆ. ಈ ಯುವನಿಧಿ ಯೋಜನೆಯಡಿಯಲ್ಲಿ ಸುಮಾರು 447,000 ಅಭ್ಯರ್ಥಿಗಳು ಇದನ್ನ ಸಹಾಯ ಪಡ್ಕೋತಾರೆ. ಇದರಲ್ಲಿ ನೇರವಾಗಿ ಅವರಿಗೆ ಒಂದು ಭತ್ಯೆಯನ್ನ ಪಾವತಿಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1,154 crore ವೆಚ್ಚವನ್ನು ಸರ್ಕಾರ ಮಾಡಿದೆ. ಸೊ ಇದರ ಜೊತೆಗೆ ಕಲಿಕೆ ಜೊತೆ ಕೌಶಲ್ಯ ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಈ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಮಾರ್ಕೆಟ್ ಆಧಾರಿತ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಸೊ ಅದು ಅಲ್ಲದಲ್ಲೇ ಬೃಹತ್ ಉದ್ಯೋಗ ಮೇಳಗಳನ್ನು ಮಾಡ್ತಾ ಇದ್ದೀವಿ. ಏನು ಕಲಿಕೆ ನಂತರ ಏನು ಉದ್ಯೋಗ ಇದೆ ಅದರಲ್ಲೂ ಕೂಡ ಅವರಿಗೆ ಒಂದು ನೆರವಾಗಲಿ ಅಂತೇಳಿ ಸರ್ಕಾರ ಈ ಎಲ್ಲ ಯೋಜನೆಗಳನ್ನು ಮಾಡಿದೆ
1: ಅಲ್ವಾ. ಈಗ ಬಹುತೇಕ ನಾವೆಲ್ಲರೂ ಚರ್ಚೆ ಮಾಡೋದೇನಂತಂದ್ರೆ ಯುವಕರಿಗೂ ಆಗಲಿ ತಂದೆ ತಾಯಿಗೆ ಪೋಷಕರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಸ್ವಲ್ಪ ಏನೋ ತುಂಬ ಗ್ಯಾಪ್ ಇದೆ ಅಂತಂಥೇಳಿ ಹಿರಿಯರ ಮಾತುಗಳನ್ನು ಯುವಕರು ಅಷ್ಟಾಗಿ ಕೇಳಲ್ಲ ಅಂತಂಥೇಳಿ ಒಂದು ಕಡೆ ಹೇಳ್ತಿದ್ರೆ, ಇಲ್ಲ ಅವರಿಗೆ ಬಹಳಷ್ಟು ವಿವೇಚನಾ ಶಕ್ತಿ ಇದೆ, ಅವರು ತುಂಬ ಪ್ರಬಲರು, ಆದರೆ ಹಿರಿಯರು ಒಂಥರ ಅದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಅವರಿಗೆ ಬಿಟ್ಬಿಡ್ಬೇಕು, ಅವರು ಮುಂದೆ ಬರ್ತಾರೆ ಅಂತಲೇ ಹೇಳ್ತಾ ಇರ್ತೀವಿ. ಆದರೆ ಎಷ್ಟೋ ಸಲ ಮುಂದೆ ಬರೋಕೆ ಆಗ್ತಿರಂಗಿಲ್ಲ, ಅನೇಕ ಸವಾಲುಗಳಿವೆ ಅವರಿಗೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟು ನಿಲ್ಬೇಕಂತಂದರೆ ಅವರಿಗೆ ಉದ್ಯೋಗ ಒಂದೇ ಬಹಳ ಮುಖ್ಯ ಅಂತಂತೇಳಿ ನಾವು ಮಾತಾಡ್ತೀವಿ ಸರ್. ಆ ಉದ್ಯೋಗ ಪಡಿಬೇಕಂತಂದಾಗ ಹೇಗೆ ಅವರು ಸ್ಪರ್ಧಾತ್ಮಕವಾಗಿ ತಮ್ಮಂತ ಮೆಟ್ಟಿ ನಿಲ್ಬಹುದು, ಏನೇನು ಪ್ರಯತ್ನಗಳನ್ನು ಅವ್ರು ಮಾಡಬೇಕು ಅಂತ ಅನ್ನೋದನ್ನ ಹೇಳಿ ಸರ್. ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಂದ್ರೆ ಈಗ UPSC ಆಗಿರ್ಬೋದು, KS ಆಗಿರ್ಬೋದು, ಇನ್ನಿತರ ಯಾವುದೇ ಪರೀಕ್ಷೆಗಳನ್ನಾಗಲಿ ಹೇಗೆ ತಯಾರಿ ಮಾಡ್ಕೋಬೇಕು
0: ನೋಡಿ. ಬಹು ಮುಖ್ಯವಾಗಿ ಯಾರೇ ಆಗಲಿ ಒಂದು ಓದುವಿಕೆಯನ್ನ ಬೆಳೆಸ್ಕೋಬೇಕು ಚಿಕ್ಕ ವಯಸ್ಸಿನಲ್ಲೇ. ಏನೇ ವಿಷಯ ಇರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಓದಿ ಅರ್ಥ ಮಾಡ್ಕೊಂಡು ಮನದಟ್ಟ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ನೋಡ್ತೀವಿ ಅದನ್ನು ಬರೀ ಬಾಯ್ಗಟ್ಟು ಮಾಡಿ ಅದರ ಮೇಲೆ ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕಾಗಲ್ಲ. ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ನಾನು ಹೇಳ್ದಂಗೆ ಒಂದು ಓದುವಿಕೆ ಕಲಿವಿಕೆಗೆ ಹೆಚ್ಚು ಮಹತ್ವ ಕೊಟ್ಟು ಯಾವುದೇ ವಿಷಯ ಆಗಿರ್ಬೋದು ಅದ್ರ ಬಗ್ಗೆ ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು. ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ರೀಸನಿಂಗು, ಆಪ್ಟಿಟ್ಯೂಡು ಇಂಥದನ್ನು ಟೆಸ್ಟ್ ಮಾಡ್ತಾರೆ, ನಮ್ಮ ಕ್ಯಾರೆಕ್ಟರನ್ನು. ಸೊ ಹಂಗಾಗಿ ನಾವು ಒಳ್ಳೆ ಕ್ಯಾರೆಕ್ಟರನ್ನು ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೋದು? ಸಂವಾದ ಮಾಡೋದಿರ್ಬೋದು, ಚರ್ಚೆ ಮಾಡೋದಿರ್ಬೋದು, ಬೇರೆ ವಿಭಿನ್ನ ಅಭಿಪ್ರಾಯಗಳನ್ನು ನಾವು ಸ್ವೀಕರಿಸೋದಿರ್ಬೋದು ಅಥವಾ ಯಾಕೆ ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಮಾಡೋದು, ವಸ್ತುನಿಷ್ಠವಾಗಿ ನಾವು ಮಾಡಬೇಕಾಗಿದೆ. ಸೊ ಹಂಗಾಗಿ ಇಂಥ ಚಾರಿತ್ರ್ಯನ ನಾವು ಬೆಳೆಸ್ಕೋಬೇಕು ಭಾಳ ತಾಳ್ಮೆಯಿಂದ. ಇದು ಇದ್ದರೆ ಎಲ್ಲ ಮತ್ತು ಎಲ್ಲ ಕಡೆಯಿಂದ ನಾವು ಜ್ಞಾನವನ್ನು ಸ್ವೀಕರಿಸೋಕ್ಕೆ ನಾವು ಓಪನ್ ಮೈಂಡೆಡ್ ಆಗಿದ್ರೆ ಅನುಕೂಲ ಆಗುತ್ತೆ.
1: ಅದೇ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಫೇಕ್ ಇರುತ್ತೆ, ಆ ಒಂದು ಅಂಶನೇ ಅಂತಿಮ ಅಂತ ಅಂದ್ಕೊಂಡು ಅದನ್ನು ಓದಿ ಇದೇ ಸತ್ಯ ಅಂತಂತೇಳಿ ಅಂದ್ಕೊಳ್ಳೋದು ಬಂದಾದರೆ ಶಿಕ್ಷಣ ಪಡೆಯುವಲ್ಲೂ ಕೂಡ ಹೇಗೆ ಅದನ್ನು ನಾವು ತಯಾರಿ ಮಾಡಬೇಕು ಅಂತ ಅನ್ನೋದ್ರ ಕಡೆನೂ ಅವರು ಡಿಸೈಡ್ ಮಾಡಬೇಕಾಗತ್ತೆ. ಹಾಗಾಗಿ ತಾವು ಹೇಳಿದಂಗೆ ಬಹಳಷ್ಟು ತಮ್ಮದೇ ಆದಂಥ ಸ್ವತಂತ್ರ ಒಂದು ಅನಿಸಿಕೆಯನ್ನು ಇಟ್ಕೋಬೇಕಾಗತ್ತೆ ಮತ್ತು ಅದು ಎಲ್ಲರಿಗೂ ಸ್ವೀಕಾರಾರ್ಹ ಆಗಿರಬೇಕು.
0: ಈಗ ನೋಡಿ ನಾವೆಲ್ಲರೂ ಇನ್ಫ್ಲುಯೆನ್ಸರ್ ಅಂತ ಮಾತಾಡ್ತೀವಿ. ಇನ್ಫ್ಲುಯೆನ್ಸರ್ ಅಂದ್ರೇನು? ಬೇರೆಯವರ ಅಭಿಪ್ರಾಯ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಆ್ಯಕ್ಚುಲಿ ಇಂಥ ಕಾಲದಲ್ಲಿ ಇಂಥ ಡಿಜಿಟಲ್ ಏಜಲ್ಲಿ ಇಂಥ ಸೋಷಿಯಲ್ ಮೀಡಿಯಾ ಏಜಲ್ಲಿ ನಾವು ಸ್ವಂತ ವಿವೇಚನೆಯನ್ನು ಇಟ್ಕೊಂಡಿರ್ಬೇಕು ಮತ್ತು ನಮ್ಮದೇ ಆದ ಸ್ವಂತ ನಿರ್ಧಾರ ತೊಗೊಳ್ಬೇಕು. ಸೊ ಹಾಗಾಗಿ ಇತ್ತೀಚಿನ ನಾನು ಮೊದಲೇ ಮಾತಾಡ್ದಂಗೆ ಫೇಕ್ ನ್ಯೂಸು, ಡೀಪ್ ಫೇಕು ಇತ್ಯಾದಿಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ನಾವು ಅದನ್ನು ಯಾವುದೇ ಮಾಹಿತಿಯನ್ನು ನಾವು ಸ್ವೀಕಾರ ಮಾಡಬೇಕಾದ್ರೆ ಹಂಚ್ಕೋಬೇಕಾದ್ರೆ ಅದರ ಮೂಲ ಯಾವುದು, ಅದು ಸರಿನಾ ತಪ್ಪ, ಮತ್ತು ಅದರಿಂದ ಏನಾದ್ರು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಂತ ಒಂದು ವಿವೇಚನೆಯನ್ನು ಇಟ್ಕೊಂಡು ನಾವು ಅದನ್ನು ಶೇರ್ ಮಾಡೋದಿರ್ಬೋದು ಅಥವಾ ಹಂಚ್ಕೊಳ್ಳೋದಿರ್ಬೋದು.

0: ಅನ್ನೋದು ಇರಬೇಕು. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ಇವತ್ತಿನ ದಿನ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳೋದಕ್ಕೆ.
1: ಯುವಕರನ್ನು ಅಥವಾ ಯುವಶಕ್ತಿಯನ್ನು ಎಷ್ಟೋ ಸಲ ದುರುಪಯೋಗಗೊಳಿಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತೀವಿ ನಾವು. ಅಂದರೆ ಅವರು ಒಂಥರ ಮಾಬ್ ಆಗಿ ಬಂದ್ಬಿಡ್ತಾರೆ, ಅಥವಾ ತಾವು ಸಮರ್ಥವಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋಕೆ ಆಗ್ತಿರಂಗಿಲ್ಲ, ಅವ್ರನ್ನ ಇನ್ನೊಬ್ರು ಯಾರೋ ಬಳಸ್ಕೊಂಡ್ಬಿಡ್ತಾರೆ ಅಂತಂಥೇಳಿ. ಹಾಗಾಗಿ ಇದರಲ್ಲಿ ಏನಂದ್ರೆ ಸ್ವಂತಿಕೆ ಇದ್ರೆ ಬಹುಶಃ ಅವರು ಆ ಕಡೆ ವಾಲ್ಲಿಕ್ಕಿಲ್ಲ, ತಮ್ಮ ಬದುಕಿನ ಒಂದು ಭವಿಷ್ಯ ರೂಪಣೆ ಮಾಡುವಲ್ಲೇ ಸತತ ಪರಿಶ್ರಮವನ್ನು ಅವ್ರು ಹಾಕ್ಬಹುದು.
0: ಅಲ್ಲ ಇದು
1: ಈ ದಿಶೆಯಲ್ಲಿ ತಮ್ಮಂತವರು ತಾವು ನೋಡಿ IPS ಮಾಡಿದವರು, ಇಂಥ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ ಮತ್ತೆ ಯುವಕರಾಗಿದ್ದೀರಿ, ನಿಮ್ಮ ಒಂದು ಮಾತು ಏನಿರಬಹುದು ಅಂತ ಹೇಳಿ ಅವರಿಗೊಂದು ಕುತೂಹಲ ಇರ್ತದೆ. ಏನೇನು ಕಿವಿ ಮಾತನ್ನ ಹೇಳಬಹುದು ತಾವು ಈ ಸಂದರ್ಭದಲ್ಲಿ?
0: ನೋಡಿ, ಇದು ಇವತ್ತಿನ ಸಮಸ್ಯೆ ಅಲ್ಲ, ಮೊದಲಿನಿಂದ ಅನಾದಿ ಕಾಲದಿಂದ ಇದು ಈ ದುರ್ಬಳಕೆ ಮಾಡ್ಕೊಳೋದು ವಿಶೇಷವಾಗಿ ಯುವಕರನ್ನ ಅದು ನಡ್ಕೊ ಬಂದಿದೆ. ಸೊ ನಾನು ಅಷ್ಟೇ ಹೇಳೋದು, ಓದುವಿಕೆ ಅಂದರೆ ವೆಲ್ ರೆಡ್ ಪರ್ಸನ್ ಆಗಿರಬೇಕು. ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಯಾಕೆ ಬಯಸ್ತಾ ಇದ್ದಾರೆ, ನಮ್ಮಿಂದ ಇನ್ನು ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ವಿವೇಚನೆಯನ್ನು ಹೊಂದ್ಕೊಂಡಿರಬೇಕು. ಅದಲ್ದಲೇ ಇವತ್ತಿನ ಏನು ಇನ್ಫಾರ್ಮೇಷನ್ ಏಜ್ ಅಂತ ಹೇಳ್ತೀವಿ, ಬಹಳಷ್ಟು ಇನ್ಫಾರ್ಮೇಷನ್ ನಮಗೆ ಬರ್ತಾ ಇದೆ, ನಮಗೆ ಸರಿನೋ ತಪ್ಪೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಮತ್ತು ಈಗಿನ ಅಲ್ಗಾರಿದಮ್ಸ್ ಹೆಂಗಿದಾವೆ ಅಂದರೆ, ನಾವು ಏನಾದ್ರು ಒಂದನ್ನು ನೋಡಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತವೆ.
1: ಸುಳ್ಳು ನೋಡಿದ್ರೆ ಸುಳ್ಳೇ ಬರ್ತದೆ,
0: ಸುಳ್ಳೇ ಬರ್ತಾ ಇರುತ್ತೆ. ಅಥವಾ ಯಾವ್ದಾದ್ರು ಒಂದು ವಿಷಯ ನೋಡಿದ್ರೆ ಆ ವಿಷಯದ ಒಂದೇ ರೀತಿಯಾದಂಥ ಒಂದು ಇದನ್ನು ಬರ್ತಾ ಇರುತ್ತೆ. ವಿಭಿನ್ನ ಅಭಿಪ್ರಾಯಗಳು ನಮಗೆ ಸಿಗೋದಿಲ್ಲ, ಒಂದೇ ನಮಗೇನು ಇಷ್ಟಪಡ್ತೀವಿ ಅಂತ ಅದು ಡಿಸೈಡ್ ಮಾಡ್ತಾ ಅದೇ ಬರ್ತಾ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನಾವು ಎಲ್ಲದನ್ನು ಸ್ವೀಕರಿಸೋದಕ್ಕೆ ಅದಕ್ಕೆ ನಾನು ಹೇಳಿದ್ವಿ, ಎಲ್ಲ ದೃಷ್ಟಿಕೋನವನ್ನು ಎಲ್ಲ ಸಿದ್ಧಾಂತಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡು ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದು ಪರಿಪಾಲನೆ ಮಾಡಬೇಕು. ಈಗೇನಾಗ್ಬಿಟ್ಟಿದೆ ಅದು ಬರೀ ಈಗ ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋಕ್ಕಿಂತ ಮುಂಚೆ ರೋಬೋಟಿಕ್ಸ್ ಆಟೋಮೇಷನ್ ಎಲ್ಲ ಇತ್ತು. ಈಗ ಫಾರ್ ಎಕ್ಸಾಂಪಲ್ 50 ವರ್ಷದ ಹಿಂದೆ ವಾಷಿಂಗ್ ಮಷಿನ್ ಇರ್ತಾ ಇರಲಿಲ್ಲ, ಕುಕ್ಕರ್ ಇರ್ತಾ ಇರಲಿಲ್ಲ, ಅಥವಾ ಇತ್ತು ಮೈಕ್ರೋವೇವ್ ಇರ್ತಾ ಇರಲಿಲ್ಲ. ಅವೆಲ್ಲ ನಮ್ಮ ಜೀವನವನ್ನು ಸುಗಮವಾಗಿ ಸರಳವಾಗಿ ಮಾಡಿಕೊಟ್ಟಿದ್ದಾವೆ. ಬಟ್ ಈಗೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಮ್ಮ ಕ್ರಿಟಿಕಲ್ ಥಿಂಗನ್ನು ಬಿಟ್ಕೊಟ್ಬಿಟ್ಟಿದ್ದೀವಿ. ಈ ಒಂದು ಲೆಟರ್ ಬೇಕು ಅಂದ್ರೆ ನಾವು ಯಾವ್ದಾರು ಒಂದು AI ಆ್ಯಪ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ಲೆಟರ್ ಅದೇ ತೆಗೆದುಕೊಡುತ್ತೆ ಅಲ್ವಾ?
1: ಅಂದ್ರೆ ಈ ಸಂದರ್ಭದಲ್ಲಿ ನಾವು ಏನ್ ಹೇಳ್ಬೋದು ಅಂದ್ರೆ, ಸರ್, ಯುವಕರು ಒಳ್ಳೆ ವಿಷಯ ಕಡೆನೆ ಅವರು ಜಾಸ್ತಿ ತಮ್ಮ ಮನಸ್ಸನ್ನು ಇಟ್ಟಿರಲಿ. ಉದಾಹರಣೆ, ಈಗ ಅಲ್ಗಾರಿದಮ್ನಲ್ಲಿ ತಾವು ಏನ್ ನೋಡ್ತಾರೆ ಅದೇ ಬರುತ್ತಂದ್ರೆ, ಆದಷ್ಟು ಅವರು ಒಳ್ಳೆ ವಿಷಯದ ಕಡೆನೆ ಸ್ವಲ್ಪ ಜಾಸ್ತಿ ಸರ್ಚ್ ಮಾಡಿದ್ರೆ ಒಳ್ಳೆ ವಿಷಯನೇ ಅವ್ರಿಗೆ ಬರ್ತಾ ಹೋಗ್ತದೆ,
0: ಒಳ್ಳೆ ವಿಷಯ ಬರುತ್ತೆ. ಪ್ಲಸ್ ನಮ್ಗೆ ಈಗ ಯಾವ್ದ್ರ ವಿಷಯ ಬಗ್ಗೆ ಇನ್ನ ಆಳವಾಗಿ ನೋಡ್ಬೇಕು ಅಂದ್ರೆ ಇದೆಂತ ಯುಗ, ನಮ್ ಕೈಯಲ್ಲೇ ಇದೆ, ಎಷ್ಟು ಆಳವಾಗಬೇಕು ಅಷ್ಟು ಆಳವಾಗಿ ಹೋಗ್ಬೋದು. ಎಂಥ ಎಕ್ಸ್ಪರ್ಟ್ಸ್ ಬೇಕು ನಿಮ್ಗೆ ಸಿಗ್ತಾರೆ, ಈಗ ವಿಡಿಯೋಗಳು ಸಿಗ್ತಾವೆ ನಿಮ್ಗೆ. ಏನಾರು ಕಲಿಬೇಕು ಅಂದ್ರೆ ನಾವೇನು ದೂರ ನಡ್ಕೊಂಡು ಹೋಗ್ಬೇಕಾಗಿಲ್ಲ, ಇವತ್ತು ಶಾಲೆನೆ ನಮ್ಮ ಮನೆಗೆ ಬಂದಿದೆ. ಒಳ್ಳೆ ಸರ್ಚ್ ಮಾಡಬೇಕು, ಒಳ್ಳೆ ಇದು ಮಾಡಿದ್ರೆ ಅಲ್ಗಾರಿದಮ್ ಅದೇ ಪಿಕಪ್ ಮಾಡುತ್ತೆ. ಸೊ ನಾವು ಈ ತಂತ್ರಗಳನ್ನ ಹೇಗೆ ಬಳಸ್ದಂಗೆ ನಮ್ಗೆ ಅದು ಒಳ್ಳೆ ಶಕ್ತಿನೂ ಕೂಡ ಒಂದ್ ಕಡೆ ದುಷ್ಟಶಕ್ತಿನೂ ಕೂಡ, ನಾವು ಹೇಗೆ ಬಳಕೆ ಮಾಡ್ತೀವಿ ನಮ್ಮ ಕೈಯಲ್ಲಿದೆ ಅದು. ನಾವು ಒಳ್ಳೇದಕ್ಕೆ ಬಳಕೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದಕ್ಕೆ ಬಳಕೆ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ.
1: ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದಾಗ ಬಹುಶಃ ಈ ಮೊಬೈಲ್ ಅಲ್ಲಿ ಹೇಳಬಹುದು, ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಧನಾತ್ಮಕವಾದ ಅಂಶಗಳೇ ನಿಮ್ಮ
0: ಮುಂದೆ ಬರುತ್ತೆ.
1: ಸರ್, ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಅಪಾಯಿಂಟ್ಮೆಂಟ್ಗಳು ಆಗಬೇಕು ಅಂತ ಹೇಳ್ತೀವಿ, ಮತ್ತೆ ಅವರಿಗೆ ಸಾಕಷ್ಟು ತರಬೇತಿಗಳು ಸಿಗಬೇಕು ಅಂತ ಹೇಳ್ತೀವಿ. ಮತ್ತೆ ಸರ್ಕಾರಿ ಹುದ್ದೆ ಸಿಗದೆ ಹೋದ್ರು ಅಥವಾ ಉದ್ಯೋಗ ಅಲ್ಲಿ ಸಿಗದೆ ಹೋದ್ರು ತಾವೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವೇನು ಹೇಳ್ತೀವಲ್ಲ, ಆ ದಿಶೆಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಇವತ್ತು ಅವರು ಉದ್ಯಮಿಗಳಾಗಬಹುದು ಮುಂದೆ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸರ್ಕಾರಗಳ ಪ್ರಯತ್ನಗಳು ಹೇಗಿವೆ ಮತ್ತು ತಮಗೆ ಏನನ್ಸುತ್ತೆ ಸರ್, ಇಲಾಖೆಯ ಕಡೆಯಿಂದ ಏನೇನು ಅನುಕೂಲತೆಗಳಿವೆ?
0: ಅದೇ, ನಾನು ಈ ವರ್ಷ 70,000 ಹುದ್ದೆಗಳಿಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದೆ. ಅದರಲ್ಲಿ ಕ್ರೀಡಾಪಟುಗಳಿಗೆ ನಮ್ಮ ಇಲಾಖೆ ವತಿಯಿಂದ 2% ಮೀಸಲಾತಿಯನ್ನು ಇಡಲಾಗಿದೆ. ಅದಲ್ದಲ್ಲೇ ಈಗ ಈ ಹಿಂದೆ ಹೇಳ್ದಂಗೆ ಯುವ ನಿಧಿ ಮತ್ತು ಇತ್ಯಾದಿ ಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಇದರಿಂದಾಗಿ ಒಂದು ಏನು ತಾವು ಹೇಳ್ದಂಗೆ ಯುವಕರಿಗೆ ಸಬಲೀಕರಣ ಮಾಡೋದು ಬಹಳ ಮುಖ್ಯವಾದಂಥ ಅಂಶ. ಸ್ವಯಂ ಉದ್ಯೋಗಗಳು ಅಥವಾ ಉದ್ಯೋಗ ಸಿಕ್ಕಿದ್ರೆ ಅವ್ರಿಗೆ ಅವರ ಸಬಲೀಕರಣ ಅದು ಬಂದ್ಬಿಡುತ್ತೆ. ಸೊ ಸರ್ಕಾರದ ವತಿಯಿಂದ ಬಹುಮುಖ್ಯವಾಗಿ ಸ್ಕಾಲರ್ಶಿಪ್ ಸ್ಕೀಮ್ಗಳಿದ್ದಾವೆ, ಅದಲ್ದಲ್ಲೇ ಲೈಬ್ರರಿಗಳಿದ್ದಾವೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಓದಬೇಕು ಅಂತಿದ್ದಾರೆ ಅವ್ರಿಗೆ, ಮತ್ತೆ ಇದು ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದಕ್ಕೆ ಮತ್ತೆ ನಿಧಿ ಇದೆ. ಸೊ ಅದರಿಂದ ಅವರು ಹೆಚ್ಚಿನ ಒಂದು ಸಹಾಯನ ಪಡ್ಕೋಬೋದಾಗಿದೆ. ಯುವ ಜನರು ಏನಿದ್ದಾರೆ ಎಸ್ಪೆಷಲಿ ತಾವು ಹೇಳ್ತೇವೆ ಸ್ವಯಂ ಉದ್ಯೋಗಕ್ಕೆ ಏನೇನು ಬೇಕು ಅದ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡಿಕೊಂಡಿದೆ. ಹಲವಾರು ಇಲಾಖೆಗಳು ಇದಕ್ಕೋಸ್ಕರನೇ, ಏನು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಮತ್ತು ಉದ್ಯೋಗ ಇರ್ಬೋದು, ಅದಕ್ಕೆಲ್ಲ ಉತ್ತಮ ರೀತಿಯಲ್ಲಿ ಯುವಜನರಿಗೆ ಸಹಾಯವಾಗಲಿ ಅಂತ ಆ ದಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾವೆ.
1: ಯುವಕರಿಗೆ ತಾವು ಹೇಳುವಂತಹ ಒಂದು ಕಿವಿ ಮಾತು ಆಗಿರ್ಬೋದು,

0: ಅಥವಾ ಹಿರಿಯರು ಹೇಳಿದಂತಹ ದೊಡ್ಡ ದೊಡ್ಡ ಮಾತುಗಳು ಎಷ್ಟು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ ಸರ್?
1: ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಎದ್ದೇಳಿ ಗುರು ಮುಟ್ಟುವ ತನಕ ನೀವು ನಿಲ್ಲಬೇಡಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಒಳ್ಳೆ ಮಾತುಗಳು ಇನ್ಯಾರು ಹೇಳ್ತಾರೆ? ಅದಲ್ದಲೆ ಈ ಬರೀ ಯುವ ಜನರು ಇವತ್ತು ಕನಸು ಕಾಣೋರು ಮಾತ್ರ ಅಲ್ಲ, ಕನಸನ್ನು ನನಸು ಮಾಡುವಂಥ ಶಕ್ತಿಶಾಲಿಯಾದಂಥ ವ್ಯಕ್ತಿಗಳು. ಸೊ ಹಾಗಾಗಿ ಎಲ್ಲರೂ ಕೂಡ ಜಾಗೃತರಾಗಿ ಒಳ್ಳೆ ಪ್ರಜೆಗಳಾಗಿ ಅಂತ ನಾವು ಹೇಳೋಕ್ಕೆ ಬಯಸ್ತೇವೆ.
0: ದೊಡ್ಡ ಕನಸು ಕಾಣಲಿ ಅಂತ ಹೇಳ್ತಾ ಇದ್ದೀರಿ ತಾವು.
1: ದೊಡ್ಡ ಕನಸು ಕಂಡಷ್ಟು ನಮ್ಮ ರಾಷ್ಟ್ರ ಇನ್ನೂ ಬಲಿಷ್ಠ ಆಗುತ್ತೆ. ಒಂದು ಹೇಳಬೇಕಂದ್ರೆ ಸರ್ಕಾರ ತನ್ನ ಯೋಜನೆಗಳ ಮುಖಾಂತರ ಎಲ್ಲರಿಗೂ ಏಣಿ ಆಗಲು ಸಾಧ್ಯ ಇದೆ, ಆದರೆ ಏರ್ಬೇಕಾದವರು ಅವರೇ ಯುವಕರೇ. ಸೊ ಹಾಗಾಗಿ ಯುವಕರು ನಾವು ಕೊಡೋಂಥ ಏಣಿನ ಹೇಳಲಿ ಅಂತ ನಾವು ಕೇಳ್ಕೊಳ್ತೀವಿ.
0: ಏರೇ ಇರ್ತಾರೆ ಸರ್. ಬಹಳ ಸಂತೋಷ ಸರ್. ಈಗ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನು ನಾವು ಈ ವರ್ಷದ ಘೋಷವಾಕ್ಯವನ್ನು ವಿಭಿನ್ನ ಸಂದರ್ಭಗಳು ಮತ್ತು ಸಮಾನ ಆಕಾಂಕ್ಷೆಗಳು ಅಂತೇಳಿ ಹೇಳ್ತಾ ಇದ್ದೀವಲ್ಲ, ಬಹಳಷ್ಟು ಆಶೋತ್ತರಗಳನ್ನು ಇಟ್ಟುಕೊಂಡು ನಮ್ಮ ಯುವಕರು ಇವತ್ತು ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ನಾಯಕತ್ವ ವಹಿಸಲು ತಯಾರಿ ಆಗಿರ್ಬೋದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೋರಾಟ ಮಾಡಲು ಅಂತ ಏನೇನು ಬೇಕು ಅಂತನಕ್ಕೆ ಅದರ ಸಲುವಾಗಿಯೂ ಕೂಡ ಹೋರಾಟ ಮಾಡ್ತಿರ್ಬೋದು, ಅಥವಾ ತಮ್ಮ ಜೀವನವನ್ನು ತಾವು ಸ್ವಾವಲಂಬಿಗಳಾಗಿ ನಡೆಸಬೇಕು ಅಂತ ಉದ್ದೇಶನೂ ಇರ್ಬೋದು. ಇವತ್ತು ತಂದೆ ತಾಯಿಗಳಿಗೆ ಭಾರವಾಗಿ ನಾವು ಇರಬಾರ್ದು, ನಾವೇ ನಮ್ಮ ಬದುಕನ್ನು ನಡೆಸಬೇಕು ಅಂತ ಆಕಾಂಕ್ಷೆ ಉದ್ದೇಶಗಳನ್ನೆಲ್ಲ ಹೊತ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಗಳು ಕೂಡ ಸಾಥ್ ಕೊಡಬೇಕು, ಬರೋ ದಿನಗಳಲ್ಲಿ ಸಾಕಷ್ಟು ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು ಸರ್. ತಮ್ಮ ಇಲಾಖೆ ಕಡೆಯಿಂದ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಆಗಿರ್ಬೋದು ಅಥವಾ ಯುವಜನ ಮತ್ತು ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಕಡೆಯಿಂದ ಕೂಡ ಸಾಕಷ್ಟು ಅನುಕೂಲತೆಗಳು ಇನ್ನೂ ಹೆಚ್ಚಿಗೆ ಸಿಗ್ತಾ ಹೋಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಬಯಸ್ಬೋದು ಸರ್. ತಾವು ಆಕಾಶವಾಣಿಗೆ ಬಂದು ಆಗಸ್ಟ್ 12 ಇವತ್ತು ಏನಿದೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನವನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ ತಾವು ಬಂದು ಮಾತನಾಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ.
1: ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ವಿಶ್ವ ಅಂತಾರಾಷ್ಟ್ರೀಯ ಯುವ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ.
0: ನಮಸ್ಕಾರ.

ರಾಷ್ಟ್ರಭಕ್ತನಿಗೆ ಜನ್ಮಭೂಮಿಯಾದ ರಾಷ್ಟ್ರ ಆರಾಧ್ಯ ದೈವ, ದೈವಭಕ್ತನಿಗೆ ವಸುಧೈವ ಕುಟುಂಬಕಂ, ದೇಶಭಕ್ತನಿಗೆ ರಾಷ್ಟ್ರಮೇವ ಕುಟುಂಬಕಂ. ಎಲ್ಲ ಪ್ರಜೆಗಳು ರಾಷ್ಟ್ರದೇವತೆಯ ಅಂಶಗಳು. ಯಾವ ಪ್ರಜೆಗೂ ಯಾವ ರಾಜ್ಯಕ್ಕೂ ಹಿಂಸೆ ಆಗದಂತೆ ಪಕ್ಷಪಾತವಿಲ್ಲದೆ ವರ್ತಿಸುವವನು ನಿಜವಾದ ರಾಷ್ಟ್ರಭಕ್ತ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:55. ಕೇಳಿ ಭಾವಗೀತೆಯನ್ನ. ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆಯ ಭಾವಗೀತೆಯನ್ನು ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಎಚ್ಎಸ್ ವೆಂಕಟೇಶ್ಮೂರ್ತಿ ರಚಿಸಿದ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಕೇಳಿ ಕೇಳುವ ವಾಣಿಜ್ಯ ಪ್ರಕಟಣೆಗಳನ್ನು.
1: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
2: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
1: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
3: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
4: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

ಕೆಳಗರೆ ಇಂದು 12:30ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗುರುಜಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಾಂಪಣ್ಣ ಅಶಿಹಾಳ್. ಇಂದು 5:30ಕ್ಕೆ ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತೆಂಗಿನಕಾಯಿ ವ್ಯಾಪಾರಿ ಮಾರುವವರು ರಾಜಶೇಖರ್ ಪಾಟೀಲ್. ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೇವನಬೆಂಚಿ.

ಆರು ಗಂಟೆ 15 ನಿಮಿಷಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಹೊಸಪೇಟ್ ಗ್ರಾಮದ ಪರಿಚಯ ಪ್ರಸ್ತುತಿ ವೀರೇಶ್ ನಿರ್ವಹಣೆ ವೆಂಕಟೇಶ್ ಬೆನಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಈಗ ಕೇರಳ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಪಂಚಾಕ್ಷರದೊಳಗೆ ಪಂಚಾಂಗವಡಗಿತ್ತಾಗಿ ವಚನಕಾರರು ನಿರಾಲಂಬ ಪ್ರಭುದೇವ ರಾಗ ತಿಲಂಗ್ ತಾಳ ಖೇಮಟ. ಗಾಯಕರು ಸೀಮಾ ಎಂ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಆಕಾಶದಲ್ಲಿ ಹಾರಿಹೋಹ ಪಕ್ಷಿಯ ಮಾರ್ಗವನು. ವಚನಕಾರರು ಗುಹೇಶ್ವರಯ್ಯ, ರಾಗ ಭೈರವ್, ತಾಳ ಕೆಹೆರ್ವ, ಗಾಯಕರು ಬಾಲಚಂದ್ರ ನಾಕೋಡ್, ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಎನ್ನಕಾಯ ಪ್ರಸಾದವಾಯಿತು. ವಚನಕಾರರು ಘನಲಿಂಗಿ ದೇವರು. ರಾಗ ಲಲತ್, ತಾಳ ರೂಪಕ. ಗಾಯಕರು ಕಿರಣ್ ಹಾನ್ಗಲ್. ಸಂಗೀತ ನಿರ್ದೇಶನ ರಫೀಕ್ ಖಾನ್.

ತೆರಹಿಲ್ಲದ ಕುರುಹಿಲ್ಲದ ಸರಿಯಿಲ್ಲದ ಪರಮನ. ವಚನಕಾರರು ದೇಶಿಕೇಂದ್ರ ಸಂಗನ ಬಸವಯ್ಯ. ರಾಗ ಕಲಾವತಿ ಮಿಶ್ರ, ತಾಳ ಖೇಮಠ. ಗಾಯಕರು ಜಯದೇವಿ ಜಂಗಮಶೆಟ್ಟಿ. ಸಂಗೀತ ನಿರ್ದೇಶನ ವಾದಿರಾಜ ನಿಂಬರಗಿ.

ಕಾಯದ ಬಣ್ಣವ ಸುಟ್ಟು ಮಾಡಿ ಕಡೆಗೆ ನಿಲ್ಲಬಲ್ಲರೆ ವಚನಕಾರರು ದೇಶಿಕೇಂದ್ರ ಸಂಗನ ಬಸವಯ್ಯ ರಾಗ ಅಹಿರ್ಭೈರವ್ ತಾಳ ಕೆಹರ್ವ ಗಾಯಕರು ಮೌನೇಶ್ ಕುಮಾರ್ ಛಾವ್ನಿ ಸಂಗೀತ ನಿರ್ದೇಶನ ರಫೀಕ್ ಖಾನ್.

ಕೊನೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:38 ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ನೆನಪಿರಲಿ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಚಿತ್ರ, ಸಂಗೀತ ಹಂಸಲೇಖ ಅವರದು.

ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ದೀರಾ ನನ್ನ ಭಟ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪುಷ್ಪ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ವರದರಾಜ್ ಚಿಕ್ಕಬಳ್ಳಾಪುರ, ಸಂಗೀತ ದೇವಿ ಶ್ರೀ ಪ್ರಸಾದ್.

ಗಾಳಿಪಟ ಚಿತ್ರದ ಗೀತೆಯನ್ನು ಕೇಳಿದರೆ ಈಗ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ SNarayan ಮತ್ತು ಸಂಗೀತ ಆಗಿದೆ ದೇವರದು.

ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕುರುಕ್ಷೇತ್ರ ಚಿತ್ರದ ಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ವಿ ನಾಗೇಂದ್ರ ಪ್ರಸಾದ್ ಮತ್ತು ಸಂಗೀತ ಆಗಿದೆ ವಿ ಹರಿಕೃಷ್ಣ.

ಚಿತ್ರಗೀತೆಯನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. 10:02 ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುವವು.

ಸ್ಥಾಪನೆ ಕುರಿತು ಮನವಿ ಸಲ್ಲಿಸಿದರು. ಇದು ರಾಷ್ಟ್ರೀಯ ಗ್ರಂಥಪಾಲಕರ ದಿನ. ಇದು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹರೆಂದು ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಎಸ್ ರಂಗನಾಥನ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಣೆಯಾಗಿದೆ. ಮುಂಗಾರು ಮಳೆ ಮುಂದುವರೆದಿದ್ದರೂ ಚಾರ್ಧಾಮ್ ಯಾತ್ರೆ ಯಾವುದೇ ಅಡಚಣೆ ಇಲ್ಲದೆ ಸಾಗುತ್ತಿದ್ದು, ಯಾತ್ರೆ ಎರಡನೇ ಹಂತ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಉತ್ಸಾಹವೂ ಹೆಚ್ಚಾಗಿದೆ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಕೇದಾರನಾಥ ಮತ್ತು ಬದರಿನಾಥ ಧಾಮಗಳಿಗೆ

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:02:25 ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ಗೆ ತಮಗೆಲ್ಲ ಸ್ವಾಗತ. ನಾಚಿಕೆ ಬಿಂಕ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಓಲ್ಡೀಸ್ ಗೋಲ್ಡ್ನಲ್ಲಿ ನಿಮಗಾಗಿ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ ಹೆಣ್ಣು ಸಂಸಾರದ ಕಣ್ಣು ಚಿತ್ರದ ಹಾಡಾಗಿತ್ತು. ಇದು ಗೀತೆಯನ್ನು ಬರೆದವರು ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್ ಅವರದು. ಇದಕ್ಕೂ ಮೊದಲು ಪ್ರಸಾರವಾದಂತಹ ಹಾಡು, ಮೊದಲನೇ ಹಾಡಿತ್ತಲ್ಲ, ಅದು ಕಿಲಾಡಿ ಜೋಡಿ ಚಿತ್ರದ್ದು. ಎಸ್ ಜಾನಕಿ ಈ ಗೀತೆಯನ್ನು ಹಾಡಿದ್ರು, ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಸೇರಿತ್ತು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಮುಂದಿನ ಹಾಡು ಪುನರ್ಮಿಲನ ಚಿತ್ರದ್ದು. ಈ ಹಾಡನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಎಂ ರಂಗರಾವ್ ಅವರು ಸಂಗೀತ ನೀಡಿದ್ದಾರೆ.

ಭೂಪತಿರಂಗ ಚಿತ್ರದ ಹಾಡನ್ನು ಬರೆದವರು ಗೀತಾಪ್ರಿಯ, ಸಂಗೀತ ವಿಜಯ ಭಾಸ್ಕರ್ ಅವರದಾಗಿತ್ತು, ಹಾಡಿದವರು ಪಿ ವಿ ಶ್ರೀನಿವಾಸ್. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಒಂದು ಹಾಡನ್ನು ಕೇಳಿದ್ರೆ ನಮ್ಮ ಪ್ಲೇಲಿಸ್ಟ್ ಅಪೂರ್ಣ ಆಗುತ್ತೆ. ಸಮಯದ ಗೊಂಬೆ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ, ಎಸ್ ಜಾನಕಿಯವರ ಧ್ವನಿ ಕೂಡ ಇದೆ. ಶಿವದೇಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ, ಎಂ ರಂಗರಾವ್ ಸಂಗೀತ ನೀಡಿದ್ದಾರೆ.

ಉದಯಶಂಕರ್ ಗೀತೆನ ಬರೆದಿದ್ರೆ ಎಂ ರಂಗರಾವ್ ಅವರ ಸಂಗೀತ ಇತ್ತು. ನಿನಗಾಗಿ ನಾನು ಅನ್ನುವಂಥ ಹಾಡು ನನ್ನವರು ಚಿತ್ರಕ್ಕಾಗಿ ದೊಡ್ಡರಂಗೇಗೌಡ ಅವರ ರಚನೆಯನ್ನು ಎಂ ರಂಗರಾವ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವುವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಪ್ರಕಟಣೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯಬಹುದು.

0: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡಿಸ್ ಗೋಲ್ಡ್ನಲ್ಲಿ ನಾವು ಸಾಕ್ತಾ ಇದ್ದೇವೆ. ಹತ್ತು ಗಂಟೆ 31 ನಿಮಿಷಗಳಾಗಿವೆ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್.

0: ಸನ್ರೈಸ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲಾ ಗುಣ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನಾಚಿಕೆ ಬಿಂಕ ಸಂಕೋಚ ಅನ್ನುವಂತಹ ಶೀರ್ಷಿಕೆ ಇರುವ ಹಾಡುಗಳು ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಹಾಡಿನ ಮಧ್ಯದಲ್ಲೂ ಕೆಲವೊಂದು ಹಾಡುಗಳಲ್ಲಿ ಮಧ್ಯದಲ್ಲಿ ಬರುತ್ತೆ, ಇನ್ನು ಕೆಲವು ಹಾಡುಗಳು ಈ ಒಂದು ಶೀರ್ಷಿಕೆಯಿಂದನೇ ಶುರುವಾಗುತ್ತೆ. ಹಾಗೆ ಕೇಳ್ತಾ ಇರಿ, ಎಲ್ಲೆಲ್ಲಿ ಪದ ಅಂದರೆ ಸಂಕೋಚ ಬಿಂಕ ನಾಚಿಕೆ ಬರುತ್ತೋ ಕೇಳಿ ಎಂಜಾಯ್ ಮಾಡಿ.

ಇನಿಯನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ

ಇಷ್ಟೊಂದು ಅದ್ಭುತವಾದ ಸುಂದರವಾದ ಹಾಡನ್ನ ಕೇಳಿದ್ರಲ್ಲ, ಇದು ಪರಾಜಿತ ಚಿತ್ರದ್ದು. ಎಸ್ ಜಾನಕಿಯವರ ಜೊತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ ಕೂಡ ಇತ್ತು. ದೊಡ್ಡರಂಗೇಗೌಡ ಅವರು ಬರೆದಂತಹ ಹಾಡಿದು. ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಹಾಡನ್ನ ಕೇಳಿದ್ರಿ. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.
2: ಈ ನೀರಿನಲ್ಲಿ, ಈ ಹಸಿರಿನಲ್ಲಿ.

ಹಾಡು ನಿಮ್ಗೆ ಗೊತ್ತೇ ಇದೆ, ಚಂದನದ ಗೊಂಬೆ ಚಿತ್ರದ್ದು. ಎಸ್ ಜಾನಕಿ ಹಾಡಿದ್ರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಕೂಡ ಇತ್ತು, ಚಿ ಉದಯಶಂಕರ್ ಗೀತೆಯನ್ನ ಬರೆದಿದ್ರೆ ರಾಜನಾಗೇಂದ್ರ ಅವರ ಸಂಗೀತ ಇತ್ತು. ಹಾ, ಇಂದಿನ ನಾಚಿಕೆ ಸಂಕೋಚ ಬಿಂಕ ಅನ್ನುವ ಶೀರ್ಷಿಕೆ ಇರುವ ಹಾಡುಗಳು ಪ್ರಸಾರವಾಗ್ತಾ ಇದೆ, ಹಳೆಯ ಹಾಡುಗಳ ಕಾರ್ಯಕ್ರಮ ಉಳಿಸ್ಕೊಳ್ಳಿ. ಕೊನೆಯದಾಗಿ ಯಾವ ಹಾಡು ಬರ್ತಾ ಇದೆ? ಗಿರಿಕನ್ಯೆ ಚಿತ್ರದ ಹಾಡು ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ, ಚಿ ಉದಯಶಂಕರ್ ಗೀತನ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಯಿತು. ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11 ಗಂಟೆ. ಕೇಳಿ ಪ್ರಕಟಣೆ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927ರಲ್ಲಿ ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936ರಲ್ಲಿ.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957ರಲ್ಲಿ.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967ರಲ್ಲಿ.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977ರಲ್ಲಿ.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ವಿಜ್ಞಾನ ಸಾಮಾನ್ಯ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ಮಾಧ್ಯಮವಾಗಬೇಕು ಎಂದು ಡಾಕ್ಟರ್ ಸಾರಾಭಾಯಿ ಸ್ಮರಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಅವರನ್ನು ಭೇಟಿಯಾಗಿ ಕಾರ್ಮಿಕ ರಾಜ್ಯ ವಿಮಾ ಸಂಸ್ಥೆಯ ವಿಭಾಗೀಯ ಉಪ ಪ್ರಾದೇಶಿಕ ಕಚೇರಿಯನ್ನು ಬೆಳಗಾವಿಯಲ್ಲಿ ಸ್ಥಾಪಿಸುವ ಅವಶ್ಯಕತೆ ಕುರಿತು ಮನವಿ ಪತ್ರ ಸಲ್ಲಿಸಿದರು. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಇಂದು ಬೆಳಗ್ಗೆ ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಹರ್ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆಯನ್ನು ನೀಡಿದರು. ಬೆಂಗಳೂರಿನ ಕಂಠೀರ್ವ ಕ್ರೀಡಾಂಗಣದ ಬಳಿ ಬಿಡಿಎ ನಡೆಸುತ್ತಿರುವಂತಹ ಕೆಳ ಸೇತುವೆ ಕಾಮಗಾರಿ ಸ್ಥಳದಲ್ಲಿ ನಿನ್ನೆ ಮಣ್ಣು ಕುಸಿದು ಇಬ್ಬರು ನಿರ್ಮಾಣ ಕಾರ್ಮಿಕರು ಮೃತಪಟ್ಟ ಹಿನ್ನೆಲೆಯಲ್ಲಿ ಮೂವರು ಗಾಯಗೊಂಡಿರುವ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಮೃತರ ಕುಟುಂಬಗಳಿಗೆ ತಲಾ 8 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವ ಬಿಡಿಎ ಗಾಯಾಳುಗಳ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ತಾನೇ ಭರಿಸುವುದಾಗಿ ತಿಳಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇತ್ತೀಚಿನ ವಹಿವಾಟಿನಲ್ಲಿ ಸಮಿತಿ ಸೂಚಕ ಸೆನ್ಸೆಕ್ಸ್ 211.37 ಅಂಕಗಳ ಇಳಿಕೆಯೊಂದಿಗೆ 78,953 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಮಿತಿ ಸೂಚಕ ನಿಫ್ಟಿ ಕೂಡ 65.10 ಅಂಕ ಇಳಿಕೆಯ ನಂತರ 24,411 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 5 ಪೈಸೆ ಕುಸಿತ ದಾಖಲಿಸಿ 95.41 ಟೊರೊಂಟೋದಲ್ಲಿ ನಡೆಯುತ್ತಿರುವಂತಹ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೋಕೋ ಗಾಫ್ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳನ್ನು 1 ಗಂಟೆಗೆ ಕೇಳಲಿದ್ದೀರಿ.

ಇದು ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 11:05:35 ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಗೋಣ ಸ್ನೇಹಿತರೆ. ಗೀತೆಗಳನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರೆ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಕ್ಕೆ ತೇರಬೇಕು ಅನ್ನೋದೇ ಆಶಯ. ಇನ್ನು ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕಾಂತಾರ, ಎ ಲೆಜೆಂಡ್ ಚಾಪ್ಟರ್ ಚಿತ್ರದ ಗೀತೆ ಇದು. ಅಬಿವಿ ಅವರ ಗಾಯನ, ಶಶಿರಾಜ್ ಕೌರ್ ಅವರ ರಚನೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಕೋಲಿ ಚಿತ್ರದ ಗೀತೆ ಇದು. ಸುಬ್ಲಕ್ಷ್ಮಿ, ಅನಿರುದ್ಧ ರವಿಚಂದ್ರ ಮತ್ತು ತಂಡದವರ ಗಾಯನ, ಕುಮಾರ್ ಅವರ ರಚನೆ, ಅನಿರುದ್ಧ ರವಿಚಂದ್ರ ಅವರ ಸಂಗೀತ.

ಸಿದ್ಲಿಂಗೂಟು ಚಿತ್ರದ ಗೀತೆ, ಅರಸು ಅಂತಾರೆ ಅವರ ರಚನೆ, ಅನೂಪ್ ಚಳಿನವರ ಸಂಗೀತ ಮತ್ತು ಗಾಯನ. ಮುಂದಿನ ಗೀತೆ ಏಳುಮಲೆ ಚಿತ್ರದ್ದು. ಇಮ್ಮಂಡಿ ಅವರ ಸಂಗೀತ, ಪುನೀತ್ ರಂಗಸ್ವಾಮಿ ಅವರ ರಚನೆ, ಮಹಾಲಿಂಗಂ ಮತ್ತು ತಂಡದವರ ಗಾಯನ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಕೇಳಿ ಪ್ರಕಟಣೆಗಳನ್ನು.
1: ಯಾವುದೇ ವಸ್ತುವನ್ನು ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
2: ಎಲ್ಲಿಗೆ ಹೋಗ್ತಾ ಇದೆ ನೀನು?
3: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು. ನಡಿ.
2: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
4: ಹೌದು, ನಿಮ್ಮ ಜೀವ ಹಾಗೂ ಜೀವನ.
5: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ. ನಿಯಮವನ್ನು ನಿರಂತರವಾಗಿ ಪಾಲಿಸಿ.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯುವವು.
6: ಸಮಯ ಕಲಾಭಾರತಿ ಕಾರ್ಯಕ್ರಮದ ಸಮಯ. ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಕಲಾಭಾರತಿ ಕಾರ್ಯಕ್ರಮದ ಇಂದಿನ ಅತಿಥಿ ಯಾರು ಅಂತ ಗೆಸ್ ಮಾಡ್ತೀರಿ? ಒಂದು ಮಾತನ್ನು ಹೇಳಿಬಿಟ್ಟು ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಈಕೆ ಬೆಳಕಿನ ಕವಿತೆ. ಯಾರು ಅಂತ ಗೆಸ್ ಮಾಡ್ತೀರಿ ಈ ಗೀತೆಯ ಜೊತೆ? ಹಾಗೆ ಯಾರು ಅಂತ ಗೆಸ್ ಮಾಡಿ ತಿಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091209. 9483091029.

ಇಂದಿನ ಕಲಾಭಾರತಿ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿದೆ. ಅನೇಕ ಗೆಸಸ್ ನಮ್ಮ ಸ್ನೇಹಿತರು ಎಂದಿನಂತೆ ಕಳಿಸಿದ್ದಾರೆ. ಸ್ನೇಹಿತರೆ ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ. ಹಾಗೆ ಕಾರ್ಯಕ್ರಮ ಆರಂಭ ಆದ ತಕ್ಷಣ ಅನೇಕ ವೆಲ್ಕಮ್ ಸಂದೇಶಗಳು ಬಂದಿದೆ ಸ್ನೇಹಿತರೆ. ಆ ಎಲ್ಲ ವೆಲ್ಕಮ್ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಸ್ವೀಕರಿಸ್ಬಿಡಿ. ಇನ್ನು ಉತ್ತರಗಳು ಯಾರೆಲ್ಲ ಕಳಿಸಿದ್ದಾರೆ ಅಂತ ನೋಡೋಣ.

ಬುಡೇಶ್ಲಿಂಗ ಬೆಂಗಳೂರಿನಿಂದ ನಿಮಗೆ ಸರಿ ಇದೆ. ಹಾಗೆ ಸವಿತಾ ಈಶ್ವರ್ ಅವರೇ ಗೊತ್ತಾಗುತ್ತೆ ಕೆಲವೇ ಕ್ಷಣದಲ್ಲಿ. ಸುಮಾ ಅವರೇ ನಿಮಗೂ ಸಹ ಚಿಕ್ಕಮಗಳೂರಿನಿಂದ ಗೊತ್ತಾಗುತ್ತೆ. ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ ಇರಬಹುದು ಅಂತ ಹೇಳಿದ್ದೀರಾ, ಅವರೇನೆ. ಹಾಗೆ ಓಕೆ, ಎಲ್ಲರಿಗೂ ಧನ್ಯವಾದ. ಇಂದಿನ ಕಾರ್ಯಕ್ರಮದ ಅತಿಥಿ ಯಾರು ಅಂತ ಹೇಳಿದ್ರೆ ಅವರನ್ನು ನಾನು ಬೆಳಕಿನ ಕವಿತೆ ಅಂತ ಹೇಳಿದೆ. ಹೌದು, ಒಂದು ಸುಂದರವಾದ ಕೆತ್ತಿದಂಥ ಶಿಲೆಯಂತಿರುವಂತಹ ಮುಖವನ್ನು ಹೊಂದಿರುವಂಥ ನಟೆ ನಟಿಯವರು ಸೋನಲ್ ಮೊಂಟೇರೋ ಅವರ ಕುರಿತಾದ ಕಾರ್ಯಕ್ರಮ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡ್ತಾ ಸಾಗೋಣ. ಅವರು ಬೆಳಕಿನ ಕವಿತೆ ಅಂತ ಹೇಳಿದೆ, ಖಂಡಿತ ಮಾತು ಸತ್ಯ, ಅವರು ಬೆಳಕಿನ ಕವಿತೆಯೇ.

ಬೆಳಕಿನ ಕವಿತೆ ಸೋನಲ್ ಮೊಂಟೇರೋ ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ನಮ್ಮ ಮಂಗಳೂರಿನ ತುಳುನಾಡಿನ ಚೆಲುವೆ ಇವರು. ಇನ್ನು ಇವರು ಆರಂಭದಲ್ಲಿ ರೂಪದರ್ಶಿಯಾಗಿ ತಮ್ಮ ಈ ಒಂದು ಬೆಳಕಿನ ಕವಿತೆಯಾಗುವ ಯಾನವನ್ನು ಆರಂಭ ಮಾಡ್ತಾರೆ. ರೂಪದರ್ಶಿಯಾಗಿ ಇದ್ದಂಥ ಸಂದರ್ಭದಲ್ಲೇ ಸಿನಿಮಾದಲ್ಲಿ ನಟಿಸುವ ಅವಕಾಶವೂ ಸಹ ಅವರಿಗೆ ಸಿಗುತ್ತೆ. ಇನ್ನು ರೂಪದರ್ಶಿ ಆಗಿದ್ದಂಥ ಸಂದರ್ಭದಲ್ಲೇ ಒಂದಷ್ಟು ಅವಾರ್ಡ್ಗಳನ್ನ ಇವರು ತೆಗೆದುಕೊಳ್ತಾರೆ. ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಹಾಗೆ ಮಿಸ್ ಕೊಂಕಣ್ ಅನ್ನುವಂಥ ಅವಾರ್ಡ್ಗಳನ್ನು ಗೆದ್ಕೊಳ್ತಾರೆ. ಹಾಗೆ ಒಂದು ಆಲ್ಬಮ್ನಲ್ಲಿ ಈ ಮಿಸ್ ಬ್ಯೂಟಿಫುಲ್ ಸ್ಮೈಲ್ ಇರುವಂಥ ಹುಡುಗಿಯನ್ನು ಆಲ್ಬಮ್ ಸಾಂಗ್ಗೆ ಹಾಕ್ಕೊಳ್ಳೇ ಇರ್ತಾರೆ. ಹೌದು, ಒಂದು ಆಲ್ಬಮಲ್ಲಿ ಕಾಣಿಸ್ಕೊತಾರೆ. ಅಂಜಿಯಾ ಸರ್ ಕೆಂಚಡಿನ್ ಅನ್ನುವಂಥ ಕೊಂಕಣಿ ಆಲ್ಬಮ್ ಸಾಂಗ್ನಲ್ಲಿ ಅವರು ಕಾಣಿಸ್ಕೊತಾರೆ. ಇದು ಅವರಿಗೆ ಭಾಳಷ್ಟು ಜನಪ್ರೀತಿಯನ್ನು ನಮ್ಮ ಈ ತುಳುನಾಡಿನಲ್ಲಿ ಕೊಂಕಣಿಯನ್ನು ಮಾತನಾಡುವಂಥ ಜನಗಳ ನಡುವೆ ಒಂದು ಜನಪ್ರಿಯತೆಯನ್ನು ತಂದುಕೊಡ್ತು. ಮುಂದೆ ಏನು ಮುಂದೆ ಹಾಗೆ ಮತ್ತೊಂದು ಆಲ್ಬಮ್ನಲ್ಲಿ ಕಾಣಿಸ್ಕೊತಾರೆ. ನಾಚ್ ಕೊಂಕಣಂತ್ ಅನ್ನುವಂತಹ ಒಂದು ಆಲ್ಬಮಲ್ಲಿ ಕಾಣಿಸ್ಕೊತಾರೆ. ಅದು ಸಹ ಒಂದು ಒಳ್ಳೆಯ ಹೆಸರನ್ನು ಇವರಿಗೆ ತಂದುಕೊಡುತ್ತೆ. ಹಾಗೆ ಕರಾವಳಿಯ ಭಾಗದಲ್ಲಿ ಇವರು ಜನಪ್ರಿಯ ಸಹ ಆಗ್ತಾರೆ. ಮುಂದೆ ಸಿನಿಮಾಯಾನವನ್ನು ಸಹ ಆರಂಭಿಸ್ತಾರೆ. ಅದರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

ಇಂದಿನ ಕಾರ್ಯಕ್ರಮದಲ್ಲಿ ಸೋನಲ್ ಮೊಂಟೇರೊ ಅವರ ಕುರಿತು ಮಾತನಾಡ್ತಾ ಇದ್ದೀವಿ ಸ್ನೇಹಿತರೆ. ಈಗ ತಾನೇ ಕೇಳಿದಂತಹ ಗೀತೆ ಎಷ್ಟು ಅದ್ಭುತವಾದ ಒಂದು ಗೀತೆಯನ್ನು ಕೇಳಿದ್ವಿ. ಪಂಚತಂತ್ರ ಚಿತ್ರದ್ದು, ಯೋಗರಾಜ್ ಭಟ್ ಅವರ ಗಿರಡಿಯಲ್ಲಿ ಅವರ ನಟನೆ. ಆ್ಯಕ್ಚುಲಿ ಅವರು ಬೇಸಿಕಲಿ ಒಬ್ಬರು ಉತ್ತಮವಾದ ನಟಿ, ಮತ್ತಷ್ಟು ಶಾರ್ಪ್ ಆಯಿತು ಅಂದರೆ ತಪ್ಪಾಗಲಾರದು. ಆ ಸಿನಿಮಾದಲ್ಲಿ ಅವರ ಅಭಿನಯ ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡಿಬಂದಿರುತ್ತೆ. ಹಾಗೆ ಅವರ ಸಿನಿಮಾಯಾನ ಕನ್ನಡ ಸಿನಿಮಾದಲ್ಲಿ ಆರಂಭ ಆಗಿದ್ದು ಅಭಿಸಾರಿಕೆ ಅನ್ನುವಂಥ ಚಿತ್ರದ ಮೂಲಕ. ಹಾಗೆ ಕನ್ನಡಕ್ಕೂ ಮುಂಚೆ ಅವರು ತುಳು ಸಿನಿಮಾದಲ್ಲೂ ಅಭಿನಯಿಸಿರ್ತಾರೆ. 2015 ಎಕ್ಕಸಕ ಅನ್ನುವಂಥ ಸಿನಿಮಾದಲ್ಲಿ ಅವರು ನಟನೆಗೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ ಜೈ ತುಳುನಾಡು ಅನ್ನುವಂಥ ಸಿನಿಮಾದಲ್ಲೂ ಸಹ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗೆ ಪಿಲಿಬೈಲ್ ಯಮುನಕ ಅನ್ನುವಂತಹ ಒಂದು ಸಿನಿಮಾದಲ್ಲೂ ಇವರು ಅಭಿನಯಿಸ್ತಾರೆ. ಇವೆಲ್ಲ ಸಿನಿಮಾಗಳ ಅಭಿನಯದ ನಂತರ ಯಾರೋ ಒಂದು ಕರಾವಳಿಯ ಹುಡುಗಿ ಸುಂದರವಾಗಿ ಅಭಿನಯ ಮಾಡ್ತಾಳಲ್ಲ ಅಂತ ಸ್ಯಾಂಡಲ್ವುಡ್ಗೂ ಸಹ ಈ ಹುಡುಗಿಯನ್ನು ಕರೆದು ತರಲಾಯಿತು. ಅಭಿಸಾರಿಕೆ ಸಿನಿಮಾ ಅವರ ನಟನೆಗೆ ಒಂದು ಒಳ್ಳೆಯ ವೇದಿಕೆಯನ್ನು ತಂದುಕೊಡ್ತು. ನಂತರ ಪಂಚತಂತ್ರ ಸಿನಿಮಾದ ಮೂಲಕ ಅವರು ಎಲ್ಲರಿಗೂ ಚಿರಪರಿಚಿತ ನಟಿಯಾಗಿ ಮುಂದೆ ಬಂದಂಥವರು. 2019 ಈ ಸಿನಿಮಾ ಬಿಡುಗಡೆ ಆದ ನಂತರ ಅವರ ಅಭಿನಯದ ಒಂದು ಸಾಮರ್ಥ್ಯ ಏನು ಅನ್ನೋದು ಈ ಥರ ಎಲ್ಲರಿಗೂ ಸಹ ಗೊತ್ತಾಯಿತು. ಅಭಿಸಾರಿಕೆ ಸಿನಿಮಾದ ಮೂಲಕ ಅವರ ಸಿನಿಯಾನ ಆರಂಭ ಆಯಿತು. ಈಗ ಅವರ ಅಭಿನಯದ ಮತ್ತೊಂದು ಗೀತೆಯನ್ನು ಕೇಳ್ತಾ ಬರೋಣ ಸ್ನೇಹಿತರೆ, ಕೇಳಿ ಬರೋಣ.

ಬನಾರಸ್ ಚಿತ್ರದಲ್ಲಿ ವಿದ್ಯಾರ್ಥಿಯಾಗಿ ಗಾಯಕಿಯಾಗಿ ಸೋನಲ್ ಮಂಟೇರೋರು ತಮ್ಮ ಪಾತ್ರದ ಸಾಮರ್ಥ್ಯ ಏನಂತ ತೋರಿಸ್ತಾರೆ. ಹಾಗೆ ಪಂಚತಂತ್ರ ಚಿತ್ರ ಆಗ್ಬೋದು, ಬನಾರಸ್ ಆಗ್ಬೋದು, ಸುಗರ್ ಫ್ಯಾಕ್ಟರಿ, ಹೀಗೆ ಅನೇಕ ಸಿನಿಮಾಗಳಲ್ಲಿ ಇವರು ಹೇಗಪ್ಪ ಅಂತ ಅಂದರೆ ಹೀರೋಗೆ ಲಕ್ಕಿ ಚಾರ್ಮಿ ನಟಿ ಅನ್ನುವಷ್ಟು ಮಟ್ಟಕ್ಕೆ ಇವರ ಹೆಸರು ದೊಡ್ಡದಾಗಿ ಬೆಳೆಯಿತು. ಆ ರೀತಿಯಾಗಿ ಈ ಕೇದ್ರೆ ಸಿನಿಮಾ ಗೆಲ್ಲುತ್ತಪ್ಪ ಅಂತ ಮಾತುಗಳು ಸ್ಯಾಂಡಲ್ವುಡಲ್ಲಿ ಬರೋದಕ್ಕೆ ಆರಂಭ ಆಯಿತು. ಹಾಗೆ ಅವ್ರು ಹೇಳ್ತಾರೆ, ಪ್ರತಿದಿನ ನನಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ಕಾಲಿವುಡ್ ಆಗ್ಬೋದು, ಮಾಲಿವುಡ್ ಆಗ್ಬೋದು, ಇಲ್ಲಿಂದ ಪ್ರತಿನಿತ್ಯ ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಬಂದೇ ಬರುತ್ತೆ ಸಿನಿಮಾದ ಆಫರ್ಗಳಿಗಾಗಿ. ಆದರೆ ಕನ್ನಡ ಸಿನಿಮಾಗಳನ್ನು ಅತಿ ಹೆಚ್ಚು ನಾನು ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇವರು. ಹೌದು, ಆ ಮಾತು ಸತ್ಯ. ಕನ್ನಡದ ಸಿನಿಮಾಗಳಲ್ಲಿ ಅವರ ಅಭಿನಯ ಆ ಮಟ್ಟಕ್ಕಿತ್ತು. ಇನ್ನು ರಾಬರ್ಟ್ ಸಿನಿಮಾದಲ್ಲಿ ಅವರ ಪಾತ್ರ ಮತ್ತಷ್ಟು ಜನರಿಗೆ ತಲುಪುವ ಹಾಗೆ ಆಯಿತು. ವಿನೋದ್ ಪ್ರಭಾಕರ್ ಅವರ ಜೋಡಿಯಾಗಿ ನಟಿಸಿರುವಂಥ ಆ ಪಾತ್ರದಲ್ಲಿ ಅನೇಕ ಜನರ ಮನ್ನಣೆಯನ್ನು ಆಕೆ ಗಳಿಸ್ಕೊತಾರೆ. ಹಾಗೆ ಅವರ ಈ ಒಂದು ಸಿನಿ ವೃತ್ತಿಯನ್ನು ಬಣ್ಣದ ಬದುಕನ್ನು ಆರಂಭ ಮಾಡಿದ್ದು ಅವರು ಫ್ಯಾಷನ್ ಶೋಗಳ ಮೂಲಕ. ಈಗ ಅವರು ನಟನೆಯ ಹೊರತಾಗಿಯೂ ಸಹ ಅನೇಕ ವೇದಿಕೆಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಸ್ಕೊಂಡಿದ್ದಾರೆ. ಈ ಒಂದು ಸೌಂದರ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಹೋಗುವಂಥದ್ದು, ಹಾಡುಗಾರಿಕೆಯಲ್ಲಿ ಭಾಗವಹಿಸುವಂಥದ್ದು ಇವರ ಇಷ್ಟವಾದ ಕೆಲಸಗಳು. ಹಾಗೆ ಫ್ಯಾಷನ್ ಇವೆಂಟ್ ಮತ್ತು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪನಿಯಾದಂಥ ಫ್ಯಾಷನ್ ABCDಯ ನಿರ್ದೇಶಕರು ಸಹ ಇವರು ಆಗಿದ್ದಾರೆ. ಹಾಗೆ ರಾಬರ್ಟ್ ಸಿನಿಮಾದಲ್ಲಿ ಪರಿಚಯ ಆದಂತಹ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಅವರೊಂದಿಗೆ ಇವರ ಮದುವೆ 2024 ಆಗುತ್ತೆ. ತಾರಾ ಜೋಡಿಯಾಗಿ ಇವರು ಗುರುತಿಸ್ಕೊಂಡಿದ್ದಾರೆ. ಈಗ ಒಂದು ಸುಂದರವಾದ ಬದುಕನ್ನು ನಡೆಸ್ತಾ ಇದ್ದಾರೆ. ಒಂದು ಸುಂದರವಾದ ನಟಿಯಂತೆ ಅವರು ಹೇಗೆ ಸುಂದರವಾಗಿದ್ದಾರೆ, ಅವರ ಮುಖ ಎಷ್ಟು ಸುಂದರವಾಗಿದೆ, ಬೆಳಕಿನ ಕವಿತೆ ಅಂತ ಹೇಳಿದೆ ಅಲ್ವಾ, ಅಷ್ಟು ಸುಂದರವಾದ ನಟಿ ಒಂದು ಸುಂದರವಾದ ಬದುಕನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಈ ಸುಂದರವಾದ ನಟಿ ಬೆಳಕಿನ ಕವಿತೆ ಸೋನಲ್ ಮೊಂಟೇರೋ ಅವರು ನಿನ್ನೆ ತಾನೇ ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂಡಿದ್ದಾರೆ. ಸ್ನೇಹಿತರೆ, ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಣ. ಅವರ ಸಿನಿಯಾನ ಮತ್ತಷ್ಟು ಪ್ರಕಾಶಮಾನವಾಗಿರಲಿ ಅಂತ ಹಾರೈಸೋಣ.

0: ರಾಷ್ಟ್ರೀಯ ಯುವ ದಿನಾಚರಣೆ. 1999ರಲ್ಲಿ ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವಜನತೆ ವೈವಿಧ್ಯಮಯ ಸ್ಥಳೀಯ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸುತ್ತಿದ್ದರೂ ಘನತೆ, ಶಿಕ್ಷಣ ಮತ್ತು ಉದ್ಯೋಗ ಸಾರ್ವತ್ರಿಕ ಭರವಸೆಗಳಾಗಿವೆ ಎಂಬುದನ್ನು ಗುರುತಿಸುತ್ತದೆ. ಇಂದು ವಿಶ್ವ ಕ್ಯಾಲಿಗ್ರಫಿ ದಿನಾಚರಣೆ. ಅಕ್ಷರಗಳಿಗೆ ಜೀವ ತುಂಬಿ ಪ್ರತಿಯೊಂದು ಪದವನ್ನು ಕಲಾಕೃತಿಯಾಗಿಸುವ ಅದ್ಭುತ ಕಲೆಯೇ ಕ್ಯಾಲಿಗ್ರಫಿ. ಮಕ್ಕಳಿಗೆ ಸುಂದರ, ಶುದ್ಧ ಹಾಗೂ ದುಂಡನೆ ಅಕ್ಷರ ಬರೆಹದ ಶಿಬಿರಗಳು ಹಲವೆಡೆ ಆಯೋಜಿತವಾಗಿವೆ. ಇಂದು ವಿಶ್ವ ಆನೆಗಳ ದಿನಾಚರಣೆ. ರಾಜ್ಯದ 20 ಅರಣ್ಯ ವಿಭಾಗಗಳಲ್ಲಿ ಹಾಗೂ ಆನೆ ಧಾಮಗಳಲ್ಲಿ ಸಾರ್ವಜನಿಕರಿಗೆ ಆನೆಗಳ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಇಂದು ಭೀಮನ ಅಮಾವಾಸ್ಯೆ ಹಾಗೂ ನಾಳೆ ಶ್ರಾವಣ ಮಾಸ ಆರಂಭದ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳು ಜರುಗುತ್ತಿವೆ. ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ಹಾಗೂ ಸೋಮೇಶ್ವರ ದೇವಾಲಯ ಸೇರಿದಂತೆ ನಾಡಿನಾದ್ಯಂತ ದೇಗುಲಗಳಲ್ಲಿ ವಿಶೇಷ ಪೂಜೆ ಜರುಗಿದವು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೊನ್ನೆಸರದ ಶ್ರಮಜೀವಿ ಆಶ್ರಮದಲ್ಲಿ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಕೆರೆ ಹಬ್ಬ ನಡೆಯಲಿದೆ. ಕವಿ ಕಾವ್ಯ ಟ್ರಸ್ಟ್ ಹಾಗೂ ವಿರೂಪಾಕ್ಷನ ಜಡ್ಡುಕೆರೆ ಸಮಿತಿ ಆಶ್ರಯದಲ್ಲಿ ಪುನರುಜ್ಜೀವಿತಗೊಂಡ ಕೆರೆಗೆ ಹೆಗ್ಗೋಡು ನೀನಾಸಂನ ರಂಗಕಲಾವಿದೆ ವಿದ್ಯಾ ಅಕ್ಷರ ಬಾಗಿನ ಅರ್ಪಿಸಲಿದ್ದಾರೆ. ಚರಕ ಸಂಸ್ಥೆ ಕಾರ್ಯದರ್ಶಿ ಎನ್ ರಮೇಶ್ ಕೆರೆ ಹಬ್ಬದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನಮಸ್ಕಾರ, ನಾನು ರಮೇಶ್, ಚರಕದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ನಾವು ಕಳೆದ 10 ವರ್ಷಗಳಿಂದ ಹೊನ್ನೆಸರದ ವಿರೂಪಾಕ್ಷನ ಕೆರೆ ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿದ್ದೀವಿ. ಸ್ಥಳೀಕರ ದಾನಿಗಳ ಸಹಾಯದಿಂದ ಈ ಕೆಲಸ ತುಂಬಾ ಚೆನ್ನಾಗಿ ಆಗಿದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ಸಂಘದ ಕಾರ್ಮಿಕರು ಈ ಕೆಲಸವನ್ನ ಸಾಕಷ್ಟು ಮಾಡಿದ್ದಾರೆ. ಇವತ್ತು ಈ ಕೆರೆ ಸಂಪೂರ್ಣ ತುಂಬಿದೆ. ಸ್ಥಳೀಕರ ಸಹಾಯದಿಂದ ಇವತ್ತು ಈ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಬೇಕಾಗಿ ಹೇಳ್ಕೊಳ್ತೇನೆ.
0: ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಉದ್ಯೋಗಿಗಳ ನೋಂದಣಿ ಅಭಿಯಾನದ ಅಂಗವಾಗಿ ವಿಶ್ವಾಸ್ 2026 ಯೋಜನೆ ಪ್ರಯೋಜನ ಪಡೆಯಲು ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತ ಬಾಲಕೃಷ್ಣ ನಾಯಕ್ ಮನವಿ ಮಾಡಿದ್ದಾರೆ. ಅಭಿಯಾನ ಅಕ್ಟೋಬರ್ 31ರವರೆಗೆ ನಡೆಯಲಿದೆ. ಬೆಂಗಳೂರಿನ ಜೈನ್ ಪರಿಭಾವಿತ ವಿಶ್ವವಿದ್ಯಾಲಯದ ಡಿಸೈನ್, ಮೀಡಿಯಾ ಮತ್ತು ಸೃಜನಶೀಲ ಕಲೆಗಳ ವಿಭಾಗ ಸಿದ್ಧಪಡಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತ 200 ಅಡಿ ಉದ್ದ ಹಾಗೂ 2 ಅಡಿ ಅಗಲದ ಅತಿದೊಡ್ಡ

0: ಪಿ ಫಲಕಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ದೊರೆತಿದೆ. ನಿಕ್ಷಯ ಮಿತ್ರ ಯೋಜನೆಯ ಮೂಲಕ ಕ್ಷಯಬಾಧಿತ ಆರೋಗ್ಯಾಕಾಂಕ್ಷಿಗಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಒದಗಿಸಿ ಕ್ಷಯಮುಕ್ತ ಭಾರತ ಹಾಗೂ ಕ್ಷಯರೋಗವನ್ನು ದೂರ ಮಾಡೋಣ, ಕ್ಷಯರೋಗಿಯನ್ನಲ್ಲ ಎಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ಹಾಗೂ ಕೇರಳದ ಸಂಸದರೊಂದಿಗೆ ಕ್ಷಯರೋಗ ನಿರ್ಮೂಲನೆ ಕುರಿತು ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಹೊಸದಿಲ್ಲಿಯಲ್ಲಿ ಸಮಾಲೋಚನಾ ಸಭೆ ನಡೆಯಿತು. ಜನವರಿಯಿಂದ ಜುಲೈ 2026 ಅವಧಿಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 124% ಗುರಿ ಸಾಧಿಸಲಾಗಿದ್ದು 43,840 ಜನರನ್ನು ತಪಾಸಿಸಲಾಗಿದೆ. 72 ಗ್ರಾಮಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ ಎಂದಿದ್ದಾರೆ. ಕೊಪ್ಪಳ ಜಿಲ್ಲೆ ಹೊಸಪೇಟೆ ತಾಲೂಕು ಮುನಿರಾಬಾದಿನ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ 82 ಟಿಎಂಸಿ ಅಡಿ ನೀರು ಶೇಖರಣೆಯಾಗಿದ್ದು ಲಭ್ಯತೆ ಮತ್ತು ಅಗತ್ಯಕ್ಕೆ ಅನುಗುಣವಾಗಿ ಕಾಲುವೆಗಳಿಗೆ 90 ದಿನಗಳವರೆಗೆ ಮಾತ್ರ ನೀರು ಹರಿಸಲು ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಧರಿಸಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು ಬರ ಘೋಷಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಚಿವರು ಸಭೆ ನಡೆಸಿದರು. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಪಟು ಸುಬೋಧ್ ಸೇತಿ ಸೇರಿದಂತೆ 18 ಆಟಗಾರರು ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿರುವ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಯೋನೆಕ್ಸ್ ಸನ್ರೈಸ್ ಸೀನಿಯರ್ ಪುರುಷರ ಸಿಂಗಲ್ಸ್ ಕ್ವಾಲಿಫೈಯರ್ಸ್ 4 ಸುತ್ತಿಗೆ ಮುನ್ನಡೆ ಸಾಧಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ನಮ್ಮ ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಭಾರತದ ಸ್ವಾತಂತ್ರ್ಯ ಮತ್ತು ಮಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ.
2: ಶ್ರೀಮಂತ ಇತಿಹಾಸವನ್ನು ಹೊಂದಿದ ಭಾರತ ಅನೇಕ ಶತಮಾನಗಳ ಕಾಲ ವೈವಿಧ್ಯಮಯ ಸಂಸ್ಕೃತಿ, ಧರ್ಮ, ಭಾಷೆ ಮತ್ತು ಪರಂಪರೆಯ ದೇಶವಾಗಿತ್ತು. 17 ಶತಮಾನದಲ್ಲಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಕಾಲಿಟ್ಟ ಬ್ರಿಟಿಷರು ಕ್ರಮೇಣ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿದರು. 1857 ಸಿಪಾಯಿ ಕ್ರಾಂತಿಯಿಂದ ಪ್ರಾರಂಭಗೊಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಂತರ ವಿವಿಧ ಹಂತಗಳಲ್ಲಿ ನಡೆದ ಹೋರಾಟಗಳು, ನಾಯಕತ್ವ, ತ್ಯಾಗ ಮತ್ತು ಬಲಿದಾನಗಳು ಈ ಸಂಗ್ರಾಮವನ್ನು ಬಲಪಡಿಸಿತು. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ನೆಹರು, ಸರೋಜಿನಿ ನಾಯ್ಡು ಇಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ದೇಶವನ್ನು ಸ್ವತಂತ್ರಗೊಳಿಸುವ ಕನಸನ್ನು ನನಸಾಗಿಸಿದರು. ಬಹುಕಾಲದ ಹೋರಾಟ, ಅಹಿಂಸಾ ಸತ್ಯಾಗ್ರಹ ಮತ್ತು ಸಶಸ್ತ್ರ ಹೋರಾಟಗಳ ಫಲವಾಗಿ 1947 ಆಗಸ್ಟ್ 15 ಭಾರತ ಬ್ರಿಟಿಷರ ಅಧೀನದಿಂದ ಮುಕ್ತವಾಯಿತು. ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ನನ್ನ ಅನಿಸಿಕೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಪಾರಂಪರಿಕವಾಗಿ ಕುಟುಂಬ ಮತ್ತು ಸಮಾಜದ ಹಿತಕ್ಕಾಗಿ ತ್ಯಾಗಮಯ ಜೀವನ ನಡೆಸುತ್ತಿದ್ದ ಭಾರತದ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೋರಾಟ ರಾಜಕೀಯ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಮರ್ಥ್ಯವನ್ನು ಹೊರಹಾಕುವ ಅವಕಾಶವನ್ನು ಕಲ್ಪಿಸಿತು. ಅಂಧಕಾರದಲ್ಲಿ ಜೀವನವನ್ನು ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನು ಮಾಡಿದ ಮಹಿಳೆಯರ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ.

ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಅಂಧಕಾರದಲ್ಲಿ ಜೀವನವನ್ನ ನಡೆಸುತ್ತಿದ್ದ ಮಹಿಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಳಿಯುವುದು ಸುಲಭದ ವಿಚಾರವಾಗಿರಲಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಗೆ ಯಾವ ಸ್ವಾತಂತ್ರ್ಯವನ್ನು ನೀಡದಿದ್ದ ಸಂದರ್ಭದಲ್ಲಿ ದೇಶವನ್ನ ರಕ್ಷಿಸುವ ಜವಾಬ್ದಾರಿಯನ್ನು ಹೊರುವ ದಿಟ್ಟ ನಿರ್ಧಾರವನ್ನ ಮಾಡಿದ ಮಹಿಳೆಯ ಧೈರ್ಯ ನಮಗೆಲ್ಲ ಪ್ರೇರಣಾದಾಯಕ. ತಮ್ಮ ಸ್ವಹಿತಗಳನ್ನೆಲ್ಲ ಬದಿಗಿಟ್ಟು ಅತೀವ ದೇಶ ಪ್ರೇಮದಿಂದ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಎಲ್ಲ ಮಹಿಳಾ ಹೋರಾಟಗಾರ್ತಿಯರಿಗೆ ತಲೆಬಾಗಿ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಹಿನ್ನೆಲೆಯನ್ನ ಗಮನಿಸಿದರೆ 19ನೆಯ ಶತಮಾನದ ಸಮಾಜ ಸುಧಾರಕರಾದ ರಾಜಾರಾಮ್ ಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ, ಸರೋಜಿನಿ ನಾಯ್ಡು, ಆನ್ ಬೆಸೆಂಟ್ ಮುಂತಾದವರ ಹಲವಾರು ಚಟುವಟಿಕೆಗಳಿಂದ ಪ್ರಭಾವಿತರಾದ ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕುವ ದಿಟ್ಟತನವನ್ನ ತೋರಿದರು. ಅಂತೆಯೇ ಮಹಿಳಾ ಶಿಕ್ಷಣದ ವಿಸ್ತರಣೆ ಮತ್ತು ಸಾಮಾಜಿಕ ಜಾಗೃತಿಯಿಂದ ಮಹಿಳೆಯರು ತಮ್ಮಲ್ಲಿ ರಾಷ್ಟ್ರ ಭಾವನೆಯನ್ನ ಬೆಳೆಸಿಕೊಂಡರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡುವ ಪಣತೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯ ಪಾತ್ರದ ಪ್ರಮುಖ ಹಂತಗಳನ್ನು ಈ ಮೂಲಕ ವಿವರಿಸಬಹುದು. ಮೊದಲನೆಯದು 1857ರ ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ ಮಹಿಳೆಯರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ತಮ್ಮ ಪ್ರಜೆಗಳನ್ನು ಮತ್ತು ರಾಜ್ಯವನ್ನು ರಕ್ಷಿಸಲು ಸ್ವತಃ ಕುದುರೆ ಏರಿ ಯುದ್ಧ ಭೂಮಿಗೆ ಇಳಿದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧೈರ್ಯಶಾಲಿ ಮತ್ತು ಪ್ರೇರಣಾದಾಯಕ ನಾಯಕತ್ವವನ್ನು ಒದಗಿಸಿಕೊಟ್ಟವರು. ಬೇಗಂ ಹಜರತ್ ಮಹಲ್ ಲಕ್ನೋನ ಅವಧ್ ಪ್ರಾಂತ್ಯದ ನವಾಬ್ ವಾಜೀದ್ ಅಲಿ ಶಾನ ಪತ್ನಿ. ಬ್ರಿಟಿಷರು ಅವಧ್ ರಾಜ್ಯವನ್ನ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡಾಗ ನವಾಬರ ಗೈರು ಹಾಜರಿಯಲ್ಲಿ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಲು ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ. ಎರಡನೆಯದಾಗಿ 20ನೆಯ ಶತಮಾನದ ಆರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ. ಭಾರತದ ತಾಯಿ ಎಂದು ಭಾರತೀಯರಿಂದ ಗೌರವಿಸಲ್ಪಟ್ಟ, ತಮ್ಮ ಜೀವನವನ್ನೇ ಭಾರತೀಯರ ಸ್ವಾತಂತ್ರ್ಯ ಮತ್ತು ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ಇಂಗ್ಲೆಂಡಿನ ಸಮಾಜ ಸೇವಕಿ ಆನ್ ಬೆಸೆಂಟ್ ರವರ ಹೋಮ್ ರೂಲ್ ಚಳುವಳಿಯಿಂದ ಪ್ರಭಾವಿತರಾದ ಹಲವಾರು ಭಾರತೀಯ ಮಹಿಳೆಯರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು. ಮೂರನೆಯದಾಗಿ ಅಸಹಕಾರ ಚಳುವಳಿಯಲ್ಲಿ ಮಹಿಳೆಯರು. 1920ರಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಅಸಹಕಾರ ಚಳುವಳಿಯು ವಿದೇಶಿ ಆಳ್ವಿಕೆಯಿಂದ ಭಾರತವನ್ನ ಮುಕ್ತಗೊಳಿಸಿತು. ಈ ಚಟುವಟಿಕೆಯಲ್ಲಿ ಮಹಿಳೆಯರು ಸಕ್ರಿಯವಾಗಿ ಭಾಗವಹಿಸಿದರು. ಸಾರ್ವಜನಿಕ ಹೋರಾಟದಲ್ಲಿ ಭಾಗವಹಿಸುವಿಕೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ಉತ್ಪನ್ನಗಳ ಪ್ರಚಾರ ಮೊದಲಾದ ಪಾತ್ರಗಳನ್ನ ನಿರ್ವಹಿಸಿದರು. ನಾಯಕಿಯರುಗಳಾದ ಕಸ್ತೂರ್ಬಾ ಗಾಂಧಿ, ಸರೋಜಿನಿ ನಾಯ್ಡು, ಬಸಂತಿ ದೇವಿ ಮುಂತಾದವರು ಚಳವಳಿಗೆ ಮುಖಂಡರಾಗಿ ಮಹಿಳಾ ಹೋರಾಟಗಾರ್ತಿಯರಿಗೆ ಸ್ಫೂರ್ತಿಯನ್ನ ನೀಡಿದರು. ನಾಲ್ಕನೆಯದಾಗಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು. 1930ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದಲ್ಲಿ ಮಹಿಳೆಯರು ಶೌರ್ಯ, ತ್ಯಾಗ ಮತ್ತು ದೇಶಭಕ್ತಿಯನ್ನ ಪ್ರದರ್ಶಿಸಿದರು. ಕಸ್ತೂರ್ಬಾ ಗಾಂಧಿ, ಸರೋಜಿ ನಾಯ್ಡು, ಕಮಲಾ ನೆಹರು ಮುಂತಾದವರು ಮುಂಚೂಣಿಯಲ್ಲಿ ನಿಂತು ಹೋರಾಡಿದರು. ಕೊನೆಯದಾಗಿ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು. 1942ರಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಮಹಿಳೆಯರು ಪುರುಷರ ಸಮನಾಗಿ ನಿಂತು ಹೋರಾಡಿದರು. ಅರುಣಾ ಅಸಫ್ ಅಲಿ ಬಾಂಬೆ ಗೋವಾಲಿಯ ಟ್ಯಾಂಕ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಚಳವಳಿಗೆ ಪ್ರೇರಣೆಯನ್ನ ನೀಡಿದರು. ಉಷಾ ಮೆಹ್ತಾ ಗುಪ್ತ ರೇಡಿಯೋ ಪ್ರಸಾರದ ಮೂಲಕ ಸ್ವಾತಂತ್ರ್ಯ ಸಂದೇಶ ಹಂಚಿದರು. ಸರೋಜಿನಿ ನಾಯ್ಡು ಜನರಲ್ಲಿ ದೇಶಭಕ್ತಿಯ ಜಾಗೃತಿಯನ್ನ ಮೂಡಿಸಿದರು. ಮಹಿಳೆಯರ ಪಾಲ್ಗೊಳ್ಳುವಿಕೆ ಚಳವಳಿಯನ್ನ ಸಾಮೂಹಿಕ ಜನ ಹೋರಾಟವನ್ನಾಗಿ ಮಾಡಿತು. ಒಟ್ಟಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಮಹಿಳೆಯರನ್ನು ಗೃಹ ವಲಯದ ಸೀಮಿತಿಯಿಂದ ಮುಕ್ತಗೊಳಿಸಿ

0: ರಾಷ್ಟ್ರ ಸೇವೆಯ ದಾರಿಗೆ ಕೊಂಡೊಯ್ಯಿತು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದಾಗ ನಮಗೆ 21ನೇ ಶತಮಾನದಲ್ಲಿರುವ ನಾವು ಪ್ರಸ್ತುತ ಭಾರತದಲ್ಲಿ ಮಹಿಳೆಯ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವುದು ಬಹಳ ಸೂಕ್ತ ಎಂದೆನಿಸುತ್ತದೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರಿಗೂ ಸಮಾನ ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಗೌರವವನ್ನು ನೀಡುವ ಭರವಸೆಯನ್ನು ಭಾರತದ ಸಂವಿಧಾನ ನೀಡಿದೆ. ಆದರೆ ಇಂದಿನ ಕಾಲದಲ್ಲಿ ಮಹಿಳೆಯ ಸ್ವಾತಂತ್ರ್ಯ ಮಿಶ್ರ ಸ್ಥಿತಿಯಲ್ಲಿದೆ. ಹಲವಾರು ಕ್ಷೇತ್ರದಲ್ಲಿ ಪ್ರಗತಿ ಕಂಡುಬಂದರೂ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳು ಹಾಗೆಯೇ ಉಳಿದಿವೆ. ಕಾನೂನು ಸುರಕ್ಷತೆ, ಸಮಾನ ಹಕ್ಕುಗಳು, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ರಾಜಕೀಯ ಅವಕಾಶ, ಸ್ವನಿರ್ಣಯದ ಹಕ್ಕು, ಆರ್ಥಿಕ ಸ್ವಾತಂತ್ರ್ಯ, ಸ್ವತಂತ್ರವಾಗಿ ಬದುಕುವ ಹಕ್ಕು, ಇವೆಲ್ಲವೂ ಮಹಿಳೆಯರಿಗೆ ದೊರೆತರೂ ಕೆಲವು ಗಂಭೀರ ಸವಾಲುಗಳನ್ನು ಮಹಿಳೆಯರು ಇಂದಿಗೂ ಎದುರಿಸುತ್ತಿದ್ದಾರೆ. ಲಿಂಗಭೇದ, ಪಿತೃಪ್ರಧಾನ ವ್ಯವಸ್ಥೆ, ಲೈಂಗಿಕ ಕಿರುಕುಳ, ದೌರ್ಜನ್ಯ, ವೇತನ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ಇನ್ನೂ ಮುಂದುವರಿದಿವೆ. ಪ್ರಸ್ತುತ ಭಾರತದಲ್ಲಿ ಮಹಿಳೆಯರು ಹಲವು ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಮತ್ತು ಸಾಧನೆಯನ್ನ ಗಳಿಸಿಕೊಂಡಿದ್ದರೂ ಸಂಪೂರ್ಣ ಸಮಾನತೆ ಸಾಧಿಸಲು ಸಮಾಜ, ಸರ್ಕಾರ ಮತ್ತು ವ್ಯಕ್ತಿಗಳ ಒಗ್ಗಟ್ಟಿನ ಪ್ರಯತ್ನದ ಅಗತ್ಯವಿದೆ. ಕೊನೆಯದಾಗಿ, ಮಹಿಳೆಯರ ಸಂಪೂರ್ಣ ಪಾಲ್ಗೊಳ್ಳುವಿಕೆ ಇಲ್ಲದೆ ರಾಷ್ಟ್ರ ನಿರ್ಮಾಣ ಸಾಧ್ಯವಿಲ್ಲ. ಮಹಿಳೆಯರು ರಾಷ್ಟ್ರದ ಸಾಮಾಜಿಕ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಾರೆ. ದೇಶದ ಅರ್ಧ ಜನಸಂಖ್ಯೆ ಮಹಿಳೆಯರದ್ದಾಗಿರುವುದರಿಂದ ಅವರ ಭಾಗವಹಿಸುವಿಕೆ ರಾಷ್ಟ್ರ ನಿರ್ಮಾಣದ ಮೂಲ ಅಸ್ತಿತ್ವವಾಗಿರುತ್ತದೆ. ಮಹಿಳೆ ಕುಟುಂಬದ ಅಡಿಪಾಯವಷ್ಟೇ ಅಲ್ಲ, ರಾಷ್ಟ್ರದ ಶಕ್ತಿಯ ಕಂಬವಾಗಿದ್ದಾಳೆ. ಅವಳ ಶಕ್ತಿ, ಜ್ಞಾನ, ಸಮರ್ಪಣೆ ಮತ್ತು ಸೇವಾಭಾವ ದೇಶದ ಪ್ರಗತಿ ವೇಗವಾಗಿ ಸಾಗಲು ಸಹಕರಿಸಿವೆ. ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯ ಪಾಲ್ಗೊಳ್ಳುವಿಕೆಯನ್ನು ಇನ್ನಷ್ಟು ಉತ್ತೇಜಿಸಿದರೆ ಭಾರತ ವಿಶ್ವಗುರುವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆ ಬಹಳಷ್ಟು ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನ ಇಡಬೇಕಾಗುತ್ತದೆ. ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ಬಗ್ಗೆ ಅರಿವಿರಬೇಕು ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಂಡಿರಬೇಕು. ಮಹಿಳೆಯರು ಶಿಕ್ಷಣ ಮತ್ತು ತಮ್ಮ ಜ್ಞಾನವನ್ನು ಶಸ್ತ್ರವಾಗಿಸಿಕೊಂಡು ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ತಂತ್ರಜ್ಞಾನ ಮತ್ತು ಡಿಜಿಟಲ್ ಜಗತ್ತಿನ ಬಳಕೆಯಲ್ಲಿ ಬಹಳಷ್ಟು ಜಾಗೃತರಾಗಿರಬೇಕು. ಸ್ವಂತ ಆದಾಯದ ಮೂಲವನ್ನು ಹೊಂದಿ ಆರ್ಥಿಕ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ತಮಗಾದ ಅನ್ಯಾಯದ ವಿರುದ್ಧ ಧ್ವನಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು. ಆತ್ಮರಕ್ಷಣೆಯ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನಹರಿಸಬೇಕು. ಎಲ್ಲದಕ್ಕಿಂತಲೂ ಮಿಗಿಲಾಗಿ ಮಹಿಳೆಯರು ತಮ್ಮ ಸ್ವಾತಂತ್ರ್ಯವನ್ನು ಬಹಳಷ್ಟು ಎಚ್ಚರಿಕೆಯಿಂದ ಉಪಯೋಗಿಸಬೇಕು. ತಮ್ಮ ಸ್ವಾತಂತ್ರ್ಯ ಬಳಸುವಾಗ ಸಮಾಜ, ಕುಟುಂಬ ಹಾಗೂ ಇತರರ ಹಕ್ಕುಗಳಿಗೆ ಹಾನಿಯಾಗದಂತೆ ನಡೆದುಕೊಳ್ಳಬೇಕು. ಸದೃಢ ಮತ್ತು ಸುಂದರ ಭಾರತದ ಕನಸನ್ನು ಕಾಣುತ್ತಿರುವ ನಾವೆಲ್ಲರೂ ಪರಸ್ಪರ ಪ್ರೀತಿಯಿಂದ, ಸಹಕಾರದಿಂದ, ಒಮ್ಮನಸ್ಸಿನಿಂದ ಬಾಳೋಣ. ಜವಾಬ್ದಾರಿಯುತ ನಡೆ ನುಡಿಗಳ ಮೂಲಕ ಭಾರತವನ್ನು ಇಡೀ ವಿಶ್ವವೇ ಗುರುತಿಸುವಂತೆ ಮತ್ತು ಅನುಸರಿಸುವಂತೆ ಬೆಸೋಣ.
1: ಇದುವರೆಗೆ ಭಾರತದ ಸ್ವಾತಂತ್ರ್ಯ ಮತ್ತು ಮಹಿಳೆ ಈ ಕುರಿತು ಗೋವಿಂದದಾಸ ಕಾಲೇಜು ಸುರತ್ಕಲ್ ಇಲ್ಲಿನ ರಾಜ್ಯಶಾಲಾ ಉಪನ್ಯಾಸಕರಾದ ಡಾಕ್ಟರ್ ಸುಧಾ ಶೆಟ್ಟಿ ಅವರಿಂದ ಭಾಷಣ ಕೇಳಿದಿರಿ. ಕೇಳಿ, ಕೃಷ್ಣವೇಣಿ ಕಿದೂರು ಬರೆದು ಪ್ರಸ್ತುತಪಡಿಸುವ ಕಥೆ ಸಂಬಂಧಗಳ ನಡುವೆ.
2: ಅಮ್ಮ, ನಾಳೆ ಬೆಳಗ್ಗೆ ನಾವಿಬ್ಬರು ಮನೆಗೆ ಬರ್ತಿದ್ದೇವೆ. ಏನಾದರೂ ಒಳ್ಳೆ ತಿಂಡಿ ಮಾಡಿ ಇಡ, ಪತ್ರೊಡೆ ಮಾಡಿ, ಜೊತೆಗೆ ಸಿಹಿಗೆ ಹಲಸಿನ ಹಣ್ಣು ಕಡುಬು ಇರಲಿ. ನಿನ್ನ ಅಳಿಯಂಗೆ ಆಣ ಅದು. ಇಲ್ಲ ಮಗಳೇ, ವಯಸ್ಸಾಯಿತು ನೋಡು, ಹಗುರದ ತಿಂಡಿ.

ಏನಾದರೂ ಮಾಡೋಣ. ಪತ್ರ ಇಡೇ ಕಡುಬು ಅಂದರೆ ರಾಶಿ ಕೆಲಸ ಇದೆ. ಅಪರೂಪಕ್ಕೆ ಬರ್ತಿದ್ದೇವೆ. ನಿಮ್ಮ ತಿಂಡಿಗೆ ಮಾಡೋದಿಲ್ವ? 4 ಹೆಚ್ಚೆ ಮಾಡಿದರಾಯ್ತು. ಅವರೇ ಹೇಳಿದ್ದು ನಿನಗೆ ತಿಳಿಸಲು. ಫೋನ್ ಇಟ್ಟಳು. ಏನಂತೆ ಅವಳದು? ತಿಮ್ಮಪ್ಪಯ್ಯ ಮಡದಿಯ ಸಪ್ಪೆ ಮುಖ ನೋಡಿ ಕೇಳಿದರು. ಅರೆ, ಅವಳ ತಂಗಿಯರು ನಾಳೆ ಬರ್ತೇವೆ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರಲ್ವಾ, ಅದನ್ನೇ ಇವಳು ಹೇಳಿದ್ಲು. ಎಲ್ಲರೂ ಒಟ್ಟಾಗಿ ಬರ್ತಿದ್ದಾರೆ ಅಂದರೆ ಏನೋ ವಾಸನೆ ಹೊಡೆಯುತ್ತಿದೆ. ಏನಿದೆ ನಲ್ಲಿ? ಹಣಕಾಸು ಬೆಳ್ಳಿ ಬಂಗಾರ ಇಲ್ಲ. ಮಧ್ಯಾಹ್ನದ ಊಟ ಹಾಕಿ ಕಳಿಸಿದ್ರೆ ಆಯಿತು. ನೀನು ಹೆಚ್ಚಿಗೆ ಮಾಡಿ ದಣಿಯೋದು ಬೇಡ. ಹೊರಗಿನವರು ಅಲ್ಲವಲ್ಲ. ಮೊದಲೇ ಸೊಂಟ ಹೂವು ಅಂತ ಹಿಂಸೆ ಪಡ್ತಿ. ತಿಮ್ಮಪ್ಪಯ್ಯನ ಮೂಗಿಗೆ ವಾಸನೆ ಹೊಡೆದಾಗಲೇ 3 ಹೆಣ್ಣು ಮಕ್ಕಳು ಕರೆಯೂ ಬಂದಿದೆ. ಎಲ್ಲ ಜೊತೆಯಾಗಿ ಬರ್ತಿದ್ದಾರೆ ಅಂದರೆ ಸಣ್ಣ ವಿಚಾರವಲ್ಲ. ವರ್ಷಕ್ಕೊಮ್ಮೆ ಮುಖ ತೋರಿಸದ ಹೆಣ್ಣು ಮಕ್ಕಳು ಈಗ ಬರಬೇಕಿದ್ದರೆ ಏನೋ ಇದೆ. ಇರಲಿ. ಯಥಾ ಪ್ರಕಾರ ಸೀತಮ್ಮ ಕುಚ್ಚಲು ಗಂಜಿ ಕಾಡು ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು. ಮಧ್ಯಾಹ್ನ 12 ಗಂಟೆಗೆ ಪರಸ್ಪರ ಮಾತಾಡಿಕೊಂಡಂತೆ 4 ಹೆಣ್ಣು ಮಕ್ಕಳು ಅವರ ಗಂಡಂದಿರು ಅಂಗಳಕ್ಕೆ ಇಳಿದರು. ಸೀತಮ್ಮ ಹೊರಬಂದು ಬಾಯಾರಿಗೆ ನೀರು ಕೊಟ್ಟು ಯೋಗಕ್ಷೇಮ ವಿಚಾರಿಸಿಕೊಂಡರು. ಹೊಟ್ಟೆ ಹಸಿಯುತ್ತಿದೆ, ಮೊದಲು ಊಟ ಮುಗಿಸಿಬಿಡುವ, ಆಮೇಲೆ ತುಸು ಮಾತಾಡಲಿದೆ. ಹಿರಿಮಗಳು ಹೇಳಿದಾಗ ಅದೇ ಸರಿ ಎನ್ನಿಸಿತು. ಕಳೆದ ತಿಂಗಳಿನಲ್ಲಿ ಮಲೇರಿಯಾ ಜ್ವರ ಹಿಡಿದು ಸೀತಮ್ಮ ಹಾಸಿಗೆ ಹಿಡಿದಿದ್ದರು. ಎದ್ದು ನಿಲ್ಲುವ ತ್ರಾಣವೂ ಇರಲಿಲ್ಲ. 4 ಹೆಣ್ಣು ಮಕ್ಕಳಲ್ಲಿ ಅಮ್ಮನ ಕಾಯಿಲೆಯ ಬಗ್ಗೆ ಹೇಳಿ ಒಬ್ಬರಾದರೂ ಬನ್ನಿ ಎಂದು ಕೇಳಿದ್ದರು ಅಪ್ಪ. ಅದು ಇದು ನೆವನ ಹೇಳಿದ್ದೆ ಹೊರತು ಬಂದವರು ಇಲ್ಲವೇ ಇಲ್ಲ. ವೀಳ್ಯದ ತಟ್ಟೆ ಎಳೆದುಕೊಳ್ಳುತ್ತಾ ಹಿರಿಯ ದನಿ ತೆಗೆದ. ಮಾವಯ್ಯ, ನಾವು ಇವತ್ತು ಬಂದಿದ್ದು ನಮಗೆ ಧಾರಾಳ ಸಮಯ ಇದ್ದು ಅಲ್ಲ. ಮುಖ್ಯ ವಿಚಾರ ಇತ್ಯರ್ಥ ಆಗಬೇಕಿದೆ. ನಿಮ್ಮ ಮತ್ತು ಅತ್ತೆಯ ಆರೋಗ್ಯ ಕ್ಷೀಣಿಸುತ್ತಿದೆ. ಬಂದ ಕಾರ್ಯವನ್ನು ನಾವು ಇದ್ದುಕೊಂಡೇ ಇತ್ಯರ್ಥ ಮಾಡಲು ತೀರ್ಮಾನಿಸಿದ್ದೇವೆ. ಗೋಡೆಗೊರಗಿ ಕುಳಿತ ಗಂಡನ ಸುಕ್ಕುಗಟ್ಟಿದ ಮುಖ, ಬಡಕಲುಷರ, ಸೊಂಟಕ್ಕೆ ಬಿಗಿದ ಬಣ್ಣಗೆಟ್ಟ ಪಂಚೆ ಕಂಡ ಹೆಣ್ಮಕ್ಕಳು ವಿಚಾರಿಸಿದವರಲ್ಲ. ಗುಸುಗುಸು ಪಿಸು ಪಿಸು ಅಷ್ಟೆ. ಹಿರಿಮಗಳು ನಾನು. ಮೊದಲಿಗೆ ನಾನೇ ಪ್ರಸ್ತಾಪ ತೆಗೆಯುತ್ತೇನೆ. ಅಪ್ಪ ಸರಿಯಾಗಿ ಕೇಳಿಸಿಕೊಳ್ಳಿ. ನಿಶ್ಶಬ್ದ. ಎಲ್ಲರ ನೋಟ ಪರಸ್ಪರ ಸಂಧಿಸಿತು. ನಮ್ಮಗಳ ಲಗ್ನ ಮಾಡಿ ಕಳಿಸಿದ್ದೀರಿ, ಆಗ ನಮಗೆ ಇಲ್ಲಿಂದ ಕೊಟ್ಟಿದ್ದು ಏನೂ ಇಲ್ಲ. ಮತ್ತೇನಿತ್ತು? ನಮ್ಮ ಲಗ್ನ ಅಂದರೆ ಕಾಟಾಚಾರದ್ದು. ಒಳ್ಳೆ ರೇಷ್ಮೆ ಸೀರೆ ಇಲ್ಲ, ಕೊರಳಿಗೆ ಆಭರಣ ಇಲ್ಲ. ಏನೋ ನಮ್ಮ ಗಂಡ ಆದವರು ಒಳ್ಳೆ ಜನರಾದ ಕಾರಣಕ್ಕೆ ಆಯಿತು. ನೂನ ಎಳೆಯ ಹಾಗಿದ್ದ ಸರ ಒಂದು. ನಮ್ಮತ್ತೆ ಮಾವನೇ ನನ್ನ ಬೋಳು ಕುತ್ತಿಗೆ ಕೈಕಂಡು ಒಡವೆ ಮಾಡಿಸಿದ್ರು. ಈಗ ಏನು ಅಂದರೆ ಜಮೀನಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಡಲೇಬೇಕು. ನಮಗೆ ಆ ಹಕ್ಕಿದೆ. ನಿಮ್ಮ ಕಾಲ ಮುಗೀತಾ ಬಂತು. ಆಮೇಲೆ ಹಾಗೆ ಹೀಗೆ ಎಂದು ವೈಮನಸ್ಸು ಬೇಕಿಲ್ಲ. ನೀವಿದ್ದಾಗಲೇ ನಾವು ಜಮೀನು ಪಾಲು ಮಾಡಿಕೊಳ್ಳೇವೆ. 4 ಹೆಣ್ಣು ಮಕ್ಕಳಿಗೆ ಸಮಪಾಲು ಬೇಕು. ಇದ್ದ ಕೆಲಸ ಬಿಟ್ಟು ಇಲ್ಲಿಗೆ ಬಂದಿದ್ದೇ ಅದೇ ಕಾರಣಕ್ಕೆ. ನಾವು ನಾಳೆಗೆ ಏನೂ ಆಗಬಹುದು. ನಿನ್ನ ಅಳಿಯಂದಿರು ಅವರ ಕೆಲಸ ಬಿಟ್ಟು ಬಂದಿದ್ದೇ ಅದಕ್ಕೆ. ಅಪ್ಪ, ನಮ್ಮ ಮೂಲೆ ಜಮೀನಿಗೆ ಬೆಲೆ ಹೆಚ್ಚೇನೂ ಸಿಗಲಿಕ್ಕಿಲ್ಲ. ಆದರೂ ನೀನಿದ್ದಾಗಲೇ ಅದು ತೀರ್ಮಾನ ಆಗಬೇಕು. ಮನೆ ಮತ್ತು ಹಿತ್ತಲು ಹಿರಿ ಮಗಳಾದ ನನಗೇ ಬೇಕು. ಅದು ಹೇಗಾಗುತ್ತದೆ? ಸರಿಯಾದ ಪಾಲು ಬೇಕು, ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ. ನೀವಿಬ್ಬರೇ ಅಲ್ಲ ಹಕ್ಕುದಾರರು, ನಾವಿದ್ದೇವೆ. ಸಮನಾಗಿ ಹಂಚಿಕೆ ಆಗಬೇಕು. ಮಾವಯ್ಯ, ನಮಗೆ ಇಲ್ಲಿ ಪದೇ ಪದೇ ಬರಲು ಸಮಯವಿಲ್ಲ. ಏನೋ ನಿಮ್ಮ ಹೆಣ್ಣು ಮಕ್ಕಳು ಅಪ್ಪನ ಸೊತ್ತನ್ನು ಉಳಿಸಿಕೊಳ್ಳಬೇಕು ಅಂತ ಹಂಬಲಿಸುತ್ತಾರೆ. ಬೇಗನೆ ಇತ್ಯರ್ಥ ಆದರೆ ನಮಗೂ ಒಳ್ಳೆಯದು. ನನ್ನ ಹೆಸರಿನ ಭೂಮಿ ಇರುವುದೇ ಕಡಿಮೆ. ಅದನ್ನು ನಿಮಗೆ ಕೊಟ್ಟರೆ ನಾವಿಬ್ಬರು ಉಣ್ಣುವುದನ್ನು ಹೆತ್ತ ತಾಯಿ ತಂದೆ ನಿಮ್ಮಗಳಲ್ಲಿ ಬಂದು ಇರಬೇಕಾಗುತ್ತದೆ. ಅದೆಲ್ಲ ಬೇಡ ಅಪ್ಪ, ನಮ್ಮಲ್ಲಿ ಅತ್ತೆ ಮಾವ ಇದ್ದಾರೆ, ಆಗದು. ನಮ್ಮಲ್ಲಿ ಮತ್ತೇನು? MBBS ಮಾಡಬೇಕು ಎಂದು ಹಗಲಿರಳು ಸ್ಟಡಿಯಲ್ಲೇ ಇರ್ತಾನೆ ಮಗ. ಮುದುಕರನ್ನು ತಂದಿಟ್ಟುಕೊಂಡರೆ ಆಯಿತು. ಅವ ಎಲ್ಲಿ ಓದಬೇಕು ಹೇಳಿ? ಜಾಗ ಇಲ್ಲ ನಮ್ಮಲ್ಲಿ. ನಮ್ಮದು ಹಾಗೆ ಹೊರಗಿನ ಕೋಣೆ ಮಗಳಿಗೆ ಬೇಕು. ಇನ್ನು ನಮಗೆ ಇರುವ ಜಾಗವೇ ಕಡಿಮೆ. ಈಗಿರುವ ಮನೆ ಮಾರಾಟ ಮಾಡಿ ಹೊಸ ಮನೆಗೆ ಹೋಗೋಣ ಅಂತ ನಿಶ್ಚಯ ಮಾಡಿದ್ದೇವೆ. ಹಲಿರುಳು ಅಪ್ಪ ಕೆಮ್ಮುತ್ತ ಕೂತರೆ ಹೇಗೆ? ಅಲ್ಲದೆ ನನ್ನ ಮಗ ಗಂಡನ ಸ್ನೇಹಿತರು ಹೈ ಸೊಸೈಟಿಯ ಜನರು, ನಕ್ಕಾರೋ ಅವರು. ಅದೆಲ್ಲ ಆಗದು. ಅದು ತನಕ ಸುಮ್ಮನೆ ತಾಯಿ ಈಗ ಬಾಯಿ ತೆರೆದರು. ನೋಡಿ, ನೀವೆಲ್ಲ ಹೇಳಿದ್ದು ಸರಿ, ಅದು ನಿಮ್ಮ ಮಟ್ಟಿಗೆ. ಇರುವ ಭೂಮಿ ಈಗ ನಮಗೆ ಅನ್ನ ನೆರಳು ಕೊಟ್ಟಿದೆ. ಅದನ್ನು ಮಾರಾಟ ಮಾಡಿ ಅಥವಾ ಇದ್ದ ಹಾಗೆ ನಿಮಗೆ ಕೊಡಬೇಕು ಅಂತೀರಿ. ಮುದುಕರಾದ ನಾವು ಉಸಿರಿದ್ದಷ್ಟು ದಿನ ಎಲ್ಲೇ ಉಳಿಯಬೇಕು? ಎಂಥದಮ್ಮ ನಿನ್ನ ಪಿರಿಪಿರಿ? ವೃದ್ಧಾಶ್ರಮಗಳು ಇರುವುದು ಯಾಕೆ?

0: ಅಂತವರನ್ನು ಅಲ್ಲಿ ಕೂರಿಸಿ ಅನ್ನ ಹಾಕ್ತಾರೆ. ಇಲ್ಲಿನ ಹಾಗೆ ದುಡಿತ ಕಷ್ಟ ಇಲ್ಲ. ತಿಂಡಿ ಊಟದ ಸಮಯಕ್ಕೆ ಹಾಜರಾದರೆ ಆಯಿತು, ಮತ್ತೇನಾಗಬೇಕು? ಹಾಗಿದ್ದರೆ ನೀವು ಅಂಥ ಕಡೆಗೆ ಹೋಗುವ ಜನರ, ಊಟ ತಿಂಡಿಗೆ ಏನೇನು ಕೊರತೆ ಇಲ್ಲ ಅಂತಿ. ಬಾಯಿ ಮುಚ್ಚು ಅಮ್ಮ, ನಾವ್ಯಾಕೆ ಅಂಗಡೆಗೆ ಹೋಗಬೇಕು? ನಮ್ಮದೇ ಮನೆ, ಸ್ವತ್ತು, ಕೆಲಸ ಇರುವಾಗ ಸಂಪತ್ತು ನಮಗೆ ಧಾರಾಳವಾಗಿದೆ. ನಾವೆಲ್ಲ ಬಡತನದಲ್ಲಿ ಉಡುವ ಪಂಚೆ ಸೀರೆ ಹರಿದು ಹಾಕುವ ಜನರಲ್ಲ. ನಾವೆಲ್ಲಿ ನೀವೆಲ್ಲಿ ಮಾವಯ್ಯ, ಹೆಚ್ಚಿಗೆ ಮಾತಾಡಲು ನಮಗೆ ಸಮಯ ಇಲ್ಲ. ಇಲ್ಲಿನ ಜಮೀನು ಹಂಚಿಕೊಡಿ, ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡೋಣ. ಪದೇ ಪದೇ ಬರಲು ನಮಗೂ ಸಮಯ ಇಲ್ಲವೇ ಇಲ್ಲ. ಕೊನೆಯದಾಗಿ ಹೇಳ್ತೇನೆ, ನಾವು ಜೀವದಲ್ಲಿ ಇರುವ ತನಕ ಎರಡು ಹೊತ್ತು ಗಂಜಿ ಊಟಬೇಕು. ನಮ್ಮ ಸಾವಿನ ನಂತರ ಅದು ನಿಮಗೆ ಬಿಟ್ಟದ್ದು. ಅಪ್ಪ, ನೀವೇ ಬುದ್ಧಿವಂತರು ಎಂದುಕೊಳ್ಳಬೇಡಿ. ಇದೆಲ್ಲ ನಿಮ್ಮ ತಂದೆಯಿಂದ ಬಂದ ಜಮೀನು, ನಿಮಗೆ ಹೇಗೆ ಬಂತೋ ಹಾಗೆ ನಮಗೆ ಕೊಡಬೇಕು. ವೃದ್ಧಾಶ್ರಮ ಅಂದರೆ ಅದರ ಬಗ್ಗೆ ನಿಮಗೆ ಕಲ್ಪನೆ ಇಲ್ಲ. ಕೂತ ಕಡೆಗೆ ಸಮಯಕ್ಕೆ ಸರಿಯಾಗಿ ಅನ್ನ, ತಿಂಡಿ, ಚಹಾ, ಕಾಫಿ ಬರುತ್ತದೆ. ಮಲಗಲು ಹಾಸಿಗೆ, ಟಿವಿ ನೋಡಬಹುದು. ಹರಟೆ ಹೊಡೆಯಲು ನಿಮ್ಮ ವಯಸ್ಸಿನ ಮುದುಕರು ಸಿಗ್ತಾರೆ. ಹುಲ್ಲು ಎತ್ತಿ ಇಡುವ ಕಾರ್ಯ ಕೂಡ ನಿಮಗಿಲ್ಲ, ಮಹಾರಾಜರ ಆಗಿರಬಹುದು. ಹಾಗಿದ್ದರೆ ನಿಮ್ಮ ಅತ್ತೆ ಮಾವನೂ ಇದ್ದಾರ ಅಲ್ಲಿ? ಆಗಲಿ, ಚೆನ್ನಾಗಿ ಕೊಳ್ತಾರೆ ಅಂದರೆ ಮತ್ತೇನು? ಬಾಯಿ ಮುಚ್ಚು ಅಮ್ಮ, ನಮ್ಮದೇ ಮನೆ ಸಂಪತ್ತು ಧಾರಾಳವಾಗಿದೆ. ಹಾಗಿರುವಾಗ ಅವರು ಯಾಕೆ ವೃದ್ಧಾಶ್ರಮಕ್ಕೆ ಹೋಗ್ತಾರೆ? ಅದೆಲ್ಲ ಎರಡು ಹೊತ್ತಿನ ಗಂಜಿಗೂ ತತ್ವಾರ ನಿಮ್ಮಂಥವರಿಗೆ. ಎತ್ತರಿಸಿದ ದನಿಯಲ್ಲಿ ಗದರಿಸಿದಳು ಶೀಲಾ. ನನ್ನ ಅಪ್ಪ ಅಮ್ಮನಿಗೆ ಅವಮಾನ ಮಾಡ್ತಿದ್ದಾರೆ ನಿನ್ನ ತಾಯಿ. ನಾನಿಲ್ಲಿ ನಿಲ್ಲುವುದಿಲ್ಲ ಎದ್ದೆ. ಅಳಿಯನ ಮುಖ ಕೆಂಪಗೆ ಕಾದ ಬಣ್ಣಕ್ಕೆ ತಿರುಗಿತ್ತು. ಮಾವಯ್ಯ, ನಿಮ್ಮಲ್ಲಿ ಹೆಚ್ಚಿಗೆ ಮಾತಾಡಲು ನನಗೂ ಸಮಯವಿಲ್ಲ. ನಮಗೆ ಇಲ್ಲಿನ ನೆಲ ಬೇಕು, ಅದನ್ನು ಸರ್ವತಾ ಬಿಟ್ಟುಕೊಡಲಾರೆ. ನಿಮ್ಮಗಳ ವ್ಯವಸ್ಥೆ ಆಮೇಲೆ ನೋಡಿಕೊಳ್ಳೋಣ. ನಮ್ಮ ಸಮಯ ಹಾಳಾಗುತ್ತದೆ, ಬೇಗನೆ ಇತ್ಯರ್ಥ ಮುಗಿಸುವ. ನಾವು ಜೀವದಲ್ಲಿರುವ ತನಕ ಎರಡು ಹೊತ್ತಿನ ಗಂಜಿ ಊಟಕ್ಕಾದರೂ ಈ ಜಮೀನು ಬೇಕು. ನಿಮ್ಮ ಕೇಳಿಕೆಯಂತೆ ಕೊಟ್ಟರೆ ಆಮೇಲೆ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗದ ಜನ ನಾವಲ್ಲ. ಅಪ್ಪ, ಅಳಿಯನಿಗೆ ಅವಮಾನ ಮಾಡ್ತಿದ್ದೀರಿ, ಅಷ್ಟಕ್ಕೂ ಅವರೇನು ತಪ್ಪೇಳಿದ್ರ? ನಮ್ಮಗಳ ಮನೆಗೆ ಬಂದಿರುವುದು ಬೇಕಿಲ್ಲ, ಅದು ಹಾಗಂದಿದ್ದಕ್ಕೆ ವೃದ್ಧಾಶ್ರಮ ಅಂದೆ. ತಪ್ಪೇನಿದೆ? ಇಂದಲ್ಲ ನಾಳೆಗೆ ನಿಮ್ಮ ಕೈಕಾಲು ಬಿದ್ದರೆ ಯಾರಿದ್ದಾರೆ ಅಕರಿ ಮಾಡಲು? ನಾವಂತೂ ಬರುವುದಿಲ್ಲ. ಸೊತ್ತು ಜಮೀನು ನಮ್ಮ ಹೆಸರಿಗೆ ಮಾಡು ಅಂದಿದ್ದು ಅದಕ್ಕೆ. ಗಂಜಿಯಾದರೂ ಕುಡಿದು ಬದುಕಬಹುದು ನಿಮಗೆ. ನೋಡಿಯಪ್ಪ, ನಮ್ಮ ಮಗ MBBS ಮಾಡಬೇಕು, ಹಗಲಿರುಳು ಸ್ಟಡಿಯಲ್ಲೇ ಇರ್ತಾನೆ. ಅವನಿಗೆ ಸಣ್ಣ ತೊಂದರೆ ಕೂಡ ಬರಬಾರದು ಅಂತಾನೆ. ನೀವು ಕೆಮ್ಮುವುದು, ದನಿ ಎತ್ತರಿಸಿ ಮಾತಾಡುವುದು ಎಲ್ಲ ಅನಾಗರಿಕ ಲಕ್ಷಣ, ಅವನಿಗೆ ಹಿಡಿಸುವುದಿಲ್ಲ. ನಾನು ಇತ್ತ ಹೊರಟಾಗಲೇ ಹೇಳಿದ್ದಾನೆ, ಅಜ್ಜ ಅಜ್ಜಿ ಇಲ್ಲಿಗೆ ಬಂದರೆ ನಾನು ಹಾಸ್ಟೆಲಿಗೆ ಹೋಗ್ತೇನೆ ಅಂತ. ನಿಮಗೆ ಬೇಕಾಗಿ ಇರೋ ಒಬ್ಬ ಮಗನನ್ನು ಹಾಗೆ ಬಿಡಲಾಗುವುದಿಲ್ಲ ನಮಗೆ. ನಿನ್ನೆಯೇ ಹೇಳಿಬಿಟ್ಟಿದ್ದಾನೆ ಮಗರಾಯ, ಈಗಿರುವ ಮನೆ ಚಿಕ್ಕದು, ಇಲ್ಲಿ ಅಮ್ಮ ಅಪ್ಪ ಇರುವ ಮನೆ, ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ. ಮಾರಾಟ ಮಾಡಿ ಹೊಸ ಮನೆ ಕೊಳ್ತಾನಂತೆವ. ಎಲ್ಲಿ ಮಾವಯ್ಯ, ಈ ಕಾಗದಗಳಿಗೆ ಒಂದು ದಸ್ಕತ್ತು ಹಾಕಿಬಿಡಿ. ಅಜ್ಜನ ದಸ್ಕತ್ತು ಈಗಲೂ ಎಷ್ಟು ಸ್ಪಷ್ಟವಾಗಿದೆ ಅಂತ ನಿಮ್ಮ ಮೊಮ್ಮಗ ನೋಡಲಿ. ಅದು ಆಗುವುದು. ನಮ್ಮ ನವ್ಯ ಕೂಡ ಕೇಳಿದ್ಲು ನಿನ್ನೆ, ಅಮ್ಮ ಅಜ್ಜಂಗೆ ಇಂಗ್ಲಿಷ್ನಲ್ಲಿ ಸಹಿ ಮಾಡಲು ಗೊತ್ತಾ ಅನ್ಲು. ನನ್ನಪ್ಪ ಅಂದ್ರೆ ಏನು ಅಂತ ಅನ್ಕೊಂಡೆ, ದಸ್ಕತ್ತು ಹಾಕಿ ಕೊಡದೇ ಇರ್ತಾರಾ, ನೀ ನೋಡುವೆಯಂತೆ ಅಂತ ಹೊಗಳಿದೆ ಅಪ್ಪನ. ಪರಸ್ಪರ ಮುಖ ನೋಡಿಕೊಂಡ ಹೆಣ್ಮಕ್ಕಳಿಗೆ ಮುಖ ಪ್ರಸನ್ನವಾಯಿತು. ಹೌದೇನಕ್ಕ, ಅಪ್ಪ ನಿಮ್ಮಲ್ಲಿರ್ತಾರ, ಮತ್ತೆ ಅಮ್ಮನೂ ಬರ್ತಾರೆ ಅಲ್ವಾ? ನಿಜಾನ? ನೀನೇ ನೋಡ್ಕೊಳ್ತೀಯ ಇನ್ನು ಮುಂದೆ? ಮೊದಲು ಜಮೀನಿನ ವಿಲೇವಾರಿ ಆಗಲಿ, ನಂತರದ್ದು ಈಗೇಕೆ? ಅಕ್ಕ, ಇಲ್ಲಿ ಮನೆ ಸಮೀಪ ಹೈವೇ ಬರ್ತದೆ ಅಂತ ಕೇಳಿದೆ. ಆಗ ಇಲ್ಲಿ ಇಂಚಿಂಚು ನೆಲಕ್ಕೆ ಚಿನ್ನದ ರೇಟು ಸಿಗುತ್ತೆ. ಅಪ್ಪ ಹೀಗೇಕೆ ಮಾಡ್ತಾರೆ, ನಾವು ಅವರ ಮಗಳಂದಿರೇ ತಾನೆ. ಸುಮ್ಮನಿರು, ಈಗ ಅದೆಲ್ಲ ಮಾತಾಡಬೇಕಿಲ್ಲ, ಹೇಗಾದರೂ ಒಪ್ಪಿಸಬೇಕು ಅವರನ್ನು. ಅಪ್ಪ ಅಮ್ಮ ತುಂಬಾ ಮುದುಕರಾದರು, ಆದರೂ ಕಣ್ಣು ಕಿವಿ ಸರಿಯಾಗಿದೆ. ಹೈವೇ ಮಾಡಲಿರುವಾದರೆ ಮತ್ತೆ ನಮಗೇನು ಸಿಗುತ್ತದೆ? ಈಗಲೇ ಸಹಿ ಮಾಡಿಸಬೇಕು, ಅವರಿಗೆ ತಿಳಿಯುವ ಮುನ್ನವೇ. ನಾವೀಗ ಹೊರಡ್ತೇವೆ ಅಪ್ಪ, 4 ದಿನ ಬಿಟ್ಟು ಬರ್ತೇವೆ. ಆ ಸೊತ್ತಿನ ಪಾಲು ಮುಗಿಸೋಣ. ಅಮ್ಮ ಇಂದಿನ ದಿನ ಅಪಾಯ ಜಾಸ್ತಿ, ನಿನ್ನ ಒಡವೆಗಳನ್ನು ಇಲ್ಲಿ ಇರಿಸಬೇಡ. ಈಗ ಕಳ್ಳರೇ ತುಂಬಿದ್ದಾರೆ, ಕೇಳಿಲ್ವಾ? ಮೊನ್ನೆ ಹಾಡು ಹಗಲೆ ಮುದುಕಿ ಒಬ್ಬಂಟಿಯಾಗಿರುವ ಮನೆ ಹೊಕ್ಕು ಚಿನ್ನ ಅಪಹರಿಸಿದ್ರು. ಪಾಪ ಆ ವೃದ್ಧೆಯನ್ನು ಜೀವ ಸಹಿತ ಬಿಡಲಿಲ್ಲ. ನಮಗೆ ನಿನ್ನದೇ ಚಿನ್ನ ಆಗ್ತಿದೆ, ನಿನ್ನ ಬಂಗಾರ ನಮ್ಮಲ್ಲೇ ಕೊಡು, ನಿನಗೆ ಬೇಕಾದಾಗ ಕೇಳು, ತಂದುಕೊಡ್ತೇವೆ. ಇಲ್ಲಿನ ಮುರುಕಲು ಗೂಡಿನ ಆಗಿರುವ ಮನೆಯಲ್ಲಿ ಇಡಬೇಡ. ಬಂಗಾರ ಎಲ್ಲಿ ಮಗಳೇ? ಎಲ್ಲ ನಿಮ್ಮ ವಿವಾದ ವೆಚ್ಚಕ್ಕೆ ಮುಗಿಯಿತು. ಈಗ ಏನಿದೆ? ಮೊನ್ನೆ ಮೊನ್ನೆ 4 ಬಳೆ ತಗೊಂಡೆ ಅಂತ ನಮ್ಮ ಜುವೆಲ್ಲರ್ ಹೇಳಿದ್ರಲ್ಲ, ತುಂಬ ಚೆನ್ನಾಗಿದೆ ಡಿಸೈನ್, ನೀವು ತೊಳಿ ಅಕ್ಕ ಅಂದರು. ನೋಡೋಣ, 4 ದಿನ ನನ್ನಲ್ಲಿರಲಿ, ಮದುವೆ ಮುಂಜಿ ಅಂತ ಹಾಕೊಂಡು ಹೋಗಬಹುದು. ಅದು ಕಿವಿ ಸೇರಿತ, ನಿಮ್ಮಪ್ಪ ಇಷ್ಟು ವರ್ಷದಲ್ಲಿ ಮೊದಲು ಕೊಟ್ಟ ಇದ್ದ ಬದ್ದ ಆಭರಣ ಚಿನ್ನ ನಿಮ್ಮಗಳ ಲಗ್ನಕ್ಕೆ ಕೊಟ್ಟಿದ್ದೆ. ಅಡಿಕೆಗೆ ಒಳ್ಳೆಯ ಬೆಲೆ ಇತ್ತು, ತಂದು ಹಾಕು ಅಂದರು. ಆಗಲೇ ಹೇಳಿ ಎಚ್ಚರಿಸಿದ್ದಾರೆ, ನಿನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟು ಬಿಡಬೇಡ, ಕೈಲಿ 4 ಚಿನ್ನದ ಬಳೆ ಕಂಡರೆ ಸುಮ್ಮನಿರುವುದಿಲ್ಲ ಅವರು. ನಿಜ ಆಯ್ತಲ್ಲ, ಹೊರಡಿ. ಇನ್ಮೇಲಿಂದ ನೀವು ತವರಿಗೆ ಬರುವುದಾದರೆ ತವರ ಮೇಲಿನ ಪ್ರೀತಿಗೆ ಬನ್ನಿ, ಹಣ ಒಡವೆ ಕೊಡು ಎಂದು ಬರುವುದಾದರೆ ಅಗತ್ಯವೇ ಇಲ್ಲ. ನಾವು ನಮ್ಮ ಬದುಕಿನ ನಂತರ ಏನಿದ್ದರೂ ಕೊಟ್ಟು ಬಿಡುತ್ತೇವೆ. ಚಿನ್ನದ ಬಳೆ ಹಾಕೊಳ್ಳುವ ಆಸೆ ನಿನ್ನಮ್ಮನಿಗೆ ಇದ್ದರೇನಂತೆ, ಅವಳ ತವರಿನಲ್ಲಿ ಕೊಟ್ಟ ಬಂಗಾರ ಲಗ್ನದ ಸಮಯಕ್ಕೆ ನಿಮಗೆ ಹಂಚಿ ಹಾಕಿದ್ದಾಳೆ. ಬರಿಗೊರಳಿನಲ್ಲಿ ಬದುಕಿನ ಹಲವಾರು ವರ್ಷ ದುಡಿದವಳು, ಈಗ ಆಸೆ ಈಡೇರಿಸಿಕೊಟ್ಟೆ, ಅದು ಅವಳದು. ಹೆತ್ತವರನ್ನು ನೋಡಲು ಬರುವಾಗ ಜಮೀನು ಕೊಡು ಅಂತ ಕೇಳುವುದು ಅಗತ್ಯವಿಲ್ಲ, ಇದು ನನ್ನ ಸ್ವಯಾರ್ಜಿತ. ನಮ್ಮ ನಂತರ ನಿಮಗೆ ಸಿಗಬಹುದೇನು ಅದು ಹೇಳಲಾರೆ. ತಂದೆ ತಾಯಿ ಎನ್ನುವ ಮಮತೆ ಬಾಂಧವ್ಯ ಇರಿಸಿಕೊಂಡು ಬನ್ನಿ. ಅಳಿಯಂದಿರಿಗೆ ನಾವು ಹೇಳುವುದು ಇದನ್ನೇ, ನಾವಿರುವ ತನಕ ನಮ್ಮ ಸೊತ್ತು ನಮ್ಮದು, ಅದು ಪರಭಾರೆ ಮಾಡುವುದಿಲ್ಲ. ಅನುಕೂಲಸ್ಥ ಮನೆತನದ ಬುದ್ಧಿ ತಿಳಿದ ನಿಮಗೆ ಅರ್ಥ ಆಗಿದೆ ಎಂದು ತಿಳಿಯುತ್ತೇವೆ.
1: ಇದುವರೆಗೆ ಸಂಬಂಧಗಳ ನಡುವೆ ಕೃಷ್ಣವೇಣಿ ಕಿದೂರು ಅವರಿಂದ ಕಥೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಮ್ಮ ನೆಲೆಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳು ಕುರಿತು ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗುರು ಗೌರವಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಜ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ, ಸ್ವಯಂ ಉದ್ಯೋಗಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಭಾಗವಹಿಸುವವರು ತೆಂಗಿನಕಾಯಿ ವ್ಯಾಪಾರಿ ರಾಜಶೇಖರ್ ಪಾಟೀಲ್, ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಭಿವನಬೆಂಚಿ. ಸಂಜೆ 6:15 ರಾಯಚೂರು ತಾಲೂಕಿನ ಹೊಸಪೇಟ್ ಗ್ರಾಮದ ಪರಿಚಯ, ಪ್ರಸ್ತುತಿ ವೀರೇಶ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 7:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಮತ್ತು ಬಳಕೆಯ ಮಹತ್ವ ಕುರಿತು ಪ್ರಾಣಿ ತಜ್ಞರಾದ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ರಾಮಪ್ಪ ಚೌಡಕಿ ಬಸಪ್ಪ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗಿರಿ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನ ಆಟದ ಪದಗಳು.

8:40 ನಿಮಿಷಕ್ಕೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ.

11 ಗಂಟೆಗೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದುವರೆಗೆ ನಮ್ಮ ನೆಲೆಯಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 12 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರು, ದಂತ ವೈದ್ಯರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ನಾವು ದಂತ ವಿಷಯವಾಗಿ ಅನೇಕ ವಿಚಾರಗಳನ್ನು ಅಂದರೆ ಅದರ ವಿವಿಧ ರೂಪಗಳು, ದಂತ ಚಿಕಿತ್ಸೆ ಅಂತಂತಂದರೆ ಜನರಿಗೆ ರೂಟ್ ಕ್ಯಾನಲಿಂಗು, ಹಲ್ಲು ತುಂಬಿಸೋದು ಅಂತ ಇಷ್ಟಿಷ್ಟೇ ಕೆಲವು ವಿಚಾರಗಳನ್ನು ತಿಳ್ಕೊಂಡಿರ್ತೀವಿ. ಹಲ್ಲು ಬಿದ್ದಾಗ ಇನ್ನೊಂದು ಹಲ್ಲು ಹಾಕ್ಸಿದ್ರೆ ಆಯಿತು ಅಂತಂತೇಳಿ. ಆದರೆ ಬಹಳಷ್ಟು ವಿಷಯಗಳು ಇದರಲ್ಲಿವೆ. ಈ ರೀತಿಯಾಗಿ ದಂತ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಹೋದಾಗ ಅವರದ್ದು ತಮ್ಮದೇ ಆದಂಥ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾ ಹೋಗ್ತಾರೆ. ಈ ತಪ್ಪು ಕಲ್ಪನೆಗಳು ಏನೇನು ಇರ್ತವೆ, ಇದನ್ನು ಹೋಗಲಾಡಿಸ್ಬೇಕಂತಂದರೆ ಯಾವ ರೀತಿ ದಂತ ಚಿಕಿತ್ಸೆಯನ್ನು ನಾವು ಪಡಿಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ. ಡಾಕ್ಟರ್ ಆತ್ಮಾನಂದ್ ಅವರೇ, ನಮಗೆ ಹೇಳಿ, ಜನರಲ್ಲಿ ಏನಾದರೂ ಈ ರೀತಿ ತಪ್ಪು ಕಲ್ಪನೆಗಳು ಇವೆಯಾ?
2: ಇದರಲ್ಲಿ ನಾವು ಚಿಕಿತ್ಸೆಯ ಕುರಿತು ಒಂದು ತಪ್ಪು ಕಲ್ಪನೆ ಮತ್ತು ಮೌಢ್ಯತೆಗಳನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತಪ್ಪು ಕಲ್ಪನೆಗಳಂದ್ರೆ ಏನು ಮತ್ತು ಮೌಢ್ಯತೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೌಢ್ಯತೆ ಅಂತಂದ್ರೆ ನಾವು ಆ ಒಂದು ಪರ್ಟಿಕ್ಯುಲರ್ ಪರಿಸರ ಅಥವಾ ಒಂದು ಸಿಚುವೇಶನ್ ಒಳಗೆ ಇರಲ್ಲ, ಬೇರೆಯವರು ಹೇಳಿದ್ರೆ ನಾವು ಕೇಳ್ತೀವಿ, ಅದು ಕೇಳಿ ಕೇಳಿ ಒಬ್ರು ಕೊಟ್ಟಿರುವಂತಹ ಮಾಹಿತಿಯನ್ನ ಮತ್ತೆ ಇನ್ನೊಬ್ರಿಗೆ ನಾವು ನೀಡ್ತೀವಿ, ಅದನ್ನ ಜನರು ನಂಬ್ತಾರೆ, ಅದನ್ನ ನಾವು ಮೌಢ್ಯತೆ ಅಂತ ಹೇಳ್ತೀವಿ.
1: ಅಂದ್ರೆ ಬಾಯಿಯಿಂದ ಬಾಯಿಗೆ ಏನೇನೋ ಹೇಳಿದ್ದನ್ನ ಕೇಳ್ತಾ ಅದನ್ನ ಅನುಸರಿಸೋದು.
2: ಹೌದು.
1: ಆದ್ರಿಂದ ಸಾಕಷ್ಟು ಅನಾಹುತಗಳಾಗತ್ತೆ. ಆದ್ರೆ ಏನಂದ್ರೆ ಮಾನಸಿಕವಾಗಿ ಅವರು ಹೇಳಿದ್ದಕ್ಕೆ ಅಥವಾ ಅವರು ಎಲ್ಲೋ ಒಂದು ದಾರಿ ತೋರಿಸಿದ್ದಕ್ಕೆ ಅಲ್ಲಿ ಹೋಗಿ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಆರಾಮಾದೀವಿ ಅಂತ ಹೇಳಿ. ಮನುಷ್ಯನ ಮನಸ್ಸು ಎಷ್ಟಿದೆ ಅಂದ್ರೆ ಆ ತಪ್ಪು ಕಲ್ಪನೆ ಅದನ್ನ ಅನುಸರಿಸೇ ಅವನು ಗುಣ ಆದ ಅಂತಂತೇಳೋ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾರೆ. ಏನೇನು ಸರ್ ತಪ್ಪು ಕಲ್ಪನೆಗಳಲ್ಲಿ ಯಾವ್ಯಾವ ತಪ್ಪು ಕೆಲಸಗಳನ್ನ ಅಥವಾ ತಪ್ಪು ಚಿಕಿತ್ಸೆ ದಾರಿಗಳನ್ನ ತುಳಿತಾರೆ ಜನ?
2: ನೋಡಿ, ದಂತ ವೈದ್ಯಕೀಯ ಲೋಕದಲ್ಲಿ ಹಲವಾರು ವಿಭಾಗಗಳಿದ್ದು ಆ ವಿಭಾಗವಾರು ನಿಮಗೆ ಜನರು ಆ ವಿಭಾಗದಲ್ಲಿ ಇರುವಂತಹ ಚಿಕಿತ್ಸೆಗಳ ಬಗ್ಗೆ ಏನು ತಪ್ಪು ಕಲ್ಪನೆಗಳಿದೆ ಅಂತ ನಾನು ವಿವರವಾಗಿ ಹೇಳ್ಕೊಂಡು. ಮೊದಲನೇ ವಿಭಾಗ ಬಂದ್ಬಿಟ್ಟು ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆ ಅಥವಾ ನಾವು ಓರಲ್ ಅಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ನಾವು ಹೇಳ್ತೀವಿ. ಈ ಮುಖ ಮತ್ತು ಬಾಯಿ ಶಸ್ತ್ರಚಿಕಿತ್ಸೆಯ ವಿಭಾಗದಲ್ಲಿ ಮುಖ್ಯವಾಗಿ ಒಂದು ಮೂಲಭೂತ ಚಿಕಿತ್ಸೆ ಏನಂತಂದ್ರೆ ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಟೂತ್ ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ಲು ಕೀಳಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಹಲ್ಲು ಕೀಳಿಸ್ಕೊಳ್ಳುವಂತಹ ಸಂದರ್ಭ ಎದಕ್ಕೆ ಬರುತ್ತೆ ಅಂತಂದ್ರೆ ಅತಿಯಾಗಿ ಹಲ್ಲು ಹುಳು ಹಿಡಿತು ಅಂತಂದ್ರೆ ಅಥವಾ ಏನೋ ನೀವು ಎಲ್ಲಾದ್ರೂ ಬಿದ್ರಂತಂದ್ರೆ ಹಲ್ಲಿಗೆ ತುಂಬಾನೇ ಡ್ಯಾಮೇಜ್ ಆಯ್ತು ಅಂತಂದ್ರೆ ಈ ಒಂದು ಸನ್ನಿವೇಶದಲ್ಲಿ ಹಲ್ಲು ಕೀಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಚಿಕಿತ್ಸೆಕ್ಕಿಂತ ಮುಂಚೆ ಜನರಲ್ಲಿ ಯಾವ ರೀತಿಯ ಒಂದು ತಪ್ಪು ಕಲ್ಪನೆ ಇರುತ್ತೆ ಅಂತಂದ್ರೆ ಅಲ್ಲಿ ಒಂದು ತಗ್ಸ್ಕೊಳ್ಳುವ ಚಿಕಿತ್ಸೆ ಕುರಿತು, ನಾವೆಲ್ಲಿ ಹಲ್ಲು ತಗ್ಸ್ಕೊಂಡ್ರೆ ಎಲ್ಲಿ ನಾವು ನಮ್ಮ ದೃಷ್ಟಿಯನ್ನು ಕಳೆದುಕೊಂಡು ಬಿಡ್ತೀವಿ ಅಥವಾ ಎಲ್ಲಿ ನಾವು ನಮ್ಮ ಒಂದು ಹಿಯರಿಂಗ್ ಸೆನ್ಸ್ ಅಥವಾ ಕೇಳುವುದು ನಾವು ಏನಿರ್ತದ ಅದನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಅಂತಂದು ತಪ್ಪು ಕಲ್ಪನೆ ಜನರ ಒಳಗಿರ್ತದ. ಬಟ್ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತಹ ಅಂಗಾಂಗಗಳಾಗಿರ್ಬಹುದು ಅಥವಾ ಯಾವುದೇ ನರಗಳಾಗಿರ್ಬಹುದು ಅಥವಾ ಹಿಯರಿಂಗ್ ಕಿವಿಗೆ ಸಂಬಂಧಿಸಿದಂತಹ ಯಾವುದೇ ಒಂದು ಅಂಗಾಂಗ ಅಥವಾ ನರಗಳಾಗಿರ್ಬಹುದು ಇವ್ಯಾವು ಕೂಡ ಬಾಯಲ್ಲಿ ಇರುವುದಿಲ್ಲ. ಹೀಗಾಗಿ ನೀವು ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಟ್ರಾಕ್ಷನ್ ಅಂತ ಚಿಕಿತ್ಸೆಗೆ ಒಳಗಾದ್ರಂತಂದ್ರೆ ನಿಮಗೆ ಎಂತ

0: ಹಲ್ಲುಗಳು ನಮ್ ಸಡಿಲ ಆಗಿದೆ ಅಂತ ಸಡಿಲ ಆಗ್ಬಿಡ್ತವೆ. ಈ ರೀತಿಯಾದಂತಹ ಒಂದು ಕಂಪ್ಲೇಂಟ್ ಅನ್ನ ಅವ್ರು ಇಟ್ಕೊಂತಾರೆ. ಬಟ್ ಯಾವುದೇ ಒಂದು ಸೈಂಟಿಫಿಕ್ ಪೇಪರ್ಸ್ ಆಗಿರಲಿ, ಯಾವುದೇ ಒಂದು ವೈಜ್ಞಾನಿಕ ಮಾಹಿತಿ ಆಗಿರಲಿ, ಎಲ್ಲೂ ಪ್ರೂವ್ ಆಗಿಲ್ಲ ಏನಂತಂದ್ರೆ ನೀವು ಸ್ಕೇಲಿಂಗ್ ಮಾಡಿಸ್ಕೊಳ್ಳೋದಿಂತ ನಿಮ್ಮ ಹಲ್ಲುಗಳು ಸಡಿಲ
1: ಆಗ್ತವೆ ಅಂತ. ಹಂಗೇನಿಲ್ಲ, ಏನೂ ಆಗಲ್ಲ,
0: ಏನಂದ್ರೂ ಏನೂ ಆಗಲ್ಲ. ಬಟ್ ಬಹಳಷ್ಟು ಜನ ಅವರು ಸೆನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಈಗ ನಾವು ಹಲ್ಲು ಮತ್ತು ಹೊಸ ನಡಕ ಕಿಟ್ ಏನ್ ಕುಂತಿರ್ತದೆ ಅದು ಪ್ಲಾಕ್ ಅಂತ ನಾವು ಕರಿತೇವೆ. ಅದು ಪ್ಲಾಕ್ ತುಂಬಾನೇ ದಿನಗಳಿಂದ ಅಲ್ಲೇ ಕೂತು ಏನಾಗುತ್ತೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕ್ಯಾಲ್ಕುಲಸ್ ಆಗಿ ಮಾರ್ಪಡುತ್ತೆ ಅದು. ಅಂದ್ರೆ ಕ್ಯಾಲ್ಕುಲಸ್ ಅಂದ್ರೆ ಅದು ಪ್ಲಾಕಿನ ಅತ್ಯಂತ ಗಟ್ಟಿಯಾದಂತಹ ಒಂದು ಫಾರ್ಮ್. ಅದು ಪ್ಲಾಕ್ ಅಂತಂದ್ರೆ ನೀವು ದಿನ ಮುಂಜಾನೆ ನೀವು ಏನು ಬ್ರಷ್ ಮಾಡ್ತಿರ್ತೀರಿ ಅವಾಗ ಒಂದ್ ಸ್ವಲ್ಪ ಹಳದಿ ಬಣ್ಣದ ಒಂಥರ ಪದರು ನಿಮ್ಮ ಹಲ್ಲಿನ ಮೇಲೆ ಅಂಟ್ಕೊಂಡಿರ್ತದೆ, ಅದು ಬಹಳ ಮೈನರ್ ಪ್ಲಾಕ್ ಅದು. ಬಟ್ ಅದೇ ಒಂದು ಜಮಾವಣೆ ಆಗಿ ಆಗಿ ಕ್ಯಾಲ್ಕುಲಸ್ ಅಂತ ಒಂದು ಫಾರ್ಮೇಷನ್ ಆಗುತ್ತೆ. ಅದು ಗಟ್ಟಿ ಕಲ್ ತರ ಇದ್ದಂಗ ಇರುತ್ತೆ. ನೀವು ನಾರ್ಮಲಿ ಬ್ರಷ್ ಮಾಡಿದ್ರೆ ಈ ತರ ಹೋಗಲ್ಲ ಅದು, ಅದು ಕ್ಯಾಲ್ಕುಲಸ್ ಪದಾರ್ಥ ಅಲ್ಲಿ ಜಮಾವಣೆಗೊಂಡು ಅದು ಗಟ್ಟಿಯಾಗಿ ಕೂತ್ ಬಿಡುತ್ತೆ.
1: ಸೊ ಅದನ್ನ ತೆಗಿಬೇಕಾ?
0: ಅದನ್ನ ತೆಗಿಬೇಕು. ಅದನ್ನ
1: ತೆಗೆದ್ಬಿಟ್ಟು ಅಲ್ಲಿ ಏನ್ ಹಾಕ್ಬೇಕು?
0: ಅಲ್ಲಿ ಏನು ಹಾಕಲಿಕ್ಕೆ ಬರಲ್ಲ.
1: ಹಾಕಲಿಕ್ಕೆ ಬೇಡ ಅಂದ್ರೆ ಈ ವಸಡಿನ ಮಧ್ಯೆ ಏನೋ ಸೇರ್ಕೊಂಡಿರ್ತದೆ, ಅದನ್ನ ಖಾಲಿ ಮಾಡ್ತೀವಿ ನಾವು ಕಡ್ಡಿಗಳಿಂದ ಸ್ವಚ್ಛ ಮಾಡೋದಾಗ್ಲಿ, ಅಲ್ಲಿ ಸಿಕ್ಕಾಕೊಂಡಿದ್ದನ್ನ ತೆಗಿಲಿಕ್ಕೆ ಅಂತ ಹೋದಾಗ ಆ ಹಲ್ಲು ಸರಿ ಇರ್ತದೆ, ಗಟ್ಟಿ ಇರ್ತದೆ, ಆದ್ರೆ ವಸಡಿನ ಮಧ್ಯೆ ಸಾಕಷ್ಟು ಗ್ಯಾಪ್ ಆಗಿ ಅಲ್ಲಿ ಏನೋ ಸಿಕ್ಕಾಕೊಂಡು ತುಂಬಾ ತೊಂದರೆ ಕೊಡುತ್ತೆ. ಸೊ ವಸಡಿನ ಮಧ್ಯೆ ಏನ್ ತುಂಬಬೇಕಾಗಾರೆ?
0: ವಸಡಿನ ಮಧ್ಯೆ ಅದು ಸಿ ಇದು ಗಮ್ಸ್ ಯಾವ ರೀತಿ ಇರಂತಂದ್ರೆ ನೀವು ಕ್ಯಾಲ್ಕುಲಸ್ ಇತ್ತಂತಂದ್ರೆ ಅದನ್ನ ನೀವು ಎಲಿಮಿನೇಟ್ ಮಾಡಿದ ನಂತರ ವಸಡಿಗೆ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಇರುತ್ತೆ.
1: ಬರುತ್ತೆ
0: ಬರುತ್ತೆ ಅದು. ಸೊ ನೀವು ಒಂದು ಕೀಲಿಂಗ್ ಆದ ನಂತರ ಒಂದ್ ಎರಡು ಮೂರು ದಿನದ ನಂತರ ಆ ವಸಡಿ ತಂತಾನೆ ನಿರ್ದಿಷ್ಟವಾದಂತಹ ಜಾಗ ಅದಕ್ಕೆ ಏನಿರುತ್ತದೆ ಅದಕ್ಕೆ ಬಂದು ಅಟ್ಯಾಚ್ ಆಗ್ಬಿಡುತ್ತೆ ಅದು.
1: ಡಾಕ್ಟರ್ ಒಳ್ಳೆ ಮಾತು ಹೇಳಿದ್ರಿ ನೀವು. ಎಷ್ಟೋ ಸಲ ಅಯ್ಯೋ ಇವತ್ತು ಈ ನಮೂನಿ ಹಲ್ಲು ನೋವಾಗಿದೆಯಲ್ಲ, ನಾಳೆ ಏನ್ ಮಾಡ್ಬೇಕು ನಾನು, ನಾನು ಹೆಂಗ್ ತಿನ್ಬೇಕು ಅಂತ ಹೇಳಿ ಚಿಂತೆ ಮಾಡ್ತಾರೆ. ಅವನು ಸಹಜವಾಗಿ ತನ್ನ ಏನೇನು ಕ್ರಿಯೆಗಳನ್ನ ತಿನ್ನೋದೆಲ್ಲ ಮಾಡ್ತಾರೆ, ಅಲ್ಲಿ ಏನೂ ತೊಂದರೆ ಬಂದಿರಲ್ಲ. ಸೊ ಭಯ ಪಟ್ಕೋಬಾರ್ದು, ಅದು ತಂತಾನೆ ಸರಿ ಆಗುತ್ತೆ ಅಂತ ಹೇಳಿ. ಆದ್ರೆ ಯಾವಾಗ ಭಯ ಪಟ್ಕೋಬೇಕಾಗತ್ತಂದ್ರೆ ಇನ್ನೇನು ದಿನ ದಿನ ಅದೇ ಆಗ್ತಾ ಇದೆ ನನಗೆ ಅಂತಂದಾಗ ವೈದ್ಯರ ಕಡೆ ಹೋಗ್ಲೇಬೇಕಾಗತ್ತೆ. ಸೊ ಈಗ ತಾವ್ ಹೇಳ್ದಂಗೆ ಅದು ಸಡಿಲ್ ಆದಂಗೆ ಆಗೋಲ್ಲ ಅಂತ ಅನ್ನೋದು ಈಗ ಇನ್ನೊಂದು ತಪ್ಪು ಕಲ್ಪನೆ, ಅದು ಅಲ್ಲ, ಅದು ಹಾಗೇನು ಅನ್ಕೋಬಾರ್ದು ಅಂತ ಹೇಳಿದಿರ್ತಾವು. ಮುಂದೆ
0: ಈಗ ಅದೇ ಒಂದು ಕ್ಯಾಲ್ಕುಲಸ್ ರಿಲೇಟೆಡ್ ಒಂದು ಜಿಂಜಾವೈಲಿಸ್ ಅಂತ ಕರೆಯಿರ್ತೀವಿ ನಾವು. ಈ ಸ್ಕೇಲಿಂಗ್ ಎಷ್ಟು ಮುಖ್ಯವಾದಂತಹ ಚಿಕಿತ್ಸೆ ಅಂತಂದ್ರೆ ಇದು ಬಹಳ ಬೇಸಿಕ್ ಚಿಕಿತ್ಸೆ ಇದು, ಆದ್ರೂ ಇದೆಷ್ಟು ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ರು, ಇದು ಪಿ ಜಿಂಜಾವೈಲಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಏನಿದೆ ಇದು ನಿಮ್ಮ ಬ್ಲಡ್ ಸ್ಟ್ರೀಮ್ ಎಂಟರ್ ಆಗಿ ಹಾರ್ಟ್ ಅಲ್ಲಿ ಕೂಡ ಅದು ತನ್ನ ಒಂದು ಹಾರ್ಟ್ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಏನಿರ್ತಾವೋ ಅಲ್ಲಿ ಪ್ಲಾಕ್ ಫಾರ್ಮೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಅದು ನಿಮ್ಗೆ ಹಾರ್ಟ್ ಕನೆಕ್ಟ್ ಆಗುವಂತಹ ಮೇಜರ್ ಆರ್ಟರೀಸ್ ಎಲ್ಲ ಸ್ವಲ್ಪ ನ್ಯಾರೋ ಡೌನ್ ಮಾಡ್ತಾವೆ. ನ್ಯಾರೋ ಅಂತಂದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಅಲ್ಲಿ ಒಂದು ಫ್ಯಾಟಿ ಡೆಪಾಸಿಷನ್ ಆಗಿರಬಹುದು ಅಥವಾ ಇದೊಂದು ಪ್ಲಾಕ್ ಡೆಪಾಸಿಷನ್ ಆಗಿರಬಹುದು. ಇದನ್ನ ನಾವು ವೈದ್ಯಕೀಯ ಒಂದು ಭಾಷೆಯಲ್ಲಿ ಅರ್ಥ್ರೋಸ್ಕ್ಲಿರೋಸಿಸ್ ಅಂತ ನಾವು ಕರಿತೀವಿ ಇದನ್ನ. ಈ ಅರ್ಥ್ರೋಸ್ಕ್ಲಿರೋಸಿಸ್ ಇಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೃದ್ರೋಗ ಕಾಯಿಲೆಗಳು, ಸ್ಟ್ರೋಕ್ ಕೂಡ ಆಗ್ಬಹುದು. ಅದು ಸಣ್ಣ ಚಿಕಿತ್ಸೆ,
1: ಅದು ಹೃದಯದ ಒಂದು ಸಮಸ್ಯೆಗೂ ಕಾರಣ ಆಗ್ಬಹುದು. ಅಂದ್ರೆ ಚಿಕಿತ್ಸೆ ಕೊಟ್ಟರೆ ಸರಿ ಆಗುತ್ತೆ ಅಂತ. ಅಂದ್ರೆ ತಪ್ಪು ಕಲ್ಪನೆ ಏನಿದೆ ಇದರಲ್ಲಿ?
0: ತಪ್ಪು ಕಲ್ಪನೆ ಅಂತಂದ್ರೆ ನೀವು ಜನರನ್ನ ಕೇಳಿಕೊಂಡು ಹಳ್ಳಿ ಸಡಿಲಾಗ್ತಾವ ಅಂತ ನೀವು ಕೇಳಿ, ಅದಾದ ನಂತರ ನಿಮ್ಮನ್ನ ನೀವು ಲೈಕ್ ಇಂತಹ ಹೃದ್ರೋಗಕ್ಕೆ ನೀವೆಲ್ಲ ಎಕ್ಸ್ಪೋಸ್ ಆಗ್ತಿದ್ರೆ ನೀವು,
1: ಅಂದ್ರೆ ಚಿಕಿತ್ಸೆ ಕೊಡದೇನೆ ಹಾಗೆ ಬಿಟ್ರೆ ಅಥವಾ ಬೇರೆ ಯಾವುದೋ ಮಾರ್ಗದಿಂದ ಅವ್ರು ಚಿಕಿತ್ಸೆ ಕೊಡ್ಲಿಕ್ಕೆ ಹೋದ್ರೆ ಏನಾದ್ರೂ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಇನ್ನು ಯಾವ ತಪ್ಪು ಕಲ್ಪನೆ ಇದೆ?
0: ಇನ್ನು ವಕ್ರದಂತ ಚಿಕಿತ್ಸೆ, ಇದಕ್ಕೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂತಂದ್ರೆ ಸುಮಾರು 12-14 ವರ್ಷಗಳಾದ ನಂತರ ನೀವು ವಕ್ರದಂತ ಚಿಕಿತ್ಸೆ ತಗೋಬಹುದು ಅಂತ ಹೇಳ್ತಾರೆ. ಆದ್ರೆ ಬಹಳಷ್ಟು ಒಂದು ಅಡ್ವಾನ್ಸ್ಮೆಂಟ್ ಬಂದಿರೋ ಕಾರಣ ಈಗ 7-8 ವಯಸ್ಸಿನ ಮಕ್ಕಳು ಇರ್ತಾರೆ, ಅವ್ರಿಗೂ ನೀವು ವಕ್ರದಂತ ಚಿಕಿತ್ಸೆ ನೀವು ಕೊಡಬಹುದು. ಯೂಶುವಲಿ ಆರ್ಥೋಡಾಂಟಿಕ್ಸ್ ಅಂತ ನಾವು ಕರಿತೀವಲ್ಲ, ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಈ ವಿಭಾಗದಲ್ಲಿ ಒಂದು ಡೆಂಟಲ್ ಡಿಫಾರ್ಮೇಷನ್ ಮತ್ತೆ ಇನ್ನೊಂದು ಸ್ಕೆಲಿಟಲ್ ಡಿಫಾರ್ಮೇಷನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಡಿಫಾರ್ಮೇಷನ್ ನಾವು ಕರೆಕ್ಷನ್ ಮಾಡ್ಬೇಕಂತಂದ್ರೆ ಸುಮಾರು 7-8 ವಯಸ್ಸಿನ ಮಕ್ಕಳನ್ನ ನಾವು ಸ್ಕೆಲಿಟಲ್ ಡಿಫಾರ್ಮೇಷನ್ ನಾವು ಅವಾಗಲೇ ಕರೆಕ್ಷನ್ ಮಾಡಿದ್ವಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರು ತಂತಿ ಹಾಕೊಳ್ಳಿಕ್ಕೂ ಲೈಕ್ ಸಂದರ್ಭ ಬರ್ಲಿಕ್ಕೆ
1: ಅನುಕೂಲ ಆಗುತ್ತೆ. ಅವಾಗಲಿಂದನೆ ಬೇಕಾದ್ರೆ ಅದನ್ನ ಸರಿಯಾಗಿ ಚೆಕಪ್ ಮಾಡಿ ಸರಿ ಮಾಡಿಸ್ಕೋಬೇಕು. ಆಫ್ ಕೋರ್ಸ್ ಅಂದ್ರೆ ಹಲ್ಲುಗಳು ಬೀಳ್ತವೆ, ಮುಂದೆ ಅದು ಬದಲಾವಣೆ ಆಗ್ತಿರ್ತವೆ, ಹಾಗಾಗಿ ಏನು ಮಾಡಲ್ಲ ಅಂತ ನೀವು ವೈದ್ಯರು ಕೂಡ ಆದಷ್ಟು ಅದನ್ನ ನಂತರ ಹಾಕ್ಸ್ಕೋಬೇಕು ಅಂತ ಆಗ್ಲಿ ಅಂತ ಏನೋ ಹೇಳ್ತೀರಿ. ಈಗ ಹಾಕ್ಸಿದ ನಂತರ ಆಗ್ಲಿ ಅಥವಾ ಹಾಕ್ಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಇರ್ತವೆ ಇದರಿಂದ. ಏ ಇಲ್ಲ ಆಮೇಲೆ ಹಾಕ್ಸಕ್ ಬರಲ್ಲ ಅಂತ ಹೇಳಿ ಒಂದ್ ಮಾತು ಹೇಳಿದ್ರು, ಈಗ ನೀವು ಹೇಳಿದ್ರಿ ಬಹಳ ಖುಷಿ ಆಗುತ್ತೆ. ವೈದ್ಯಕೀಯ ಅಭಿವೃದ್ಧಿ ಆದಂಗಾದಂಗೆ ಎಲ್ಲವನ್ನು ಯಾರಾದ್ರೂ ಕೂಡ ಹಾಕ್ಸ್ಕೋಬಹುದು, ಆ ಚಿಕಿತ್ಸೆಯನ್ನು ಮಾಡಿಕೊಳ್ಳೇ ಹೋಗಬಹುದು. ಆ ಕ್ಲಿಪ್ ಅನ್ನ 40 ವರ್ಷದವರು ಬೇಕಾದ್ರೆ ಹಾಕೋಬಹುದು ಅಂತ ಅಂದಂಗ ಐತಿ. ಈಗ ಏನೇನು ಈ ತಪ್ಪು ಕಲ್ಪನೆಗಳು ಈಗ ಇದನ್ನ ಹಾಕ್ಸೋದ್ರಿಂದ ಹಿಂಗಾಗತ್ತೆ, ಅದು ಒಂದ್ ಯಾವ್ದೋ ಹಲ್ಲು ಕೀಳ್ತಾರೆ ಅದರಿಂದ ಏನೇನೋ ಆಗತ್ತೆ ಅಂತ ಹೇಳಿ ಹೇಳ್ತಾರಲ್ಲ.
0: ಮೊದಲೇದಾಗಿ ರೋಗಿಗಳು ಏನ್ ಬರ್ತಾರೆ ನನ್ನ ಹತ್ರ, ಅವರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಇದು ವಕ್ರದಂತ ಚಿಕಿತ್ಸೆ ಅತ್ಯಂತ ಒಂದು ಕಡಿಮೆ ಸಮಯದಲ್ಲಿ ಆಗುವಂತ ಚಿಕಿತ್ಸೆ ಅನ್ಕೊಂಡ್ ಬರ್ತಾರೆ.
1: ಹೌದು,
0: ಆದ್ರೆ ಇದು ಇಟ್ ವಿಲ್ ಡಿಪೆಂಡ್ ಆನ್ ದ ಲೈಕ್ ಡೆಂಟಲ್ ಡಿಫಾರ್ಮಿಟೀಸ್. ಎಷ್ಟು ವಕ್ರವಾಗಿರ್ತಲ್ಲ ಅಷ್ಟೇ ಅದು ಟೈಮ್ ತಗೊಳುತ್ತೆ ಮಾಡುವಾಗ.
1: ಹೌದಾ? ಸೊ ಇಂತಿಷ್ಟು ತಿಂಗಳ ಕಾಲ ನೀವು ಟ್ರೀಟ್ಮೆಂಟ್ ಬರಬೇಕಾಗತ್ತ ಅಂತ ಹೇಳಿ ಅದನ್ನ ನೀವು ಸ್ವಲ್ಪ ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ.
0: ಹೌದು,
1: ಸಾಮಾನ್ಯವಾಗಿ ಇದಕ್ಕೆ ಜಾಸ್ತಿ ದೀರ್ಘಾವಧಿ ಚಿಕಿತ್ಸೆನೆ ಬೇಕು, ಆದ್ರೆ ಕಡಿಮೆ ಅವಧಿನಲ್ಲಿ ಇದು ಮುಗಿದೋಗ್ಬಿಡುತ್ತೆ.

0: ಅಂತ ಹೇಳಿ ಅವ್ರು ಹೆಂಗ್ ಅನ್ಕೋತಾರೆ ಯಾವ ಕಾರಣಕ್ಕಾಗಿ?
1: ಯಾಕಂತಂದ್ರೆ ಲೈಕ್ ಏನು ನಮ್ಗೆ ಗಾಯ ಆಗಿಲ್ಲ, ಏನೂ ಆಗಿಲ್ಲ, ಮಾಯ ಆಗೋದು ಏನು ಬೇಕಾಗೇನಿಲ್ಲ, ಹೀಗಾಗಿ ಡಾಕ್ಟರ್ ಕಡೆ ಹೋದ ನಂತರ ಜಲ್ದಿ ಅವ್ರು ಮಾಡ್ಕೊಟ್ಟು ಬಿಡ್ತಾರೆ ಅವರು. ಆ ರೀತಿ ಆದಂತಹ ಒಂದು ಕಲ್ಪನೆ ಇಟ್ಕೊಂಡು ನಮ್ಮ ಹತ್ರ ಬರ್ತಾರೆ. ಆಮೇಲೆ ಹೆಚ್ಚಾನೆಚ್ಚು ಜನರು ಏನ್ ಒಂದು ತಪ್ಪು ಕಲ್ಪನೆ ಅಂತಂದ್ರೆ, ಇದೇ ಒಂದು ತಪ್ಪು ಕಲ್ಪನೆಯಿಂದ ಮದುವೆಗೆ ವಯಸ್ಸಿಗೆ ಬಂದಿರಂತ ಹೆಣ್ಮಕ್ಳು ಅವ್ರ ಮನೆಯೊಳಗೆ ಯಾವಾಗ ಗಂಡು ನೋಡಕೋದು ಶುರು ಮಾಡ್ತಾರೆ ಅಂತವ್ರೆಲ್ಲ ಸ್ವಲ್ಪ ನಮ್ಮ ಹತ್ರ ಬಂದಿರ್ತಾರೆ. ಮಗಳಿಗೆ ಇನ್ನೊಂದ್ 2-3 ತಿಂಗಳು ಬಿಟ್ಟು ಮದುವೆ ಮಾಡೋದೈತಿ,
0: ಅರ್ಜೆಂಟ್ ಸರಿಯಾಗಬೇಕು,
1: ಈಕಿ ಒಂದ್
0: ಕಾಣಬೇಕು,
1: ಈಕಿ ಒಂದ್ ಸ್ವಲ್ಪ ಫೋಟೋ
0: ಯಾರೋ ದೋಸ್ತರು ಅಂದ್ಬಿಟ್ಟಿರ್ತಾರೆ ಹಲ್ಲಿನಿಂದ ಸ್ವಲ್ಪ ಯಾಕೋ ಮುಂದಿದಂಗ ನೋಡುವಂತ,
1: ಒಂದ್ಸ್ವಲ್ಪ ಫೋಟೋಗಳ ನಕ್ರ ಸ್ವಲ್ಪ ನಗು ಚಲೋ ಕಾಣಬೇಕು, ಈ ರೀತಿಯಾದಂತಹ ಮಾತುಗಳನ್ನ ಒಂದು ಇದನ್ನ ಇಟ್ಕೊಂಡು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಂಡು ಬರ್ತಿರ್ತಾರೆ. ಬಟ್ ಒಂದು ಮಾತೇನಂತಂದ್ರೆ, ನಾನಂತಲ್ಲ ಒಂದು 10-15 ಡಿಗ್ರಿ ತಗೊಂಡಿರೋ ಡಾಕ್ಟರ್ನೂ ಅಲ್ಲ, ಹರಿಬ್ರಹ್ಮ ಬಂದ್ರು ಕೂಡ ಕಡಿಮೆ ಅವಧಿಯಲ್ಲಿ ಸರಿ ಮಾಡಕ್ಕಾಗಲ್ಲ. ಮತ್ತು ಇನ್ನೊಂದು ಒಂದು ಪ್ರಾಕ್ಟೀಸ್ ಇದು, ನಾನು ತಪ್ಪು ಕಲ್ಪನೆ ಅಂತ ಹೇಳಿಕ್ ಬರಂಗಿಲ್ಲ, ಜನರ ಒಂದು ರೂಢಿ ಏನಂತಂದ್ರೆ, ಯಾವಾಗ ಅವರು ತಂತಿ ಬ್ರೇಸಸ್ ಅಥವಾ ಅಲೈನರ್ಸ್ ಈ ರೀತಿಯಾದಂತಹ ಒಂದು ವಕ್ರದಂತ ಚಿಕಿತ್ಸೆಗೆ ಯೂಸ್ ಆಗುವಂತಹ ಉಪಕರಣಗಳೇನದಾವ ಇವನ್ನೆಲ್ಲ ಅವ್ರು ಬಾಯಿಗಳ ಹಾಕೊಂಡಾದ ನಂತರ ಒಂದು ಸಮಯದಲ್ಲಿ ಅದು ಎಲ್ಲ ಕರೆಕ್ಟ್ ಆಗುತ್ತೆ ಅದು. ಬಟ್ ದೇರ್ ವಿಲ್ ಬಿ ಎ ಚಾನ್ಸಸ್ ಆಫ್ ರಿಲ್ಯಾಪ್ಸ್. ಒಂದು ಕೋರೆ ಹಲ್ಲು ವಕ್ರದಂತವಾಗಿ ವಕ್ರವಾಗಿ ಬೆಳೆದಿರ್ತದೆ, ಅದನ್ನು ಕರೆಕ್ಟ್ ಆಗಿ ಅದರ ಒಂದು ಜಾಗದಲ್ಲಿ ನಾವು ತಂದಿಡ್ತೀವಿ. ಇಟ್ಟಾದ ನಂತರ ಒಂದು ರಿಟೈನರ್ ಅಂತ ಉಪಕರಣ ಬರುತ್ತೆ, ಅದನ್ನ ಅಟ್ಲೀಸ್ಟ್ ನೀವು ಮತ್ತೆ ಒಂದು 6-7 ತಿಂಗಳಾದ್ರೂ ನೀವು ಹಾಕೊಳ್ಳಬೇಕಾಗುತ್ತೆ. ಇಲ್ಲಿಕಂದ್ರೆ ಮತ್ತದ್ರ ನೈಜ ಜಾಗ ಏನಿರ್ತಲ್ಲ ವಕ್ರವಾಗಿ ಅದೇ ಜಾಗಕ್ಕೆ ಹೋಗ್ಬಿಡ್ತದೆ.
0: ಆವಾಗ ಚಿಕಿತ್ಸೆ ಸರಿಯಾಗಲಿಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತಂದ್ರೆ,
1: ಮತ್ತು
0: ಸರಿಯಾದ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಪಾಲಿಸಬೇಕು.
1: ಹೌದು. ಮತ್ತಿನ್ನು ಒಂದು ಕೃತಕ ದಂತ ವಿಭಾಗ ಅಂತ ಇದೆ, ಅಂದ್ರೆ ಪ್ರೊಸ್ಟೋಡಾಂಟಿಕ್ಸ್ ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ನಾನೇ ಲೈಕ್ ಕೇಳಿರುವಂತಹ ಕೆಲವೊಂದು ತಪ್ಪು ಕಲ್ಪನೆಗಳು ಜನರು ಏನಂತಂದ್ರೆ, ಕೆಲವೊಬ್ಬರದ್ದು ಬಾಯಿ ನೋಡಿದ್ರಂತಂದ್ರೆ ಯಾವುದೇ ರೀತಿಯಾದಂತಹ ಹಲ್ಲುಗಳಿರಲ್ಲ. ಸೊ ಅವರಿಗೆ ನಾವು ಏನ್ ಕೊಡಬೇಕಾಗ್ತದೆ ಚಿಕಿತ್ಸೆ ರೂಪದಲ್ಲಿ ಅಂದ್ರೆ ಹಲ್ಲಿನ ಸೆಟ್
0: ಕೊಡಬೇಕಾಗ್ತದೆ.
1: ಸೊ ಹಲ್ಲಿನ ಸೆಟ್ ತಗೊಳ್ಳೋ ಮುಂದಾಗ ಅವ್ರು ಯಾವ ರೀತಿ ಒಂದು ಮುಜುಗರಕ್ಕೆ ಒಂದು ಒಳಗಾಗ್ತಾರ ಅಂತಂದ್ರೆ, ಅವ್ರ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ, ನಾವು ಯಾವುದೋ ಡೆಡ್ ಬಾಡಿ ಹಲ್ ತಗೊಂಡು ಅವ್ರ ಬಾಯಿ ಒಳಗಾಗ್ತಿದೀವಿ, ಅಥವಾ ಯಾವುದೇ ಒಂದು ಪ್ರಾಣಿಯ ಹಲ್ಲನ್ನ ನಾವು ತಗೊಂಡು ಅದಕ್ಕೆ ನಾವು ಮನುಷ್ಯನ ಹಲ್ಲಿಗೆ ಒಂದು ಶೇಪ್ ಅನ್ನ ಕೊಟ್ಟು ಅವ್ರ ಬಾಯಲ್ಲಿ ಹಾಕ್ತಿದೀವಿ ಅಂತ ಒಂದು ತಪ್ಪು ಕಲ್ಪನೆ. ಇದೇ ಒಂದು ತಪ್ಪು ಕಲ್ಪನೆಯಿಂದ ಎಷ್ಟೋ ಜನ ಪಾಪ ಇನ್ನೂ ರಾಗಿ ಗಂಜಿ ಒಳಗೆ ಬದುಕ್ಬಿಟ್ಟಾರೆ, ಲಿಕ್ವಿಡ್ ಫುಡ್ ಒಳಗೆ ಬದುಕ್ಬಿಟ್ಟಾರೆ ಅವರು. ಜನರ ಮಾತಿಂದ ಮಾತು ಅವರು ವೈದ್ಯರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೆದರಿಸಿ ಈ ರೀತಿಯಾದಂತಹ ಒಂದು ತಪ್ಪು ಕಲ್ಪನೆ ಅಥವಾ ಮೌಢ್ಯತೆಯನ್ನು ಅವ್ರ ತಲೆ ಒಳಗೆ ತುಂಬಿಬಿಡ್ತಾರೆ.
0: ನೋಡಿದ್ರೆ ನೀವು ಆ ವ್ಯಕ್ತಿಯ ಹಲ್ಲಿನ ಆಕಾರಕ್ಕೆ ಅನುಗುಣವಾಗಿ ನೀವೇ ಅದನ್ನ ತಯಾರಿಸ್ತೀರಿ.
1: ಹೌದು, ಅದು ಎಲ್ಲ ಪ್ಯೂರ್ಲಿ ಲ್ಯಾಬ್ ಮೇಡ್ ಇರುತ್ತೆ. ಅಕ್ರಿಲಿಕ್ ಅಂತ ಒಂದು ಮಟೀರಿಯಲ್ ಬರುತ್ತೆ, ಆ ಮಟೀರಿಯಲ್ ಇಂದ ನಾವು ಮಾಡ್ತೀವಿ, ಅದು ಲ್ಯಾಬ್ ಗ್ರೋನ್ ಮಟೀರಿಯಲ್ ಅದು ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸತ್ತ ಮನುಷ್ಯನ ಅಥವಾ ಯಾವುದೇ ಪ್ರಾಣಿಗಳ ಹಲ್ಲನ್ನು ನಿಮ್ಮ ಬಾಯಲ್ಲಿ ನಾವು ಹಾಕಲ್ಲ.
0: ಹೌದೌದು. ಈಗ ಕಣ್ಣು ಕಾಣದೇ ಇರೋರಿಗೆ ಅದು ಆ ಕಣ್ಣಿನ ದೃಷ್ಟಿ ಹೋಗಿರ್ತದೆ, ಅದು ಒಂಥರ ಮುಚ್ಚಿದಂಗಾದಾಗ ಆ ಜಾಗದಲ್ಲಿ ಇನ್ನೊಂದು ಕೃತಕ ಕಣ್ಣನ್ನು ಕೂರಿಸಿ ಅದು ನೋಡಲಿಕ್ಕೆ ಅಂದವಾಗಿ ಕಾಣಿಸ್ಬೇಕು. ಅದು ಆ್ಯಕ್ಚುಲಿ ದೃಷ್ಟಿ ಇರಲ್ಲ, ಬಟ್ ನೋಡಲಿಕ್ಕೆ ಚೆಂದ ಇರಲಿಲ್ಲ ಅಂತ ಹೇಳಿ ಅದನ್ನು ಹಾಕ್ಸಿದ್ದೆಲ್ಲ ನೋಡ್ತೀವಿ ನಾವು. ಆದರೆ ದಂತದ್ದು ಹಂಗಲ್ಲ, ಅದು ಅವರಿಗಾಗಿನೇ ಎಕ್ಸ್ಕ್ಲೂಸಿವ್ಲಿ ಅವರಿಗಾಗಿ ತಯಾರು ಮಾಡಿರೋವಂಥದ್ದು ಆಗತ್ತೆ, ಹಾಗೇನೆ ಅನ್ಕೋಬಾರ್ದು ಅಂತ ಹೇಳಿ.
1: ಇಲ್ಲಿ
0: ಮತ್ತೆ ಸರ್
1: ಜನರ ಒಂದು ನಾನು ತಪ್ಪು ಕಲ್ಪನೆ ಅಂತ ಹೇಳಿಕನು ಬರಲ್ಲ, ಯಾಕಂತಂದ್ರೆ ಜನರದೊಂದು ಅದೊಂದು ಅನುಭವ. ಯಾಕಂತಂದ್ರೆ ಈಗ ನಿಮ್ಗೆ ಯಾರಾದ್ರೂ ನಿಮ್ಗೆ ಐ ಡೊನೇಟ್ ಮಾಡ್ತಾರೆ ಅಂತಂದ್ರೆ ಅದು ಡೆಡ್ ಬಾಡಿದ ಒಂದು ಐಸ್ ತಗೊಂತೀವಿ. ಸೊ ಹೀಗಾಗಿ ಅವರು ಏನಾರ ಹಲ್ಲು
0: ಹಾಕೋಬೇಕಾರೆ. ಹೌದಲ್ಲ, ಅಂದ್ರೆ ಈ ಕೃತಕವಾಗಿ ಯಾವ್ದೇ ಹಲ್ಲುಗಳನ್ನ ನೀವು ತಗೊಳ್ಳೋದಲ್ಲ ತಾನೆ,
1: ತಗೊಳ್ಳೋದಿಲ್ಲ,
0: ತಗೊಳಕ್ ಬರೋದಿಲ್ಲ. ಬಿಕಾಸ್ ಯಾರ್ಯಾರದು ಹಲ್ಲು ಇರ್ತದೆ ಅಥವಾ ಅಷ್ಟು ಜಾಗ ಇದೆ ಅಂತಕೊಂಡು ಇರ್ಲಿ ನಡೀತದೆ ಅಂತಕೊಂಡು ಅಡ್ಜಸ್ಟ್ ಮಾಡಕ್ ಬರಲ್ಲ.
1: ಹೇಗೆ ಹುಟ್ಟಿನಾಗಿಂತ ಪ್ರತಿಯೊಬ್ಬರಿಗೂ ಫಿಂಗರ್ ಪ್ರಿಂಟ್ಸ್ ಬೇರೆ ಇರುತ್ತೆ, ಚರ್ಮದ ಬಣ್ಣ ಬೇರೆ ಇರುತ್ತೆ, ಒಂದು ಕೂದಲಿನ ಬಣ್ಣ ಬೇರೆ ಇರುತ್ತಲ್ಲ, ಅದೇ ರೀತಿ ಎಲ್ಲರ ಬಾಯಲ್ಲೂ ಹಲ್ಲುಗಳ ಒಂದು ಆಕಾರ ಕೂಡ ಬೇರೆ ಬೇರೆ
0: ಇರುತ್ತಲ್ಲ,
1: ಬೇರೆ ಬೇರೆ ಇರುತ್ತೆ.
0: ಸೊ ಈ ಹಲ್ಲಿನ ಆಕಾರ ಅದು ಒಂಥರ ಈಗ ಫಿಂಗರ್ ಪ್ರಿಂಟ್ ಸಮ ಆದಂಗ ಐತಿ ಈಗ.
1: ಹೌದು.
0: ಅದಕ್ಕಾಗಿ ಕೆಲವು ಪರೀಕ್ಷೆಗಳನ್ನ ಎಲ್ಲ ಮಾಡುವಾಗ ನಿಮ್ಮ ಪ್ರಾಮುಖ್ಯತೆ ಏನು ಅಲ್ಲಿ?
1: ಈಗ ಒಂದು ವಿಭಾಗನೂ ಇದೆ, ಫೋರೆನ್ಸಿಕ್ ಒಡೆಂಟಾಲಜಿ ಅಂತ. ಈ ಒಂದು ಫೋರೆನ್ಸಿಕ್ ಒಡೆಂಟಾಲಜಿಯಲ್ಲಿ ಯಾವ ರೀತಿ ಅಂತಂದ್ರೆ, ಈಗ ಸಪೋಸ್ ಯಾರಾದ್ರೂ ರೇಪ್ ವಿಕ್ಟಿಮ್ಸ್ ಇರ್ತಾರಂತಂದ್ರೆ ಅವರ ಒಂದು ಮೈಯಲ್ಲಿ ಬೈಟ್ ಮಾರ್ಕ್ಸ್ ಇರುತ್ತೆ, ಅಕ್ಯೂಸ್ಡ್ ಇರುತ್ತಾರೆ, ಅವ್ರದೊಂದು ಬೈಟ್ ಮಾರ್ಕ್ಸ್ ಅದು ಇರುತ್ತೆ. ಆ ಬೈಟ್ ಮಾರ್ಕ್ಸ್ ಅನ್ನ ನಾವು ಫೋಟೋ ತಗೊಂಡು ಅದನ್ನ ಮತ್ತೆ ಕಂಪ್ಯೂಟರ್ನಲ್ಲಿ ಹಾಕಿ ಅದನ್ನ ಯಾರು ಅಕ್ಯೂಸ್ಡ್ ಇರ್ತಾರೆ ಅವ್ರದೊಂದು ಅಚ್ಚೆ ತಗೊಂತೀವಿ ನಾವು. ಸೊ ಆ ಅಚ್ಚೆನ ಅದನ್ನೊಂದು ಮಾಡೆಲ್ ಆಗಿ ಪರಿವರ್ತಿಸಿ ಆ ಫೋಟೋನ ಮತ್ತೆ ಆ ಅಚ್ಚೆನ ಎರಡು ಕಂಪೇರ್ ಮಾಡಿ ಇಷ್ಟು ಪರ್ಸೆಂಟ್ ಮ್ಯಾಚ್ ಆಗ್ತಿದೆ, ಆ ಪರ್ಸೆಂಟೇಜ್ ವೈಸ್ ಪ್ರಕಾರ ಇವರೇ ಮಾಡಿರ್ಬೋದು ಅಂತ ಒಂದು ತೀರ್ಮಾನಕ್ಕೂ ಬರ್ಬೋದು ನಾವು.
0: ಓಕೆ ಓಕೆ. ಸೊ ಬಹಳ ಪ್ರಮುಖವಾದಂಥದ್ದು ಒಂದು ಫೋರೆನ್ಸಿಕ್ ನಲ್ಲಿ ತುಂಬಾ ಒಂದು ಉತ್ತಮವಾದಂತಹ ಸಲಹೆ ನಿಮ್ಮಿಂದ ಗುಣ ಬರುತ್ತೆ, ಬಹಳ ಪ್ರಮುಖ ಪಾತ್ರ ವಹಿಸ್ತೀರಿ ನೀವು ಅಂತ ಹೇಳಿ. ಮತ್ತೆ ಏನು ತಪ್ಪು ಕಲ್ಪನೆಗಳು ಈ ವಿಚಾರವಾಗಿ ನಾವು ಚರ್ಚೆ ಮಾಡಬಹುದು?
1: ಮತ್ತು ಇನ್ನೊಂದು ವಿಭಾಗ ಬರುತ್ತೆ, ಚಿಕ್ಕ ಮಕ್ಕಳ ಒಂದು ಚಿಕಿತ್ಸೆ ವಿಭಾಗ, ಅದು ಪೀಡೋಡಾಂಟಿಕ್ಸ್ ಅಂತ ನಾವು ಕರಿತೇವೆ. ಇಲ್ಲಿ ಮಕ್ಕಳಿಗೆ ಬ್ಲೇಮ್ ಮಾಡಕ್ ಬರಲ್ಲ, ಯಾಕಂತಂದ್ರೆ ಅವರು ಚಿಕ್ಕವರು, ಅವರಿಗೆ ಹೆಲ್ತ್ ಆಗಿರ್ಲಿ ಹೆಲ್ತ್ ಕಾನ್ಶಿಯಸ್ ಆಗಿರ್ಲಿ ಅವರಷ್ಟಿರಲ್ಲ. ಸೊ ನಾವು ಇಲ್ಲಿ ಯಾರಿಗಾದ್ರೂ ನಿಜವಾಗ್ಲೂ ನಾವು ಜ್ಞಾನವಂತ ಕೊಡಬೇಕಂತಂದ್ರೆ ಅದು ಮಕ್ಕಳಿನ ಪೋಷಕರಿಗೆ. ಆದ್ರೆ

0: ಮಕ್ಕಳಿನ ಪೋಷಕರು ಯಾವ ರೀತಿ ಅವ್ರದ್ದು ಒಂದು ಮೆಂಟಾಲಿಟಿ ಇದೆ ಅಂತಂದ್ರೆ, ಮಾನಸಿಕತೆ ಇದೆ ಅಂತಂದ್ರೆ, ಯಾವಾಗ ತಮ್ಮ ಮಕ್ಕಳಲ್ಲಿ ಹಾಲು ಹಲ್ಲುಗಳು ಹುಳು ಕಿಡಿದಿರ್ತಾವ, ಹಾಲು ಹಲ್ಲುಗಳು ಕೆಟ್ಟಿರ್ತಾವ, ಅವರ ಒಂದು ಥಿಂಕಿಂಗ್ ಸ್ಟೈಲ್ ಹೆಂಗಿರ್ತಂದ್ರೆ, ಹೇಗಿದ್ರು ಇದು ಹಾಲು ಬೀಳುತ್ತೆ ಆಮೇಲೆ ಶಾಶ್ವತಲ್ಲಿ ಬಂದ ಬರುತ್ತೆ. ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಲ್ಲ, ಈಗ ಹಾಲಲ್ಲಿ ಹೋದ್ರೆ ಹೋಯ್ತು, ಬಟ್ ಆ ಮಗು ಏನು ಅನ್ಬಿಸಿದ್ ಅವ್ರಿಗೆ ಗೊತ್ತದು ಮೊದಲೇದು. ಆಮೇಲೆ ಈಗ ಹಾಲು ಹಲ್ಲು ಈ ರೀತಿ ಕೆಟ್ಟದಾದ ನಂತರ ಅದೇ ಹಲ್ಲಿನ ಒಂದು ಇನ್ಫೆಕ್ಷನ್ ಒಸಡಿಗೆ ಹೋಗುತ್ತೆ, ಅದೇ ಒಸಡಿನ ಬುಡಭಾಗದಲ್ಲಿ ಶಾಶ್ವತಲ್ಲಿ ಕೂಡ
1: ಇರುತ್ತೆ, ಅದು ಕೆಡಬಹುದು, ಅದಕ್ಕೆ ಹಾನಿಯಾಗಬಹುದು ಅಂತ ಚಿಕಿತ್ಸೆ ಕೊಡ್ಲೇಬೇಕಾಗತ್ತೆ. ಅದು ಬೀಳುತ್ತೆ ಬಿಡು ಅಂತ ಅನ್ನೋಂಗಿಲ್ಲ, ಆ ಪಾಪ ಮಗು ಹೇಳಕ್ ಆಗ್ತಿರಂಗಿಲ್ಲ, ನೋವು ನೋವು ಅಂತ ಅಂತಿರ್ತದೆ, ಏ ಇರ್ಲಿ ಬಿಡು ಸುಮ್ಮನೆ ಇರು ಅದು ಸರಿಯಾಗತ್ತೆ ಬಿಡು, ಇನ್ನೊಂದು ಹಲ್ಲು ಬರ್ತಾ ಇದೆ ಹಂಗೇನಿಲ್ಲ ಸರಿಯಾಗತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಸೊ ಚಿಕಿತ್ಸೆ ಅಗತ್ಯ ಇದೆ, ಅಲ್ಲಿ ಏನಾದ್ರೂ ತೊಂದರೆ ಇದ್ರೆ ಹಾಲುಗಲ್ಲಾದ್ರೂ ಚಿಂತೆ ಇಲ್ಲ, ನೋಡ್ಬೇಕಾಗತ್ತೆ. ಹಾಲುಗಲ್ಲ ಅಂದ್ರೆ ತೀರಾ ಹಾಲುಗಲ್ಲ ಅಂತಲ್ಲ, ಸ್ವಲ್ಪ ಮುಂದೆ ಈ ಒಂದು 5-6 ವರ್ಷದ 4 ವರ್ಷ 5 ವರ್ಷದ ಮಕ್ಕಳಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದಾಗಲೂ ಕೂಡ ನೋಡ್ಬೇಕಾಗತ್ತೆ ಅಂತ. ಈಗ ಬಹಳ ಪ್ರಮುಖವಾಗಿ ಈ ಕಿವಿಯಿಂದ ಹುಳ ಬಂತು, ಹಲ್ಲೊಳಗೆ ಹುಳ ಇದ್ದಿದ್ದಕ್ಕೆ ಕಿವಿಯಿಂದ ತೆಗೆದ್ರು ಅಂತಂತೇಳಿ, ಅದೊಂಥರ ಅದೇನು ಮೂಢನಂಬಿಕೆ ಅನ್ಬೇಕು, ಆ ಜನ ಅದನ್ನು ಕೂಡ ಇನ್ನೂವರೆಗೂ ನಂಬಿಕೊಂಡು ಬೇರೆ ಬೇರೆ ಕೆಲವೊಂದು ಈ ನಾಟಿ ಔಷಧಿ ಎಲ್ಲ ಇದ್ದವ್ರ ಕಡೆ ಹೋಗ್ತಾರಲ್ಲ ಸರ್.
0: ಮುಖ್ಯವಾಗಿ ಈಗ ನೀವು ಹೇಳಿರುವಂತಹ ಇದೊಂದು ಸಮಸ್ಯೆ ಏನಿದೆ, ಇದನ್ನ ಸಮಸ್ಯೆದು ಹುಳುಕು ಹಲ್ಲು ವಿಭಾಗದ ಅಂಡರ್ ಬರುತ್ತೆ ಸಮಸ್ಯೆ, ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಹಲ್ಲಿನ ಒಂದು ಒಳಾಂಗಣ ರಚನೆ ಅದ್ರ ಜೊತೆ ಡೀಲ್ ಮಾಡುವಂತಹ ಡಿಪಾರ್ಟ್ಮೆಂಟ್ ಇದು, ಅದಕ್ಕೆ ಎಂಡೋಡಾಂಟಿಕ್ಸ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ಹಲ್ಲಿನ ಒಂದು ನೀವು ಪದರ ಅಥವಾ ಭಾಗಗಳನ್ನ ನೋಡ್ಕೊಂತ ಹೋದ್ರೆ, ಮೊದಲು ನಿಮಗೆ ಕಣ್ಣಿ ಕಾಣುವಂತಹ ಒಂದು ಭಾಗ ಅದಕ್ಕೆ ಎನಾಮಲ್ ಅಂತ ನಾವು ಕರಿತೀವಿ. ಅದರ ತಳಗಡೆ ಒಂದು ಡೆಂಟಿನ್ ಅಂತ ಒಂದು ಪದರ ಬರುತ್ತೆ, ಅದರ ತಳಗಡೆ ಸೂಕ್ಷ್ಮ ನಾಳಗಳ ಒಂದು ಗುಂಪು ಇರುತ್ತೆ, ಅದನ್ನ ನಾವು ಪಲ್ಪ್ ಅಂತ ಕರಿತೀವಿ. ನಿಜವಾಗ್ಲೂ ಹಲ್ಲಿಗೆ ಒಂದು ಸೆನ್ಸ್ ಅಂತ ಬರುದು ಅದೇ ಒಂದು ಸೂಕ್ಷ್ಮ ನಾಳದ ಗುಂಪಿನಿಂದ. ಯಾವಾಗ ಡೆಂಟಲ್ ಕಿರೀಸ್ ಅಥವಾ ಹಲ್ಲಿನ ಹುಳುಕು ಏನಿದೆ ಅದು ಎನಾಮಲ್ ಮತ್ತು ಡೆಂಟಿನ್ ಅನ್ನ ದಾಟಿ ಯಾವಾಗ ಪಲ್ಪಿಗೆ ತಲುಪುತ್ತಲ್ಲ, ಅವಾಗ ನಿಮ್ಗೆ ನೋವು ಬರ್ಲಿಕ್ಕೆ ಶುರು ಆಗುತ್ತೆ.
1: ಓಕೆ, ಅಲ್ಲಿ ಏನ್ ಯಾವ ಕಾರಣಕ್ಕಾಗಿ ನೋವು ಬರುತ್ತೆ, ಅಲ್ಲಿ ಏನ್ ಹುಳ ಇರ್ತಾವ?
0: ಅಲ್ಲಿ ಹುಳ ಇರ್ತಾವೆ ಇಲ್ಲಂತ ನಂಗಿಲ್ಲ, ಬಟ್ ಅವು ಎಲ್ಲವೂ ಸೂಕ್ಷ್ಮ ದರ್ಶಕ, ಮೈಕ್ರೋಸ್ಕೋಪಿಕ್
1: ನಲ್ಲಿ ಕಂಡ್ರೆ ಮಾತ್ರ ಕಾಣುವಂತ ಹುಳ.
0: ಹೌದು,
1: ಓಕೆ.
0: ಈಗ ನಿಮಗದು ಕನ್ನಡಿಯಲ್ಲಿ ನಿಮ್ಮ ಹಲ್ಲುಗಳನ್ನು ನೀವು ನೋಡಿಕೊಂಡಾಗ ಅದು ನಿಮಗೆ ಕಪ್ಪಾಗಿ ಕಾಣಬಹುದು, ಬಟ್ ಅದು ಕಪ್ಪಾಗಿ ಕಾಣುವುದು ಅದು ಮಿನರಲೈಸ್ಡ್ ಹಲ್ಲಿದ್ದು, ಅದು ಹುಳದಿಂದ ಆಗಿರುವಂತಹ ಅದೊಂದು ಹಲ್ಲಿನ ಭಾಗ, ಅದು ಹೊರತಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಹುಳುಗಳು ಕಾಣ್ತಿರಲ್ಲ.
1: ಹುಳ ಅಲ್ಲದು ಅಂತ ಅರ್ಥ.
0: ನಾನು ಯಾವಾಗ ನನ್ನ ಪದವಿ ಓದುವಾಗ ನಾನು ಧಾರವಾಡದಲ್ಲಿದ್ದೆ, ಧಾರವಾಡದಿಂದ ಸರಿಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇತ್ತು, ಅಲ್ಲಿ ನನಗೆ ಆ ಗ್ರಾಮದ ಬಗ್ಗೆ ಗೊತ್ತಿರಲಿಲ್ಲ. ಆದ್ರೂ ಕೂಡ ಅಲ್ಲಿ ಹೋಗಿರುವಂತಹ ಕೆಲವೊಂದು ರೋಗಿಗಳು ನನ್ನ ಬಳಿ ಬರ್ತಿದ್ರು. ನಾನು ನನ್ನ ರೋಗಿಗಳಿಗೆ ಕೇಳ್ತಿದ್ದೆ, ಅಲ್ಲಿ ಮೊದಲು ನೀವು ನಮ್ಮ ಕಡೆ ಅದಕ್ಕೆ ಬರಲಿಲ್ಲ, ಆ ಗ್ರಾಮವನ್ನು ಅದಕ್ಕೆ ನೀವು ಪ್ರಿಫರ್ ಮಾಡಿದ್ರೆ ಅಲ್ಲಿ ಹೋಗ್ಲಿಕ್ಕೆ ಅಂತ
1: ಹೇಳಿದ್ರಿ.
0: ಅವ್ರೇನಂತಂದ್ರು, ಇಲ್ಲಿ ನೀವು ಬಂದಂತರ ನೀವು ಇಂಜೆಕ್ಷನ್ ತೋರಿಸ್ತೀರಿ, ಇಂಜೆಕ್ಷನ್ ಕೊಡಬಹುದು, ಇಂಥವೆಲ್ಲ ನಮಗ ತಪ್ಪು ಕಲ್ಪನೆಗಳದಾವ, ಇದೇ ಒಂದು ತಪ್ಪು ಕಲ್ಪನೆಗಳಿಂದ ನಾವ್ ಅಲ್ಲಿ ಹೋದ್ವಿ ಅಂತ ಅವ್ರು ಹಿಂಗ್ ಹೇಳ್ತಾರೆ. ಅಲ್ಲಿ ಹೋದ ನಂತರ ನೀವು ಏನ್ ಮಾಡಿಸ್ಕೊಂಡ್ರಿ, ಎಂತ ರೀತಿಯ ಚಿಕಿತ್ಸೆ ಕೊಟ್ಟರು ಅಂತ ಕೇಳಿದ್ಕೊಳ್ಳೆ. ಯಾವುದೋ ಒಂದು ಹಸಿರು ಬಣ್ಣದ ಒಂದು ಲೀಫ್ ಯಾವ್ದೋ ತಗೊಂತಾರ, ಎಲೆಯನ್ನು ತಗೊಂತಾರ, ತಗೊಂಡಾದ ನಂತರ ಅದನ್ನ ಅರದು ಅದ್ರ ರಸ ತೆಗಿತಾರ ಅವರು, ರಸ ತೆಗೆದು ಕಿವಿಯಲ್ಲಿ ಹಾಕ್ತಾರ, ಅದನ್ನ ಕಿವಿಯಲ್ಲಿ ಹಾಕಿ 40 ನಿಮಿಷ ಹಾಗೆ ಅಲ್ಲಿ ಮಲಗ್ಲಿಕ್ಕೆ ಹೇಳ್ತಾರ ಅವರು. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ ನಂತರ ಅವ್ರಿಗೆ ಎಬ್ಬಿಸಿಕೊಂಡು ಕಿವಿಯಿಂದ ಒಂದ್ ಸ್ವಲ್ಪ ಏನೋ ಹಿಂಗ್ ಒಂದ್ ಸ್ವಲ್ಪ ಹಿಂಗ್ ಬಟ್ ಹಾಕಿದಂಗ್ ಮಾಡಿ ಹುಳುಗಳನ್ನ ತೋರಿಸ್ತಾರ, ಇವ ನೋಡ್ರಿ ನಿಮ್ ಹುಳುಗಳಂತ. ಲೈಕ್ ಲಿಟ್ರಲಿ ಅವು ಒಂಥರ ಹಿಂಗ ಜರ್ಮ್ಸ್ ಇದ್ದಂಗ ಇರ್ತಾವ್ರಿ,
1: ದೊಡ್ಡ
0: ಹಿಂಗ್ ಜರ್ಮ್ಸ್, ಅವೆಲ್ಲ ಹಿಂಗ್ ಮೂವ್ ಆಗ್ತಿರ್ತಾವ. ಬಟ್ ನಾವು ಈಗ ಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಒಂದ್ ಸ್ವಲ್ಪ ಜನರು ಏನೇ ಹೇಳಿದ್ರು ನಂಬಲಿಕ್ಕೆ ಶುರು ಮಾಡ್ತಾರೆ, ಅದೊಂದು
1: ಹುಳ ತೆಗೆದ್ರು
0: ಅಂತ. ಇಲ್ಲಿ ಮುಖ್ಯವಾಗಿ ನಾವು ಹುಳ ಅಂತಂದ ಕೂಡ ನಾವೇನು ಇಮ್ಯಾಜಿನ್ ಮಾಡ್ತೀವಿ ಅಂತಂದ್ರೆ, ಒಂದು ಕಣ್ಣಿಗೆ ಕಾಣುವಂತ ಹುಳುಗಳಂತ
1: ಹುಳ ಅಂದ್ಕೊಂಡಿರ್ತೀವಿ, ಬಟ್ ನೀವು ಹೇಳೋದು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಮಾತ್ರ ಕಾಣುವಂತ
0: ಹುಳುಗಳು, ಅವೆಲ್ಲ ಮೈಕ್ರೋಸ್ಕೋಪಿಕ್ ಎಕ್ಸಾಮ್ಸ್. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹುಳ ತೋರಿಸಿದ ಕೂಡ ಹುಳ ಬಂದ್ಬಿಟ್ಟು ಬಾಯಿ ಅಂತ ಹೊರಗಿಂತ ಬಂದ್ಬಿಟ್ಟು,
1: ಆವಾಗ ಈಗ ಆರಾಮಾಯ್ತು ನನಗೆ ಅಂತ ಹೇಳಿ ಏನಾರ ಅಂದ್ರೆ ಏನ್ ಕಾರಣ, ಯಾವ ದೃಷ್ಟಿಯಿಂದ ಅವ್ರು ಆರಾಮಾಗಿರ್ತಾರೆ? ಹಂಗಾರೆ
0: ಅದು ಪ್ಲಸಿಬೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಪ್ಲಸಿಬೋ ಎಫೆಕ್ಟ್ ಅಂತಂದ್ರೆ, ಸಪೋಸ್ ಕೆಲವೊಬ್ರು ಮಾನಸಿಕವಾಗಿ ರೋಗಿಗಳು ಹೆಂಗಿರ್ತಾರೆ ಅಂತಂದ್ರೆ, ಅವ್ರಿಗೆ ಏನೋ ಸಮಸ್ಯೆ ಇಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಆಗಿದೆ ಅಂತ ನಮ್ಮ ಕಡೆ ಬರ್ತಿರ್ತಾರೆ. ಅವರಿಗೆ ನಾವು ಒತ್ತಾಯ ಪೂರ್ವಕವಾಗಿ ನಿಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಕನ್ವಿನ್ಸ್
1: ಮಾಡ್ಕೊಂಡು ಮಾತುಗಳಲ್ಲ.
0: ಸೊ ಅವಾಗ ಏನೋ ನಂಗೆ ತಲೆ ನೋವಿಸ್ತಿದೆ ಅಂತ ಏನೋ ಬರ್ತಾರೆ, ನನಗೆ ಹೀಗಾಗ್ತಿದೆ ಅಂತ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬರ್ತಾರೆ. ಅವ್ರಿಗೆ ಸಮಸ್ಯೆ ಇಲ್ಲ ಅಂತಂದ್ರು ನಾವು ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದು ಪ್ಲಸಿಬೋ ಎಫೆಕ್ಟ್ ಅಂತ ಕ್ರಿಯೇಟ್ ಮಾಡ್ತೀವಿ. ಆ ಪೇಷಂಟ್ ಒಳಗೆ ಯಾವ ರೀತಿ ಒಂದು ಭಾವನೆ ಬರ್ತಂದ್ರೆ, ನಾನು ಗುಳಿಗೆನ ತಗೊಂತಿದ್ದೀನಿ, ನಾನು ಡಾಕ್ಟರ್ ಬಳಿ ಹೋಗಿದ್ದೀನಿ ಅಂದ್ರೆ ನಾನು ಆರಾಮಾಗ್ತೀನಿ ಅದ್ರಿಂದ.
1: ಅಷ್ಟೇ, ಹೌದೌದು. ಈಗ ಎಷ್ಟೋ ಸಲ ವೈದ್ಯರ ಕಡೆ ಹೋಗ್ತಿದ್ದಂಗೆ ಆರಾಮಾಗ್ಬಿಡ್ತಾರೆ ಕೆಲವರು, ಇನ್ನೇನಪ್ಪ ಸುಮ್ ಸುಮ್ಮನೆ ಇಂಜೆಕ್ಷನ್ ಮಾಡಿಸಿದಂಗೆ ಅಂತ ಅಲ್ಲಿ ಹೋದ್ಮೇಲೆ ನಾನು ಭಾರಿ ಆರಾಮಿದ್ದೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ಭಾವನೆ ಇರುತ್ತೆ. ಮತ್ತೆ ಈಗ ಹಳ್ಳಿ ಕಡೆಯವರೆಲ್ಲ ಒಂದು ಸಣ್ಣ ಪೇಟೆಗೆ ಹೋಗಿ ವೈದ್ಯರ ಕಡೆ ತೋರಿಸಿ ಬರುವಾಗ ಅಲ್ಲಿ ಇಡ್ಲಿ ಸಾಂಬಾರು ತಿಂದು ಬರ್ತಾರೆ, ಬರುವಾಗ ಹೋಗುವಾಗ ಏನು ತಿನ್ನಕ್ಕೆ ಆಗ್ತಿರಂಗಿಲ್ಲ, ನಡೆಯಕ್ಕೆ ಆಗ್ತಿರಂಗಿಲ್ಲ. ಅಷ್ಟು ಒಂದು ಕೂಡಲೇ ಕೆಲವು ನೋವು ನಿವಾರಕ ಔಷಧಿಗಳಿಗೂ ಕೂಡ ಅಲ್ಲಿ ಬಳಕೆ ಆಗಿರ್ತವೆ, ಅದನ್ನಂತೂ ಹೇಳ್ಬೋದು. ಹೀಗೆ ಅನೇಕ ತಪ್ಪು ಕಲ್ಪನೆಗಳು ಇವೆ ಅಥವಾ ತಪ್ಪು ಅಭಿಪ್ರಾಯಗಳು ಅಥವಾ ಯಾರೋ ಏನೋ ಸಲಹೆ ಕೊಟ್ಟರು ಅಂಥೇಳಿ ಇರುತ್ತೆ. ಇನ್ನು ಏನಾದರೂ ಬಹಳ ಪ್ರಮುಖವಾಗಿ ನಮ್ಮ ಕೇಳುಗರಿಗೆ ಉಪಯೋಗ ಆಗುವಂತದ್ದು ಇದೆಯಾ ಸರ್, ಮತ್ತು ತಪ್ಪು ಕಲ್ಪನೆಗಳಲ್ಲಿ?
0: ಮುಖ್ಯವಾಗಿ ತಪ್ಪು ಕಲ್ಪನೆಗಳು ಅಥವಾ ಮೌಢ್ಯತೆಗಳ ವಿಚಾರವಾಗಿ ಇದನ್ನ ನಾನು ಹೇಳಬೇಕಂದ್ರೆ, ಇದನ್ನ ಬದಿಗಿಟ್ಟು ಭಾರತೀಯರು, ಬಹುಸಂಖ್ಯಾತ ಭಾರತೀಯರು ಏನ್ ಮಾಡ್ತಾರಂತಂದ್ರೆ, ಯಾವುದೇ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಮುಖ್ಯವಾಗಿ ಮೂರು ಅಂಶಗಳನ್ನ ಅವ್ರು ತಲೆಯಲ್ಲಿ ಇಟ್ಟುಕೊಂತಾರೆ. ಆ ಚಿಕಿತ್ಸೆ ನೋವು ರಹಿತವಾಗಿರಬೇಕು, ಆ ಚಿಕಿತ್ಸೆ ಶೀಘ್ರವಾಗಬೇಕು, ಮತ್ತು ಅತಿ ಅಗ್ಗದ ಬೆಲೆಯಲ್ಲಿ
1: ಆಗಬೇಕು.
0: ಇವು ಮೂರನ್ನ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡು ಅವರು ಟ್ರೀಟ್ಮೆಂಟ್, ಚಾಯ್ಸ್ ಆಫ್ ಟ್ರೀಟ್ಮೆಂಟ್ ಹೋಗ್ತಾರೆ ಅವರು.
1: ಅದೇ ಒಂದು 2 ರೂಪಾಯಿನೋ ಒಂದು ಉದ್ದಿನಕಡ್ಡಿ ಇಟ್ಟರು ಕೂಡ ನಮ್ಮ ಹುಳ ತೆಗೆದುಬಿಟ್ರು ಯಾರೋ ಒಬ್ಬರು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಹಂಗೆ ಯಾರು ಇರಲ್ಲ, ಅದು ಮುಂದೆ ಯಾವ್ದಾದ್ರೂ ರೂಪದಲ್ಲಿ ಅವರು ನಿಮ್ ಕಡೆಯಿಂದ ಹಣ ಕಿತ್ತಿರ್ತಾರೆ.
0: ಬಟ್ ಕೆಲವೊಬ್ರು ವಾದ ಮಾಡೋರು ಇರ್ತಾರೆ, ನಾವು ಅವ್ರ ಕಡೆ ಹೋಗಿದೀವಲ್ಲ, ಅವ್ರು ನಮ್ ಹುಳ ತೆಗೆದ್ರು ಹಲ್ಲು ಒಳಗಿಂತ ಹಾಗೆ ಹೀಗೆ ಅಂತ. ಓಕೆ ಫೈನ್, ನಿಮಗೆ ಪ್ಲಸಿಬೋ ಎಫೆಕ್ಟ್ ಆಗೈತಿ, ಫೈನ್. ಲಾಜಿಕಲಿ ಹೇಳಬೇಕಂತಂದ್ರೆ, ನಿಮಗೆ ಏನಾದ್ರೂ ಗಾಯ ಆಯ್ತು, ನೀವು ಹೋಗು ಮುಂದ ಗಾಯ ಆಗ್ತದೆ, ಗಾಯ ಆದ ನಂತರ ಅದು ನೀವು ಬಿದ್ದ ನಂತರ ರಕ್ತ ಬರಕ್ ಸ್ಟಾರ್ಟ್ ಆಗುತ್ತೆ. ಅದು ರಕ್ತ ಬರಕ್ ಸ್ಟಾರ್ಟ್ ಆದ್ರೆ ನೀವು ಡಾಕ್ಟರ್ ಬಳಿ ಹೋಗಿ ಇಲ್ಲಿ ಸುತ್ತಮುತ್ತ ಅನಸ್ತೇಶ ತಗೊಂತೀರಾ, ನೋವಾಗಬಾರಂತ? ಇಲ್ಲ, ಅದಕ್ಕೆ ನೀವು ಬ್ಯಾಂಡೇಜ್ ಕಟ್ಕೊಂತೀರಿ ನೀವು.
1: ಅಷ್ಟೇ,
0: ಅದೇ ರೀತಿ ಆಯ್ತು, ನಿಮ್ ಬಾಯಿ ಒಳಗಿಂತ ಹಲ್ಲು ಒಳಗಿಂತ ಹುಳ ತೆಗದ್ರಿ ಈಗ. ಬಟ್ ಹುಳ ಮಾಡಿರುವಂತ ಕ್ಯಾವಿಟಿ ಏನಿದೆ ಅದನ್ನಾರು ತುಂಬವರು?
1: ಸರಿ, ಅದು ಮಾಡಿದಂತ ಅನಾಹುತ ಅದು ತೆಗೆದು ತುಂಬಬೇಕಲ್ಲ.
0: ಇಲ್ಲಾಂದ್ರೆ ಅಲ್ಲಿ ಫುಡ್ ಲಾಜ್ಮೆಂಟ್ ಆಗುತ್ತೆ, ಅಲ್ಲಿ ಹಲ್ಲು ಮತ್ತೆ ಸಿಕ್ಕೊಳ್ಳೋದು
1: ಆಗತ್ತಲ್ಲ. ಸಾಮಾನ್ಯ ಒಂದ್ಸಲ ಹಲ್ಲು ನೋವು ಅಂತಂದು ಹೇಳೋರು ನನಗೆ ಮುಂದೆ ಹಲ್ಲು ನೋವು ಬರಲಿಲ್ಲ ಅಂತ ಹೇಳಂಗಿಲ್ಲ. ಅದು ಏನೋ ನೀವು ಕೆಲವು ಗುಳಿಗೆ ಕೊಟ್ಟಿರ್ತೀರಿ, ಹುಳ ಸಾಯುವಂತಹ ಕೆಲವು ಮೆಡಿಸಿನ್ಸ್ ಇರ್ತವೆ, ಅದರಿಂದನೂ ಕೂಡ ಆರಾಮಾಗಿರ್ತದೆ. ಎಷ್ಟೋ ಸಲ ಕೆಲವು ಈ ಸಾಂಪ್ರದಾಯಿಕ ಭಾವನೆಗಳು ಹೆಂಗಿರ್ತಾವೆ ಅಂದರೆ, ನಾನು ಈ ದೇವರಿಗೆ ಹೋದೆ, ಅಲ್ಲಿ ಎಲ್ಲೋ ಒಂದು ಕಡೆ ನಾನು ಬಲಿ ಕೊಟ್ಟೆ, ಅಲ್ಲಿ ಎಲ್ಲೋ ಪೂಜೆ ಮಾಡಿದೆ, ಅದಕ್ಕೆ ಆರಾಮಾಯಿತು ಅಂತ ಹೇಳಿ ಹೇಳೋದು ನಿಜ ಹೌದು. ಬಟ್ ಅದೇ ಸಮಯದಲ್ಲಿ ಅವರು ಏನಾದರೂ ಒಂದು ಟ್ರೀಟ್ಮೆಂಟ್ ಬೇರೆ ತಗೊಳ್ತಿರ್ತಾರೆ, ಆ ಟ್ರೀಟ್ಮೆಂಟ್ ಭಾಗ ಮರೆತು ಬಿಡ್ತಾರೆ ಅವರು, ಇಲ್ಲಿ ಹೋಗಿದ್ದಕ್ಕೆ ಆರಾಮಾಯಿತು ಅಂತೇಳಿ ಅದನ್ನೇ ಹೈಲೈಟ್ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ವಿಷಯದಲ್ಲಿ, ನಮ್ಮ ದಂತದ ವಿಷಯದಲ್ಲಿ ಅಷ್ಟೇ ಅಂತಲ್ಲ, ಬೇರೆ ಎಲ್ಲ ವಿಚಾರಗಳಲ್ಲೂ ಕೂಡ ಕೇಳುವರು ಅಥವಾ ನಮ್ಮ ಈ ಕಾರ್ಯಕ್ರಮ ಕೇಳಿದ್ರು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಇಟ್ಕೋಬೇಕು, ವೈದ್ಯರ ಬಳಿ ಹೋಗದೇನೆ ನಿಮ್ಗೆ ಯಾವತ್ತೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ.
0: ನೋಡಿ, ದೈವದ ಮೇಲೆ ನಂಬಿಕೆ ಇರಬೇಕು, ಅದನ್ನ ನಾನು ಇರಬಾರ್ದಂತ ಹೇಳಿಕ್ ಸಾಧ್ಯನೇ ಇಲ್ಲ. ಅದು ಎಲ್ಲರಿಗೂ ಭಾವನಾತ್ಮಕವಾಗಿ ಅಂಟುಕೊಂಡಿರ್ತಾರ ದೈವದ ಪ್ರಕಾರ. ಬಟ್ ಹಂಗಂತ ನೀವು ಚಿಕಿತ್ಸೆನ ನೆಗ್ಲೆಕ್ಟ್ ಮಾಡಕ್ ಹೋಗಬಾರ್ದು,
1: ಮಾಡೋಂಗಿಲ್ಲ. ಜೊತೆ ಜೊತೆಗೆ ಹೋಗ್ಬೇಕು ಅಂತ, ನಮ್ಮ ಭಾವನೆಗಳು ಮತ್ತು ನಮ್ಮ ಆಚರಣೆಗಳು ಎರಡೂ ಒಂದೇ ಆಗಬೇಕು. ಆದಷ್ಟು ಅದು ಎಲ್ಲರೂ ಒಪ್ಪುವಂತಹ ಆಚರಣೆಯನ್ನು ಮಾಡ್ಬೇಕು ನಾವು. ತುಂಬಾ ಧನ್ಯವಾದಗಳು ಡಾಕ್ಟರ್ ಆತ್ಮಾನಂದ ಗೌರೋಜಿ ಅವರೇ. ತಾವು ದಂತ ಚಿಕಿತ್ಸೆ ವಿಷಯವಾಗಿ ಜನರಲ್ಲಿ ಇದ್ದಂತಹ ಏನೇನು ತಪ್ಪು ಕಲ್ಪನೆಗಳು ಅಂತ ಹೇಳೋಣ ಸದ್ಯಕ್ಕೆ, ಅದು ಏನೋ ಒಂದು ತಪ್ಪು ವಿಚಾರ ಇರ್ತದೆ, ತಪ್ಪು ನಿರ್ಧಾರಗಳು ಇರ್ತವೆ, ತಪ್ಪು ಸಲಹೆಗಳನ್ನು ಅನುಸರಿಸ್ಬಿಡ್ತಾರೆ, ಏನೇನೋ ಆಗ್ತಿರ್ತದೆ, ಅದಕ್ಕೆ ಅದನ್ನೆಲ್ಲ ಮಾಡಬಾರ್ದು. ಈ ಆಧುನಿಕ ಯುಗದಲ್ಲಿ ಇಷ್ಟೆಲ್ಲ ನಾವು ಓದಿಯೂ ತಿಳಿದೂ ಕೂಡ ಸಾಕಷ್ಟು ವೈದ್ಯಕೀಯ ಅಭಿವೃದ್ಧಿ ಆಗಿಯೂ ಕೂಡ ನಾವು ಇದನ್ನು ನಂಬಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.

ದಂತ ಚಿಕಿತ್ಸೆಯಲ್ಲಿ ತಪ್ಪು ಕಲ್ಪನೆಗಳ ಕುರಿತಾಗಿ ಇದುವರೆಗೂ ತಜ್ಞ ವೈದ್ಯರಾದ ಡಾಕ್ಟರ್ ಆತ್ಮಾನಂದ ಗೌರೂಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಜಾಂಬಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
1: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
0: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
4: ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತನ ನೆರವಿಗೆ ಬರಲು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು 2016-17 ಸಾಲಿನಿಂದ ಜಾರಿಗೆ ತಂದಿದೆ. ಈ ಯೋಜನೆಯು ಒಂದು ರಾಷ್ಟ್ರ ಒಂದು ಬೆಳೆ ಒಂದು ಪ್ರೀಮಿಯಂ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಭಾರತದ ರೈತರಿಗೆ ಕೈಗೆಟುಕುವ ಬೆಳೆ ವಿಮೆಯನ್ನ ಒದಗಿಸುವ ಗುರಿಯನ್ನ ಇದು ಹೊಂದಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಗುರಿಯು ದೇಶದಲ್ಲಿ ಒಟ್ಟು ಬಿತ್ತನೆ ಪ್ರದೇಶವನ್ನ ಒಳಗೊಳ್ಳುವ ಪ್ರಾಥಮಿಕ ಗಮನದೊಂದಿಗೆ ಭಾರತದಲ್ಲಿ ವಿಮೆಯನ್ನ ವಿಸ್ತರಿಸುವುದಾಗಿದೆ. ಪಿಎಂಎಫ್ಬಿವೈ ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಗುರಿಯನ್ನ ಹೊಂದಿದೆ. ಬೆಳೆ ವೈಫಲ್ಯದಿಂದ ಉಂಟಾಗುವ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡುವ ಮೂಲಕ ಇದು ರೈತರ ಆದಾಯವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯಡಿ ಸ್ಥಳ ನಿರ್ದಿಷ್ಟ ಪ್ರಕೃತಿ ವಿಕೋಪಗಳಾದ ಪ್ರವಾಹ, ಆಲಿಕಲ್ಲು ಮಳೆ, ಭೂಕುಸಿತ ಇವುಗಳಿಂದ ಬೆಳೆ ನಷ್ಟವಾದರೆ ವೈಯಕ್ತಿಕವಾಗಿ ಬೆಳೆ ನಷ್ಟ ನಿರ್ಧರಣೆ ಮಾಡುವುದು ಹಾಗೂ ಇತರೆ ಹವಾಮಾನ ವೈಪರೀತ್ಯಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಕೀಟರೋಗ ಬಾಧೆ ಮುಂತಾದವುಗಳಿಂದ ಬೆಳೆ ನಷ್ಟ ಸಂಭವಿಸಿ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದಲ್ಲಿ ಬೆಳೆ ಕಟಾವು ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿ ಮಾಹಿತಿಯು ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ ಇಳುವರಿಯ ಕೊರತೆಗೆ ಅನುಗುಣವಾಗಿ ಹಾಗೂ ಗ್ರಾಮ ಪಂಚಾಯಿತಿ ಅಥವಾ ಹೋಬಳಿ ಮಟ್ಟದಲ್ಲಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಬೆಳೆ ವಿಮಾ ನಷ್ಟ ಪರಿಹಾರ ನೀಡುವ ಮೂಲಕ ಭದ್ರತೆ ಒದಗಿಸುವುದು ಈ ಬೆಳೆ ವಿಮೆಯ ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ರೈತರಿಗೆ ಈ ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವುದು ಐಚ್ಛಿಕವಾಗಿರುತ್ತದೆ. ಮುಂಗಾರು ಹಂಗಾಮಿನಲ್ಲಿ ಒಟ್ಟು 36 ನೀರಾವರಿ ಮತ್ತು ಮಳೆಯಾಶ್ರಿತದ ವಿವಿಧ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳು ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಅಧಿಸೂಚಿಸಲಾಗಿದೆ. ಮುಂಗಾರು ಬೆಳೆಗಳಿಗೆ ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಬೆಳೆ ವಿಮೆಗೆ ನೋಂದಣಿ ಪ್ರಕ್ರಿಯೆ ಇರುತ್ತದೆ. ರೈತರು ಮುಂಗಾರು ಹಂಗಾಮಿನ ಆಹಾರ ಮತ್ತು ಎಣ್ಣೆಕಾಳು ಬೆಳೆಗಳಿಗೆ ವಿಮಾ ಮೊತ್ತದ 2% ಹಾಗೂ ವಾರ್ಷಿಕ ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ವಿಮಾ ಮೊತ್ತದ 5% ವಿಮಾ ಕಂತನ್ನ ಪಾವತಿಸಬೇಕಾಗುತ್ತದೆ. ಈ ಯೋಜನೆಯ ವ್ಯಾಪ್ತಿಯನ್ನ ನೋಡೋದಾದ್ರೆ ತಡೆಗಟ್ಟಲಾದ ಬಿತ್ತನೆ ನಾಟಿ ಅಪಾಯ ಅಂದ್ರೆ ವಿಮಾ ಘಟಕದಲ್ಲಿ ಅಧಿಸೂಚಿತ ಬೆಳೆ ಪ್ರದೇಶದ 75%ಕ್ಕಿಂತ ಹೆಚ್ಚು ಭಾಗ ಬಿತ್ತನೆಯಾಗದೆ ಉಳಿದಿದ್ದರೆ ಅಥವಾ ಮಳೆಯ ಕೊರತೆ ಅಥವಾ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಿಂತಹ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದಾಗಿ ಬಿತ್ತನೆ ಅವಧಿಯಲ್ಲಿ ಮೊಳಕೆಯೊಡೆಯುವಿಕೆ ವಿಫಲವಾದರೆ ರೈತರು ಬಿತ್ತನೆ ವೈಫಲ್ಯದ ಅಪಾಯವನ್ನ ತಡೆಗಟ್ಟಲು ಅರ್ಹರಾಗಿರುತ್ತಾರೆ. ಈ ವಿಮೆಯಡಿಯಲ್ಲಿ ವಿಮೆ ಮಾಡಲಾದ ರೈತರಿಗೆ ಒಟ್ಟು ಮೊತ್ತದ ಪಾವತಿಯು ವಿಮಾ ಮೊತ್ತದ 25% ಆಗಿರುತ್ತದೆ ಮತ್ತು ವಿಮಾ ರಕ್ಷಣೆಯನ್ನ ಕೊನೆಗೊಳಿಸಲಾಗುತ್ತದೆ. ಇನ್ನು ಮಧ್ಯ ಋತುವಿನ ಪ್ರತಿಕೂಲತೆ ಅಂದರೆ ಬೆಳೆ ಋತುವಿನಲ್ಲಿ ಪ್ರತಿಕೂಲ ಕಾಲೋಚಿತ ಪರಿಸ್ಥಿತಿಗಳಾದ ಪ್ರವಾಹ, ದೀರ್ಘಕಾಲದ ಬರಗಾಲ ಮತ್ತು ತೀವ್ರ ಬರ ಇತ್ಯಾದಿಗಳ ಸಂದರ್ಭದಲ್ಲಿ ನಷ್ಟ. ಈ ಋತುವಿನಲ್ಲಿ ನಿರೀಕ್ಷಿತ ಇಳುವರಿ ಸಾಮಾನ್ಯ ಇಳುವರಿಯ 50%ಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಈ ವಿಮೆಯ ಅಡಿಯಲ್ಲಿ ವಿಮೆ ಮಾಡಿಸಿದ ರೈತರಿಗೆ ಪಾವತಿಯು ಸಂಭವನೀಯ ಕ್ಲೇಮ್ಗಳ 25% ಆಗಿರುತ್ತದೆ. ಇದು ಅಂತಿಮ ಕ್ಲೇಮ್ಗಳ ವಿರುದ್ಧ ಹೊಂದಾಣಿಕೆಗೆ ಒಳಪಟ್ಟಿರುತ್ತದೆ. ಇನ್ನು ಕೊಯ್ಲಿನ ನಂತರದ ನಷ್ಟಗಳು, ಅಂದರೆ ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಹರಡಿದ ಅಥವಾ ಸಣ್ಣ ಕಟ್ಟುಗಳಲ್ಲಿ ಒಣಗಿಸಬೇಕಾದ ಬೆಳೆಗಳಿಗೆ ಆಲಿಕಲ್ಲು ಮಳೆ, ಚಂಡಮಾರುತ ಮಳೆ ಮತ್ತು ಅಕಾಲಿಕ ಮಳೆಯ ನಿರ್ದಿಷ್ಟ ಅಪಾಯಗಳ ವಿರುದ್ಧ ಕೊಯ್ಲು ಮಾಡಿದ ನಂತರ ಗರಿಷ್ಠ 2 ವಾರಗಳು, ಅಂದರೆ 14 ದಿನಗಳ ಅವಧಿಯವರೆಗೆ ಮಾತ್ರ ವಿಮಾ ರಕ್ಷಣೆ ಲಭ್ಯವಿದೆ. ಇನ್ನು ಸ್ಥಳೀಯ ವಿಪತ್ತುಗಳು, ಅಂದರೆ ಅಧಿಸೂಚಿತ ಪ್ರದೇಶದಲ್ಲಿನ ಪ್ರತ್ಯೇಕ ಜಮೀನುಗಳ ಮೇಲೆ ಪರಿಣಾಮ ಬೀರುವ ಮಿಂಚಿನಿಂದಾಗಿ ಆಲಿಕಲ್ಲು ಮಳೆ, ಭೂಕುಸಿತ, ಪ್ರವಾಹ, ಮೋಡ ಸಿಡಿಲು ಮತ್ತು ನೈಸರ್ಗಿಕ ಬೆಂಕಿಯಂತಹ ಗುರುತಿಸಲಾದ ಸ್ಥಳೀಯ ಅಪಾಯಗಳಿಂದ ಅಧಿಸೂಚಿತ ವಿಮೆ ಮಾಡಿಸಿದ ಬೆಳೆಗಳಿಗೆ ಉಂಟಾಗುವ ನಷ್ಟ. ಬೆಳೆ ವಿಮೆ ನೋಂದಣಿಯನ್ನ ರೈತರು ಬ್ಯಾಂಕುಗಳು, ಗ್ರಾಮವನ್ ಕೇಂದ್ರಗಳು, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಮಾಡಿಸಬಹುದು. ರೈತರು ಈ ಯೋಜನೆಯಡಿ ಭಾಗವಹಿಸಲು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಸಂಖ್ಯೆ ಮತ್ತು FIDಯನ್ನ ನೀಡಿ ನೋಂದಾಯಿಸಿಕೊಳ್ಳಬಹುದಾಗಿದೆ. 2023ರ ಮುಂಗಾರು ಹಂಗಾಮಿನಿಂದ ಬೆಳೆ ವಿಮೆ ನೋಂದಣಿಗಾಗಿ ರೈತರಿಗೆ ಫ್ರೂಟ್ ಐಡಿ ಹೊಂದುವುದು ಕಡ್ಡಾಯ ಮಾಡಲಾಗಿದೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ಸರ್ವೆ ನಂಬರ್ಗಳಿಗೆ ಮಾತ್ರ ಬೆಳೆ ವಿಮೆಯಡಿ ನೋಂದಣಿ ಮಾಡಲು ಅವಕಾಶವಿರುತ್ತದೆ ಹಾಗೂ ಯಾವುದೇ ಮಾರ್ಪಾಡು, ಅಂದರೆ ಸರ್ವೆ ನಂಬರ್ ಸೇರ್ಪಡೆ ಮಾಡಲು ಅಥವಾ ಕೈಬಿಡಲು ಸಹ ಫ್ರೂಟ್ಸ್ ತಂತ್ರಾಂಶದ ಮೂಲಕವೇ ಮಾಡಿಕೊಳ್ಳಲು ಅವಕಾಶವಿರುತ್ತದೆ. ಇದಕ್ಕಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗಳಿಗೆ ಸಂಪರ್ಕಿಸಬಹುದು. ಜಂಟಿ ಖಾತೆದಾರರು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬೆಳೆ ವಿಮೆ ನೋಂದಣಿ ಮಾಡಲು ಅವಕಾಶವಿರುತ್ತದೆ. ಬೆಳೆ ವಿಮೆ ನೋಂದಣಿ ಸಮಯದಲ್ಲಿ ರೈತ ಮೃತ ಹೊಂದಿದಲ್ಲಿ ಯಾವುದೇ ಕಾರಣಕ್ಕೂ ಮೃತಪಟ್ಟ ರೈತರ ಹೆಸರಿನಲ್ಲಿ ನೋಂದಣಿ ಮಾಡಬಾರದು. ಮೃತ ಹೊಂದಿದ ರೈತರ ವಾರಸುದಾರರು ಇದಕ್ಕಾಗಿ ಫ್ರೂಟ್ಸ್ ಐಡಿಯಲ್ಲಿ ಸೂಕ್ತ ಮಾರ್ಪಾಡನ್ನು ನೋಂದಣಿಗೂ ಮುಂಚಿತವಾಗಿ ಮಾಡಿಸಿಕೊಂಡಲ್ಲಿ ನೋಂದಣಿ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೂ ಅರ್ಹ ವಿಮಾ ಪರಿಹಾರ ಮೊತ್ತದ ಇತ್ಯರ್ಥವೂ ಕೂಡ ವಾರಸುದಾರರ ಖಾತೆಗೆ ಸುಲಭವಾಗಿ ಜಮೆಯಾಗುತ್ತದೆ. ರೈತರು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ಸಹ ಮುತುವರ್ಜಿ ವಹಿಸಬೇಕು. ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಫಲಾನುಭವಿಗಳು ಶೀಘ್ರವಾಗಿ ಪರಿಹಾರ ಪಡೆಯಲು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿದ ರೈತರು ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯಲು ನೋಂದಣಿಯ ಸಮಯದಲ್ಲಿ ವಹಿಸಿದಷ್ಟು ಜಾಗೃತಿಯನ್ನ ಅರ್ಹ ಬೆಳೆ ವಿಮೆ ಪರಿಹಾರ ಮೊತ್ತ ಪಡೆಯುವಲ್ಲಿಯೂ ಸಹ ಮುತುವರ್ಜಿ ವಹಿಸಬೇಕು. ರೈತರು ತಮ್ಮ ಪ್ರಸ್ತಾವನೆಯ ಕುರಿತು ತಿಳಿಯಲು ಸಂರಕ್ಷಣೆ ತಂತ್ರಾಂಶದಲ್ಲಿ ವರ್ಷ ಮತ್ತು ಹಂಗಾಮಿನಲ್ಲಿ ಚೆಕ್ ಸ್ಟೇಟಸ್ನಲ್ಲಿ ನೋಡಿ ತಿಳಿಯಬಹುದು. ಅದರಲ್ಲಿ ನಿಮ್ಮ ಪ್ರಸ್ತಾವನೆಯು NPCI ಸೀಡಿಂಗ್ ಫೇಲ್ಯೂರ್ ಎಂದು ತೋರಿಸಿದಲ್ಲಿ ಕೂಡಲೇ ಅಗತ್ಯ ದಾಖಲಾತಿಗಳೊಂದಿಗೆ ಬ್ಯಾಂಕ್ಗೆ ಹೋಗಿ ಆಧಾರ್ ಲಿಂಕ್, ಆಧಾರ್ ಸೀಡಿಂಗ್, ಆಧಾರ್ ಆಕ್ಟಿವ್, ಅಕೌಂಟ್ ಆಕ್ಟಿವ್ ಮಾಡಿಸಬೇಕು.
3: ಇದುವರೆಗೆ ಕೇಳಿದಿರಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ. ಬಾಸ್ ಇದಾರೆ, ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳ್ಬೇಕಿತ್ತು.
3: ನಿಂದ್ ಯಾವಾಗ್ಲೂ ಇದ್ದದ್ದೆ, ಸುಮ್ನೆ ತಿನ್ನಪ್ಪ.
0: ನಂಗೆ ಸ್ವೇ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವಾಗ ಹಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
8: ಆಕಾಶವಾಣಿ, ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
9: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಕ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ್ಗೆ ಗೆಲುವು. ವಾರ್ತೆಗಳ ವಿವರ. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಕೂಡ ವಿಪಕ್ಷಗಳ ತೀವ್ರ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆದಿದ್ದು, ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ನೀಟ್ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಕ್ರಮದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದನಕ್ಕೆ ಆಗಮಿಸಿ ಸ್ಪಷ್ಟತೆ ನೀಡಬೇಕೆಂದು ಆಗ್ರಹಿಸಿ ಲೋಕಸಭೆಯಲ್ಲಿ ವಿಪಕ್ಷಗಳ ಸಂಸದರು ನಿರಂತರ ಘೋಷಣೆ ಕೂಗಿದರು. ಗೃಹ ಸಚಿವರು ವಿಸ್ತೃತ ಚರ್ಚೆಗೆ ಸಿದ್ಧರಿದ್ದಾರೆ ಎಂದು ಸರ್ಕಾರ ತಿಳಿಸಿದರೂ, ಗದ್ದಲ ಶಮನವಾಗದ ಹಿನ್ನೆಲೆಯಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಕಲಾಪವನ್ನು 1:00 ಮುಂದೂಡಿದರು. ಇದಕ್ಕೂ ಮುನ್ನ ಲೋಕಸಭೆಯಲ್ಲಿ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ವಿಧೇಯಕ 2026 ಹಾಗೂ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವ ವಿಧೇಯಕಗಳನ್ನು ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರಿಟಾಸ್ ಅವರ ವಿರುದ್ಧ ಮಹಿಳಾ ಸದಸ್ಯೆಯೊಬ್ಬರು ನೀಡಿದ್ದಾರೆನ್ನಲಾದ ಆಕ್ಷೇಪಾರ್ಹ ಹೇಳಿಕೆ ಭಾರೀ ಗದ್ದಲಕ್ಕೆ ಕಾರಣವಾಯಿತು. ಈ ಮಾತು ತಮ್ಮ ಸಂಸ್ಕೃತಿಗೆ ಎಸಗಿದ ಅಪಮಾನ ಎಂದು ಬ್ರಿಟಾಸ್ ಕಳವಳ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಸದಸ್ಯರ ಸಂಸ್ಕೃತಿ ಮತ್ತು ಗೌರವವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗಿದ್ದು, ಆಕ್ಷೇಪಾರ್ಹ ಹೇಳಿಕೆ ಕುರಿತು ಚರ್ಚಿಸಲು ಸಂಬಂಧಪಟ್ಟವರನ್ನು ತಮ್ಮ ಕೊಠಡಿಗೆ ಕರೆಯಿಸುವುದಾಗಿ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಆದರೂ ಎರಡೂ ಕಡೆಗಳಿಂದ ಗದ್ದಲ ಮುಂದುವರೆದಿದ್ದರಿಂದ ರಾಜ್ಯಸಭೆ ಕಲಾಪವನ್ನು 2:00 ಮುಂದೂಡಲಾಯಿತು. ಕಲಾಪ ಮುಂದೂಡಿಕೆಗೂ ಮುನ್ನ ಶಿಕ್ಷಣ, ಹಣಕಾಸು ಹಾಗೂ ರೈಲ್ವೆ ಸೇರಿದಂತೆ ವಿವಿಧ ಸಚಿವಾಲಯಗಳ ಪ್ರಮುಖ ವರದಿಗಳು ಮತ್ತು ಸಿಎಜಿ ವರದಿಗಳನ್ನು ಸದನದ ಮುಂದಿಡಲಾಯಿತು. ವಿದ್ಯಾರ್ಥಿಗಳ ಸಮಸ್ಯೆ ಸೇರಿದಂತೆ ಯಾವುದೇ ವಿಷಯದ ಕುರಿತು ಚರ್ಚೆ ನಡೆಸಲು ಹಾಗೂ ಸಂಸತ್ ಸದಸ್ಯರು ಎತ್ತುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಸಿದ್ಧವಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಂಸತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರ ಎಲ್ಲ ವಿಷಯಗಳ ಕುರಿತು ಚರ್ಚೆಗೆ ಸಿದ್ಧವಾಗಿದೆ. ಈ ವಿಷಯದ ಕುರಿತು ಚರ್ಚೆ ನಡೆಸಲು ಪ್ರತಿಪಕ್ಷಗಳು 2:00 ಸಭಾಧ್ಯಕ್ಷರಿಗೆ ನೋಟಿಸ್ ಸಲ್ಲಿಸಬಹುದು. ಇದರಿಂದ ಇಂದು 3:00 ಚರ್ಚೆ ಆರಂಭಿಸಬಹುದು ಎಂದು ಹೇಳಿದ್ದಾರೆ. ಚರ್ಚೆ ಆರಂಭವಾದರೆ ತಾವು ಸದನದಲ್ಲೇ ಕುಳಿತು ಪ್ರತಿಯೊಬ್ಬ ಸದಸ್ಯರ ಮಾತನ್ನು ಆಲಿಸುವುದಾಗಿ ತಿಳಿಸಿದ ಅವರು, ಚರ್ಚೆ ಪೂರ್ಣಗೊಂಡ ಬಳಿಕ ನಾಳೆ 3:00 ಚರ್ಚೆಗೆ ಉತ್ತರಿಸಲು ಸಿದ್ಧವಿರುವುದಾಗಿ ತಿಳಿಸಿದ್ದಾರೆ. ಪ್ರತಿಪಕ್ಷಗಳು ಸದನದ ಕಲಾಪ ನಡೆಯಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ ಸಚಿವರು, ಇಂತಹ ಗಂಭೀರ ವಿಷಯದ ಕುರಿತು ಸಂಸದೀಯ ನಿಯಮಾವಳಿಗಳ ಪ್ರಕಾರ ಚರ್ಚೆ ನಡೆಯಬೇಕು ಎಂದು ತಿಳಿಸಿದರು. ವಂದೇ ಮಾತರಂ ಗೀತೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆಯಾಗಿದ್ದಲ್ಲದೆ ಇಂದಿಗೂ ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುತ್ತಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ರಾಷ್ಟೀಯ ಗೀತೆಗೆ 150 ವರ್ಷ ತುಂಬಿದ ನೆನಪಿನಲ್ಲಿ ಸಂಸ್ಕೃತಿ ಸಚಿವಾಲಯವು ಆಯೋಜಿಸಿದ್ದ ಹರ್ ಘರ್ ತಿರಂಗ ಬೈಕ್ ರ್ಯಾಲಿಗೆ ದೆಹಲಿಯಲ್ಲಿ ಸಂಸತ್ ಸದಸ್ಯರೊಂದಿಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆ ದೇಶಭಕ್ತಿಯನ್ನು ಜಾಗೃತಗೊಳಿಸಿ ಬ್ರಿಟಿಷ್ ಆಡಳಿತದ ವಿರುದ್ದದ ಹೋರಾಟದಲ್ಲಿ ವಿಭಿನ್ನ ಪ್ರದೇಶ, ಭಾಷೆ ಮತ್ತು ಧರ್ಮಗಳ ಜನರನ್ನು ಒಂದಾಗಿ ಬೆಸೆದಿತ್ತು ಎಂದು ಸ್ಮರಿಸಿದರು. ಇದೇ ವೇಳೆ ಹರ್ ಘರ್ ತಿರಂಗ ಅಭಿಯಾನವನ್ನು ಜನಪರ ಚಳವಳಿ ಎಂದು ಬಣ್ಣಿಸಿದ ಅವರು, ಪ್ರತಿಯೊಬ್ಬ ನಾಗರಿಕನು ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ದೇಶದ ಏಕತೆ ಹಾಗೂ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯಬೇಕು ಎಂದು ಕರೆ ನೀಡಿದರು. ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ಯುವ ವ್ಯವಹಾರಗಳು ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಹರ್ ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಯಾತ್ರೆಯ ನೇತೃತ್ವ ವಹಿಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮನ್ಸುಖ್ ಮಾಂಡವೀಯ, ಯಾತ್ರೆಯಲ್ಲಿ 1,000 ಅಧಿಕ ಮೈ ಭಾರತ್ ಸ್ವಯಂ ಸೇವಕರು ಪಾಲ್ಗೊಂಡು ದೇಶಕ್ಕೆ ದೈಹಿಕ ಕ್ಷಮತೆಯ ಸಂದೇಶ ಸಾರಿದ್ದಾರೆ ಎಂದರು. ಅಭಿವೃದ್ದಿ ಹೊಂದಿದ ರಾಷ್ಟ ನಿರ್ಮಾಣದಲ್ಲಿ ಸೈಕ್ಲಿಂಗ್ನ ಮಹತ್ವವನ್ನು ಒತ್ತಿ ಹೇಳಿದ ಅವರು, ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
10: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
11: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
10: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
9: ಕೈಮಗ್ಗ ಕ್ಷೇತ್ರಕ್ಕೆ ಹೊಸ ಚೈತನ್ಯ ತುಂಬಲು ನಾವೀನ್ಯತೆ, ಮಾರುಕಟ್ಟೆ ಆಧಾರಿತ ವಿನ್ಯಾಸ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡಬೇಕೆಂದು ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೂತ್ರ 2026 ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೈಮಗ್ಗ ಉತ್ಪನ್ನಗಳನ್ನು ಜಿಐ ಟ್ಯಾಗ್ ಹೊಂದಿರುವ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಬಳಸಬೇಕು ಹಾಗೂ ವಿದ್ಯಾರ್ಥಿಗಳು ಉದ್ಯೋಗದಾತರಾಗಲು ಶ್ರಮಿಸಬೇಕು ಎಂದರು. ಇದೇ ವೇಳೆ ಕೈಮಗ್ಗ ಕ್ಷೇತ್ರದಲ್ಲಿ ಸಂಶೋಧನೆ, ಉದ್ಯಮಶೀಲತೆ ಮತ್ತು ತರಬೇತಿಯನ್ನು ಉತ್ತೇಜಿಸಲು ಗ್ರಾಸಿಮ್ ಇಂಡಸ್ಟ್ರೀಸ್, ಐಎಎಂ ಸಂಬಲ್ಪುರ ಹಾಗೂ ನಿಟ್ರಾ ಸಂಸ್ಥೆಗಳೊಂದಿಗೆ ಪ್ರಮುಖ ತಿಳುವಳಿಕಾ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಟ್ರಯಂಫ್ ಆಫ್ ದಿ ಇಂಡಿಯನ್ ರಿಪಬ್ಲಿಕ್, ಮೈ ಲೈಫ್ ಮೈ ಸ್ಟ್ರಗಲ್ಸ್ ಎಂಬ ಶೀರ್ಷಿಕೆಯ ಆತ್ಮಕಥೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು. ಈ ಪುಸ್ತಕವು ರಾಮನಾಥ್ ಕೋವಿಂದ್ ಅವರ ಬಾಲ್ಯದ ದಿನಗಳು, ಸವಾಲುಗಳು ಹಾಗೂ ಭಾರತದ 14ನೇ ರಾಷ್ಟಪತಿಯಾಗಿ ಸಲ್ಲಿಸಿದ ಸೇವೆ ಒಳಗೊಂಡಂತೆ ಅವರ ಸುದೀರ್ಘ ಸಾರ್ವಜನಿಕ ಜೀವನಾನುಭವಗಳನ್ನು ತೆರೆದಿಡುತ್ತದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, ರಾಮನಾಥ್ ಕೋವಿಂದ್ ಅವರ ಮಾರ್ಗದರ್ಶನ ನಮಗೆ ದೊಡ್ಡ ಶಕ್ತಿಯಾಗಿತ್ತು ಎಂದರು. ಈ ಆತ್ಮಕಥನವು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಮಹತ್ವದ ಕೊಡುಗೆಯಾಗಿದ್ದು ಯುವ ಪೀಳಿಗೆಯು ಅವರ ಜೀವನ ಪಯಣದಿಂದ ಪ್ರೇರಣೆ ಪಡೆಯಬೇಕು ಎಂದು ಕರೆ ನೀಡಿದರು. ಇದೇ ವೇಳೆ ಮಾತನಾಡಿದ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜಕೀಯ ಎಂಬುದು ಕೇವಲ ಅಧಿಕಾರ ಹಿಡಿಯುವ ಮಾರ್ಗವಲ್ಲ, ಬದಲಿಗೆ ದೇಶ ಸೇವೆಯ ಸಾಧನ. ಶಿಕ್ಷಣವು ಜೀವನದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯುತ್ತದೆ ಎಂದರು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇಂದು ಸಂಜೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಆಪ್ ಅನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳನ್ನು ಪರಸ್ಪರ ಸಂಪರ್ಕಿಸುವ ಉದ್ದೇಶದಿಂದ ಈ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂಬೈನ ಘಾರ್ಕೋಪರ್ ಪ್ರದೇಶದ ವಸತಿ ಕಟ್ಟಡದ ಮೇಲೆ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಕನಿಷ್ಠ 6 ಜನರು ಮೃತಪಟ್ಟಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಹಾಗೂ ಮುಂಬೈ ಅಗ್ನಿಶಾಮಕ ದಳ ನೀಡಿದ ಮಾಹಿತಿಯಂತೆ ಘಾರ್ಕೋಪರ್ನ ಚಿರಾಗ್ ನಗರದಲ್ಲಿರುವ ಗೌಸಿಯಾ ಚಾಲ್ನಲ್ಲಿ ಬೆಳಗಿನ ಜಾವ ಸುಮಾರು 3:48 ಈ ದುರಂತ ಸಂಭವಿಸಿದೆ. ಗುಡ್ಡದ ಒಂದು ಭಾಗ ಕುಸಿದು 2-3 ಮನೆಗಳ ಮೇಲೆ ಬಿದ್ದಿದ್ದರಿಂದ ಅಪಾರ ಹಾನಿಯಾಗಿದೆ. ಅಮೆರಿಕದ ಸೆಂಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿಯ 2ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಉಜ್ಬೇಕಿಸ್ತಾನದ ಜವೋಖಿ ಸಿಂದಾರೋ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇದು ಗ್ರ್ಯಾಂಡ್ ಚೆಸ್ ಟೂರ್ನ ಪ್ರಮುಖ ಪಂದ್ಯಾವಳಿಯಲ್ಲಿ ಪ್ರಜ್ಞಾನಂದ ಅವರಿಗೆ ಒಲಿದ ಮೊದಲ ಜಯವಾಗಿದೆ. 95 ನಡೆಗಳ ಕಾಲ ನಡೆದ ಸುದೀರ್ಘ ಕಾದಾಟದ ನಂತರ ಪ್ರಜ್ಞಾನಂದ ಜಯದ ನಕ್ಕೆ ಬೀರಿದರು. ಈ ಗೆಲುವಿನೊಂದಿಗೆ ಅವರು ಎರಡು ಪಂದ್ಯಗಳಿಂದ ಒಟ್ಟು 1.5 ಅಂಕ ಕಲೆ ಹಾಕಿದ್ದಾರೆ. ಟೊರಾಂಟೋದಲ್ಲಿ ನಡೆಯುತ್ತಿರುವ ಮಹಿಳಾ ವಿಭಾಗದ ಕೆನಡಿಯನ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ ಕಜಕಿಸ್ತಾನದ ಎಲಿನಾ ರೈಬಾಕಿನಾ ಮತ್ತು ಅಮೆರಿಕದ ಕೊಕೋಗಫ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ಬೆಳಗ್ಗೆ ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯಗಳಲ್ಲಿ ರೈಬಾಕಿನಾ ಜಪಾನ್ನ ನವೋಮಿ ಒಸಾಕಾ ವಿರುದ್ದ 4-6, 7-6, 6-4 ಅಂತರದಲ್ಲಿ ಗೆಲುವು ಸಾಧಿಸಿದರೆ ಅಮೆರಿಕದ ಕೊಕೋಗಫ್ ತಮ್ಮ ಕ್ವಾರ್ಟರ್ ಫೈನಲ್ ಪಂದ್ಯದಿಂದ ಎದುರಾಳಿ ಹಿಂದೆ ಸರಿದ ಹಿನ್ನೆಲೆ ನೇರವಾಗಿ ಸೆಮಿಫೈನಲ್ಸ್ ಪ್ರವೇಶಿಸಿದರು.

0: ಮಾಂಟ್ರಿಯಲ್ನಲ್ಲಿ ನಡೆದ ಪುರುಷರ ವಿಭಾಗದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಅಮೆರಿಕದ ಲರ್ನರ್ ಟಿಯನ್ ಹಾಗೂ ಅಮೆರಿಕದವರೇ ಆದ ಬೆನ್ ಶೆಲ್ಟನ್ ಸೆಮಿಫೈನಲ್ಸ್ ಪ್ರವೇಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನಲ್ಲಿ ವಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಪ್ರತಿಪಕ್ಷಗಳ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಸಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟದ ಅಸ್ಮಿತೆಯನ್ನು ಬಲಪಡಿಸುವಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಪ್ರಮುಖ ಪಾತ್ರ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಕೈಮಗ್ಗ ಕ್ಷೇತ್ರದಲ್ಲಿ ನಾವೀನ್ಯತೆ, ಆಧುನಿಕ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವಂತೆ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕರೆ. ಹಾಗೂ ಸಿಂಗ್ ಫೀಲ್ಡ್ ಕಪ್ ಚೆಸ್ ಟೂರ್ನಿ, ಉಜ್ಬೇಕಿಸ್ತಾನದ ಸಿಂದರೋ ವಿರುದ್ಧ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

ಕ್ಷಿಪ್ರ ಚಿತ್ರದಿಂದಾಗಿ ದಿನ ಕೇಳ್ತಾ ಇದ್ದೀರಾ ಸಂತೋಷ್ ವೆಂಕಿ ಹಾಗೂ ರ್ಯಾಪಿಡ್ ರಶ್ಮಿಯವರ ಸ್ವರದಲ್ಲಿ. ಸಮರ್ಥವರ ಗೀತ ರಚನೆ ಇದೆ, ಸಂಗೀತ ವಿಕ್ಟರ್ ಲೋಗಿ.

ಸಂತೋಷ್ ಬೆಂಕಿ ಹಾಗೂ ಸಂಗಡಿಗರು ಹಾಡಿದ ಶಾಸನ ಸಭಾ ಈ ಚಿತ್ರದಿಂದ ಇದಾಗಿದೆಯನ್ನ ಕೇಳಿದ್ರಿ. ಕಿನಾಲ್ ರಾಜ್ ಅವರ ಸಾಹಿತಿಗಳು, ಸಂಗೀತ ರವಿ ಬಸ್ರೂರ್.

ಬಂದ ಎದ್ದು ನಿಂತು ನೋಡು ಕಾಲರೆತ್ತಿ ಹಾಕಿ ಹಾಡು ಕತ್ತಿಯಂತ ಇಲ್ಲ.

ಅನಿರುದ್ಧ್ ಶಾಸ್ತ್ರಿ ಹಾಗೂ ರವಿ ಬಸ್ರೂರ್ ಹಾಡಿರುವ ರಾಜಾ ರಾಣಿ ರೋರರ್ ರಾಕೆಟ್ ಈ ಚಿತ್ರದ ಹಾಡು.

0: ಈ ದಿನ ಬರೆದಿದ್ದವರು ಖಾದರ್ ಕುಮಾರ್, ಸಂಗೀತ ಎಸ್ಆರ್ ಪ್ರಭು. ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ.
1: ನಾವು ಭಾರತೀಯರು, ನಮ್ಮ ರಾಷ್ಟ್ರಧ್ವಜ ದೇಶದ ಗೌರವದ ಪ್ರತೀಕ. ಆಗಸ್ಟ್ 15ರಂದು ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ಭಾರತ ಮಾತೆಯ ಕೀರ್ತಿ ಶಿಖರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ಭಾರತಾಂಬೆ ನಿನ್ನ ಜನ್ಮದಿಂದ.
0: ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 30ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ಮಂತ್ರಿಯ ಮಗಳಾದ ವಿಷಯ, ನಾನು ಇನ್ನೊಂದು ಸ್ವಲ್ಪ ಹೂಗಳನ್ನ ಬಿಡಿಸ್ಕೊಂಡು ಬರ್ತೇನೆ ಎನ್ನುವ ಬಯಕೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ದಟ್ಟವಾದ ಮಾವಿನ ಮರದ ಸಮೀಪಕ್ಕೆ ಬಂದ್ಲು. ಆ ಮಾವಿನ ಮರದ ಕೆಳಗೆ ಮೈ ಮರೆತು ಸಂತೋಷದಿಂದ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇರುವಂತಹ ಚಂದ್ರಹಾಸನನ್ನು ನೋಡಿ ಆಶ್ಚರ್ಯ ಆಯ್ತು ಅವಳಿಗೆ. ಮನಸ್ಸು ಅವನಲ್ಲಿ ಸಿಲುಕಿ ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಅವನ ಸೊಂಟಕ್ಕೆ ಕಟ್ಟಿರುವ ಪಟ್ಟಿಯ ಮಧ್ಯದಲ್ಲಿ ಸಿಕ್ಕಿಸಿಕೊಂಡಿರುವಂತಹ ಒಂದು ಪತ್ರದ ಸುರುಳಿ ಕಾಣಿಸಿತು. ಅವನ ಸೊಂಟದ ಪಟ್ಟಿಯಲ್ಲಿ ಇರುವ ಆ ಪತ್ರವನ್ನು ನೋಡಿ ಇದರಲ್ಲಿ ಏನಿದೆ ನೋಡೋಣ ಅಂತ ಹೇಳಿ ಮೆಲ್ಲಕ್ಕೆ ಅವನಿಗೆ ಎಚ್ಚರ ಆಗದೇ ಇದ್ದ ಹಾಗೆ ಆ ಪತ್ರವನ್ನು ಎಳ್ಕೊಂಡ್ಲು. ನೋಡಿದ ತಕ್ಷಣಕ್ಕೆ ಬಹಳ ಸಂತೋಷ ಆಯಿತು. ನಮ್ಮ ತಂದೆಯೇ ಬರೆದಿರೋದು, ಅದನ್ನು ತನಗೆ ಬೇಕಾದ ರೀತಿಯಲ್ಲಿ ತನ್ನ ಬುದ್ಧಿಗೆ ತೋಚಿದ ರೀತಿಯಲ್ಲಿ ಅದನ್ನು ಹೊಂದಿಸಿಕೊಂಡು ಕಲ್ಪನೆ ಮಾಡಿಕೊಂಡು ಚಿಂತಿಸಿದಳು.

0: ವಿಷಯ ಯೋಚನೆ ಮಾಡ್ತಾ ಇದ್ದಾಳೆ. ರಾಜಕಾರ್ಯದ ಮೇಲೆ ನನ್ನ ತಂದೆ ತಿರುಗಾಡ್ಲಿಕ್ಕೆ ಎಲ್ಲಿಯೋ ಹೋಗಿದ್ದಾನೆ. ಅಲ್ಲಿ ಅತ್ಯಂತ ಸುಂದರವಾದಂತಹ ಈ ಹುಡುಗನನ್ನ ನೋಡಿದ್ದಾನೆ. ಇಂತಹ ಚಲುವನಾಗಿರ್ತಕ್ಕಂಥವನು ನಮ್ಮ ಅಳಿಯ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಚಲುವೆಯಾದ ಮಗಳು ವಿಷಯಗೆ ಅನುರೂಪನಾದ ವರ ಅಂತ ತಿಳ್ಕೊಂಡು ಪತ್ರವನ್ನು ಬರೆದು ಅವನ ಮೂಲಕವೇ ನನ್ನ ಅಣ್ಣನಿಗೆ ಕಳಿಸಿಕೊಟ್ಟಿದ್ದಾನೆ. ಆದ್ರಿಂದ ಇವನನ್ನು ಮದುವೆ ಮಾಡಿಕೊಂಡ್ರೆ ನನ್ನ ಮನಸ್ಸಿನ ಆಸೆಯೂ ನೆರವೇರುತ್ತೆ. ಆದರೆ ಈ ಪತ್ರದಲ್ಲಿ ಹೀಗಿದೆಯಲ್ಲ, ವಿಷಯ ಮೋಹಿಸುವಂತೆ ಅಂತಲೇ ಇರಬೇಕಾಗಿತ್ತು, ಹೀಗಾಗ್ಬಿಟ್ಟಿದೆಯಲ್ಲ. ಇದೇ ಪತ್ರವನ್ನು ಕೊಟ್ಟರೆ ಏನಾಗತ್ತೆ, ಅಕ್ಷರದ ದೋಷ ಇರೋದ್ರಿಂದ ಕೆಲಸ ಕೆಟ್ಟೋಗ್ಬಿಡತ್ತೆ. ಆದ್ರಿಂದ ಹೇಗಾದ್ರೂ ಮಾಡಿ ಈ ಅಕ್ಷರವನ್ನು ತಿದ್ದಿ ಲಿಪಿಯನ್ನ ಸರಿಪಡಿಸ್ತೇನೆ, ಪತ್ರದ ಆಶಯವನ್ನ ಸರಿ ಮಾಡ್ತೇನೆ ಅಂತ ಯೋಚನೆ ಮಾಡಿ
1: ತಪ್ಪು

ಬರವಣಿಗೆಯಲ್ಲಿರುವಂತಹ ವಕಾರವನ್ನು ತೆಗೆದು ಅಲ್ಲಿ ಯಕಾರವನ್ನು ಬರೀತೇನೆ ಅಂತ ಯೋಚನೆ ಮಾಡಿದ್ಲು. ಹೇಗೆ ಬರೀಲಿ, ಪತ್ರ ಲೇಖನಕ್ಕೆ ಹೊಂದುವಂತಹ ಮಸೀಲ್ವಲ ಅಂತ ಯೋಚನೆ ಮಾಡ್ತಾಳೆ. ತಕ್ಷಣಕ್ಕೆ ಅವಳಿಗೆ ಆಲೋಚನೆ ಬಂತು. ಪಕ್ಕದಲ್ಲಿರುವ ಮಾವಿನ ಮರಕ್ಕೆ ತನ್ನ ಉಗುರಿನಿಂದ ಗೀರಿದ್ಲು. ಮಾವಿನ ಮರದ ರಸ ಬರುತ್ತಲ್ಲ, ಅದನ್ನ ನಿರ್ಯಾಸ ಅಂತ ಕರೀತಾರೆ. ಮಾವಿನ ಮರದ ರಸವನ್ನ ತನ್ನ ಕಿರು ಬೆರಳಿನ ಉಗುರಿನಿಂದ ತಗೊಂಡು ವಕಾರವನ್ನು ಬದಲಾಯಿಸಿ ಯಕಾರವಾಗಿ ತಿದ್ದಿ ನಂತರ ವಿಷಯ ಮೋಹಿಸುವಂತೆ ಕೊಡುವುದು ಈತಂಗೆ ಅನ್ನುವ ಭಾವವನ್ನ ನೋಡ್ಕೊಂಡ್ಲು. ಬರೆದಿದ್ದು ಸರಿ ಅಂತ ಗೊತ್ತಾಯ್ತು. ಜೊತೆಗೆ ಬದಲಾಯಿಸಿದ್ದು ಗೊತ್ತಾಗದೇ ಇದ್ದಂತಹ ಚಾತುರ್ಯದಿಂದ ಅದನ್ನು ಬರೆದಿದ್ದಾಳೆ. ಅದನ್ನು ಮೊದಲಿನಂತೆ ಕಟ್ಟಿ ಮುದ್ರೆಯನ್ನು ಅಳವಡಿಸಿ ಅವನ ಮೇಲ ಅಂಗಿಯ ಸೆರಗಿನಲ್ಲಿ ಕಟ್ಟಿ ಸಪ್ಪಳಾಗದಂತೆ ಅಲ್ಲಿಂದ ಮೆಲ್ಲಕ್ಕೆ ಬರ್ತಾ ಇದ್ದಾಳೆ. ಆದರೆ ಹೋಗ್ತಾ ಇದ್ರೆ ಹೋಗ್ಲಿಕ್ಕೆ ಕಾಲು ಬರ್ತಾ ಇಲ್ಲ, ಕಣ್ಣು ಅವನ ಕಡೆಗೇ ನೋಡ್ತಾ ಇದೆ.

ಈ ಕಡೆಗೆ ಬರ್ತಾ ಇದ್ದಾಳೆ, ಆದ್ರೆ ಅವಳ ದೃಷ್ಟಿ ಮುರಿದೆ ಹಾಗೆ ಚಂದ್ರಹಾಸನ ಮೇಲೆ ನೆಟ್ಟಿದೆ. ಕಾಲುಗಳು ಎತ್ತಿ ಇಡ್ಲಿಕ್ಕೆ ಆಗದೆ ಇದ್ದ ಹಾಗೆ, ಈ ಕಡೆಗೆ ಬರ್ಲಿಕ್ಕೆ ಆಗದೆ ಇದ್ದ ಹಾಗೆ ಕಾಲುಗಳನ್ನು ನೆಲದಲ್ಲಿ ಸಿಕ್ಕೊಂಡಾಗ ಆಗ್ತಾ ಇದೆ. ಬರ್ಲಿಕ್ಕೆ ಮನಸ್ಸಿಲ್ಲ, ಮನಸ್ಸಂತೂ ಚಂದ್ರಹಾಸನಲ್ಲಿಯೇ ನೆಟ್ಟು ಬಿಟ್ಟಿದೆ. ಮನ್ಮಥನ ಬಾಣ ತನ್ನ ದೇಹಕ್ಕೆ ನಾಟಿದೋ ಎನ್ನುವ ಹಾಗೆ ಮೈಯೆಲ್ಲ ಪ್ರೇಮ ಭಾವನೆಯಿಂದ ಬಿಸಿಯೇರಿಬಿಟ್ಟಿದೆ. ಮನಸ್ಸಿನಲ್ಲಿ ವಿರಹದ ಭಾವನೆ ತೋರಿದೆ. ದಾರಿ ಹಿಡ್ಕೊಂಡು ಬರ್ತಾ ಇದ್ರು ಆಗಾಗ್ಗೆ ತಿರುಗಿ ತಿರುಗಿ ನೋಡ್ತಾ ಇದ್ದಾಳೆ. ಕಣ್ಮರೆ ಆಗುವ ತನಕ ಅವನ ಸುಂದರವಾದಂತಹ ದೇಹವನ್ನ ಮುಖವನ್ನು ನೋಡ್ತಾ ಈ ಕಡೆಗೆ ಬಂದಳು. ಬಂದು ಇಲ್ಲಿ ಸಖಿಯರ ಜೊತೆಗೆ ಸೇರ್ಕೊಂಡು ಕವಿ ಬಹಳ ಸೊಗಸಾಗಿ ಅವಳ ಮನಸ್ಥಿತಿಯನ್ನು ವರ್ಣನೆ ಮಾಡ್ತಾನೆ. ಹೇಗಿದೆ ಅವಳ ಅಂತರಂಗ ಅಂತಂದ್ರೆ, ಸಂಭ್ರಮದ ಸಂತಾಪದ ಎಡೆಯಾಟ. ಸಂಭ್ರಮ, ಈ ಪತ್ರವನ್ನ ಒಯ್ದು ಕೊಡ್ತಾನೆ ನಮ್ಮ ಅಣ್ಣ, ಅದನ್ನ ಅರ್ಥ ಮಾಡ್ಕೊಂಡು ನನಗೆ ಮದುವೆ ಮಾಡ್ತಾನೆ, ಇವನನ್ನ ಮದುವೆ ಮಾಡ್ಕೊಳ್ಬೇಕು, ಇವನ ಜೊತೆಗೆ ಸೇರಬೇಕು ಅನ್ನುವ ಭಾವನೆ ಅನ್ನುವ ನನ್ನ ಆಸೆ ನೆರವೇರುತ್ತಲ್ಲ ಅನ್ನೋ ಸಂಭ್ರಮ, ಆದ್ರೆ ಈಗ ಸದ್ಯಕ್ಕೆ ಇವನಿಂದ ಅಗಲಬೇಕಾಗಿದೆಯಲ್ಲ ಎನ್ನುವಂತಹ ಸಂತಾಪ. ಹೀಗೆ ಸಂಭ್ರಮ ಸಂತಾಪ ಎರಡೂ ಅವಳ ಅಂತರಂಗದಲ್ಲಿ ತುಂಬಿದೆ. ಮೇಲ್ಮೇಲೆ ನಗ್ತಾ ಇರುವಂತೆ ನಾಟಕ ಆಡ್ತಾ ಇದ್ರು ಅವಳ ಮನಸ್ಸಿಗೆ ಆಗಿರುವ ವ್ಯಥೆ ಗೊತ್ತಾಗ್ತಾ ಇದೆ. ಇದನ್ನ ಅವಳ ಸಖಿಯರು ಕಂಡರು.

ಗೆಳತಿಯರು ಏನು ಹೇಳಿದ್ರು ಸಹ ಅದಕ್ಕೆ ನಗುತ್ತಾ ತನ್ನ ಮನಸ್ಸಿನ ಭಾವನೆ ಏನು, ತಾನು ಏನು ಮಾಡಿ ಬಂದಿದ್ದೇನೆ ಅನ್ನೋದನ್ನು ಯಾವುದನ್ನು ಕಾಣಿಸದೆ ಅವ್ರ ಜೊತೆಗೆ ಏನೇನೋ ಸುಳ್ಳು ಹೇಳ್ತಾ ತಮಾಷೆಯನ್ನು ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾಳೆ ವಿಷಯ. ಯಾವಾಗ ಮನೆಗೆ ಹಿಂತಿರುಗೇನೋ ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಾದ್ರೆ ರಾಜಕುಮಾರಿಯಾದಂತಹ ಚಂಪಕಮಾಲಿನೇ ಇನ್ನು ಸಾಕು ವನವಿಹಾರ, ಇನ್ನು ಸಾಕು ಜಲಕ್ರೀಡೆ, ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಯೇ ವನದಲ್ಲಿ ಆಹಾರವನ್ನು ಸೇವನೆಯನ್ನು ಮಾಡಿ ಹಣ್ಣು ಹಾಲು ಇತ್ಯಾದಿಗಳನ್ನು ತಿಂದು ತಂದಿರುವಂತಹ ಊಟವನ್ನೆಲ್ಲ ಮಾಡಿ ಹಿಂತಿರುಗಲು ಸಿದ್ಧರಾದರು. ಎಲ್ಲರೂ ಸಹ ಮುಚ್ಚಿದ ಪಲ್ಲಕ್ಕಿಗಳಲ್ಲಿ ಮುಚ್ಚಿದ ಮೇನೆಗಳಲ್ಲಿ ಕೂತ್ಕೊಂಡು ಅವರೆಲ್ಲ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ವಿವಾಹದ ಮಂಗಳ ವಾದ್ಯಗಳು ಕೇಳಿಸ್ತಾ ಇದೆ. ಕಲಶ ಕನ್ನಡಿಗಳು ಇವ್ರು ಬರ್ತಾ ಇರಬೇಕಾದ್ರೆ ಇವರು ಎದುರುಗಡೆಗೆ ಬಂದರು. ಅದೇ ರೀತಿ ಹಿರಿಯ ಮುತ್ತೈದೆಯರು ಎಲ್ಲರೂ ಶೋಭನದ ಹಾಡುಗಳನ್ನು ಹಾಡ್ತಾ ಬರ್ತಾ ಇದ್ದಾರೆ. ಮಂಗಳ ವಾದ್ಯಗಳು ಕೇಳ್ತಾ ಇದೆ. ನೃತ್ಯ ಸಂಗೀತ ಇವುಗಳೆಲ್ಲವೂ ಸಹ ಇವರೆದುರಿಗೆ ಕೇಳ್ತಾ ಇದೆ, ಕಾಣಿಸ್ತಾ ಇದೆ. ಇದರಿಂದ ಸಂತೋಷವನ್ನು ಪಡ್ತಾ ಬರ್ತಾ ಇದ್ದಾರೆ.

ಹೀಗೆ ಆ ರಾಜಕುಮಾರಿ, ಮಂತ್ರಿಯ ಮಗಳು, ಉಳಿದ ಸಖಿಯರು ಎಲ್ಲರೂ ಸಹ ಕ್ಷೇಮವಾಗಿ ತಮ್ಮ ಅರಮನೆಗೆ ರಾಜಕುಮಾರಿ ಜೊತೆಗೆ ಹಿಂತಿರುಗಿದರು. ಕ್ಷೇಮದಿಂದ ಬಂದಂತಹ ರಾಜಕುಮಾರಿ ಚಂಪಕ ಮಾಲಿನಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಉದ್ಯಾನವನದಲ್ಲಿ ತಿರುಗಾಡಲಿಕ್ಕೆ ಸಹಾಯ ಮಾಡಿದ್ದಕ್ಕೆ, ಜಲಕ್ರೀಡೆಗೆಲ್ಲ ಸಹಕರಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಅವರನ್ನೆಲ್ಲ ಅವರವರ ಮನೆಗೆ ಕಳಿಸಿಕೊಟ್ಲು, ತಾನು ಅರಮನೆಗೆ ಹೋದಳು. ನಂತರ ಈ ಮಂತ್ರಿಯ ಮಗಳಾದ ವಿಷಯ ತನ್ನ ಮನೆಗೆ ಬರ್ತಾ ಇದ್ದಾಳೆ. ಬರ್ತಾ ದಾರಿಯಲ್ಲಿ ಅವಳಿಗೆ ಅದೇ ಯೋಚನೆ, ಆಹಾ, ಇವತ್ತು ಏನೋ ಶುಭ ಶಕುನ ಆಯಿತು. ನಾನು ವಿವಾಹದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಿದ್ದಕ್ಕೂ, ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ನನ್ನ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ದಿದ್ದಕ್ಕೂ, ಅವನ ಸೊಂಟದ ಬಟ್ಟೆಯಲ್ಲಿ ಕಟ್ಟಿರುವಂತಹ ಪತ್ರದಲ್ಲಿ ವಿವಾಹದ ವಿಚಾರವೇ ಇದೆ. ಅದನ್ನೇ ಆಲೋಚನೆಯನ್ನು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ನೃತ್ಯ, ಗೀತ, ವಾದ್ಯ, ಕಳಶ, ಕನ್ನಡಿ, ಹಿರಿಯ ಮುತ್ತೈದೆಯರು, ಅಲಂಕಾರ ಸ್ತ್ರೀಯರು, ಇವೆಲ್ಲವೂ ಸಹ ಕೇಳಿ ಬರ್ತಾ ಇದೆ. ಆದ್ರಿಂದ ಬಹುಶಃ ಇದು ಶುಭ ಶಕುನ ಅಂತ ಕಾಣಿಸುತ್ತೆ. ನನಗೆ ಮದುವೆ ಸದ್ಯದಲ್ಲಿ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಆ ಸದ್ಯದಲ್ಲಿ ಅನ್ನುವ ಕಾಲ ಯಾವಾಗ ಬರುತ್ತೋ ಅನ್ನುವ ಯೋಚನೆಯಿಂದ ಚಂದ್ರಹಾಸನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅವನ ಬಗ್ಗೆ ಅತಿಯಾದ ಪ್ರೇಮ ಭಾವವನ್ನು ತುಂಬಿಕೊಂಡು ತನ್ನ ಮನೆಗೆ ಬಂದಳು.

ವರದಿಂದ ತನ್ನ ಮನೆಗೆ ಬಂದಳು ವಿಷಯ. ಮನಸ್ಸಿನಲ್ಲಿ ವಿರಹ ಭಾವನೆ ತುಂಬಿಬಿಟ್ಟಿದೆ. ಹೊತ್ತು ಕಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಗಳಿಗೆ 10,000 ಯುಗಕ್ಕೆ ಸಮ ಅನ್ನುವ ಹಾಗೆ ಆಗ್ತಾ ಇದೆ. ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂಳ್ತಾ ಇಲ್ಲ, ಯಾರನ್ನು ಮಾತಾಡಿಸ್ಲಿಕ್ಕೆ ಅಪೇಕ್ಷೆ ಇಲ್ಲ, ಯಾರನ್ನು ನೋಡ್ಲಿಕ್ಕೂ ಅಪೇಕ್ಷೆ ಇಲ್ಲ. ಯಾರಾದರೂ ಪರಿಚಯದವರು ಬಂದು ಇವಳನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಬಿಟ್ಟರೆ ಆ ಸಖಿಯರನ್ನೆಲ್ಲ ನಗ್ಗಿಸೋಳು ಹೊಡಿತಾ ಇದ್ದಾಳೆ, ಹಿಂಸಿಸ್ತಾ ಇದ್ದಾಳೆ. ಅವರು ಮಾತು ಬೇಕಾಗಿಲ್ಲ ಇವಳಿಗೆ, ಆಪ್ತ ಸಖಿಯರ ಮಾತು ಇವಳು ಕೇಳ್ತಾ ಇಲ್ಲ. ಸಿಂಗರಕ್ಕೆ ಮೈಗೂಡಳು, ಯಾವ ಅಲಂಕಾರವೂ ಬೇಡ, ಹಾಗಾಗ್ಬಿಟ್ಟಿದೆ. ಪಂಜರದಲ್ಲಿ ಇವಳು ಸಾಕಿರುವಂತಹ ಗಿಣಿಗಳು ಇವಳನ್ನು ವಿಷಯೇ ವಿಷಯೇ ಅಂತ ಕರೀತಾ ಇದ್ರೆ ಅವುಗಳನ್ನು ಮಾತಾಡಿಸ್ತಾನೂ ಇಲ್ಲ. ತಾನು ಸಾಕಿರುವ ಜಿಂಕೆ ನವಿಲು ಮುಂತಾದಂತಹ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಾ ಇಲ್ಲ. ಯಾವುದರಲ್ಲೂ ಅಪೇಕ್ಷೆ ಇಲ್ಲದಿದ್ದ ಹಾಗೆ ನಿರಾಸಕ್ತಳಾಗಿ ವಿರಹದ ಉರಿಯಿಂದ ಚಂದ್ರಹಾಸನನ್ನೇ ಧ್ಯಾನಿಸ್ತಾ ಕಾಲ ಕಳಿತಾ

ಕವಿಗೆ ಶಬ್ದ ಪ್ರಯೋಗದಲ್ಲಿ ಎಂತಹ ಪರಿಣತಿ ಇದೆ ಅಂತ ಅನ್ನೋದಕ್ಕೆ ಈ ಪದ್ಯ ಉತ್ಕೃಷ್ಟವಾದ ಉದಾಹರಣೆ. ಸಣ್ಣ ಸಣ್ಣ ನಿಷೇಧಾರ್ಥಕ ಪದಗಳನ್ನ, ಕ್ರಿಯಾಪದಗಳನ್ನ ಬಳಸಿ ಕವಿ ಎಷ್ಟು ಸೊಗಸಾಗಿ ಈ ಪದ್ಯವನ್ನು ಕಟ್ಟಿದ್ದಾನೆ ನೋಡಿ. ಚಂದ್ರಹಾಸನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಅವಳ ಮನಸ್ಸಲ್ಲಿ ಉಂಟಾದಂತಹ ಪ್ರೇಮ ಭಾವದಿಂದ, ವಿರಹದ ಉರಿಯಿಂದ ಅವಳಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಉಣ್ಣಳ್, ವರಗಳ್, ನುಡಿಯಳು, ಉಡಲು, ಇಡಳು, ತುಡಲು, ಏನು ಅವಳಿಗೆ ಆಸಕ್ತಿ ಇಲ್ಲ. ಊಟನೂ ಮಾಡ್ತಾ ಇಲ್ಲ, ನಿದ್ದೆನೂ ಮಾಡ್ತಾ ಇಲ್ಲ, ಮಾತಾಡಿಸಿದ್ರೆ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಅವಳು ಏನು ಉಟ್ಕೊಳ್ತಾನೂ ಇಲ್ಲ, ಯಾವ ಆಭರಣಗಳನ್ನು ತೊಟ್ಕೊಳ್ತಾ ಇಲ್ಲ. ದೇಹವೆಲ್ಲ ಬಿಸಿಯೇರಿ ಉರಿ ಅನ್ನಿಸ್ತಾ ಇದೆ ಅವಳಿಗೆ. ಅದಕ್ಕೆ ತಂಪು ಬೇಕು, ತಂಪು ಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅವಳ ದೇಹವೇ ಅವಳಿಗೆ ಭಾರ ಅಂತ ಅನಿಸ್ತಾ ಇದೆ. ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ಸುಮ್ಮನೆ ಅಲ್ಲಿ ಇಲ್ಲಿ ಒಂದು ಕಡೆಗೆ ಕೂಡದಿದ್ದಂಗೆ ಅಲಿತಾ ಇರೋದನ್ನು ನೋಡಿ, ಅಂತಹ ದೊಡ್ಡದಾದಂತಹ ಅರಮನೆಯಂತಹ ಮನೆಯಲ್ಲಿ ಅವಳು ತಿರುಗ್ತಾ ಇರೋದನ್ನು ನೋಡಿ ಅವಳ ಸಖಿಯರೆಲ್ಲ ಯಾಕೆ, ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಹತ್ರ ಬಂದು ನೋಡಿದರೆ ಮೈ ಬಿಸಿ ಏರಿಬಿಟ್ಟಿದೆ ವಿರಹದ ತಾಪದಿಂದ. ಅದಕ್ಕೆ ಪಾಪ ತಂಗಾಳಿಯನ್ನು ಬೀಸ್ತಾ ಇದ್ದಾರೆ. ಅವರು ಏನೇನೋ ಉಪಚಾರವನ್ನು ಮಾಡಿದರೆ ಅವಳ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಸುಣ್ಣಕ್ಕೆ ನೀರು ಹಾಕಿದರೆ ಅದು ಹೇಗೆ ಅರಳತ್ತೋ ಮರಳಿ ಕುದಿಯತ್ತೋ ಹಾಗೆ ಅವಳ ಮನಸ್ಸು ಅಂತನ್ನೋದು ವಿರಹದ ಉರಿಯಿಂದ ಕುದಿತಾ ಇದೆ. ಇಂತಹ ಸ್ಥಿತಿಯಲ್ಲಿ ಇದ್ದಾಳೆ ವಿಷಯ. ಆ ವಿರಹ ವ್ಯಥೆಯನ್ನು ತಡಿಲಾರದೆ ಅನೇಕ ಕಡೆಗೆ ತಿರುಗಾಡ್ತಾ ಇದ್ದಾಳೆ.

ವಿರಹದ ಉರಿಯಿಂದ ದೇಹವೆಲ್ಲ ತಾಪ ಏರ್ಬಿಟ್ಟಿದೆ, ಬಿಸಿಯಾಗ್ಬಿಟ್ಟಿದೆ. ಜಲಯಂತ್ರದ ಎಡೆಯಲ್ಲಿ ತಿರುಗಾಡ್ತಾ ಇದ್ದಾಳೆ. ತನ್ನ ಪ್ರಾಸಾದದ ಮುಂಭಾಗದಲ್ಲಿ ಇರುವಂತಹ ಕಾರಂಜಿಗಳು ಚಿಮ್ಮತಾ ಇರುವಂತಹ ನೀರಿನ ಸಮೀಪದಲ್ಲಿ ಬಂದು ನಿಲ್ತಾ ಇದ್ದಾಳೆ. ತುಂತುರು ಹನಿಗಳೆಲ್ಲ ಅವಳ ಮೈ ಮೇಲೆ ಬೀಳ್ತಾ ಇದೆ, ಆದ್ರೂ ತಂಪು ಅನಿಸ್ತಾ ಇಲ್ಲ. ತಳಿರು ಹಸೆಯ ತಾಣದಲ್ಲಿ ಮಲ್ಕೊಂಡು ಉರುಳಾಡ್ತಾ ಇದ್ದಾಳೆ. ಎಳೆ ಚಿಗರುಗಳನ್ನ ಹಾಸ್ಕೊಂಡು ಉರುಳಾಡ್ತಾ ಇದ್ದಾಳೆ, ತಂಪು ಅನಿಸ್ತಾ ಇಲ್ಲ. ತಂಪಾದ ಗಾಳಿ ಬೀಸ್ತಾ ಇರುವಂತಹ ಗಂಧ ಚಂದನದ ಕಾಡಿನಲ್ಲಿ ಉಪವನದಲ್ಲಿ ತಿರುಗಾಡ್ತಾ ಇದ್ದಾಳೆ. ಮನಸ್ಸಿಗೆ ಸಮಾಧಾನವಿಲ್ಲ. ಚಂದ್ರಕಾಂತ ಶಿಲೆ ಅಮೃತ ಶಿಲೆಯ ವೇದಿಕೆಯ ಮೇಲೆ ತಣ್ಣಗೆ ಮೈಚೆಲ್ಲಿ ಮಲಗಿದ್ದಾಳೆ. ದೇಹಕ್ಕೆ ಹಿತ ಅನಿಸ್ತಾ ಇಲ್ಲ. ಬಿಸಿಲು ಬೀಳದೇ ಇರುವಂತಹ ದಟ್ಟವಾದ ಲತಾ ಮಂಟಪದಲ್ಲಿ ಬಳ್ಳಿಯ ಮನೆಯ ಒಳಗಡೆಗೆ ತಿರುಗಾಡ್ತಾ ಇದ್ದಾಳೆ. ತಂಪಾದ ಕೊಳದ ದಡದ ಮರಳಿನ ಮೇಲೆ ಬಂದು ಕೂತ್ಕೊಂಡು ಕಾಲನ್ನ ನೀರಲ್ಲಿ ಇಳಿಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ. ಆದರೂ ಅವಳಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾವುದು ಸಹಜ ಕಾಲದಲ್ಲಿ, ಪ್ರೀತಿಯ ಕಾಲದಲ್ಲಿ ಸುಕುಮಾರವಾಗಿ ಕಾಣ್ತಾ ಇತ್ತೋ, ಈ ವಿರಹದ ಕಾಲದಲ್ಲಿ ಅವೆಲ್ಲವೂ ಕರ್ಕಶವಾಗಿ ಒರಟಾಗಿ ತೋರ್ತಾ ಇದೆ. ಎಳೆಯದಾದಂತಹ ಚಿಗುರು ಅವಳ ದೇಹಕ್ಕೆ ನೋವನ್ನು ಉಂಟು ಮಾಡ್ತಾ ಇದೆ. ಇಂಪಾದ ದುಂಬಿಗಳ ಝೇಂಕಾರ ಅವಳ ಕಿವಿಗೆ ಕರ್ಕಶ ಅಂತ ಅನಿಸ್ತಾ ಇದೆ. ಎಳೆಯ ಚಿಗುರು ಅವಳಿಗೆ ದೇಹಕ್ಕೆ ಹಿತ ಅಂತ ಅನಿಸ್ತಾ ಇಲ್ಲ. ತುಂಬಾ ಮೃದುವಾದ ಹೂವುಗಳು ಸಹ ಮಾಲೆಯು ಅವಳಿಗೆ ಹಿತ ಅಂತ ಅನಿಸ್ತಾ ಇಲ್ಲ. ಹಂಸ ಗಿಳಿ ಕೋಗಿಲೆಯ ಇಂಪಾದ ಧ್ವನಿಗಳು ಸಹ ಅವಳಿಗೆ ಕಿವಿಗೆ ಕೇಳಲಾರದಷ್ಟು ಒರಟಾಗಿ ಕರ್ಕಶವಾಗಿ ಕೇಳ್ತಾ ಇದೆ. ಅವಳ ಸಮೀಪದಲ್ಲಿ, ಅವುಗಳ ಯಾವುದ ಸಮೀಪದಲ್ಲಿಯೂ ನಿಲ್ಲದೆ ಕೊನೆಗೆ ತನ್ನ ಮಹಡಿಯ ಮನೆಯನ್ನು ಹತ್ತಿ ತುದಿ ನೆಲೆಯ ಚಂದ್ರಶಾಲೆಗೆ, ಯಾಕೆಂದ್ರೆ ಅಲ್ಲಿ ತಂಪಾದ ಗಾಳಿ ಬೀಸತ್ತೆ ಅಂತ ಒಂದು ಕಾರಣ. ಇನ್ನು ಒಂದು, ಚಂದ್ರಹಾಸ ಆ ಉದ್ಯಾನವನದಿಂದ ಹೊರಟನೋ ಇಲ್ವೋ ಅನ್ನೋದನ್ನು ನೋಡೋದಕ್ಕೆ ಅಲ್ಲಿಂದ ಕಾಣತ್ತೆ. ಎರಡು ಕಾರಣದಿಂದ ಅಲ್ಲಿಂದ ಅವಳು ಮೇಲ್ಗಡೆಯ ಉಪ್ಪರಿಗೆಯ ಚಂದ್ರಶಾಲೆಗೆ ಬಂದಳು.

ಆ ಮೇಲುಗಡೆಯ ಉಪ್ಪರಿಗೆಯಲ್ಲಿ ಚಂದ್ರಶಾಲೆಯಲ್ಲಿ ಅವಳ ನಿಜವಾದ ಸಖಿಯರು ಆತ್ಮ ಸಖಿಯರೆಲ್ಲ ಬಂದು ಅನೇಕ ರೀತಿಯ ಉಪಚಾರವನ್ನು ಮಾಡ್ತಾ ಇದ್ದಾರೆ, ಗಾಳಿಯನ್ನು ಬೀಸ್ತಾ ಇದ್ದಾರೆ, ಮೆಲ್ಲಗೆ ಆತ್ಮೀಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಹತ್ರ ಬಂದು ಅಂತಃಕರಣದಿಂದ ಕೇಳ್ತಾ ಇದ್ರೆ ಅವರ ಸುಂದರವಾದ ಮುಖ, ಇಂಪಾದ ಧ್ವನಿ, ಸುಂದರವಾದ ಕಣ್ಣುಗಳು, ಕಾಮನ ಬಿಲ್ಲಿನಂತೆ ಬಾಗಿದ ಹುಬ್ಬು, ನೀಳವಾದಂತಹ ತಲೆಗೂದಲು, ಅವರ ಕೆಂಪಾದ ತುಟಿಗಳನ್ನು ನೋಡಿ ಇವಳಿಗೆ ಇನ್ನಿಷ್ಟು ವ್ಯಥೆ ಆಗ್ತಾ ಇದೆ. ಸ್ತ್ರೀಯರಲ್ಲಿ ಇವರು ಚೆಲುವೆರು, ಅದೇ ರೀತಿ ಪುರುಷರಲ್ಲಿ ಅವನು ಚೆಲುವನಾದಂತಹ ಅವನನ್ನು ಯಾವಾಗ ನಾನು ಮತ್ತೆ ಭೇಟಿ ಮಾಡ್ತೇನೆ ಅಂತ ಹೇಳಿ ಅವಳಿಗೆ ಅವನ ಜ್ಞಾಪಕ ಆಗ್ತಾ ಇದೆ. ಇದರಿಂದ ಅವಳು ತಲ್ಲಣಿಸಿ, ನಿಜವಾಗ್ಲೂ ಪ್ರೇಮಿಗಳಿಗೆ ಶತ್ರುಗಳು ಯಾರು ಅಂತಂದ್ರೆ ತಿಂಗಳು ಅಂದ್ರೆ ಬೆಳದಿಂಗಳು, ಅರಗಿಣಿ, ಕಬ್ಬಿನ ಬಿಲ್ಲನ್ನು ಹಿಡಿದಂತಹ ಮನ್ಮಥ, ಹೂವಿನ ಬಾಣ, ದುಂಬಿಗಳು, ಇವುಗಳೇ ಶತ್ರುಗಳು ಅಂತ ಯೋಚನೆ ಮಾಡ್ತಾ, ಇವು ನಿಜವಾಗ್ಲೂ ಯುವಕ ಯುವತಿಯರಿಗೆ ಪ್ರಿಯಕರಾಗಬೇಕಾಗಿತ್ತು, ಆದ್ರೆ ವಿರಹ ಕಾಲದಲ್ಲಿ ಇವರೆಲ್ಲ ನಿಜವಾದ ಶತ್ರುಗಳು ಅಂತ ಯೋಚನೆ ಮಾಡಿ ಇವುಗಳಿಂದ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಾ ತನ್ನ ನೆನಪಾದಂತಹ ಕೆನ್ನೆಗೆ ಕೈ ಕೊಟ್ಟು ಚಿಂತೆಯನ್ನು ಮಾಡ್ತಾ ಕೂತ್ಕೊಂಡಿದ್ದಾಳೆ. ಯಾರು ಏನು ಮಾತಾಡಿಸಿದ್ರು ಅದರಲ್ಲಿ ಅವಳಿಗೆ ಆಸಕ್ತಿ ಇಲ್ಲ. ಅವಳ ಈ ಸ್ಥಿತಿಯನ್ನು ನೋಡಿ ಸಖಿಯರು ಮಾತಾಡ್ತಾ ಇದ್ದಾರೆ.

ಅವರಿಗೆ ಇವಳ ಸಂತಾಪದಿಂದ ಗೊತ್ತಾಯಿತು, ಬಹುಶಃ ಇವಳು ಯಾರನ್ನೋ ಮನಸ್ಸಿನಲ್ಲಿ ಇಟ್ಕೊಂಡು ಆ ವಿರಹ ವ್ಯಥೆಯಿಂದ ಒದ್ದಾಡ್ತಾ ಇದ್ದಾಳೆ ಅಂತ. ಅದಕ್ಕೆ ಅವರು ಸಮಾಧಾನವನ್ನು ಹೇಳ್ತಾ ಇದ್ದಾರೆ. ಹಾವು ಕಚ್ಚಿ ಬದುಕಿರುವವರುಂಟೆ, ಈಶ್ವರನ ಕೋಪದಲ್ಲಿ ಉರಿದು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಕಾಡಿನ ಬೆಂಕಿಯಲ್ಲಿ ಸಿಕ್ಕಾಕಿಕೊಂಡು ಮತ್ತೆ ಬದುಕಲಿಕ್ಕೆ ಸಾಧ್ಯವೇ? ಅದೇ ರೀತಿ ಚಂದ್ರ, ಮನ್ಮಥ, ಗಾಳಿ ಇವೆಲ್ಲವೂ ಸಹ ಅಬಲೆಯರಿಗೆ, ಸ್ತ್ರೀಯರಿಗೆ, ವಿರಹಿಗಳಿಗೆ ನೋವನ್ನೇ ಉಂಟು ಮಾಡ್ತಾ ಇದ್ದಾವೆಯೇ ಹೊರತು ಇವು ಯಾವ ಸಹಕಾರಿಗಳಲ್ಲ. ಶಿವಶಿವ, ಹೀಗೆ ವಿರಹ ವ್ಯಥೆಯಿಂದ ಬಳಲ್ತಾ ಇರುವಂತಹ ಇವಳಿಗೆ ಸಹಾಯ ಮಾಡೋದು ಹೇಗೆ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾರೆ.

0: ಚಂದ್ರನ ಎಲ್ಲಾ ಕಲೆಗಳನ್ನು 16 ಕಲೆಗಳನ್ನ ಷೋಡಶ ಕಲೆಗಳು ಅಂತ ನಾವು ಹೇಳ್ತೇವಲ್ಲ, ಎಲ್ಲಾ ಕಲೆಗಳನ್ನು ಅಪಹಾರ ಮಾಡ್ತಾ ಮಾಡ್ತಾ ಒಂದೇ ಒಂದು ಕಲೆಯನ್ನು ಉಳಿಸಿದ್ದಾರೆ. ದೇವತೆಗಳು 16 ಯಾಕೆ ಉಳಿಸಿದ್ರೆ ಏನು, ಅದನ್ನು ಅತ್ಲಾಗಿ ತಗೊಂಡು ಹೋಗ್ಬಿಟ್ಟಿದ್ರೆ ಆಕಾಶದಲ್ಲಿ ಚಂದ್ರನ ಇರ್ತಾ ಇರ್ಲಿಲ್ಲ, ವಿರಹಿಗಳಿಗೆ ತೊಂದರೆಯೇ ಆಗ್ತಾ ಇರ್ಲಿಲ್ಲ. ಆದ್ರಿಂದ ದೇವತೆಗಳು ಆ ಚಂದ್ರನ ಒಂದು ಕಳೆಯನ್ನು ಏಕೆ ಉಳಿಸಿದ್ರೋ ಏನೋ, ಅದರಿಂದ ಇನ್ನಿಷ್ಟು ತೊಂದರೆ ಇವಳಿಗೆ. ಅದೇ ರೀತಿ ಈಶ್ವರ ಮೂರನೇ ಕಣ್ಣನ್ನು ಬಿಟ್ಟು ಅವತ್ತು ಮನ್ಮಥನನ್ನು ಸುಟ್ಟು ಹಾಕಿದ, ಮತ್ತೆ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಅವನನ್ನ ಯಾಕೆ ಉಳಿಸಿದ್ನೋ ಏನೋ, ಮನ್ಮಥನನ್ನ ನಾಶ ಮಾಡಿಬಿಡ್ಬೇಕಿತ್ತು, ಉಳಿಸ್ಲೇಬಾರದಾಗಿತ್ತು. ಅದೇ ರೀತಿ ಹಾವುಗಳು ಗಾಳಿಯನ್ನು ನುಂಗಿ ಮತ್ತ್ಯಾಕೆ ನಿಟ್ಟುಸಿರಿನ ರೂಪದಲ್ಲಿ ಅವು ಹೊರಗೆ ಬಿಟ್ಟುವ ಏನೋ, ಬಿಡಬಾರದಿತ್ತು. ಶಶಿ ಮನ್ಮಥ ಮತ್ತು ತಂಗಾಳಿಗಳನ್ನ ಈ ರೀತಿ ಬಿಡಬಾರದಿತ್ತು ಅಂತ ಹೇಳಿ ಬೈತಾ ಇದ್ದಾರೆ ಸಖಿಯರು. ಅಷ್ಟೇ ಅಲ್ಲ, ಇವಳಿಗೆ ಹಿಂಸೆಯನ್ನು ಕೊಡುವಂತಹ ಕೋಗಿಲೆಯ ನೆಪದಿಂದ ಕೋಗಿಲೆ ಅಂತ ತಿಳ್ಕೊಂಡು ಕಾಗೆಯನ್ನು ಬೈದ್ರು. ದುಂಬಿಗಳಿಗೆ ಆಶ್ರಯವಾದಂತಹ ಕಮಲದ ಹೂಗಳನ್ನ ಬೈತಾ ಇದ್ದಾರೆ. ಅದೇ ರೀತಿ ತಮ್ಮ ಮೈ ಮೇಲೆ ತಮ್ಮ ಕೈ ಮೇಲೆ ಬಂದು ಕೂತುಕೊಳ್ಳುವಂತಹ ಆ ಗಿಳಿಗಳಿಗೆ ಬಂದು ಕೂಡ್ತಾವಲ್ಲ ಅಂತ ಹೇಳಿ ತಮ್ಮ ಕೈಗಳನ್ನು ಸಹ ಕರತಳವನ್ನು ಜರೆದು ಒಬ್ಬ ಸಖಿ ನಿಂದಿಸ್ತಾ ಇದ್ದಾಳೆ. ಇವಳ ಪರಿಸ್ಥಿತಿಯನ್ನು ವಿಷಯ ಪರಿಸ್ಥಿತಿಯನ್ನು ನೋಡಿ ವ್ಯಥೆ ಪಡ್ತಾ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 30ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಚೈತ್ರವನ ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
1: ವೇಷ ಬೇರೆ ಭಾಷೆ ಬೇರೆ ದೇಶ ಒಂದೇ ಭಾರತ.
0: ಭಾರತಕ್ಕೊಂದೇ ತ್ರಿವರ್ಣ ಧ್ವಜ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ ಹಾಸನಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲು ಶಿರಾಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಇಂದು ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ರಾಜಭವನಕ್ಕೆ ಖಾತೆ ಕುರಿತ ಪಟ್ಟಿ ರವಾನೆಯಾಗಿದ್ದು ಸಂಜೆಯೊಳಗೆ ಪ್ರಕಟಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಳೆ ವಿಧಾನಸಭೆ ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ನಾಳೆಯಿಂದ ವಿಧಾನಮಂಡಲದ ಅಧಿವೇಶನ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ನಾಳೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲು ನಿರ್ಧರಿಸಲಾಗಿದೆ. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳು ಸದನದಲ್ಲಿ ಪ್ರಮುಖವಾಗಿ ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ ಕುರಿತಂತೆ ಅಧಿಕಾರಿಗಳ ಅಮಾನತಿಗೆ ಆದೇಶ ನೀಡಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಸಿಬಿ ಅಧಿಕಾರಿಗಳಿಂದ ದಾಳಿ ಮಾಡಿಸಿದ್ದು ತಾವೇ ಎಂದು ಸ್ಪಷ್ಟಪಡಿಸಿದ್ದಾರೆ. 2 ವಾರಗಳ ಹಿಂದೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾಗ ಲೋಪ ಕಂಡುಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಅನುಮತಿ ಪಡೆದು ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಕಾರಾಗೃಹಗಳ ಮೇಲೆ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳನ್ನು ಕ್ಷಯಮುಕ್ತ ಎಂದು ಘೋಷಿಸಲಾಗಿದೆ. ನವದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸಮ್ಮುಖದಲ್ಲಿ ನಡೆದ ಕ್ಷಯ ರೋಗ ನಿರ್ಮೂಲನೆ ಕುರಿತ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಕ್ಷಯಮುಕ್ತ ಭಾರತಕ್ಕಾಗಿ ಜನಾಂದೋಲನ ರೂಪುಗೊಂಡಿದ್ದು 88% ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. 2023 ಕೇವಲ 2 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಇತ್ತು. 2 ವರ್ಷದಲ್ಲಿ ಜಿಲ್ಲೆಯಲ್ಲಿನ 72 ಗ್ರಾಮ ಪಂಚಾಯಿತಿಗಳು ಟಿಬಿ ಮುಕ್ತ ಪಂಚಾಯಿತಿಗಳಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಮುಂದಿನ 15 ದಿನಗಳ ಕಾಲ ಕೃಷ್ಣರಾಜಸಾಗರ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 15,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಿದರೆ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗುವ ಸಾಧ್ಯತೆ ಇದೆ. 124.8 ಅಡಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 109.8 ಅಡಿ, ಅಂದರೆ 31.252 ಟಿಎಂಸಿ ಇದೆ. ಆದೇಶ ಪಾಲಿಸಿ ನೀರು ಬಿಟ್ಟರೆ ಕನಿಷ್ಠ 10 ಟಿಎಂಸಿಯಷ್ಟು ನೀರು ತಮಿಳುನಾಡು ಪಾಲಾಗಲಿದೆ. ಈ ನಡುವೆ ಮಂಡ್ಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ ಆದೇಶ ಖಂಡಿಸಿ ನಡೆಸುತ್ತಿರುವ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತ ಹಿತರಕ್ಷಣಾ ಸಮಿತಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿದರು. ಮಂಡ್ಯನಗರದ ಕಾವೇರಿ ನೀರಾವರಿ ನಿಗಮದ ಬಳಿ ಇರುವ ಕಾವೇರಿ ಮಾತೆಯ ಪ್ರತಿಮೆಯನ್ನು ಅಪ್ಪಿಕೊಳ್ಳುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಅಪ್ಪಿಕೋ ಚಳವಳಿ ಮಾಡಿದರೆ, ಮಂಡ್ಯನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ನೇತೃತ್ವದಲ್ಲಿ ಕಾವೇರಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಕಂಠೇಗೌಡ, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಗ್ರಹಿಸಿದರು. ನಾಳೆ ಕನ್ನಡಪರ ಸಂಘಟನೆಗಳು ಘೋಷಿಸಿರುವ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ ರೈಲು ಇಂದು ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಗಮಿಸಿ ಶಿರಾಡಿ ಘಾಟ್ನಲ್ಲಿ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾಗಿ ನಡೆಸಿತು. ಶಾಸಕ ಎಸ್ ಮಂಜುನಾಥ್ ಮಾತನಾಡಿ, ಶೀಘ್ರದಲ್ಲೇ ವಂದೇ ಭಾರತ್ ರೈಲು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಆಧುನಿಕ ಸೌಲಭ್ಯ, ಅತ್ಯುತ್ತಮ ಆಸನ ವ್ಯವಸ್ಥೆ, ವಿಮಾನ ಪ್ರಯಾಣದ ಅನುಭವ ದೊರೆಯಲಿದ್ದು ಬೆಂಗಳೂರು ಮಂಗಳೂರು ಪ್ರಯಾಣಿಕರಿಗೆ ವೇಗದ ಆರಾಮದಾಯಕ ಪ್ರಯಾಣ ದೊರೆಯಲಿದೆ ಎಂದು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವತಿಯಿಂದ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. 150 ಮೀಟರ್ ಉದ್ದದ ರಾಷ್ಟಧ್ವಜ ಹಿಡಿದು ಕೆಪಿಎಸ್ ಶಾಲಾ ಮೈದಾನದಿಂದ ಆಂಜನೇಯ ವೃತ್ತದವರೆಗೂ ಮೆರವಣಿಗೆ ಸಾಗಿತು. ಮಾಜಿ ಶಾಸಕ ಎಂ ಬಸವರಾಜ್ ನಾಯ್ಕ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಹರ್ ಘರ್ ತಿರಂಗ ಯಾತ್ರೆ ಆಗಸ್ಟ್ 15ರವರೆಗೂ ನಡೆಯಲಿದೆ. ಮಾಯಕೊಂಡ ಕ್ಷೇತ್ರದ ಪ್ರತಿ ಮನೆ ಸೇರಿದಂತೆ ಜಿಲ್ಲೆಯಾದ್ಯಂತ 32,000 ಧ್ವಜಗಳನ್ನು ಹಾರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಯಾತ್ರೆ ನಡೆಯಿತು. ದೇಶಭಕ್ತರ ಬಳಗ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಸುಮಾರು 100 ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ನಗರದ ತಾಲೂಕು ಕಚೇರಿ ಆವರಣದಿಂದ ಜಾತ್ ಪಾರ್ಕ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ಈ ಯಾತ್ರೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸೇರಿ ಹಲವು ಮುಖಂಡರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಬೆಳಗಾವಿ ಜಿಲ್ಲೆಯ ನಿಪಾಣಿ ಪಟ್ಟಣದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ನೇತೃತ್ವದಲ್ಲಿ ತಿರಂಗ ರ್ಯಾಲಿ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆಯಂತೆ ರಾಜ್ಯದಲ್ಲಿ ನಿಯುಕ್ತಿಗೊಂಡಿರುವ ಸಚಿವರು ಬರ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿಯೂ ಬರದ ಛಾಯೆ ಆವರಿಸಿದ್ದು ಮಳೆ ಕೊರತೆ ಉಂಟಾಗಿದೆ. ಕುಡಿಯುವ ನೀರು ಹಾಗೂ ಬರ ಎದುರಿಸಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ವಿಪತ್ತು ನಿರ್ವಹಣೆ, ಬರ ಹಾಗೂ ಕುಡಿಯುವ ನೀರು ವಿಷಯಗಳ ಕುರಿತ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಮಾ ಕಂಪನಿಗಳಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ರೈತರು ಪಾವತಿಸಿದ ಬೆಳೆ ವಿಮೆ ಮೊತ್ತದ ವಿವರ ನೀಡುವಂತೆ ವಿಮಾ ಕಂಪನಿಗಳ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಮೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಸಾರ್ವಜನಿಕ ಕಚೇರಿಗಳು, ಹಾಲಿನ ಡೈರಿ, ಗ್ರಾಮ ಪಂಚಾಯಿತಿಗಳು, ಕಚೇರಿಗಳಲ್ಲಿ ಕೃಷಿ ಸಂಪರ್ಕ ಕೇಂದ್ರಗಳಲ್ಲಿ ರೈತರ ಬೆಳೆ ವಿಮೆ ಕುರಿತಂತೆ ಭಿತ್ತಿಪತ್ರ, ಬ್ಯಾನರ್ಗಳನ್ನು ಅಳವಡಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ನಿರ್ದೇಶನ ನೀಡಿದೆ. ಜಿಲ್ಲೆಯಲ್ಲಿ 80,000 ಹೆಕ್ಟೇರ್ ಬೆಳೆ ವಿಸ್ತೀರ್ಣ ಪ್ರದೇಶವಿದ್ದು 2,500 ಹೆಕ್ಟೇರ್ ಪ್ರದೇಶದಲ್ಲಿ ಅಂದರೆ ಶೇಕಡ 3ರಷ್ಟು ಬಿತ್ತನೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ವಿಶ್ವ ಆನೆಗಳ ದಿನ. ಭಾರತೀಯ ಸಂಸ್ಕೃತಿಯಲ್ಲಿ ಗಜರಾಜನಿಗೆ ಪೂಜನೀಯ ಸ್ಥಾನವಿದೆ. ಆದರೆ ಹೆಚ್ಚುತ್ತಿರುವ ನಗರೀಕರಣ ಹಾಗೂ ಅರಣ್ಯನಾಶದಿಂದಾಗಿ ಮಾನವ ಮತ್ತು ಆನೆಗಳ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಕಾಡಿನ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಆನೆಗಳ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಆನೆಗಳ ಸಂರಕ್ಷಣೆ ಮತ್ತು ಅವುಗಳ ಮೇಲಾಗುತ್ತಿರುವ ದೌರ್ಜನ್ಯಗಳನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ 12ರಂದು ವಿಶ್ವ ಆನೆಗಳ ದಿನ ಆಚರಿಸಲಾಗುತ್ತಿದೆ. ಏಷ್ಯಾ ಖಂಡದ ಒಟ್ಟು ಆನೆಗಳ ಪೈಕಿ ಶೇಕಡ 60ರಷ್ಟು ಆನೆಗಳು ಭಾರತದಲ್ಲೇ ಇವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವಂಶವಾಹಿ ಆಧಾರಿತ ಸಮೀಕ್ಷೆಯ ಪ್ರಕಾರ ದೇಶದಲ್ಲಿ ಒಟ್ಟು 22,446 ಆನೆಗಳನ್ನು ಗುರುತಿಸಲಾಗಿದೆ. ಇದರಲ್ಲಿ ನಮ್ಮ ರಾಜ್ಯವು 6,013 ಆನೆಗಳೊಂದಿಗೆ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇದು ನಮ್ಮ ರಾಜ್ಯದ ಅರಣ್ಯ ಸಂಪತ್ತಿನ ಶ್ರೀಮಂತಿಕೆಯನ್ನು ತೋರುತ್ತದೆ. ಆದರೆ ಕಳವಳಕಾರಿ ಸಂಗತಿ ಎಂದರೆ ಕಾಡುಗಳು ಕಾಂಕ್ರೀಟ್ ನಾಡಾಗುತ್ತಿವೆ. ವಾಣಿಜ್ಯ ಬೆಳೆಗಳ ತೋಟಗಳ ವಿಸ್ತರಣೆ ಮತ್ತು ಬೃಹತ್ ಅಭಿವೃದ್ಧಿ ಯೋಜನೆಗಳಿಂದಾಗಿ ಆನೆಗಳ ವಲಸೆ ಮಾರ್ಗಗಳು ಮುಚ್ಚಿ ಹೋಗುತ್ತಿವೆ. ಇದರಿಂದಾಗಿ ಕಾಡಿನಿಂದ ನಾಡಿಗೆ ಬರುತ್ತಿರುವ ಆನೆಗಳು ಮತ್ತು ಮಾನವನ ನಡುವಿನ ಸಂಘರ್ಷ ಹೆಚ್ಚಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಜೆಯೊಳಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಲೋಪ, ಸಹಕಾರ ನೀಡಿದ ಅಧಿಕಾರಿಗಳ

ಅಮಾನತಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆದೇಶ. ಧಾರವಾಡದ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ, ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ. ಹಾಗೂ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ವೆಂಕಟ ಲಕ್ಷ್ಮಮ್ಮ.
1: ನಮಸ್ತೆ ಬಹನ್ ಜಿ.
2: ಅಚ್ಚಾ ನಮಸ್ತೆ. ಆಜ್ ಆಪ್ ಕ್ಯಾ ಸೀಖನಾ ಚಾಹತೆ ಹೈ?
1: ಕಿಸಿ ಕವಿ ಕಾ ಕವಿತಾ ಕೆ ಬಾರೇ ಮೇ ಸಮಝಾ ದೀಜಿಯೆ ಬಹನ್ ಜಿ.
2: ಠೀಕ್ ಹೈ. ಆಜ್ ಮೈ ಆಪ್ ಲೋಗೋಂ ಕೋ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಅರಿಹವ್ ಜಿ ಕಾ ಮನ್ ಕವಿತಾ ಕೆ ಬಾರೇ ಮೇ ಪಡಾನಾ ಚಾಹತಿ ಹೂಂ.
1: ಠೀಕ್ ಹೈ ಬಹನ್ ಜಿ, ವಾಹಿ ಪಡಾ ದೀಜಿಯೆ.
2: ಅಚ್ಚಾ ಕವಿತಾ ಪಡಾನೆ ಕೆ ಸಮಯ ಸಂದರ್ಭ ಔರ್ ಕವಿ ಪರಿಚಯ ಕೋ ಪಹಲೆ ಸಮಝನಾ ಚಾಹಿಯೆ.
1: ಸಂದರ್ಭ ಕಿಸೆ ಕಹತೆ ಹೈ ಬಹನ್ ಜಿ?
2: ಪ್ರಸ್ತುತ ಕವಿತಾ ಕೋ ಕಿಸ್ ಪುಸ್ತಕ ಯಾ ಕಾವ್ಯ ಸೆ ಲಿಯಾ ಗಯಾ ಹೈ ಯಹಿ ಪಹಲೆ ಬತಾನಾ ಪಡೆಗಾ. ಅಬ್ ಪ್ರಸ್ತುತ ಕವಿತಾ ಶ್ರೀ ಹರಿಹವ್ ಜಿ ಕೆ ಚೌಕೆ ಚೌಪದೆ ಕಾವ್ಯ ಸೆ ಲಿಯಾ ಗಯಾ ಹೈ. ಹರಿಹವ್ ಜಿ ಕೆ ಬಾರೆ ಮೇ ಕುಚ್ ಜಾನ್ತೆ ಹೋ?
1: ನಹೀ, ಆಪಿ ಬತಾಯಿಯೆ ಬಹನ್ ಜಿ.
2: ಅಚ್ಚಾ ಧ್ಯಾನ್ ಸೆ ಸುನಿಯೆ. ಹಿಂದಿ ಸಾಹಿತ್ಯ ಮೇ ಶ್ರೀ ಅಯೋಧ್ಯಾ ಸಿಂಹ ಉಪಾಧ್ಯಾಯ ಹರಿಹವ್ ಜಿ ಕಾ ಜೀವನ್ ಭಾರತೀಯ ಸಂಸ್ಕೃತಿ ಕಾ ಜೀತಾ ಜಾಗ್ತಾ ಜ್ವಲಂತ ಆದರ್ಶ್ತ. ಯೇ ಹಿಂದಿ ಸಂಸ್ಕೃತ ಉರ್ದು ಔರ್ ಫಾರ್ಸಿ ಕೆ ಪ್ರಾಕಣ್ ವಿದ್ವಾನ್ ತೆ. ಇನ್ಕಾ ಜನ್ಮ ಕೆ ಬಾರೆ ಮೇ ಜಾನ್ತೆ ಹೋ?
1: ನಹೀ ಬಹನ್ ಜಿ.
2: ಇನ್ಕಾ ಜನ್ಮ ಅಜಾಮ್ಗಢ್ ಜಿಲ್ಲೆ ಕೆ ನಿಜಾಮಾಬಾದ್ ಗಾಂವ್ ಮೇ 1865 ಮೇ ಹುವಾ. ಸಂಸ್ಕೃತ ಗರ್ಭಿತ ಕಡಿ ಬೋಲಿ ಮೇ ರಚಿತ ಇನ್ಕಾ ಕೃಷ್ಣ ಚರಿತ ಸಂಬಂಧಿ ಅತುಕಾಂತ ಚಂದೋಬದ್ಧ ಕಾವ್ಯ ಪ್ರಿಯ ಪ್ರವಾಸ್ ಹಿಂದಿ ಕಾ ಏಕ್ ಶ್ರೇಷ್ಠ ಮಹಾಕಾವ್ಯ ಹೇ. ಔರ್ ಬಿ ಕುಚ್ ರಚನಾಯೇ ಪಾರಿಜಾತ ಚೌಕೆ ಚೌಪದೆ ಚುಬತೆ ಚೌಪದೆ ಆದಿ ಹೈ. ಉನ್ಕಾ ಪ್ರಿಯ ಪ್ರವಾಸ್ ಕಡಿ ಬೋಲಿ ಕಾ ಪ್ರತಿನಿಧಿ ಕಾವ್ಯ ಹೈ. ಇಸ್ ಪರ್ ಆಪ್ಕೋ ಮಂಗಲ ಪ್ರಸಾದ್ ಪಾರಿತೋಷಕ್ ಪ್ರಾಪ್ತ ಹುವಾ ಹೈ.
1: ಪಾರಿತೋಷಕ್ ಮಾನೆ ಕ್ಯಾ ಹೈ ಬಹನ್ ಜಿ?
2: ಪಾರಿತೋಷಕ್ ಮಾನೆ ಉಪಾಧಿ. ಸರಳ ರೂಪ ಸೆ ಕಹನಾ ಚಾಹೆ ತೋ ಬಹುಮಾನ್. ನಾವು ಮಾಡಿರುವ ಸಾಧನೆಗೆ ಸಿಗುವ ಫಲಕ್ಕೆ ಪಾರಿತೋಷಕ ಅನ್ನುತ್ತಾರೆ.
1: ಮಂಗಲ್ ಪ್ರಸಾದ್ ಅಂದರೆ ಏನು ಬಹನ್ ಜಿ?
2: ಅದು ಆ ಬಹುಮಾನದ ಹೆಸರು. ಈಗ ನಮ್ಮ ಕನ್ನಡ ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿಲ್ವಾ? ಹಾಗೆ
1: ಅಬ್ ಮಾಲೂಮ್ ಹುವ ಬಹನ್ ಜಿ.
2: ಉತನಾ ಹಿ ನಹಿ, ಅರಿಹವ್ ಜಿ ಪ್ರಕೃತಿ ಕವಿ ಹೋನೆ ಕೆ ಸಾಥ್ ಸಾಥ್ ಇನ್ಕೆ ಅಂತರ್ಮೆ ರಾಷ್ಟ್ರ ಪ್ರೇಮ್ ಕಿ ಅಜಸ್ತ್ರ ಧಾರಾ ಬಹತಿ ರಹತಿ ಹೈ. ಯಹಿ ಕಾರಣ ಹೈ ಕಿ ಕವಿ ಕಿ ಚೇತನಾ ಪ್ರಕೃತಿ ಪರ್ ಹಿ ಕೇಂದ್ರಿತ ನಾ ರಹಕರ್ ದೇಶ ಪ್ರೇಮ್ ಔರ್ ಜಾತಿಯ ಭಾವನಾ ಸೆ ಮುಖರಿತ ಹೋ ಉಠಿ ಹೈ. ಅಬ್ ಹಮ್ ಉನ್ಕೆ ಪ್ರಕೃತಿ ಸಂಬಂಧಿತ ಕವಿತಾ ಮನ್ ಕೆ ಬಾರೆ ಮೇ ಜಾನ್ಕಾರಿ ಪಾಯೆಂಗೆ. ಹಮ್ ಅಬ್ ಉನ್ಕೆ ಕವಿತೋಂ ಕೋ ಪಡೆಂಗೆ.
1: ಹೋ ಸಕೇಗಾ ಕುಚ್ ನಹಿ ಕಾಯಾ ಕಸೆ ಜೋ ಪರಾಯ ಬನ್ ನಹಿ ಪಾಯಾ ಸಗಾ ಯೋಗ ಜಪ್ ತಪ್ ರಂಗತೋ ಮೇ ಕ್ಯಾ ರಂಗೆ ಜೋ ನಾ ಪಹಿತ ರಂಗ ಮೇ ಮನ್ ಕೋ ರಂಗಾ. ಕಾಯ ಕಸೆ ಮಾನೆ ಕ್ಯಾ ಹೈ ಬಹನ್ ಜಿ?
2: ಕಾಯ ಕಸೆ ಮಾನೆ ಶರೀರ ಕೋ ಕಷ್ಟ ದೇನಾ.
1: ಮನ್ ಕೋ ರಂಗನಾ ಮಾನೆ ಕ್ಯಾ ಹೈ?
2: ಮನ್ ಕೋ ರಂಗನಾ ಮಾನೆ ಮನ್ ಕೋ ಪ್ರಭಾವಿತ ಕರ್ನಾ. ಅಬ್ ಮೈ ಭಾವಾರ್ಥ ಬತಾತಿ ಹೂಂ, ಧ್ಯಾನ್ ಸೆ ಸುನಿಯೆ. ಕವಿ ಕಾ ಕಥನ್ ಹೈ ಕಿ ಶರೀರ ಕೋ ಕಷ್ಟ ದೇನೆ ಸೆ ಕೋಯಿ ಲಾಭ ನಹಿ. ಯದಿ ಪರಾಯೇ ಆದ್ಮಿ ಕೋ ಕೋಯಿ ಅಪನಾ ನಾ ಬನಾ ಸಕ ಯದಿ ಪ್ರಾಣಿ ಮಾತ್ರ ಸೆ ಪ್ರೇಮ ನಾ ಕಿಯಾ ತೋ ತತ್ಪಾಶ್ಚರ್ಯ ಕಾ ಕಷ್ಟ ಸಬ್ ವ್ಯರ್ಥ ಹೈ. ಜಬ್ ಪರಾಯೇ ಹಿತ್ ಕೆ ರಂಗ ಮೇ ಹಮ್ನೆ ಅಪನೆ ಮನ್ ಕೋ ನಹಿ ರಂಗ ಆತಾ ಜಬ್ ಪರಾಹಿತ್ ಕಿ ಭಾವನಾ ಹೃದಯ ಮೇ ನಹಿ ಉಟಿ ತೋ ಯೋಗ ತಪ ಜಪ

ಸ್ನೇಹಿತರೆ, ಸಮಯ ಆಗ್ತಾ ಇದೆ 2:59:47. ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: श्रोताओं, अभी आपने सुना ये खूबसूरत गीत जवानों उठो, और अब इसी कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुमलता, जगबंधु
1: और मंजू जी के साथ विमलेश को कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग
3: ಸ್ನೇಹಿತರೆ, ಸಮಯ ಆಗಿದೆ 3:30 ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಕೇಳುಗರಿಗೆ ನಮಸ್ಕಾರ. ಇಂದು ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು, ನಮಸ್ಕಾರ ಸರ್.
6: ನಮಸ್ಕಾರ.
5: ಈಗ ಭಾರತದಲ್ಲಿ ರೈತರಿಗಾಗಿನೇ ಅಂತಾನೆ ಯಾವ್ಯಾವ ಹಕ್ಕುಗಳಿವೆ ಅದನ್ನು ನಾವು ತಿಳ್ಕೋಬೇಕಾಗಿದೆ. ಯಾಕಂದರೆ ರೈತನ ಬಗ್ಗೆ ನಾವು ಒಂದು ಒಳ್ಳೆಯ ಗೌರವ ಇಟ್ಕೊಂಡಿರ್ತೀವಿ, ಅವರ ಕುರಿತಾಗಿ ಕೂಡ ಒಂದಿಷ್ಟು ಮಾಹಿತಿ ಬೇಕಾಗುತ್ತೆ.
6: ಮೊದಲಿಂದಲೂ ನಾವು ಹೇಳುವಂಥದ್ದು ಏನಂದರೆ, ರೈತರು ಭಾರತದ ಬೆನ್ನೆಲುಬು ಅನ್ನುವಂಥದ್ದು. ಯಾಕಂದರೆ ಕೃಷಿ ಪ್ರಧಾನವಾಗಿರುವಂಥ ದೇಶ, ಇಲ್ಲಿ ಕಾನೂನು ಅವರ ರಕ್ಷಣೆಗೆ ಹಲವಾರು ಹಕ್ಕುಗಳನ್ನು ನೀಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದು ಭೂಮಿಯ ಹಕ್ಕು. ರೈತರು ತಮ್ಮ ಭೂಮಿಯ ಮೇಲೆ ಸಂಪೂರ್ಣವಾದ ಕಾನೂನಿನ ಹಕ್ಕಿದೆ. ಕರ್ನಾಟಕದಲ್ಲಂತೂ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1961 ಜಾರಿಯಾಗಿದ್ದು, ಇದರಲ್ಲಿ ಭೂಮಿ ಉಳುಮೆ ಮಾಡುವವರಿಗೆ ಆ ಭೂಮಿ ಮೇಲೆ ಹಕ್ಕು ಸಿಗುತ್ತೆ. ಸರ್ಕಾರ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರೆ, ಯಾವುದೋ ಉದ್ದೇಶಕ್ಕಾಗಿ ಸ್ವಾಧೀನ ಮಾಡಿಕೊಂಡ್ರೆ, 2013 ಬಂದಿರುವಂತಹ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯೋಚಿತ ಪರಿಹಾರ, ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಹಕ್ಕು ಅಧಿನಿಯಮ ಅನ್ನೋದರ ಅಡಿಯಲ್ಲಿ, ಸಣ್ಣದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಂತ ಹೇಳ್ತೇವೆ, ಇದರ ಅಡಿಯಲ್ಲಿ ಸರಿಯಾದ ಪರಿಹಾರವನ್ನು ನೀಡುವಂತಹ ವ್ಯವಸ್ಥೆಗಳಿವೆ. ಇನ್ನೊಂದು ಬೆಳೆ ವಿಮೆ ಹಕ್ಕು. ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು ಅಥವಾ ಬೇರೆ ಬೇರೆ ವಿಮಾ ಹಕ್ಕುಗಳಲ್ಲಿ ರೈತರು ತಮ್ಮ ಬೆಳೆಗೆ ವಿಮೆಯನ್ನು ತೆಗೆದುಕೊಳ್ಳಬಹುದು. ಇದು ಯಾವಾಗ ಅಂದ್ರೆ ನೈಸರ್ಗಿಕ ವಿಕೋಪ ಆದಾಗ, ಬರ ಅಥವಾ ಪ್ರವಾಹದಿಂದ ತಾನು ಬೆಳೆದ ಬೆಳೆ ಹಾಳಾದ್ರೆ ಆಗ ಪರಿಹಾರವನ್ನು ಕೇಳಲಿಕ್ಕೆ ಅಥವಾ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅರ್ಜಿ ಸಲ್ಲಿಸಲು ಹತ್ತಿರದ ಬ್ಯಾಂಕ್ ಅಥವಾ PM ಕಿಸಾನ್ ಪೋರ್ಟಲ್ ಮೂಲಕ ಸಂಪರ್ಕಿಸಬಹುದು.
5: ಈಗ ಮತ್ತು ಬಹಳ ಪ್ರಮುಖವಾಗಿ ಕನಿಷ್ಠ ಬೆಲೆ ಬೆಂಬಲ ಬೆಲೆ, ಅದರ ಬಗ್ಗೆ ಒಂದು ಹಕ್ಕು ಅಂತ ಹೇಳ್ತಾರೆ.
6: ಹೌದು ಹೌದು, ಕನಿಷ್ಠ ಬೆಂಬಲ ಬೆಲೆ ಅಥವಾ ಇದನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳುವಂತದ್ದು. ಸರ್ಕಾರ ಇದನ್ನು ನಿಗದಿಪಡಿಸಿರ್ತದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ತಮ್ಮ ಬೆಳೆ ಮಾರಾಟ ಮಾಡುವಂತಹ ಹಕ್ಕು ರೈತರಿಗಿದೆ. ಮಧ್ಯವರ್ತಿಗಳ ಮೂಲಕ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಹಾಗೆ ಯಾವುದೇ ಮಧ್ಯವರ್ತಿಗಳು ಒತ್ತಾಯಿಸುವಂತಿಲ್ಲ. ರೈತರು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಕನಿಷ್ಠ ಬೆಂಬಲ ಬೆಲೆ, ಅಷ್ಟನ್ನು ಪಡೆದುಕೊಳ್ಳುವಂತಹ ಹಕ್ಕು ಕೂಡ ರೈತರಿಗಿದೆ.
5: ಈ ಕಿಸಾನ್ ಕ್ರೆಡಿಟ್ ಸಂಬಂಧಪಟ್ಟಾಗ ಏನಾದರೂ ಹಕ್ಕು ಇದೆಯಾ ಸರ್?
6: ಸಾಲ ಮತ್ತೆ ಸಹಾಯಧನದ ಹಕ್ಕು ಅಂತ ಹೇಳ್ತೇವೆ ಇದನ್ನು. ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆಯಬಹುದು. ಬ್ಯಾಂಕ್ ಸಾಲ ನಿರಾಕರಿಸಿದ್ರೆ ನಬಾರ್ಡ್ ಅಥವಾ ಜಿಲ್ಲಾಧಿಕಾರಿಗೆ ಇದರ ಬಗ್ಗೆ ದೂರನ್ನು ನೀಡಿ ಬ್ಯಾಂಕ್ ಒಂಬುಡ್ಸ್ಮನ್ಗೂ ದೂರ ನೀಡುವಂತ ಅವಕಾಶ ಇದೆ. ಸರ್ಕಾರ ಕೂಡ ಈ ಸಾಲ ಮನ್ನಾ ಯೋಜನೆ ಘೋಷಿಸಿದ್ರೆ ಅದರ ಸೌಲಭ್ಯಗಳನ್ನು ಕೂಡ ಪಡೆಯುವಂತ ಹಕ್ಕುಗಳಿವೆ.
5: ಈಗ ಪ್ರಮುಖವಾಗಿ ರೈತಾಪಿ ಕೆಲಸ ಮಾಡೋರಿಗೆ ನೀರು ಬಹಳ ಮುಖ್ಯ ಆಗುತ್ತೆ. ಅದನ್ನು ಪಂಪ್ಸೆಟ್ ಮೂಲಕವಾಗಿ ಪಡಿತಿರಬಹುದು, ಕಾಲುವೆಗಳ ಮೂಲಕವಾಗಿ ಪಡಿತಿರಬಹುದು. ಈ ನೀರಿನ ವಿಷಯವಾಗಿ ಅವರಿಗೆ ಏನೇನು ಹಕ್ಕು ಇದೆ?
6: ನೀರಾವರಿ ಅನ್ನುವಂಥದ್ದು ಕೃಷಿಗೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದರಲ್ಲಿ ನೀರಿನ ಹಕ್ಕು ಕರ್ನಾಟಕ ಇರಿಗೇಷನ್ ಆಕ್ಟ್ ಅಡಿಯಲ್ಲಿ ಕಾಲುವೆ, ನದಿ, ಕೆರೆ ನೀರು ಬಳಕೆಗೆ ರೈತರಿಗೆ ಹಕ್ಕಿದೆ. ಅಥವಾ ಈ ನೀರನ್ನು ನಿರಾಕರಿಸಿದರೆ ಯಾರದಾದ್ರೂ ಅಥವಾ ಅಕ್ರಮವಾಗಿ ತಡೆದರೆ ಈ ಆಕ್ಟ್ನ ಅಡಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಲ್ಲಿ ಸಕ್ಷಮ ಪ್ರಾಧಿಕಾರಗಳಿಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಇದರಲ್ಲಿ ಕಲ್ಪಿಸಲಾಗಿದೆ.
5: ನೀರು ಯಾವತ್ತೂ ಅವರಿಗೆ ಸಿಗ್ತಾ ಇರಬಹುದು.

0: ಮಾತ್ರ ಬೆಳೆ ಬೆಳೆಯಕ್ಕೆ ಸಾಧ್ಯ. ಇನ್ನು ಭೂಮಿ ವಿಷಯವಾಗಿ ಸರ್, ಈಗ ಏನು ಕೆಲವು ಅನೇಕ ದಾಖಲೆಗಳ ಬಗ್ಗೆ ಮಾತಾಡ್ತೀವಿ, ಅವು
1: ಭೂಮಿಯ ದಾಖಲೆಗಳಲ್ಲಿ ಮುಖ್ಯವಾಗಿ ಒಂದು ಭೂಮಿಯ ಒಡೆತನ ಇರುವಂಥದ್ದು, ಅಂದರೆ ಪಹಣಿ ಪತ್ರ ಅಥವಾ RTC ಅಂತ ಹೇಳುವಂಥದ್ದು, ಅದನ್ನು ಪಡ್ಕೊಳ್ಳುವಂತಹ ಹಕ್ಕಿದೆ. ಇನ್ನೊಂದು ಮ್ಯೂಟೇಷನ್ ದಾಖಲೆಗಳನ್ನು ಪಡೆಯುವಂಥದ್ದು. ಮ್ಯೂಟೇಷನ್ ಅಂದರೆ ಓನರ್ಶಿಪ್, ಅದರ ಒಡೆತನದ ಬದಲಾವಣೆಗಳು ಎಷ್ಟಾಗಿದೆ ಅನ್ನುವಂಥ ದಾಖಲೆಗಳನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಪಡ್ಕೊಳ್ಬಹುದು. ಕರ್ನಾಟಕದಲ್ಲಿ ಇದನ್ನು ಭೂಮಿ ಪೋರ್ಟಲ್ ಅಥವಾ bhoomi.karnataka.gov.in ಇದರಲ್ಲಿ ಆನ್ಲೈನ್ನಲ್ಲಿ ಪಡ್ಕೊಳ್ಬಹುದು. ಅಥವಾ ದಾಖಲೆ ತಿದ್ದುಪಡಿ ನಕಲಿ ಏನಾದರೂ ಆಗಿದ್ದರೆ ತಮ್ಮ ಯಾವ ತಾಲೂಕಿದೆ ಆ ತಾಲೂಕಿನ ತಹಸೀಲ್ದಾರರಿಗೆ ದೂರನ್ನು ನೀಡಿ ಅದನ್ನು ಸರಿಪಡಿಸಿಕೊಳ್ಳುವಂತಹ ಅವಕಾಶಗಳಿವೆ.
0: ಇಷ್ಟು ಮಾಹಿತಿ ನಮ್ಮ ರೈತರಿಗೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಎಲ್ಲಾ ಕೇಳುಗರ ಮೂಲಕವಾಗಿ ಅವರಿಗೆ ತಲುಪಬೇಕು. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
1: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಬುದ್ಧಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 3:56:54 ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಳಿಸಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9408090103 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು, ನಾವು ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಕಳುಹಿಸಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಹೊತ್ತು. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಪ್ರಶ್ನೆ ಅಲ್ಲ, ಒಂದು ಹಾಡು, ಹಾಡನ್ನು ಪ್ರಸಾರ ಮಾಡಲಾಗುತ್ತೆ. ಆ ಹಾಡನ್ನು ಕೇಳಿಸ್ಕೊಳ್ಳಿ, ಹಾಗೆ ಆ ಹಾಡಿನ ಕುರಿತಾಗಿ ಕೇಳುವಂತಹ ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ತಿಳಿಸಬೇಕು. ಈ ಗೀತೆಯಲ್ಲಿ ಅಭಿನಯಿಸಿದ ನಟಿ ಯಾರು ಅನ್ನೋದು ನಮ್ಮ ಪ್ರಶ್ನೆ. ಗೀತೆ ಪ್ರಸಾರ ಆಗತ್ತೆ, ಈ ಗೀತೆಯಲ್ಲಿ ಅಭಿನಯಿಸಿದಂತಹ ನಟಿಯ ಹೆಸರನ್ನು ನೀವು ನಮಗೆ ಕಳಿಸ್ಬೇಕು.

ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಹೇಳ್ತಾ, ಹಿಂದಿನ ಪ್ರಶ್ನೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ ಈ ಗೀತೆಯಲ್ಲಿ ಅಭಿನಯಿಸಿರುವಂತಹ ನಟಿ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ನೀಡಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಹಾಗೆ ನೇತ್ರಾ ಅವರು ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ, ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಪ್ರಮೀಳಾ ದಾವಣಗೆರೆ, ಪ್ರಸನ್ನ ಕುಮಾರ್ ದಾವಣಗೆರೆ, ಬಾಬಾ ಕಲ್ಯಾಣ್ ಬೆಂಗಳೂರು, ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿ ಹರಿಹರ, ಗೀತಾ ಜೋಶಿ ಕಲಬುರ್ಗಿ, ಎಸ್ಎಂ ಶೋಭಾ ಹಾಸನ, ಶೈಲಜಾ ಕುಲಕರ್ಣಿ ರಾಯಚೂರು, ಸುಬಾನ್ ಕೋರಿ ಹಂಪಸಾಗರ, ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ಹಾಗೆ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ. ಕಳಿಸಿದ ಬಹುತೇಕರ ಉತ್ತರ ಸರಿಯಾಗಿದೆ. ಹಾಗಾದರೆ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ನೋಡುವ ಸಮಯ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಧನಾ ಶಿವದಾಸಿನಿ. ಇವರು ಲಗ್ಜಾಗಲೆ ಅನ್ನುವ ಈ ಹಾಡನ್ನು ಏನು ಕೇಳಿದ್ರಿ, ಇದು ಓಹ್ ಕೌಂತಿ ಚಿತ್ರದ ಹಾಡು. 1964 ಬಿಡುಗಡೆಯಾಗಿದ್ದಂತಹ ಚಿತ್ರದಲ್ಲಿ ಸಾಧನಾ ಶಿವದಾಸಿನಿ ಹಾಗೂ ಮನೋಜ್ ಕುಮಾರ್ ಅವರ ತಾರಾಗಣವಿತ್ತು. ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನು ಕಳುಹಿಸಿ ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಎರಡನೇ ಪ್ರಶ್ನೆ ಪ್ರಶ್ನೆ ಅಲ್ಲ, ಎರಡನೇ ಹಾಡು

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದಿನ ಸವಾಲು ಏನಂತಂದ್ರೆ, ಈಗ ಒಂದು ಪ್ರಸಾರವಾಗುವಂತಹ ಸಂಗೀತವನ್ನ ಕೇಳಬೇಕು. ಈ ಸಂಗೀತವನ್ನ ಕೇಳಿ ಹಾಡನ್ನ ಗುರುತಿಸಬೇಕು. ಹಾಡಿನ ಮೊದಲ ಸಾಲನ್ನ ಬರೆದು ನಮಗೆ ಕಳಿಸಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಈ ಸಂಗೀತವನ್ನ, ಗೀತೆಯ ಶುರುವಿನ ಸಂಗೀತವನ್ನ ಕೇಳಿ ಹಾಡು ಯಾವುದು ಅಂತ ಹೇಳಿ ನೀವು ಕಂಡುಹಿಡಿದು ನಮಗೆ ಕಳಿಸ್ಬೇಕು. ಮೊದಲನೇ ಸಾಲನ್ನ ಬರೆದು ಕಳಿಸ್ಬೇಕು, ಅದು ಸರಿಯಾದ ಉತ್ತರ ಆಗುತ್ತೆ. ಈಗ ಸಂಗೀತ ಪ್ರಸಾರ ಆಗುತ್ತೆ.

ಹೇಳಿದ್ರಲ್ಲ, ಇದು ಯಾವ ಗೀತೆಯ ಮೊದಲು ಬರುವಂತಹ ಸಂಗೀತ ಅಂತ ನೀವು ಕಂಡು ಹಿಡಿದು ನಮಗೆ ಕಳಿಸ್ಬೇಕು. ಸರಿಯಾದ ಉತ್ತರಗಳನ್ನ ನಾನು ಸಹ ಎದುರು ನೋಡ್ತಾ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೇನೆ. 101 ನೆನಪು ಅನ್ನುವ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬಂಧನ ಚಿತ್ರದಿಂದ.

ಹೊಂಬಿಸಿಲೂರ ಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಹೇಳ್ತಾ ಹಿಂದಿನ ನಮ್ಮ ಸವಾಲಿಗೆ ಸರಿಯಾದ ಉತ್ತರವನ್ನ ಯಾರು ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಶಿವಗಂಗಾ ಹೆಬ್ಬಾಳದಿಂದ ರಘುನಾರಾಯಣ್ ಬೆಂಗಳೂರು, ಪಂಚಾಕ್ಷರಿ ಹಿರೇಮಠ ವಿಜಯಪುರ, ಚಂದ್ರಪ್ಪ ಉತ್ತರಹಳ್ಳಿ ಸದಾನಂದ ಹೆಚ್ಎಸ್ಆರ್ ಲೇಔಟ್ ಬೆಂಗಳೂರು, ಹೊನ್ನೂರು ಅಲಿ ಹನುಮಂತಪುರ, ಡಾಕ್ಟರ್ ಮಹೇಂದ್ರ ಬಣಕಾರ್ ದಾವಣಗೆರೆ, ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿ ಹರೀಶ್ ಮಲ್ಲೇಶ್ವರ, ರವಿ ಬಟ್ಲೇರಿ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಕಾಶ್ ಮಾಲವಿ ಮೋಹನ್ ಎಸ್ಜೆ ವೈಟ್ಫೀಲ್ಡ್ ಬೆಂಗಳೂರು ಹಾಗೂ ವಾಣಿಶ್ರೀ ಧಾರವಾಡ. ಇವರಲ್ಲದೆ ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳುವ ಬದಲು ಹಾಡನ್ನೇ ನೀವು ಕೇಳಬಹುದು. ರಂಗ ಎಸ್ ಎಸ್ ಎಲ್ ಸಿ ಚಿತ್ರದ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ರಿ. 4 ಗಂಟೆಗೆ ಸರಿಯಾಗಿ ಇಂದು ಯುವ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗಲಿದೆ, ತಪ್ಪದೇ ಕೇಳಿ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕೊನೆಯ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. 4 ಗಂಟೆಗೆ ಸರಿಯಾಗಿ ಸ್ಫೂರ್ತಿದಾಯಕ ಕಾರ್ಯಕ್ರಮದಲ್ಲಿ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಕಾರ್ಯಕ್ರಮವನ್ನು ಕೇಳಿ ಅಂತ ಹೇಳ್ತಾ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕೇಳಿದಂತಹ ಪ್ರಶ್ನೆಗಳು ಹಾಗೂ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಮೌನಿ ನಾನು ಅನ್ನುವಂತಹ ಹಾಡು ಸೂರ್ಯಕಾಂತಿ ಚಿತ್ರದಿಂದ.

0: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:18. ಸ್ನೇಹಿತರೆ, ಇಂದು ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಪ್ರಯುಕ್ತ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ.
1: ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬೆಂಗಳೂರು ಅಂದರೆ ನಮಗೆ ತಕ್ಷಣವಾಗಿ ನೆನಪಾಗೋದು ಸ್ಟಾರ್ಟಪ್ಗಳು, ಉದ್ಯಮ, ಉದ್ಯೋಗ, ಅವಕಾಶ, ಹೀಗೆ ಹತ್ತು ಹಲವರು. ಹಾಗಾಗಿ ದೇಶದ ವಿವಿಧ ಕಡೆಗಳಿಂದ ಯುವಕ ಯುವತಿಯರು ತಮ್ಮ ಕನಸುಗಳನ್ನು ಹೊತ್ತು ಬೆಂಗಳೂರಿಗೆ ಬರ್ತಾರೆ. ಅದೇ ಕಾರಣಕ್ಕೆ ಇಂದಿನ ನಮ್ಮ ಕಾರ್ಯಕ್ರಮದ ಮಾತು ಕೂಡ ಯುವಕರು ಬೆಂಗಳೂರು ನಗರದಿಂದ ಏನನ್ನ ಬಯಸ್ತಾರೆ ಮತ್ತು ನಮ್ಮ ಬೆಂಗಳೂರು ಯುವಕರಿಂದ ಏನನ್ನ ಬಯಸುತ್ತದೆ ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ. ಅದಕ್ಕೂ ಮುಂಚೆ ಈಗ ಕೇಳುವವರಿಗೊಂದು ಪ್ರಶ್ನೆ. ಬೆಂಗಳೂರಿನ ಯುವಜನರಿಗಾಗಿ ನೀವು ಒಂದು ವಿಷಯವನ್ನು ಬದಲಾಯಿಸಬಹುದಾದರೆ ಏನನ್ನು ಬದಲಾಯಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಸಂದೇಶಗಳ ಮೂಲಕ ಹಾಗೂ ಧ್ವನಿ ಸಂದೇಶಗಳ ಮೂಲಕ ಕಳುಹಿಸಬಹುದು. ದೂರವಾಣಿ ಸಂಖ್ಯೆ 0802228106. ವಾಟ್ಸಪ್ ಸಂಖ್ಯೆ 9480901013. ಮಾತನಾಡುತ್ತಿರುವವರ ಪರಿಚಯ, ನನ್ನ ಹೆಸರು ಅನ್ವಿತಾ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ನಾನು ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆಯುತ್ತಿದ್ದೇನೆ.
2: ನಿಮ್ಮ ಮುಂದಿರುವ ಧ್ವನಿ ಕುಸುಮಾಸಿ ಎಂಬ ಹೇಳಿ ಕರ್ನಾಟಕದ ಕಾಶ್ಮೀರ ಎಂದೇ ಪ್ರಸಿದ್ಧವಾಗಿರುವಂತಹ ಕೊಡಗಿನಿಂದ ಬಂದಿದ್ದೇನೆ. ಪ್ರಸ್ತುತವಾಗಿ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ಪದವೀಧರರಾಗಿ ವ್ಯಾಸಂಗ ಮಾಡುತ್ತಿದ್ದೇನೆ.
3: ನಮಸ್ತೆ, ನಾನು ಉಷಾ ಚಕ್ರಸಾರಿ, ಶಿವಮೊಗ್ಗದಿಂದ ಬಂದಿದ್ದೀನಿ. ಪ್ರಸ್ತುತ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯಾಗಿದ್ದೀನಿ.
2: ಚರ್ಚೆಯನ್ನು ಮುಂದುವರಿಸಲಿಕ್ಕೂ ಮುಂಚೆ ನಿಮ್ಮ ಮುಂದಿದೆ ಸಾಂಗ್.

0: ಹಲೋ ಕೇಳಿದ್ರೆ ಬನ್ನಿ ಬೆಂಗಳೂರು ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡೋಣ. ನಿಮ್ಮ ಮುಂದೆ ಇವಾಗ ಇದಾವೆ ಸ್ವಲ್ಪ ಪ್ರಶ್ನೆಗಳು. ಹೇಳಿ ಅನ್ವಿತ ಅವರೇ, ನಿಮ್ಗೆ ರಾಜ್ಯಶಾಸ್ತ್ರ ಹಾಗೂ ಉಷಾ ಚಕ್ರಸಾಲಿ ಅವರೇ, ನೀವು ಅರ್ಥಶಾಸ್ತ್ರ ಕಲಿತಾ ಇದ್ದೀರಾ. ನೀವು ಈ ಅಧ್ಯಯನ ಮಾಡಲಿಕ್ಕೆ ನಿಮ್ಮ ಸ್ಫೂರ್ತಿ ಏನು ಹೇಳ್ಬೋದೇ?
1: ನಾನು ರಾಜ್ಯಶಾಸ್ತ್ರವನ್ನು ಕಲಿತಿದ್ದೀನಿ. ನನ್ನ ಪ್ರಕಾರ ಸರ್ಕಾರ ಬಗ್ಗೆ ತಿಳ್ಕೊಳ್ಳೋದು ಅಂದರೆ ಈಗ ಸರ್ಕಾರ ಚುನಾವಣೆಗಳ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಪಕ್ಷಗಳ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ರಾಜ್ಯಶಾಸ್ತ್ರ ಅಂತ ನನಗನ್ಸಲ್ಲ. ಈಗ ಪ್ರತಿನಿತ್ಯ ಜೀವನದಲ್ಲೂ ರಾಜಕೀಯ ನಮ್ಮ ಜೊತೆಗೆ ಇರುತ್ತೆ. ನಾವು ಪಡೆಯೋ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಸಾರಿಗೆ ಇರ್ಬೋದು, ರಸ್ತೆ ಇರ್ಬೋದು, ಅಥವಾ ನಾವು ಉದ್ಯೋಗದ ಅವಕಾಶಗಳವರೆಗೂ ಸರ್ಕಾರದ ಡಿಸಿಷನ್ಸ್ ಮತ್ತು ಪಬ್ಲಿಕ್ ಪಾಲಿಸಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ನಮಗೆ ಅವಕಾಶಗಳು ಸಿಗ್ತಿದೆಯಾ ಅನ್ನೋದು ಕೂಡ ಅವಲಂಬಿತವಾಗಿರುತ್ತೆ. ಹಾಗಾಗಿ ನಾನು ಈ ಸರ್ಕಾರದ ನಿರ್ಧಾರಗಳ ಜೊತೆಗೆ ಅವು ಹೇಗೆ ಸಾಮಾನ್ಯ ಜನರ ಮೇಲೆ ಒಂದು ಪರಿಣಾಮವನ್ನು ಬೀರ್ತಿದ್ದಾವೆ ಹಾಗೂ ನಾವು ನಾಗರಿಕರಾಗಿ ನಮ್ಮ ಕರ್ತವ್ಯಗಳೇನು ಎಂಬುದನ್ನು ತಿಳ್ಕೋಬೇಕು ಅಂತ ರಾಜ್ಯಶಾಸ್ತ್ರವನ್ನು ಓದ್ತೀನಿ.
2: ನನ್ನ ಪ್ರಕಾರ ರಾಜ್ಯಶಾಸ್ತ್ರ ಅನ್ನೋದು ಸಮಾಜದ ಭದ್ರತೆಗೆ ಬುನಾದಿ ಆದರೆ ಅರ್ಥಶಾಸ್ತ್ರ ದೇಶದ ಆರ್ಥಿಕತೆಗೆ ಭದ್ರ ಬುನಾದಿ. ಆದ್ದರಿಂದ ಪ್ರತಿಯೊಬ್ಬ ಸಾಮಾನ್ಯನಲ್ಲೂ ಸಾಮಾನ್ಯವಾಗಿರಬೇಕಾದ ಜ್ಞಾನ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಹಾಗೆ ಕೇಳಿದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಲ್ಯಾಂಡ್ಲೈನಲ್ಲಿ ಕಾಲ್ ಮಾಡಬಹುದು. ಮುಂದೆ ಹೋಗ್ತಾ ಎರಡನೇ ಪ್ರಶ್ನೆ, ಸರ್ಕಾರಿ ನೌಕರಿ ಸಿಕ್ತು ಅಂತ ಹೇಳಿದ್ರೆ ಲೈಫ್ ಸೆಟಲ್ ಅಪ್ಪ ಅಂತ ಹೇಳ್ತಿದ್ದ ಒಂದು ಕಾಲ ಇತ್ತು, ಆದರೆ ಈಗಿನ ಯುವ ಜನತೆಗೆ ಅದು ಸ್ವಲ್ಪ ಚೇಂಜ್ ಆಗಿದೆ. ಸೊ ಆ ಕಾರಣ ಉಷಾ ಅವರೇ ಹೇಳಿ, ನಿಮ್ಮ ಈಗಿನ ಯುವ ಜನತೆಯ ಬಗ್ಗೆ, ಈಗಿನ ಯುವ ಜನತೆ ಯಶಸ್ಸು ಅಂತ ಹೇಳಿದ್ರೆ ಏನಂತ ಯೋಚನೆ?
2: ಉದಾಹರಣೆಗೆ ಹರನ್ ಇಂಡಿಯಾ ಅಂಡರ್ 30 ಅನ್ನೋ ಒಂದು ಸಮೀಕ್ಷೆ ಪ್ರಕಾರ ಬೆಂಗಳೂರು ಅನ್ನೋದು ಭಾರತದಲ್ಲಿ ಅತಿ ಹೆಚ್ಚು ಯುವ ಉದ್ಯಮಿಗಳನ್ನ ಹೊಂದಿರೋ ನಗರ ಆಗಿ ಹೊರಹೊಮ್ಮುತ್ತಿದೆ. ಇದಕ್ಕೆ ಕಾರಣ ಏನು? ಈಗ ನೀವು ಆಗ್ಲೇ ಹೇಳಿರೋ ಹಾಗೆ ಯಾರು ಸಾಕಪ್ಪ ನನ್ನ ಲೈಫ್ ಸೆಟಲ್ ಆದ್ರೆ ಅಂತ ನಿಲ್ತಾ ಇಲ್ಲ, ಮುಂದೆ ಮುಂದೆ ಮುಂದೆ ಹೋಗ್ತಾ ಇದಾರೆ. ಯಾವ ರೀತಿ ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಸ್ವಾವಲಂಬನೆ ಆಗಿರುವ ಬೆಳವಣಿಗೆಯನ್ನ ಮುಂದೆ ಹುಡ್ಕೊಂಡು ಹೋಗ್ತಾ ಇದಾರೆ. ಆದ್ರಿಂದ ಸ್ವಾವಲಂಬನೆ ಅನ್ನೋದು ಈಗಿನ ಯಶಸ್ಸಿನ ಮಂತ್ರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ನನ್ನ ಪ್ರಕಾರ ನೀವು ಹೇಳ್ದಂಗೆ ಈಗಿನ ಯುವಕರಿಗೆ ಒಂದು ಹುದ್ದೆ ತಗೊಂಡ್ಬಿಟ್ರೆ ಅಥವಾ ಒಳ್ಳೆ ಸಂಬಳ ಇತ್ತು ಅಂತ ಅಂದ್ರೆ ಅವ್ರಿಗೆ ಯಶಸ್ಸು ಸಿಕ್ತು ಅಂತ ಅವ್ರು ಅನ್ಕೊಳ್ಳಲ್ಲ. ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಖುಷಿ ಇದೆಯಾ, ಅಥವಾ ನಾವು ಮಾಡೋ ಕೆಲಸದಲ್ಲಿ ತೃಪ್ತಿ ಇದೆಯೇ, ಅಥವಾ ನಾವೀಗ ಯಾವುದೋ ಒಂದು ನಮ್ಗೆ ಇನ್ನು ಮುಂದೆ ಏನೋ ಒಂದು ಕನಸುಗಳಿರುತ್ತೆ, ಆ ಕನಸಿನಡೆಗೆ ನಾವು ಹೋಗ್ತಿದೀವ, ನಿನ್ನೆಗಿಂತ ನಾವು ಇವತ್ತು ಬೆಟರ್ ಆಗಿದ್ದೀವ, ಹಂಗಿದ್ರೆ ಮಾತ್ರ ಅವ್ರು ಯಶಸ್ಸು ಅಂತ ಅನ್ಕೋತಾರೆ ಅನ್ಕೋ.
0: ಹಾಗೆ ಮುಂದೆ ಹೋಗ್ತಾ ಯಶಸ್ಸು ಅಂತ ಹೇಳಿ ಯಶಸ್ಸಿನ ಭವ್ಯ ಭಾರತದ ಯಶಸ್ಸಿನ ಪ್ರಜೆಗಳು ನೀವು ಕೂಡ ಉತ್ತರ, ನಿಮ್ಮ ಉತ್ತರ ಕೂಡ ನಮಗೆ ತುಂಬ ಬೇಕಾಗ್ತದೆ. ಆ ಕಾರಣ ಬೇಗ ಬೇಗ ದೂರವಾಣಿ ಸಂಖ್ಯೆಯಲ್ಲಿ ಮೆಸೇಜನ್ನು ಕಳಿಸುವಂಥದ್ದು ನಮಗೆ ತುಂಬ ಖುಷಿ ಆಗ್ತದೆ. ಮುಂದೆ ಹೋಗ್ತಾ, ಭಾರತ ಅನ್ನುವಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ದೇಶ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಕ್ಕೆ ಬರ್ತಾರೆ. ಆದರೆ ಆ ಕಾರಣ ಅವರು ಆಡಿ ಬೆಳೆದ ಪರಿಸರ ಹಾಗೂ ಅವನ ಮನೆಯ ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅವರ ಕನಸಿನ ಮೇಲೆ ಪರಿಣಾಮ ಬೀರಬಹುದು ಅಂತ ಕೇಳ್ಬೋದೆ?
1: ನನ್ನ ಪ್ರಕಾರ ಈಗ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಬೇರೆ ಬೇರೆ ಇದ್ರೂ ಕೂಡ ವಿದ್ಯಾರ್ಥಿಗಳ ಕನಸುಗಳು ಒಂದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಈಗ ಆರ್ಥಿಕವಾಗಿ ತುಂಬ ಬಲಶಾಲಿಯಾಗಿ ಇಲ್ಲದೆ ಇರೋರು ಮತ್ತು ಬಲಶಾಲಿಯಾಗಿರೋರು ಇಬ್ಬರು ವಿದ್ಯಾರ್ಥಿಗಳು ನಾವು ನಾಗರಿಕ ಸೇವೆಗೆ ಸೇರಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿರ್ಬೋದು. ಆದರೆ ಅವರು ಅದ ತಮ್ಮ ಗುರಿಯನ್ನು ತಲುಪುವಾಗ ಅದಕ್ಕೆ ಆರ್ಥಿಕವಾಗಿ ಸಂಕಷ್ಟ ಉಂಟಾಗ್ಬೋದು ಅಥವಾ ಪರಿಣಾಮ ಬೀರ್ಬೋದು. ಈಗ ಉದಾಹರಣೆಗೆ ನಮ್ಮ ಚಾಣಕ್ಯ ವಿಶ್ವವಿದ್ಯಾಲಯದಲ್ಲೇ ನೋಡಿದ್ರೆ ನಾಗರಿಕ ಸೇವೆಗೆ ತರಬೇತಿ ಇದೆ, ಜೊತೆಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ. ಅದರಿಂದಾಗಿ ಆರ್ಥಿಕವಾಗಿ ಕಷ್ಟದಲ್ಲಿ ಇರೋರು ಕೂಡ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಸಹಾಯವಾಗುತ್ತೆ.
2: ನಿತಾ ಅವ್ರು ಹೇಳಿದ ಹಾಗೆ ಕನಸುಗಳೊಂದೇ, ಆದರೆ ಆ ಕನಸುಗಳಿಗೆ ದಾರಿ ಬಣ್ಣ ತುಂಬರು ದಾರಿಗಳು ಬೇರೆ ಬೇರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಯುವಜನರೇ, ನಿಮ್ಮ ಮುಂದೆ ಹೇಳುವಂಥದ್ದು ಹೇಳೋದಾದ್ರೆ, ಇಂದಿನ ಯುವ ಜನರು ಹೆಚ್ಚು ಆಕಾಂಕ್ಷಿಗಳೇ ಅಥವಾ ಅವರ ಮೇಲಿನ ಒತ್ತಡ ಹೆಚ್ಚಾಗಿ ಅವರು ತುಂಬಾ ಖಿನ್ನತೆ ಒಳಗಾಗಿದ್ದಾರೆ?
2: ನನ್ನ ಪ್ರಕಾರ ಎರಡು. ಸಮಾಜ ಬದಲಾಗ್ತಿದ್ದ ಹಾಗೆ ಸ್ಪರ್ಧೆಗಳು ಹೆಚ್ಚಾಗ್ತಾ ಹೋಗಿದೆ. ಸ್ಪರ್ಧೆಗಳು ಹೆಚ್ಚಾಗ್ತಿದ್ದ ಹಾಗೆ ಆಕಾಂಕ್ಷೆಗಳು ಹೆಚ್ಚಾಗುತ್ತೆ. ಆಕಾಂಕ್ಷೆಗಳು ಹೆಚ್ಚಾದ್ರೆ ಒತ್ತಡ ಅದನ್ನ ಪೂರೈಸ್ಕೋಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗಿ ಆಗುತ್ತೆ. ಆದ್ರಿಂದ ಅದ ಅಥವಾ ಇದ ಅನ್ನೋದಕ್ಕಿಂತ ಎರಡನ್ನ ಒಟ್ಟಿಗೆನೆ ನೋಡೋದು ಉತ್ತಮ ಅಂತ ನನ್ಗನ್ಸ್ತು.
1: ನನ್ನ ಪ್ರಕಾರ ಎರಡೂ ಹೆಚ್ಚಾಗಿದೆ. ಯಾಕಂದರೆ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಈಗ ಅವಕಾಶ ಮತ್ತು ಆಯ್ಕೆ ಬಗ್ಗೆ ಮಾಹಿತಿ ಹೆಚ್ಚಿದೆ. ಈಗಿನ ವಿದ್ಯಾರ್ಥಿಗಳು ಹೆಂಗೆ ಅಂದರೆ ನಾವು ಮುಂದೆ ಯಾವ ಫೀಲ್ಡಿಗೆ ಹೋಗಬೇಕು, ಏನು ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಒಳ್ಳೆಯ ಒಂದು ಜ್ಞಾನ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಅವರ ಗುರಿ ಕಡೆಗೆ ಹೋಗೋಕ್ಕೆ ತುಂಬ ಸಹಾಯ ಆಗುತ್ತೆ. ಜೊತೆಗೆ ಈಗ ಹೇಗೆ ಮಾಹಿತಿನೂ ಹೆಚ್ಚಾಗಿದೆಯೋ ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಜೊತೆಗೆ ಅವರು ಬೇರೆಯವರ ಒಟ್ಟಿಗೆ ಹೋಲಿಕೆ ಮಾಡ್ಕೋಬೋದು. ಅವರಿಗೆ ಬೇಗ ಏನೋ ಒಂದು ಅವಕಾಶ ಸಿಕ್ತು, ನಂಗಿನ್ನೂ ಸಿಕ್ಕಿಲ್ಲ ಅಂತ ಆ ರೀತಿಯಿಂದಾಗಿ ಅವ್ರಿಗೆ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು.
0: ಸೊ ಅಕರ್ಣ, ಇಂದಿನ ಯುವಜನತೆ ಹೆಚ್ಚು ಖಿನ್ನತೆ ಹಾಗೂ ಆಕಾಂಕ್ಷೆಗಳಿಂದ ಮೆರಿತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ, ನಿಮ್ಮ ಪೀಳಿಗೆ ಬಗ್ಗೆ ವಯಸ್ಕರು ಸಾಮಾನ್ಯವಾಗಿ ಒಂದಲ್ಲ ಒಂದು ಊಹಾಪೋಹಗಳನ್ನ ಮಾಡ್ತಾನೆ ಇರ್ತಾರೆ. ಆ ಕಾರಣಕ್ಕೋಸ್ಕರ ಆ ಊಹೆಗಳಲ್ಲಿ ನೀವು ಒಪ್ತೇ ಇರುವಂತ ಯಾವ್ದಾದ್ರು ಊಹೆ ನೀವು ಹೇಳ್ಬೋದಾ?
1: ನನಗೆ ಅನಿಸೋ ಮಟ್ಟಿಗೆ ಈಗ ಹಿಂದಿನ ಕಾಲದವ್ರು ಹೇಳ್ತಾರೆ, ನಾವು ತುಂಬ ಕಷ್ಟಪಡ್ತಿದ್ವಿ, ನಮಗೇನೋ ಅವಕಾಶವೇ ಇರಲಿಲ್ಲ, ನಿಮಗೀಗ ಅವಕಾಶಗಳು ತುಂಬ ಇದೆ, ನೀವೇನು ಉಪಯೋಗಿಸ್ಕೊಳ್ಳೋದೇ ಇಲ್ಲ, ನೀವೇನು ಮಾಡೋದೇ ಇಲ್ಲ, ನಿಮಗೇನು ಸಮಸ್ಯೆಗಳೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಿಜ, ಅವ್ರಿಗೆ ಅವಕಾಶಗಳು ಕಡಿಮೆ ಇತ್ತು. ಆದರೆ ಈಗ ನಮಗೆ ಅವಕಾಶಗಳಿದೆ, ಅದ್ರ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ. ಅದು ಅಲ್ಲದೆ ಈ ಕಾಲಕ್ಕೆ ತಕ್ಕಂತೆ ಸಮಸ್ಯೆಗಳು ಬೇರೆ ಬೇರೆನೇ ಇರುತ್ತೆ. ಈಗಿನ ಕಾಲದ ಸಮಸ್ಯೆ ಏನಪ್ಪ ಅಂದರೆ, ನಮ್ಮ ಹತ್ರ ಅವಕಾಶಗಳು ಇದೆ, ಮಾಹಿತಿನೂ ಇದೆ, ಎಲ್ಲ ಇದೆ. ಆದರೆ ಇರೋ ಡಿಸ್ಟ್ರಾಕ್ಷನ್ಗಳ ಮಧ್ಯದಲ್ಲಿ ನಾವು ಹೇಗೆ ನಮ್ಮ ಗುರಿಯನ್ನು ತಲುಪ್ತೀವಿ ಅನ್ನೋದು ಕೂಡ ಒಂದು ಸಮಸ್ಯೆ ಆಗಿದೆ.
2: ನನ್ನ ಪ್ರಕಾರ ಹೇಳೋದಾದರೆ ಅವ್ರು ಮಾಡೋ ಎಲ್ಲ ಊಹೆಗಳು ಸರಿಯಲ್ಲ. ಉದಾಹರಣೆಗೆ ಅವ್ರು ಹೇಳ್ತಿರ್ತಾರೆ, ಈಗಿನ ಕಾಲದಲ್ಲಿ ನೀವು ಕಷ್ಟಪಟ್ಟೆ ಗೊತ್ತಿರೋ ನಿಮಗೆ ಬರೀ ಸೋಮಾರಿಗಳು ಅಂತ. ಆದರೆ ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ನ ಜಾಸ್ತಿ ನಂಬ್ತೀವಿ. ಹಾಗಂತ ಅವ್ರು ಹೇಳೋ ಎಲ್ಲ, ಅವ್ರು ಮಾಡೋ ಎಲ್ಲ ಊಹೆಗಳು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರು ಹೇಳ್ತಿರ್ತಾರೆ, ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ಹೇಗೆ ಬೇಕೋ ದುಡ್ಡು ಖರ್ಚು ಮಾಡ್ತಿರ್ತಾರೆ, ಮುಂದೆ ಕಷ್ಟಕ್ಕಾಗಬೇಕು, ಅವ್ನು ಇಟ್ಕೊಳ್ಳಿ ಕೂಡಿಸಿಡಿ ಅಂತ ಅವ್ರು ಹೇಳ್ತಿರ್ತಾರೆ. ಆದರೆ ನಾವು ಅದನ್ನು ಮಾಡೋದಿಲ್ಲ. ಯಾಕಂದರೆ ನಾವು ಪ್ರೆಸೆಂಟಲ್ಲಿ ಜೀವಿಸೋದಕ್ಕೆ ಬಯಸ್ತಿರ್ತೀವಿ ನಿಜ, ಆದರೆ ನಮ್ಮ ಫ್ಯೂಚರ್ಗೆ, ನಮಗೆ ಮುಂದೆ ಬರೋ ಕಷ್ಟಕ್ಕೆ ನಾವು ಕೂಡಿಡಬೇಕಾಗಿರೋದು ನಮ್ಮ ಧರ್ಮನೇ. ಆ ಮಾತನ್ನು ನಾವು ಕೇಳೋದಿಲ್ಲ. ಹಾಗಾಗಿ ಎಲ್ಲ ಊಹೆಗಳು ಸರಿಯಲ್ಲ, ಹಾಗೆ ಎಲ್ಲ ಊಹೆಗಳು ತಪ್ಪು ಅಲ್ಲ.
0: ಊಹಾಪೋಹಗಳನ್ನು ಮುಂದೆ ಹಾಕ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಕೇಳಿದ್ರೆ ನಿಮ್ಮಲ್ಲಿದೆ ಇವಾಗ ಕೆಳಗಿನ ಈ ಹೇಳಿಕೆಗಳ ಮೇಲೆ ನಿಮ್ಮ ನಿಲುವೇನು ಅಂತ ಹೇಳುವಂಥದ್ದು. ಸೊ ಮೊದಲನೆಯ ವಾಕ್ಯ ಏನು ಅಂತ ಹೇಳಿದ್ರೆ, ಇಂದಿನ ಯುವಜನರಿಗೆ ಹಿಂದೆಗಿಂತಲೂ ಹೆಚ್ಚಿನ ಅವಕಾಶಗಳು ಇವೆ ಅನ್ನುವಂಥದ್ದು. ಇದಕ್ಕೆ ಒಪ್ತೀರಾ ಒಪ್ಪಲ್ವಾ?
1: ನಾನು ಒಪ್ತೀನಿ, ಆದರೆ ಅವಕಾಶಗಳ ಜೊತೆಗೆ ಸ್ಪರ್ಧೆನೂ ಹೆಚ್ಚಾಗಿದೆ.
2: ಆ ಸ್ಪರ್ಧೆಗೆ ಸ್ಪರ್ಧಾರ್ಥಿಗಳು ಕೂಡ ಜಾಸ್ತಿ ಆಗಿದ್ದಾರೆ.
0: ಈಗ ಅನ್ವಿತಾ ಅವರ ಒಪ್ಪಿಗೆ ಹಾಗೂ ಉಷಾ ಅವರ ಒಪ್ಪಿಗೆಯನ್ನು ನೋಡ್ತಾ ನೀವು ಕೂಡ ಒಪ್ಪುತ್ತೀರಾ ಒಪ್ತಿಲ್ಲವಾ ಅಂತ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತೇನೆ. ಸೊ ಮುಂದಿನ ಸ್ಟೇಟ್ಮೆಂಟ್ ಹೇಗಿದೆ? ಉತ್ತಮ ವೃತ್ತಿ ಜೀವನಕ್ಕೆ ಪದವಿ ಇನ್ನೂ ಅತ್ಯಂತ ಸುರಕ್ಷಿತವಾದ ಮಾರ್ಗವಾಗಿದೆ.
2: ನಾನು ಇದನ್ನ ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಪದವಿ ಬೇಕು, ಹಾಗಂತ ಪದವಿ ಒಂದೇ ಅಂತ ನಾನು ಹೇಳೋದಿಲ್ಲ.
1: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಯಾಕಂದರೆ ಪದವಿ ಜೊತೆಗೆ ಪದವಿಯಲ್ಲಿ ಕಲ್ತಿದ್ದ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸೋಕ್ಕೂ ನಮಗೆ ಬರಬೇಕು.
0: ವಿಪರ್ಯಾಸ ನೋಡಿ, ಪದವೀಧರರೇ ಪದವಿಯ ಬಗ್ಗೆ ಪದವಿ ಅನ್ನುವಂಥದ್ದು ಇನ್ನೂ ಕೂಡ ಸುರಕ್ಷಿತ ಮಾರ್ಗ ಅಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ಆಯ್ಕೆ ಏನು ಅಂತ ಹೇಳಿದರೆ, ಯಾರೇ ಆಗಲಿ ಯಶಸ್ವಿಯಾಗಬಹುದಾದಂತಹ ನಗರ ಬೆಂಗಳೂರು ಅನ್ನುವಂಥದ್ದು. ನೀವು ಒಪ್ತೀರಾ?
1: ನಾನು ಇದನ್ನು ಸಂಪೂರ್ಣವಾಗಿ ಒಪ್ಪಲ್ಲ. ಎಲ್ಲರಿಗೂ ಇದು ಯಶಸ್ಸು ಸಿಕ್ಕೇ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳೋಕ್ಕಾಗಲ್ಲ.
2: ನಾನು ಇದನ್ನು ಭಾಗಶಃ ಒಪ್ತೀನಿ. ಯಾಕೆ ಅಂತಂದರೆ, ಬೆಂಗಳೂರು ಕೊಡೋ ಕಲಿಸೋವಂಥ ಪಾಠವನ್ನು ನಾವು ಸರಿಯಾಗಿ ಕಲಿತಿದ್ದೇ ಆದರೆ ಒಂದಲ್ಲ ಒಂದು ರೀತಿಯಾಗಾದರೂ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಂಡೇ ಕಾಣ್ತೀವಿ.
0: ಹಾಗೆ ಕೊನೆಯ ಸ್ಟೇಟ್ಮೆಂಟನ್ನು ನೋಡ್ತಾ, ನಮ್ಮ ಪೀಳಿಗೆ ತುಂಬ ಆತುರದ ಪೀಳಿಗೆ.
1: ನಾನು ಇದನ್ನು ಭಾಗಶಃ ಒಪ್ತೇನೆ.
2: ನಾನು ಬಹುಶಃ ಒಪ್ಲಿಕ್ಕಿಲ್ಲ. ಯಾಕಂದರೆ ನಾವು ಟೈಮ್ ಈಸ್ ಮನಿ ಅಂತ ನಂಬೋರು. ಹಾಗಾಗಿ ಎಷ್ಟು ಕಡಿಮೆ ಸಮಯದಲ್ಲಿ ಎಷ್ಟು ದೊಡ್ಡದಾಗಿ ಅಚೀವ್ ಮಾಡೋಕ್ಕಾಗುತ್ತೋ ಅದನ್ನು ನಾನು ನೋಡೋರು. ಹಾಗಾಗಿ ನಾನು ಇದನ್ನು ಒಪ್ಪೋದಿಲ್ಲ.
0: ಸೊ ಆತುರದ ಪೀಳಿಗೆ ನಿಮ್ಮ ಮುಂದಿದೆ. ಮುಂದಿನ ಸಾಂಗ್.

0: ಗೀತಾ ಜೋಶಿ ಕಲಬುರ್ಗಿ ಇವರಿಂದ ಒಂದು ಒಂದು ಪ್ರಶ್ನೆ ಬಂದಿದೆ ಅಂತ ಹೇಳಿದರೆ, ಇಂದಿನ ಯುವಜನತೆ ಹೆಚ್ಚಾಗಿ ಮಾದಕ ವಸ್ತುಗಳ ವ್ಯಸನಿಗಳು ಆಗ್ತಾ ಇದ್ದಾರೆ, ಹಾಗೆಯೇ ಆತ್ಮಹತ್ಯೆ ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಅತಿಯಾದ ಸ್ವತಂತ್ರ ಇರಬಹುದಾ ಅಂತ ಕ್ವಶನ್ ಕೇಳಿದ್ದಾರೆ. ನಿಮ್ಮ
1: ನನ್ನ ಪ್ರಕಾರ ಮಾದಕ ವ್ಯಸನಿಗಳಾಗೋ ಕಾರಣ ಸ್ವತಂತ್ರ ಇರಬಹುದೇನೋ, ಆದರೆ ಆತ್ಮಹತ್ಯೆಗೆ ಕಾರಣ ಅವರು ಅವರ ಮಾನಸಿಕ

0: ಮಾನಸಿಕ ಖಿನ್ನತೆ ಮತ್ತು ಒತ್ತಡಗಳಿಂದಾಗಿರ್ಬೋದು.
1: ನಾನು ಕೂಡ ಆತ್ಮಹತ್ಯೆ ಅಥವಾ ಮಾದಕ ವ್ಯಸನಿಗೆ ಅದು ಸ್ವತಂತ್ರನೇ ಇರ್ಬೋದು, ಆತ್ಮಹತ್ಯೆಗೆ ಕಾರಣ ಬಹುಶಃ ಅವರ ಮಾನಸಿಕ ಸ್ಥಿತಿ ಆಗಿರ್ಬೋದು ಅಂತ ನಾನು ಅನ್ಕೋತೀನಿ.
2: ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ ಉತ್ತಮವಾದಂತಹ ಮಾರ್ಗದರ್ಶನ ಇಲ್ಲೇ ಇರುವಂಥದ್ದು, ಅದು ಸ್ಕೂಲಲ್ಲೇ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು, ಅವರಿಗೆ ಕರೆಕ್ಟ್ ಆದಂತಹ ಮಾರ್ಗದರ್ಶನ ಸಿಗದೆ ಆತ್ಮಹತ್ಯೆ ಮತ್ತು ವ್ಯಸನ ಆಗ್ತಿದೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದಿನ ಸೆಗ್ಮೆಂಟಿಗೆ ಹೋಗ್ತಾ ಮುಂದಿನ ಸೆಗ್ಮೆಂಟ್ ಅನ್ನು ನೋಡ್ತಾ ಇದ್ದಾರೆ ಅಮಿತಾ ಅವರು.
0: ಬನ್ನಿ ಈಗ ನಾವು ಬೆಂಗಳೂರಿನ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಈಗ ಸಾಮಾನ್ಯ ವಿದ್ಯಾರ್ಥಿ ಪಾಲಿಗೆ ಬೆಂಗಳೂರು ಇನ್ನೂ ಅವಕಾಶಗಳ ನಗರ ಅಂತ ನಿಮ್ಮಿಬ್ಬರಿಗೂ ಅನಿಸುತ್ತಾ?
1: ಖಂಡಿತ, ಬೆಂಗಳೂರು ಬೆಳೆದಿದ್ದ ಹಾಗೆ ಅವಕಾಶಗಳು ಕೂಡ ಬೆಳೀತಾನೆ ಇವೆ.
2: ಅವಕಾಶ ಅಂತ ಹೇಳಿದ್ರೆ ಇವಾಗ ನೋಡ್ಬೋದು ರಾಮೇಶ್ವರಂ ಕೆಫೆ ಆಗಿರ್ಬೋದು ಅಥವಾ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅವಕಾಶಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಅಂದ್ರೆ ನಿಮ್ಮ ಪ್ರಕಾರ ಅವಕಾಶಗಳು ಇನ್ನೂ ಹೆಚ್ಚಾಗ್ತಾನೆ ಇವೆ ಅಂತ?
2: ಖಂಡಿತವಾಗಿ.
1: ಖಂಡಿತ.
0: ಹಾಗಾದ್ರೆ ಬನ್ನಿ, ಯುವಜನರ ಮೇಲೆ ಹೆಚ್ಚು ಪರಿಣಾಮ ಬೀರೋದು ಯಾವುದು, ಅದು ಅವಕಾಶಗಳ ಕೊರತೆ ಆಗಿರ್ಬೋದಾ ಅಥವಾ ಅವಕಾಶಗಳಿಗೆ ಸಮಾನ ಪ್ರವೇಶದ ಕೊರತೆನ?
2: ಇವಾಗ ತಾನೇ ಹೇಳಿದಂತೆ ಅವಕಾಶಗಳಿಗೆ ಯಾವುದೇ ರೀತಿಯಾದಂತಹ ಕೊರತೆ ನಮ್ಮ ಬೆಂಗಳೂರಲ್ಲಿ ಇಲ್ಲ.
1: ಹಾ, ಈ ಸಮಸ್ಯೆ ಏನಿರೋದಂದ್ರೆ ಅವಕಾಶಗಳಿಗೆ ಸಮಾನವಾದ ಪ್ರವೇಶದ ಕೊರತೆ. ಯಾಕಂದ್ರೆ ಎಲ್ಲರೂ ಒಂದೇ ತರದ ಬ್ಯಾಕ್ಗ್ರೌಂಡ್ ಇಂದ ಬಂದಿರಲ್ಲ, ಒಬ್ರು ಆರ್ಥಿಕವಾಗಿ ಸದೃಢವಾಗಿರೋರು ಬಂದಿರ್ತಾರೆ, ಒಬ್ರು ಆರ್ಥಿಕವಾಗಿ ಹಿಂದೆ ಉಳಿದಿರೋರು ಬಂದಿರ್ತಾರೆ. ಅವರಿಬ್ರು ಒಟ್ಟಿಗೆ ಬೆಂಗಳೂರಿಗೆ ಕಾಲಿಟ್ಟಾಗ ಇಬ್ಬರಿಗೂ ಒಂದೇ ತರದ ಉದ್ಯೋಗಾವಕಾಶ ಸಿಗುತ್ತೆ ಅಂತ ಹೇಳಿಕ್ಕಾಗೋದಿಲ್ಲ. ಆದ್ರಿಂದ ಪ್ರವೇಶದ ಕೊರತೆ ಅಂತ ಹೇಳ್ಬೋದು ಅಷ್ಟೇ.
2: ಇವಾಗ ನೋಡೋದಾಯ್ತು ಅಂತ ಹೇಳಿದ್ರೆ ಬೆಂಗಳೂರಲ್ಲೇ ತುಂಬಾ ರೀತಿಯಾದಂತಹ ಸ್ಕೂಲ್ಸ್ ಇದೆ, ಒಂದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಇನ್ನೊಂದು ಹೈಟೆಕ್ ಸ್ಕೂಲ್ ಇರ್ಬೋದು. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕಲಿತಾ ಇರುವಂತಹ ಅದೇ ವ್ಯಕ್ತಿ ಹಾಗೂ ಒಂದು ಹೈಟೆಕ್ ಕಾಲೇಜ್ ಅಲ್ಲಿ ಕಲಿತಾ ಇರುವಂತಹ ಅದೇ ವಿದ್ಯಾರ್ಥಿ, ಇಬ್ಬರಿಗೂ ಕೂಡ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಇವನಿಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅವನಿಗೆ ಗೊತ್ತಿರಲ್ಲ. ಈ ಕಾರಣಕ್ಕೋಸ್ಕರ ಅವನು ಚೂಸ್ ಮಾಡುವಂತಹ ಜಾಬ್ ಬೇರೆ ಇರ್ತದೆ, ಇವ ಚೂಸ್ ಮಾಡುವಂತಹ ಜಾಬ್ ಬೇರೆ ಇರ್ತದೆ ಅಂತ ನಾ ಹೇಳಿಕ್ಕೆ ಇಷ್ಟಪಡ್ತೇನೆ.
0: ಹಾಗಾದ್ರೆ ನಮ್ಮ ಬೆಂಗಳೂರು ಅವಕಾಶಗಳಿಗೆ ಸಮಾನ ಪ್ರವೇಶವನ್ನು ಕೊಡೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ಸುತ್ತೆ. ವಿದ್ಯಾರ್ಥಿಗಳು ಮತ್ತು ವೃತ್ತಿ ಜೀವನ ಆರಂಭಿಸುವ ಯುವಕರಿಗೆ ಈ ನಗರ ದುಬಾರಿ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ?
1: ಖಂಡಿತ, ಇದಂತೂ ನೂರಕ್ಕೆ ನೂರು ಸತ್ಯ. ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ 30,000-40,000 ದುಡಿತಾನಂದ್ರೆ ಆತನ ದುಡಿಮೆಯ ಸಿಂಹಪಾಲು ಅವನ ಮನೆ ಬಾಡಿಗೆ ಕಟ್ಟೋದಕ್ಕೆ ಹೋಗ್ಬಿಡುತ್ತೆ. ಇನ್ನು ಉಳಿದಿದ್ರಂತಲ್ಲಿ ಅವನ ಖರ್ಚು ವೆಚ್ಚ ಎಲ್ಲವನ್ನ ನೋಡ್ಕೊಂಡು ಅವನ ಜೀವನ ಸಾಗಿಸ್ಬೇಕಂತಂದ್ರೆ ಈ ದುಬಾರಿ ನಗರದಲ್ಲಿ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಆದ್ರಿಂದ ಸ್ವಲ್ಪ ಇದ್ರ ಕಡೆ ಗಮನ ಹರಿಸೋದು ಒಳ್ಳೆಯದು ಅಂತ ಅನ್ಸುತ್ತೆ.
2: ನಾವು ಇವಾಗ ಬರಬೇಕಾದ್ರೆ ಕ್ಯಾಬ್ ಡ್ರೈವರ್ ಒಟ್ಟಿಗೆ ಮಾತಾಡಿದ್ವಿ, ಅವ್ರು ಏನು ಹೇಳಿದ್ರು ಅಂದರೆ ನಾನು ಹುಟ್ಟಿದಾಗಿಂದಲೂ ಕೂಡ ಬೆಂಗಳೂರಲ್ಲೇ ಇದ್ದಾನೆ ಅಂತ ಹೇಳಿದರು. ಹಾಗಾದರೆ ಸರ್, ನೀವು ಚಿಕ್ಕೋರಿದಾಗಿಂದನೂ ಆಗಿರುವಂತಹ ತುಂಬ ಚೇಂಜ್ ಏನು ಅಂತ ಹೇಳಿದರೆ ಎಲ್ಲ ಕೂಡ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ, ಎಲ್ಲ ದುಬಾರಿ ಆಗ್ತಿದೆ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಬೆಂಗಳೂರು ಅನ್ನುವಂಥದ್ದು ಒಂದು ಚಾಕ್ಲೇಟಿಂದ ಹಿಡಿದು ಚಪ್ಪಲ್ವರೆಗೂ ಕೂಡ ಪ್ರತಿಯೊಂದು ಕೂಡ 1,000-2,000 ಹಾಗೆ ತುಂಬ ದುಬಾರಿ ಆಗ್ತಿದೆ ಅಂತ ನಾನು ಹೇಳ್ತೇನೆ.
0: ನಂತರ ಬೆಂಗಳೂರು ಅಂದರೆ ಎಲ್ಲರಿಗೂ ನೆನಪಾಗೋದು ಮೆಟ್ರೋ ವ್ಯವಸ್ಥೆ. ಮೆಟ್ರೋ ಸಂಪರ್ಕ ಯುವ ಜನರಿಗೆ ಬೆಂಗಳೂರನ್ನ ಅನುಭವಿಸುವ ಅಥವಾ ಬದುಕುವ ರೀತಿಯನ್ನು ಬದಲಾಯಿಸುತ್ತಿದೆ ಅಂತ ಅನ್ಸುತ್ತಾ?
1: ಖಂಡಿತ, ನನ್ನ ಪ್ರಕಾರ ಮೆಟ್ರೋ ಬೆಂಗಳೂರನ್ನ ಕಿರಿದಾಗಿಸ್ತಿದೆ. ಅಂದ್ರೆ ಈಗ ಮೆಟ್ರೋ ಸೌಲಭ್ಯ ವಿಸ್ತರಣೆ ಆಗ್ತಾ ಇದೆ, ಇದರ ಮೂಲಕ ಬೆಂಗಳೂರನ್ನ ಮೆಟ್ರೋ ಕಿರಿದಾಗಿಸ್ತಿದೆ, ಆದ್ರೆ ಜನಜೀವನವನ್ನ ವಿಸ್ತರಿಸ್ತಾ ಇದೆ. ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅವರ ಸಮಯವನ್ನು ಉಳಿಸಿ ಅವರ ಜೀವನವನ್ನು ವಿಸ್ತರಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ದೇಶದಲ್ಲಿ ಹಲವಾರು ಕಡೆ ಮೆಟ್ರೋ ಉಂಟು. ನಾನಿವಾಗ ಮೊನ್ನೆ ತಾನೇ ಡೆಲ್ಲಿಯಿಂದ ಬಂದಾಗ ಡೆಲ್ಲಿ ಮೆಟ್ರೋಲ್ಲಿ ನಾನು ಪ್ರಯಾಣ ಮಾಡಿ ನನಗೆ ಅಭ್ಯಾಸ ಉಂಟು. ಅದನ್ನು ನೋಡಿದಾಗ ಪ್ರತಿಯೊಂದು ಮೂಲೆಯಿಂದ ಮೂಲೆ ತನಕನೂ ಕೂಡ ಮೆಟ್ರೋ ವ್ಯವಸ್ಥೆ ಅಲ್ಲುಂಟು. ಆದರೆ ಬೆಂಗಳೂರಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೆಟ್ರೋ ಅನ್ನೋದು ಊಟದಲ್ಲಿರೋ ಉಪ್ಪಿನಕಾಯಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಕೇವಲ ಒಂದು ಸೀಮಿತವಾದಂತಹ ಪ್ರದೇಶದಲ್ಲಿ ಮಾತ್ರ ಮೆಟ್ರೋ ಇದೆ. ಇವಾಗ ನಾನು ಬೆಂಗಳೂರಿಂದ ಏರ್ಪೋರ್ಟಿಗೆ ಹೋಗ್ಬೇಕಂತ ಹೇಳಿದ್ರೆ ಕೇವಲ ನನಗೆ ಬಸ್ಸೋ ಟ್ಯಾಕ್ಸಿನೋ ಅಥವಾ ಬೇರೆ ಏನೋ ಇದೆ, ಮೆಟ್ರೋ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕೋಸ್ಕರ ಮೆಟ್ರೋ ವ್ಯವಸ್ಥೆ ಇನ್ನೂ ತುಂಬ ದೊಡ್ಡದಾಗಬೇಕಾಗಿದೆ ಅಂತ ನಾನು ಹೇಳ್ತೇನೆ.
0: ಸರಿ, ಇನ್ನು ಹೊಸದಾಗಿ ಬೆಂಗಳೂರಿಗೆ ಬರೋರು ಕನ್ನಡ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ಗೌರವಿಸೋದ್ರ ಜೊತೆಗೆ ಅವರು ಕೂಡ ಸ್ವಾಗತಿಸಲ್ಪಟ್ಟಿದ್ದಾರೆ ಅಂತ ಹೇಗೆ ಭಾವಿಸ್ಬೋದು?
1: ಅದು ಇದಂತೂ ತುಂಬ ಒಳ್ಳೆ ವಿಚಾರ. ಯಾಕೆ ಅಂತಂದರೆ ಸ್ಥಳೀಯ ಭಾಷೆ ಗೌರವ ಕೊಡೋದು ಆ ಸ್ಥಳಕ್ಕೆ ಗೌರವ ಕೊಟ್ಟ ಹಾಗೆ. ಈ ಕರ್ನಾಟಕದ ರಾಜಧಾನಿಯಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಕನ್ನಡದ ಪಂಡಿತರಾಗಬೇಕು ಅಂತೇನಿಲ್ಲ. ದಿನನಿತ್ಯ ಮಾತಾಡುವಂತಹ ಸರಳವಾದ ಸುಲಭವಾದ ಕನ್ನಡ ಬಂದರೂ ಸಾಕು. ಹಾಗಂತ ಬಂದು ಮೊದಲನೇ ದಿನದಿಂದಾನೇ ಕನ್ನಡದಲ್ಲಿ ಮಾತಾಡಬೇಕು ಅಂತಲೂ ಇಲ್ಲ. ಕನ್ನಡ ಮಾತಾಡೋದು ಪ್ರಯತ್ನ ಪಡಿ, ಆ ಪ್ರಯತ್ನಕ್ಕೆ ನಿಮಗೆ ಸಿಗುವಂತಹ ಪ್ರತಿಕ್ರಿಯೆಯೇ ನಿಮಗೆ ಸ್ವಾಗತ ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
2: ಪ್ರಶ್ನೆಯಲ್ಲೇ ಇದ್ದ ಹಾಗೆನೆ ಸ್ವಾಗತ ಅನ್ನುವಂಥದ್ದು ಅಂದರೆ ಕನ್ನಡಿಗರು ಅಂತ ಹೇಳಿದರೆ ಹೃದಯ ವೈಶಾಲ್ಯತೆಗೆನೆ ತುಂಬ ಫೇಮಸ್ ಆದಂಥದ್ದು. ನಮ್ಮ ರಕ್ತದ ಕಣ ಕಣದಲ್ಲೂ ಕೂಡ ಸ್ವಾಗತಿಸುವಿಕೆ ಅಥವಾ ವೆಲ್ಕಮಿಂಗ್ ಅನ್ನುವಂಥದ್ದು ತುಂಬಾ ಇದ್ದೇ ಇದೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಫಾರಿನ್ ವ್ಯಕ್ತಿ ಆಗಿರ್ಬೋದು, ದೇಶದ ಎಲ್ಲೆಯಿಂದ ಆಗಿರ್ಬೋದು, ಮೂಲೆ ಮೂಲೆಯಿಂದ ಕರ್ನಾಟಕಕ್ಕೆ ಬರುವವರು ಕನ್ನಡ ಗೊತ್ತು ಅಂತಾನೆ ಹೇಳ್ತಾರೆ ಹೊರತು, ನಾವು ಯಾವಾಗ ಕರ್ನಾಟಕದವರು ಬೇರೆ ದೇಶಕ್ಕೆ ಹೋಗ್ತೀವೋ ಅವಾಗ ಮಾತ್ರ ನಾವು ಬೇರೆ ಭಾಷೆನ ಕಲಿಬೇಕು, ಅದನ್ನು ಆ ಥರ ಮಾಡಬೇಕು ಅಂತ ಕಷ್ಟಪಡ್ತೇವೆ. ಆದರೆ ಯಾವಾಗ ಹೊರಗಿನವರು ಇಲ್ಲಿಗೆ ಬರ್ತಾರೋ ಅವರಿಗೆ ಸ್ವಾಗತಿಸಿಕೆ ಅನ್ನುವಂಥದ್ದು, ವೆಲ್ಕಮಿಂಗ್ ಅನ್ನುವಂಥದ್ದು ನಮ್ಮ ನರ ನಾಡಿಯಲ್ಲಿ ಹರಿತಾ ಇದೆ. ಆ ಕಾರಣಕ್ಕೋಸ್ಕರ ಆ ಪ್ರಶ್ನೆಗೆ ಉತ್ತರ ನಾವೇನು ಹೇಳುವಂಥದ್ದು.
0: ಹೌದು, ಈಗ ಇಲ್ಲಿರುವ ಜನರು ಕೂಡ ಹೊರಗಡೆಯಿಂದ ಬರೋರನ್ನ ಸ್ವಾಗತಿಸಬೇಕು, ಜೊತೆಗೆ ಹೊರಗಡೆಯಿಂದ ಬರೋರು ಕೂಡ ನಮ್ಮ ಕನ್ನಡವನ್ನು ಗೌರವಿಸಬೇಕು ಅಂತ ಹೇಳ್ತಾ, ಈಗ ಕೇಳುಗರಿಗೊಂದು ಪ್ರಶ್ನೆ, ಬೆಂಗಳೂರಿನ ಯುವ ಜನರಿಗೆ ಅತಿ ದೊಡ್ಡ ಸವಾಲು ಯಾವುದು ಅಂತ ನಿಮ್ಗೆ ಅನಿಸುತ್ತೆ? ಆಪ್ಷನ್ಸ್ ಹೀಗಿವೆ: ಉದ್ಯೋಗ, ಜೀವನ ವೆಚ್ಚ, ಸಂಚಾರ ಮತ್ತು ಪ್ರಯಾಣ, ಮಾನಸಿಕ ಒತ್ತಡ, ಸುರಕ್ಷತೆ. ನಿಮ್ಮ ಸಂದೇಶಗಳನ್ನು 0802281206 ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಿಳಿಸಬಹುದು. ಈಗ ಒಂದು ಹಾಡನ್ನು ಕೇಳಿಕೊಂಡು ಬರೋಣ.

0: ಈಗ ನಾವು ದೈನಂದಿನ ಜೀವನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ನಾವು ಕೇಳಿದೀವಿ, ಇದುವರೆಗೂ ಕೇಳಿದೀವಿ, ಯಾರನ್ನೇ ಕೇಳಿದ್ರು ನನಗೆ, ನಮ್ಮ ಯುವಜನರನ್ನು ಕೇಳಿದ್ರೆ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಪೊಲಿಟಿಕ್ಸಿಗೆ ನಂಗೆ ಹೋಗೋಕೆ ಇಷ್ಟ ಇಲ್ಲ, ಹೀಗೆ ಹೇಳ್ತಿರ್ತಾರೆ. ಹೀಗಿದ್ದಾಗ ರಾಜಕೀಯ ಅನ್ನೋದು ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮವನ್ನು ಕೊಡುತ್ತೆ?
1: ನನ್ನ ಪ್ರಕಾರ ಯುವ ಜನರು ನಮ್ಗೆ ಆಸಕ್ತಿ ಇಲ್ಲ ರಾಜಕೀಯದಲ್ಲಿ ಅಂತ ಹೇಳಿದ್ರು ಕೂಡ ರಾಜಕೀಯ ನಾವು ವಾಸಿಸುವಾಗ ಪ್ರತಿದಿನವೂ ನಮ್ಮ ಜೊತೆಗೆ ಇರುತ್ತೆ ಮತ್ತು ನಮ್ಮ ಮೇಲೆ ಪರಿಣಾಮ ಬೀರೇ ಬೀರುತ್ತೆ. ಯಾಕಂದರೆ ಈಗ ನಾವು ಪಡೆಯೋ ಶಿಕ್ಷಣ ಇರ್ಬೋದು, ಸಾರಿಗೆ ವ್ಯವಸ್ಥೆ

0: ಇರ್ಬೋದು, ರಸ್ತೆ ಇರ್ಬೋದು, ಉದ್ಯೋಗಾವಕಾಶ ಇರ್ಬೋದು, ಎಲ್ಲದರೂ ಹಿಂದೆನೂ ಗೌರ್ಮೆಂಟ್ ಡಿಸಿಷನ್ಸ್ ಇರ್ಬೋದು, ಪಬ್ಲಿಕ್ ಪಾಲಿಸಿ ಆಗಿರ್ಬೋದು, ಅದ್ರ ಪರಿಣಾಮ ಇದ್ದೇ ಇರುತ್ತೆ.
1: ಇವಾಗ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ರಸ್ತೆ ಏನಾದರೂ ಸರಿ ಇಲ್ಲ ಅಥವಾ ಕಸ ಏನಾದರೂ ಹಾಗೆ ಇದೆ ಅಂತ ಹೇಳಿದ್ರೆ ನಾವು BBMP ಅವ್ರು ಕ್ಲೀನ್ ಮಾಡಬೇಕು, ಅವ್ರು ಕ್ಲೀನ್ ಮಾಡಬೇಕು, ಇವ್ರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾನೆ ಇರ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಎಷ್ಟೇ ರಾಜಕೀಯದಿಂದ ದೂರ ಹೋಯಿತು ಅಂತ ಹೇಳಿದ್ರು ಕೂಡ ರಾಜಕೀಯ ಮಾತ್ರ ನಮ್ಮ ಬೆನ್ನಿಂದ ಬಿದ್ದೇ ಬಿದ್ದಿರುತ್ತೆ ಅಂತ ಹೇಳ್ತಾರೆ ಅಷ್ಟೇ.
2: ನಾವು ರಾಜಕೀಯ ಅಂದ್ಬಿಟ್ರೆ ರಾಜಕೀಯ ನಮ್ಮನ್ನು ಬಿಡಲ್ಲ ಅಂತೀರಾ? ಸರಿ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಮತ ಚಲಾಯಿಸೋದು ಅಷ್ಟೇ ನಮ್ಮ ಕರ್ತವ್ಯನಾ ಅಥವಾ ಅದನ್ನು ಬಿಟ್ಟು ಬೇರೆ ಏನಾದರೂ ಕರ್ತವ್ಯಗಳಿದೆಯಾ ನಮಗೆ?
1: ನಾ ಹೇಳೋದಾಯ್ತು ಅಂತ ಹೇಳಿದ್ರೆ ಮತ ಚಲಾಯಿಸಿ ಅನಾಗರಿಕರಾಗಿ ವರ್ತನೆ ಮಾಡೋದಕ್ಕಿಂತ ಮತ ಚಲಾಯಿಸದೆ ನಾಗರಿಕರಾಗಿ ವರ್ತನೆ ಮಾಡೋದು ತುಂಬಾ ಉಪಯೋಗ ಅಂತ ನಾ ಹೇಳ್ತೇನೆ.
0: ನನ್ನ ಪ್ರಕಾರ ಮತ ಚಲಾಯಿಸೋದು ಪ್ರಜಾಪ್ರಭುತ್ವದ ಒಂದು ಭಾಗ ಅಷ್ಟೇ. ಅದರಿಂದ ಹೊರತಾಗಿಯೂ ನಮಗೆ ನಾವು ಹೇಗೆ ನಾಗರಿಕರು ಹಕ್ಕುಗಳು ಮುಖ್ಯ ಅಂತ ಹೇಳ್ತೀವೋ ನಮಗೆ ಆದಂತಹ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳು ಇದ್ದೇ ಇರುತ್ತೆ. ಉದಾಹರಣೆಗೆ ಈಗ ಯಾವುದೋ ನಾವು ವಾಸಿಸೋ ಜಾಗದಲ್ಲಿ ರಸ್ತೆ ಸರಿ ಇಲ್ಲ, ಎಲೆಕ್ಟ್ರಿಸಿಟಿ ಸರಿ ಇಲ್ಲ ಅಂದರೆ ಬರೀ ಸರ್ಕಾರನ ದೂರೋದಕ್ಕಿಂತ ನಾವು ಇದಕ್ಕೆ ಏನು ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸೋ ಅಂತ ಒಂದು ಕರ್ತವ್ಯವನ್ನು ನಾವು ನಿರ್ವಹಿಸಬೇಕಾಗುತ್ತೆ.
1: ಉದಾಹರಣೆಗೆ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಮತ ಚಲಾಯಿಸಿದ್ ಬಂದ್ಬಿಟ್ಟು ಆಚೆ ಕಡೆ ಇರುವಂತಹ ಆ ಸ್ಕೂಲ್ ಕಾಂಪೌಂಡ್ ಅಲ್ಲೇ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ ಬೋರ್ಡ್ ಮೊದಲೇ ಹಾಕಿರ್ತಾರೆ, ಅಲ್ಲೇ ಹೋಗಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು. ಪಾನ್ ಪರ ಉಗಿಬೇಡಿ ಅಂತ ಹೇಳಿರ್ತಾರೆ, ಅಲ್ಲೇ ಹೋಗಿ ಪಾನ್ ಪರ ಕುಗಿಯುವಂಥದ್ದು. ಮತ ಚಲಾಯಿಸಿ ಏನು ಉಪಯೋಗ? ಎಲ್ಲ ಕೆಲಸ ಮಾಡ್ತಾನೆ ಇತ್ತು ಅಂತ ಹೇಳಿದ್ರೆ
2: ತುಂಬಾ ಒಳ್ಳೆಯ ಉತ್ತರ. ನಿಮಗೇನಾದ್ರೂ ಬೇರೆ ಯಾವ ಕರ್ತವ್ಯಗಳನ್ನ ಒಬ್ಬ ನಾಗರಿಕ ಪಾಲಿಸಬೇಕು ಅಂತ ಅನ್ಸುತ್ತೆ ಅದನ್ನ ವಾಟ್ಸಪ್ ಸಂದೇಶದ ಮೂಲಕ ಕಳಿಸ್ಬೋದು. ನಾವೀಗ ನೋಡ್ತಿರೋ ಪ್ರಕಾರ ನಮ್ಮ ಪೀಳಿಗೆಯವರು ಆನ್ಲೈನಲ್ಲಿ ಎಷ್ಟು ಬಲವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾರೋ ಅಷ್ಟು ಬಹಿರಂಗವಾಗಿ ಅಂದರೆ ಸಾಮಾಜಿಕವಾಗಿ ವ್ಯಕ್ತಪಡಿಸೋದಿಲ್ಲ. ಇದಕ್ಕೆ ಕಾರಣ ಏನಿರ್ಬೋದು?
0: ನನ್ನ ಪ್ರಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದು ಭಾಳ ಸುಲಭ. ಏನೋ ಒಂದು ನಮ್ಗೆ ಅನಿಸಿದ್ದನ್ನ ಬರೆದು ಶೇರ್ ಬಟನ್ ಒತ್ತುಬಿಟ್ರೆ ಮುಗೀತು. ಅದೇ ನಾವು ರಿಯಾಲಿಟಿ ಒಂದು ಹೋರಾಟ ಮಾಡಬೇಕು ಅಥವಾ ಏನೋ ಒಂದು ಪ್ರತಿಭಟನೆ ಮಾಡಬೇಕು ಅಥವಾ ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಅಂದರೆ ಅದು ನಮ್ಮ ಸಮಯ ಮತ್ತು ಎನರ್ಜಿಯನ್ನು ಕೇಳುತ್ತೆ. ಹಾಗಾಗಿ ಯುವಕರು ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ಭಾಗವಹಿಸ್ತಾರೆ.
1: ನಿಮ್ಮ ಪ್ರಶ್ನೆಗೆ ಉತ್ತರ ಆಗಿ ನಮ್ಮ ಜೆನ್ಜಿ ಅವ್ರು ಕೊಟ್ಟಾಗಿದೆ ಜೆನ್ಜಿ ಪ್ರೊಟೆಸ್ಟ್ ಅಂತ ಹೇಳಿ ಜಂತರ್ ಮಂತರಲ್ಲಿ. ಆ ಕಾರಣಕ್ಕೋಸ್ಕರ ಜೆನ್ಸಿಯರ್ ಅನ್ನುವಂಥವ್ರು ಹೌದು ಮೊಬೈಲ್ ಎಲ್ಲ ತುಂಬಾ ಆಕ್ಟಿವ್ ಇರ್ತವೆ, ಜಸ್ಟ್ ನೋಡ್ಬೋದು ಜೆನ್ಸಿ ಪ್ರೊಟೆಸ್ಟ್ ಇಂದ ಎಷ್ಟು ಚೇಂಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಸ್ ಮಾಡೋಷ್ಟು
2: ತುಂಬಾ.
1: ಆ ಕಾರಣಕ್ಕೋಸ್ಕರ
2: ನೀವು ಹೇಳೋ ಪ್ರಕಾರ ಸಮಯ ಉಳಿಸೋದ್ರ ಜೊತೆಗೆ ಎಫೆಕ್ಟಿವ್ ಆಗಿ ಹೋಗುತ್ತೆ ಅನ್ನೋದಿರ್ಬೋದು. ಇದಲ್ಲದೆ ಒಬ್ಬ ವ್ಯಕ್ತಿ ಸಾಮಾಜಿಕವಾಗಿ ರಾಜಕೀಯ ಮತ್ತೆ ಆರ್ಥಿಕತೆಯ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅದಕ್ಕಿಂತ ಮೊದಲು ಅದರ ಸತ್ಯಾಸತ್ಯತೆಗಳನ್ನ ಯಾವ ರೀತಿ ಪರಿಶೀಲನೆ ಮಾಡಬಹುದು ಅಂತ ನಿಮ್ಗನ್ಸುತ್ತೆ?
0: ನನ್ನ ಪ್ರಕಾರ ಯಾವುದೇ ಒಂದು ವಿಷಯ ಬಂದಾಗ ಮೊದಲು ನಾವು ಅದ್ರ ಮೂಲ ಯಾವುದು ಅಂತ ನೋಡಬೇಕಾಗುತ್ತೆ. ಅದು ಎಲ್ಲಿಂದ ಬಂದಿದೆ, ಯಾವುದಾದ್ರೂ ಒಂದು ಅಧಿಕೃತ ವೆಬ್ಸೈಟಿಂದ ಬಂದಿದೆಯಾ ಅಥವಾ ಯಾವುದೋ ಒಂದು ನಂಬುವಂತಹ ಒಂದು ನ್ಯೂಸ್ ಚಾನೆಲ್ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೂಲಗಳಿಂದ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ಮೊದಲು ನೋಡಬೇಕಾಗತ್ತೆ. ಜೊತೆಗೆ ಅದು ಸಂಪೂರ್ಣವಾಗಿ ನಾವು ತಿಳ್ಕೊಂಡು ಅದನ್ನು ಶೇರ್ ಮಾಡಬೇಕಾಗತ್ತೆ. ಅರ್ಧಂಬರ್ಧ ಓದ್ಕೊಂಡು ಯಾವುದೋ ಒಂದು ಹೆಡ್ಲೈನ್ ಓದ್ಕೊಂಡು ನಾವು ಶೇರ್ ಮಾಡೋದು ತಪ್ಪಾಗತ್ತೆ.
1: ಈಗ AI ಮೂಲಕ ಏನಾಗಿದೆ ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಡೀಪ್ ಫೇಕ್ ಅನ್ನೋದು ತುಂಬಾ ನಡೀತಾನೆ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ನಾ ಹೇಳ್ತೇನೆ. ಉದಾಹರಣೆಗೆ ನಾವು ಆಗಿರುವಂತಹ ನ್ಯೂಸ್ ಪೇಪರ್ ಅನ್ನು ನೋಡೋದ್ರಿಂದ ಆಗಿರ್ಬೋದು ಅಥವಾ PIB ಪ್ರೆಸ್ ಇನ್ಫಾರ್ಮೇಶನ್ ಆಫ್ ಬ್ಯೂರೋ ಅದನ್ನು ನೋಡೋದ್ರಿಂದ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದೇ ಈಗ ತುಂಬಾ ರೀತಿಯಾದಂತಹ ವೆಬ್ಸೈಟ್ ಇದೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವ ಸಂಸ್ಥೆಯಿಂದ ಬಂದಿರ್ತದೋ ಅದನ್ನ ನಾವು ಕರೆಕ್ಟ್ ಆಗಿ ಚೆಕ್ ಮಾಡ್ತು ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಉತ್ತರ ಸಿಗ್ತದೆ ಅಂತ ನಾ ಹೇಳ್ತೇನೆ.
2: ಹೌದು, ಅದ್ ನಿಜ. ನಾವೇನಾದ್ರೂ ಮಾಡೋದಕ್ಕಿಂತ ಮೊದಲು ನಾವೇನ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಸರಿಯಾಗಿ ಗೊತ್ತಿದ್ರೆ ಅದರ ಪರಿಣಾಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಮುಂದಿನ ಪ್ರಶ್ನೆ ಏನಂತಂದ್ರೆ, ಪ್ರಶ್ನೆಗಳು ಸಾಕು ಅನ್ಸುತ್ತೆ, ಜಾಸ್ತಿ ಆಯ್ತು ಪ್ರಶ್ನೆಗಳು. ಸಣ್ಣದೊಂದು ಆಟ ಆಡ್ಸೋಣ. ಈ ಆಟ ನಿಮ್ಮಿಬ್ಬರಿಗೂ ಕೂಡ ಮತ್ತೆ ಕೇಳುಗರಿಗೂ ಕೂಡ. ನಾನು ನಿಮಗೆ 30 ಸೆಕೆಂಡ್ ಕೊಡ್ತೀನಿ, ಹಾಗೆ ಬೆಂಗಳೂರಲ್ಲಿರುವಂತಹ ಒಂದು ಸಮಸ್ಯೆಯನ್ನು ಕೊಡ್ತೀನಿ. ಆ ಸಮಸ್ಯೆಗೆ ಈ 30 ಸೆಕೆಂಡಲ್ಲಿ ನೀವು ಏನು ಪರಿಹಾರನ ಕೊಡ್ತೀರಾ ಅಂತ. ಮೊದಲನೇ ಸಮಸ್ಯೆ ಏನಂದರೆ ರಾತ್ರಿ ವೇಳೆಯಲ್ಲಿರುವ ಅಸುರಕ್ಷಿತ ರಸ್ತೆಗಳು. ಎರಡನೇದು ಯುವಜನರ ನಿರುದ್ಯೋಗ. ಮತ್ತು ಮೂರನೇದು ಸಂಚಾರ ದಟ್ಟಣೆ ಅಥವಾ ಸಂಚಾರ ಸಿಕ್ಕು. ಈ ಮೂರಕ್ಕೂ ಉತ್ತರ ಹುಡ್ಕೊಂಡಿರಿ, ಅಷ್ಟರಲ್ಲಿ ನಾವು ವಾಪಸ್ ಬರೋಣ. ಅಲ್ಲಿವರೆಗೂ ನಿಮಗೆ ಬೇಕಾಗಿ ಒಂದು ಹಾಡು ಕೇಳ್ತಾ ಇರಿ.

0: ನಿಮಗೆ ಉತ್ತರ ಹುಡುಕೋದಕ್ಕೆ ಸಾಕಷ್ಟು ಸಮಯ ಸಿಕ್ತು ಅನ್ಕೋತೀನಿ. ಹೇಳಿ ಅನ್ವಿತಾ ಅವರೇ, ನಿಮ್ಮ ಉತ್ತರ ಏನು?
1: ಸುರಕ್ಷತೆಯ ಬಗ್ಗೆ ಬಂದರೆ ಸುರಕ್ಷಿತ ಮಾರ್ಗ ಯೋಜನೆ ಅನ್ನೋದನ್ನು ನಾವು ಪ್ರಾರಂಭಿಸಬೇಕು. ಅಂದರೆ ಎಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದೆಯೋ ಅಂಥ ಒಂದು ಸ್ಥಳಗಳಲ್ಲಿ ಎಮರ್ಜೆನ್ಸಿ ಹೆಲ್ಪ್ ಪಾಯಿಂಟ್ಸ್ ಅನ್ನೋದನ್ನು ಒಂದು ಸ್ಥಾಪಿಸಬೇಕಾಗತ್ತೆ. ಇನ್ನು ಉದ್ಯೋಗ ನಿರುದ್ಯೋಗ ಅಂತ ಬಂದರೆ ತರಬೇತಿಯಿಂದ ವೇತನದವರೆಗೂ ಅಂತ ನಾವು ಕಲ್ತಿರೋ ಜ್ಞಾನಕ್ಕೂ ಬೇಕಾಗಿರೋ ಸ್ಕಿಲ್ಲಿಗೂ ಗ್ಯಾಪ್ ಆಗಿದೆ. ಅದರಿಂದಾಗಿ ಅದಕ್ಕೆ ತಕ್ಕಂಥ ತರಬೇತಿ ಮತ್ತು ತರಬೇತಿ ಮುಗಿದ ನಂತರವೇ ಉದ್ಯೋಗಕ್ಕೆ ಒಂದು ಅವಕಾಶವನ್ನು ನೀಡಬೇಕು. ಜೊತೆಗೇನು ಟ್ರಾಫಿಕ್ ಪ್ರಾಬ್ಲಮ್ ಅಂತ ಬಂದರೆ ಎಲ್ಲರೂ ಹೆಚ್ಚಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತ ಹೇಳ್ಬೋದು. ಜೊತೆಗೆ ಕಾರ್ ಪೂಲಿಂಗ್ ಆ್ಯಪನ್ನು ಬಳಸಬೇಕು ಅಂತ ಹೇಳ್ಬೋದು.
0: ಇನ್ನು ಧನ್ಯವಾದ ಅನ್ವಿತಾ ಅವರೇ. ನಾನು ಮುಂದಿನ ಸೆಗ್ಮೆಂಟನ್ನು ಅನ್ವಿತಾ ಅವರಿಗೆ ಮುಂದುವರಿಸೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ.
1: ಇಷ್ಟೊತ್ತು ಪ್ರಜಾಪ್ರಭುತ್ವ, ಯುವಕರ ಒಂದು ಆಸೆಗಳು ಇವುಗಳ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಹಣ, ಉದ್ಯೋಗ, ಫ್ಯೂಚರ್ ಇವುಗಳ ಬಗ್ಗೆ ಮಾತಾಡೋಣ. ನಿಮ್ಮ ಪ್ರಕಾರ ಕಾಲೇಜ್ ವಿದ್ಯಾರ್ಥಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ಅಂದರೆ ಏನು?
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ತನ್ನನ್ನು ತಾನು ಯಾರ ಮುಂದೇನೂ ಕೈ ಚಾಚದೆ ನೋಡಿಕೊಂಡ್ರೆ ಅದನ್ನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
2: ನನ್ನ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನು ಅಂತ ಹೇಳಿದರೆ ಆ ಸ್ಟೂಡೆಂಟ್ಗೆ ತನ್ನ ಕಾಲೇಜ್ ಫೀಸ್, ಅದು ಹಾಸ್ಟೆಲ್ ಫೀಸ್, ಅದಾದ್ಮೇಲಿಂದ ತನಗೆ ಬೇಕಾಗಿರುವಂತಹ ಪಾಕೆಟ್ ಮನಿನ ಅಪ್ಪ ಅಮ್ಮನ ಜೊತೆ ಕೇಳಿದೆ ತಾನೇ ತಗೊಳ್ತಿದ್ದೇನೆ ಅಂತ ಹೇಳಿದ್ರೆ ಅದೇ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇನೆ.
1: ಹೌದು, ಖಂಡಿತವಾಗಿ. ಈಗಿನ ಯುವಜನರು ಬಜೆಟ್, ಉಳಿತಾಯ, ಸಾಲ ಮತ್ತು ತೆರಿಗೆಗಳ ಬಗ್ಗೆ ನಿಜವಾಗ್ಲೂ ಕಲಿತಿದ್ದಾರೆ ಅಂತ ಅನ್ಸುತ್ತಾ?
2: ಹೌದು, ಖಂಡಿತವಾಗೂ ಕಲಿತಾ ಇದ್ದಾರೆ. ಆದರೆ ನಾವು ನೂರರಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ನೂರರಲ್ಲಿ ನೂರಕ್ಕೂ ಜನ ಕಲಿತಿಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಬಜೆಟ್ ಅಂತ ಹೇಳಿದ್ರೆ ಏನು ಅಂತ ಕೇಳುವಂಥದ್ದು ಕೂಡ ಉಂಟು. ಆ ಕಾರಣಕ್ಕೋಸ್ಕರ ಕಲಿತಾ ಇದ್ದಾರೆ ಯುವ ಜನರು, ಆದರೆ

0: ಕೂಡ ಇರ್ಬೋದು, ನಮ್ಮ ಜೀವನಕ್ಕೆ ಸಾಕಾಗಷ್ಟು ಆದಾಯ ನಾವು ಈಗ ಪ್ರಸ್ತುತ ಮಾಡ್ತಾ ಇರೋ ಕೆಲಸದಿಂದ ಸಿಗದೇ ಇರ್ಬೋದು, ಆದ್ರಿಂದ ನಾವು ಬದಲಾಯಿಸೋ ಸಂದರ್ಭ ಬರ್ಬೋದು. ಆದ್ರಿಂದ ಇದನ್ನ ಅಸ್ಥಿರತೆ ಅಂತ ಹೇಳೋದಕ್ಕಿಂತ ಅವಶ್ಯಕತೆ ಅಂತ ಹೇಳೋದು ಉತ್ತಮ ಅಂತ ನನ್ಗನ್ಸುತ್ತೆ.
1: ಇವಾಗ ನೋಡೋಣ ಯಾಕೆ ಉದ್ಯೋಗನ ಬದಲಾಯಿಸ್ತಾರೆ, ಯಾಕೆ ಅಂತ ಹೇಳಿದ್ರೆ, ಒಂದು ಅವ್ರು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ಅವ್ರ ಎಂಪ್ಲಾಯರ್ ಇಂದನೋ ಅಥವಾ ಬಾಸ್ ಇಂದನೋ ಏನೋ ಕಿರುಕುಳ ಆಗ್ತಾ ಇರುವಂಥದ್ದು. ಎರಡನೇದು ಏನಾಗಿರ್ತದೆ ಅಂತ ಹೇಳಿದ್ರೆ ಅವ್ರು ಕೆಲಸ ಮಾಡೋ ಜಾಗ ಹಾಗೂ ಅವ್ರು ಇರುವಂತಹ ಜಾಗ ತುಂಬಾ ದೂರ ದೂರ ಇರ್ಬೋದು. ಮೂರನೇದು ಏನಾಗಿರ್ತದೆ ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ ಅನ್ನುವಂಥದ್ದು ತುಂಬ ದೂರ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಕಾರಣಗಳಿಂದ ಉದ್ಯೋಗನ ಬದಲಾಯಿಸ್ತಾರೆ. ಅದನ್ನು ಬಿಟ್ಟರೆ ಅಸ್ಥಿರತೆ ಅಥವಾ ಸ್ವಾವಲಂಬನೆ ಅನ್ನುವಂಥದ್ದು ಬರಲ್ಲ ಅಂತ ನಾನು ಹೇಳ್ತೇನೆ.
2: ಹಾಗಾದರೆ ಉದ್ಯೋಗ ಬದಲಾಯಿಸೋಕ್ಕೆ ಅವರವ್ರದೇ ಆದ ಪರ್ಸ್ನಲ್ ಕಾರಣಗಳಿರುತ್ತೆ ಅಂತ ನೀವು ಹೇಳ್ತೀರಾ. ಈಗ ವೇತನ ಇಲ್ಲದ ಒಂದು ಇಂಟರ್ನ್ಶಿಪ್ಗಳು ಅನ್ಫೇರ್ ಅನ್ಸುತ್ತಾ ಅಥವಾ ಅವು ಕೂಡ ಕಲಿಕೆ ಅಗತ್ಯ ಅಂತಾನ?
1: ಈಗ ನಾವು ಸ್ಟೂಡೆಂಟ್ಸ್ ಆಗಿ ಯಾವುದೇ ಚಿಕ್ಕ ಕೆಲಸ ಮಾಡಿದ್ರು ಅಷ್ಟೇ, ಕಾಂಪಿಟೇಷನ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಕೂಡ ಪ್ರೈಸ್ ಮನಿ ಬೇಕು ಅಂತ ಕೇಳ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಯಾವುದೇ ಇಂಟರ್ನ್ಶಿಪ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ಟೈಪೆಂಡ್ ಅನ್ನುವಂಥದ್ದು ನಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಅಂದ ಮಾತ್ರಕ್ಕೆ ಸ್ಟೈಪೆಂಡೇ ಬೇಕೇ ಬೇಕು ಅಂತಲ್ಲ, ಆದರೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೇನೆ.
0: ಬಹುಶಃ ಕೊಡಬೇಕಾದದ್ದು ಪ್ರತಿಯೊಂದು ಕಂಪನಿಯ ಧರ್ಮ ಅಂತ ನಾನು ಹೇಳ್ತೇನೆ. ಯಾಕೆಂತಂದ್ರೆ ಆ ವಿದ್ಯಾರ್ಥಿ ಅಥವಾ ಕಲಿಕಾರ್ಥಿಯಿಂದ ಆ ಕಂಪನಿಗೆ ಸಿಕ್ಕಂತಹ ಕೊಡುಗೆಗೆ ಆ ಪ್ರತಿಫಲ ಕೊಟ್ಟರೆ ಆ ವಿದ್ಯಾರ್ಥಿಗೂ ಸಹಾಯ ಆಗುತ್ತೆ, ಹಾಗೆ ಆ ವಿದ್ಯಾರ್ಥಿ ಕಂಪನಿ ಬಗ್ಗೆ ಹೊರಗಡೆ ಹೇಳಿದಾಗ ಆ ಕಂಪನಿಗಿರೋ ಗುಡ್ ವಿಲ್ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
2: ಹಾಗಾಗಿ ವೇತನಗಳನ್ನು ಕೊಟ್ಟರೆ ವಿದ್ಯಾರ್ಥಿಗಳ ಆರ್ಥಿಕ ಸ್ವಾವಲಂಬನೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈಗ ಯುವ ಜನರು ವೃತ್ತಿಯನ್ನು ಆಯ್ಕೆ ಮಾಡುವಾಗ ಅವರು ಆದಾಯವನ್ನು ನೋಡಬೇಕಾ, ಆಸಕ್ತಿಯನ್ನು ನೋಡಬೇಕಾ, ಅಥವಾ ಸಾಮಾಜಿಕ ಪರಿಣಾಮವನ್ನು ನೋಡಬೇಕಾ, ಅಥವಾ ಇವೆಲ್ಲದರ ಸಮತೋಲನವನ್ನು ನೋಡಬೇಕಾ?
0: ಸಮತೋಲನ ಇದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಆದಾಯದ ಹಿಂದೆ ಓಡಿದ್ರೆ ಆಸಕ್ತಿಯನ್ನು ಕಳ್ಕೊಳ್ತೀವಿ. ಆಸಕ್ತಿ ಇಲ್ಲದೆ ಇರೋ ಆದಾಯ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ಬರೀ ಆಸಕ್ತಿನ ನೋಡ್ತಾ ಹೋದರೆ ಅದರಲ್ಲಿ ಹೆಚ್ಚಿನ ಆದಾಯ ಇಲ್ಲದೇ ಇರ್ಬೋದು, ಅದರಿಂದ ನಮ್ಮ ಜೀವನ ನಡೆಸೋದಕ್ಕೆ ಕಷ್ಟ ಆಗ್ಬೋದು. ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಆ ಕೆಲಸ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ ಅಂದರೆ ಅದರಿಂದ ಯಾವ ಉಪಯೋಗವೂ ಇಲ್ಲ. ಆದ್ದರಿಂದ ನಮ್ಮ ಕೆಲಸದಲ್ಲಿ ಆಸಕ್ತಿ ಇರಬೇಕು, ಆ ಕೆಲಸ ನಮಗೆ ಆದಾಯವನ್ನು ಕೊಡಬೇಕು ಮತ್ತು ಅದು ಸಮಾಜಕ್ಕೆ ಒಳ್ಳೆಯ ಪರಿಣಾಮವನ್ನು ಕೂಡ ಕೊಡಬೇಕು ಅಂತ ನಾನು ಹೇಳ್ತೀನಿ.
1: ಈ ಉಷಾ ಅವರು ಹೇಳಿದ್ದಕ್ಕೆ ಒಂದು ಉದಾಹರಣೆ ಕೊಡೋದಾಯಿತು ಅಂತ ಹೇಳಿದ್ರೆ, ನಾನು ಈಗ ನನಗೆ ಡಿಫೆನ್ಸಿಗೆ ಸೇರಬೇಕು ಅಂತೇಳಿ ತುಂಬ ಆಸೆ. ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ಸ್ ಅಲ್ಲೆಲ್ಲ ಇಂಜಿನಿಯರಿಂಗ್ ಇರೋದ್ರಿಂದ ಅವರೆಲ್ಲ ಐ ಟಿ ಕಂಪನಿಗಾಗಿರ್ಬೋದು ಅಲ್ಲಿಗೋ ಆಚೆ ಕಡೆ ಹೋಗ್ತಾ ಇರ್ತಾರೆ. ಆದರೆ ನನಗೆ ಅಲ್ಲಿ ಆಸಕ್ತಿ ಇಲ್ಲ, ಆದರೆ ಅಲ್ಲಿ ಆದಾಯ ತುಂಬ ಇದೆ. ನನಗೆ ಡಿಫೆನ್ಸಲ್ಲಿ ಆಸಕ್ತಿನೂ ಇದೆ, ಆದಾಯನೂ ಇದೆ, ಆದರೆ ಐ ಟಿ ಕಂಪನಿಗೆ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಆದಾಯ ಸ್ವಲ್ಪ ಕಡಿಮೆನೆ. ಅಂದ ಮಾತ್ರಕ್ಕೆ ಆಸಕ್ತಿ ಇಲ್ದಿರೋ ಜಾಗದಲ್ಲಿ ಆದಾಯಕ್ಕೋಸ್ಕರ ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಹೇಳ್ತೇನೆ. ಆ ಕಾರಣ ಆಸಕ್ತಿಯಲ್ಲಿದೆಯೋ ಆದಾಯ ಖಂಡಿತ ಅಲ್ಲಿ ಇದ್ದೇ ಇರ್ತದೆ.
2: ಹಾಗಾಗಿ ಎಲ್ಲದರ ಸಮತೋಲನ ಬಹಳ ಮುಖ್ಯ ಅಂತ ಹೇಳ್ತೀರಾ.
1: ಹೌದು.
2: ಈಗ ಬಹಳ ಬೇಗ ಯಶಸ್ವಿ ಆಗಬೇಕು ಎಂಬ ಒತ್ತಡ ಯುವ ಜನರ ಆತ್ಮವಿಶ್ವಾಸವನ್ನು ಹಾಳು ಮಾಡ್ತಿದೆ ಅಂತ ಅನ್ಸುತ್ತಾ?
1: ಆತ್ಮವಿಶ್ವಾಸವನ್ನು ಹಾಳೇನು ಮಾಡೋದಿಲ್ಲ, ಆದರೆ ಅದು ಏನು ಮಾಡುತ್ತೆ ಅಂತ ಹೇಳಿದರೆ ಯುವ ಜನರನ್ನು ಜಾಸ್ತಿ ಬೇರೆ ಬೇರೆ ದಾರಿಗಳಿಗೆ ಹೋಗೋದಕ್ಕಿಂತ ಒಂದೇ ದಾರಿಯಲ್ಲಿ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಅಂದ್ಕೊಳ್ತೇನೆ.
0: ಅದು ನಿಜಾನೇ, ಆದರೆ ಇದನ್ನು ನಾನು ಪೂರ್ತಿಯಾಗೂ ಒಪ್ಪೋದಿಲ್ಲ. ಯಾಕಂತಂದರೆ ಅವರು ಮಾಡೋ ಪ್ರಯತ್ನಗಳಲ್ಲೆಲ್ಲ ಒಂದಾದ ಒಂದು ಸಕ್ಸಸ್ ಸಿಗ್ತಾ ಹೋದರೆ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಸೋಲಿನ ಮೇಲೆ ಸೋಲು, ಎರಡು ಮೂರು ಸೋಲು ಸಿಕ್ಕರೂ ಸಾಕು, ಅವರ ಆತ್ಮವಿಶ್ವಾಸ ಕುಗ್ಗಿಬಿಡುತ್ತೆ. ಆದ್ದರಿಂದ ಒತ್ತಡ ನನಗಿದನ್ನು ಪೂರ್ತಿಯಾಗಿ ಆ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಕಡೆಯಿಂದ ಹೋಗ್ಲಿಕ್ಕೆ ಆಗ್ತಿಲ್ಲ. ಸಂದರ್ಭದ ಮೇಲೆ ಬೆಳೋದಕ್ಕೆ ಇಷ್ಟಪಡ್ತೀನಿ.
1: ಈಗ ನಾವು ಉಷಾ ಅವರು ಹೇಳಿದಾಗೆ ಸೋಲು ಸೋಲು ಸೋಲು, ಈಗ ಪ್ರಪಂಚದಲ್ಲಿ ನಾವು ಕಾಣುವಂತಹ ಈಗ ಇಂಪಾರ್ಟೆಂಟ್ ಫೇಮಸ್ ಪರ್ಸನಾಲಿಟೀಸ್ ಯಾರು ಅಂತ ಹೇಳ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸೋಲನ್ನು ಅನುಭವಿಸೋರೇ ಆಗಿರ್ತಾರೆ. ಆ ಕಾರಣ ಸೋಲು ಅನ್ನುವಂಥದ್ದು ನಮ್ಮ ಗೆಲುವಿನ ಸೋಪಾನ ಆಗಿರ್ತದೆ. ಯಾವುದೇ ಸೋಲು ಬಂದ್ರೂ ಅದನ್ನ ಕುಗ್ದೆ ಹಿಗ್ದೆ ಎಲ್ಲನೂ ಖುಷಿಯಿಂದ ಸ್ವಾಗತಿಸ್ತಾ ಯುವ ಜನತೆ ಯಾವುದೇ ರೀತಿಯಾದಂತಹ ಸೋಲನ್ನು ಹಿಮ್ಮೆಟ್ಟಿ ಯಶಸ್ಸನ್ನ ಗೆಲ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ.
2: ಒತ್ತಡ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಬಾರ್ದು ಅಂತ ಹೇಳ್ತಾ, ಈಗ ನಾವು ಹಣದ ಬಗ್ಗೆ ಮಾತಾಡ್ತಿರೋದ್ರಿಂದ ನಿಮಗೆ ಈಗ 1000 ಒಂದು ಸವಾಲಿದೆ. ಈ ತಿಂಗಳು ನಿಮಗೆ 1000 ಸಿಕ್ಕರೆ ಅದನ್ನು ನೀವು ಉಳಿತಾಯ ಮಾಡ್ತೀರಾ, ಹೂಡಿಕೆ ಮಾಡ್ತೀರಾ, ಅಥವಾ ನಿಮ್ಮ ಅನುಭವಕ್ಕಾಗಿ ಅಥವಾ ಸುತ್ತಾಡಕ್ಕೆ ಖರ್ಚು ಮಾಡ್ತೀರಾ, ಕಲಿಕೆಗೆ ಬಳಸ್ತೀರಾ, ಅಥವಾ ಯಾರಿಗಾದರೂ ಹೆಲ್ಪ್ ಮಾಡ್ತೀರಾ? ಈ ಪ್ರಶ್ನೆಗೆ ನಾವು ಉತ್ತರಗಳನ್ನು ಕೇಳುಗರು ಕೂಡ ಸಂದೇಶಗಳ ಮೂಲಕ ಕಳುಹಿಸ್ಬೋದು. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಆಗ್ಲೇ ಕೇಳಿದ ಕ್ವಶನ್ಗೆ ಏನ್ ನಿಮ್ ಉತ್ತರ ಕುಸುಮ?
1: ಈಗ 1,000 ರೂಪಾಯಿ ಸಿಕ್ತು ಅಂತ ಹೇಳಿದ್ರೆ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ, ಆ ಕಾರಣ ಕ್ಯಾಬಿಗೆ ಹೋಗುತ್ತೆ, ಇನ್ನೊಂದು ರೀಚಾರ್ಜ್ ಮಾಡಿಸ್ತು ಅಂತ ಹೇಳಿದ್ರೆ ದುಡ್ಡೇ ಖಾಲಿಯಾಗಿ ಹೋಗುತ್ತೆ, ಇನ್ನೆಲ್ಲಿ ಉಳಿಯುತ್ತೆ 1,000 ರೂಪಾಯಿ?
2: ತುಂಬಾ ದೊಡ್ಡ ಅಮೌಂಟ್ ಹೇಳ್ಬಿಟ್ರೆ ನಮಿತಾ ಅವರೇ, ನನಗೆ ಕಷ್ಟ ಆಗ್ತಿದೆ ಹೇಗೆ ವಿಂಗಡಿಸ್ಬೇಕು ಅಂತ. ಆದರೂ ಒಬ್ಬ ನಿಷ್ಠಾವಂತ ವಿದ್ಯಾರ್ಥಿಯಾಗಿ, ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ನನಗೆ ಸಿಕ್ಕಿರೋ 1,000 ರೂಪಾಯಿನ 5 ಭಾಗ ಮಾಡ್ತೀನಿ. ನೀವು ಯಾವ ಲಿಸ್ಟ್ ಹೇಳಿದ್ರಲ್ಲ ಆ ಎಲ್ಲ ಲಿಸ್ಟ್ಗೂ 250 ರೂಪಾಯಿ 250 ರೂಪಾಯಿ ಅಲ್ಲ 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ಕೊಡ್ತೀನಿ.
0: ಈಗ 1,000 ರೂಪಾಯಿ ಅಂತೂ ಕೊಡಲ್ಲ, ಆದರೆ ಅದನ್ನು ಸಿಕ್ಕಿದ್ರೆ ನೀವೇನು ಮಾಡಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೋಗೋಣ.
1: ಇವಾಗ ಹಾಗೆ ಹೋಗ್ತಾ ವಿಭಿನ್ನ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಒಂದು ಸ್ವಲ್ಪ ಸಂದೇಶಗಳನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರ ನಾನು ಒಂದೊಂದು ಕ್ವಶನ್ಸನ್ನು ಕೇಳ್ತಾ ಹೋಗ್ತೇನೆ, ಆ ಕ್ವಶನ್ಸ್ದು ಅಥವಾ ಒಂದು ಸೆಂಟೆನ್ಸನ್ನು ಹೇಳ್ತಾ ಹೋಗ್ತೇನೆ, ಅದ್ರ ಪೂರ್ಣ ನೀವು ಮಾಡಬೇಕು ಅಂತ ಆಲಿಸುವಂತಹ ಎಲ್ಲ ಕೇಳ್ತಾ ನಿಮಗೂ ಕೂಡ ಕೊಳ್ತಾ ಇದ್ದೇನೆ. ಸೊ ಮೊದಲನೇದೇನು ಅಂತ ಹೇಳಿದ್ರೆ, ಯುವ ಜನರಿಗೆ ಬೇಕಾಗಿರೋದು
0: ಉತ್ತಮ ಅವಕಾಶ, ಉತ್ತಮ ಉದ್ಯೋಗ.
1: ಎರಡನೇದು, ನಿರ್ಧಾರ ಕೈಗೊಳ್ಳುವವರು ಮಾಡಬೇಕಾದದ್ದು
0: ಯುವ ಜನರ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸಾರ್ವಜನಿಕ ನೀತಿಗಳನ್ನು ತಯಾರಿಸ್ಬೇಕು.
1: ಮೂರನೇದು ಏನಂತ ಹೇಳಿದ್ರೆ, ಯುವ ನಾಗರಿಕರಾದ ನಾವು ಮಾಡುವುದೇನೆಂದ್ರೆ,
2: ನಮ್ಮ ಸ್ವಂತ ಗುರುತು ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳದೇ ಹೊಸ ಇತಿಹಾಸವನ್ನು ಸೃಷ್ಟಿಸ್ತೀವಿ.
1: ಸೊ ಮುಂದೆ ಹೋಗ್ತಿದ್ದೇವೆ ರಾಪಿಡ್ ಫೈರ್ಗೋಸ್ಕರ. ಎಲ್ಲ ಕೇಳುಗರು ಸ್ವಲ್ಪ ಚುರುಕಾಗಿ ಕುತ್ಕೊಳ್ಳಿ, ಪಟಪಟ ಅಂತ ಹೇಳಿ ಕ್ವಶನ್ಸ್ಗೆ ಬರ್ತಾ ಹೋಗ್ತದೆ, ಪಟಪಟ ಅಂತ ಹೇಳಿ ನೀವು ಉತ್ತರ ಹೇಳಿ.
2: ಈಗ ರಾಪಿಡ್ ಫೈರ್, ಒಂದೊಂದು ಪ್ರಶ್ನೆಗೆ ಒಂದೊಂದು ಪದ ಅಥವಾ ಒಂದೊಂದು ವಾಕ್ಯದಲ್ಲಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ. ಬೆಂಗಳೂರು ಅಂತ ಅಂದ್ರೆ ಬೆಂಗಳೂರನ್ನ ವಿವರಿಸೋ ಒಂದು ಪದ.
1: ನಾ ಹೇಳೋದಾಯ್ತು ಅಂದ್ರೆ ಕಲ್ಪವೃಕ್ಷ.
0: ಯುವ ಜನರ ಕನಸುಗಳ ನಗರ.
1: ವೀಕ್ಷಕರೇ ನೀವು
2: ತುಂಬಾ ಒಳ್ಳೆ ಉತ್ತರ, ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಎರಡನೇ ಪ್ರಶ್ನೆ, ಪ್ರತಿಯೊಬ್ಬ ಯುವಕನು ಕಲಿಯಬೇಕಾದಂತ ಒಂದು ಕೌಶಲ್ಯ.
0: ನಾಯಕತ್ವ,
1: ಪ್ರಜಾಪ್ರಭುತ್ವ.
2: ನಿಮ್ಮ ಉತ್ತರ, ವೇತನವೇ ಅಥವಾ ತೃಪ್ತಿಯೇ?
1: ನನಗಂತೂ ತೃಪ್ತಿ ಅಪ್ಪ.
0: ಎರಡು.
2: ಅಬ್ಬಾ, ಇದಂತೂ ಒಳ್ಳೆ ಉತ್ತರ. ನಿಮ್ದು, ಸ್ಥಿರತೆನೆ ಅಥವಾ ಹೊಸ ಪ್ರಯೋಗನ?
1: ನನಗಂತೂ ಹೊಸ ಪ್ರಯೋಗ ಅಪ್ಪ.
0: ಜವಾಬ್ದಾರಿಯೊಂದಿಗೆನ ಪ್ರಯೋಗ.
2: ಚರ್ಚೆ ಅಥವಾ ಸಂವಾದ?
0: ಸಂವಾದ.
1: ನನಗೆ ಚರ್ಚೆ ಸಂವಾದ ಎರಡು ಬೇಕು ಅಂತ ಹೇಳ್ತೇನೆ. ನಿಮ್ಮ ಮುಂದಿದೆ ಇವಾಗ ಸಾಂಗ್.

0: ಒಂದು ಸುಂದರ ಸಾಂಗ್ ಅನ್ನ ಕೇಳಿ ನಮಗೆ ಸುಂದರವಾದಂತಹ ಸಂದೇಶ ಕಳಿಸಿರುವಂತಹ ಗೀತಾ ಜೋಶಿ ಅವರಿಗೆ ತುಂಬಾ ಥ್ಯಾಂಕ್ಸ್.
1: ಈಗ ನಾವು ರಾಪಿಡ್ ಫೈರ್ ನ ಮುಂದುವರ್ಸೋಣ. ಯುವ ಜನರು ತ್ಯಜಿಸಬೇಕಾಗಿರೋ ಒಂದು ಅಭ್ಯಾಸ ಯಾವುದು?
0: ನನಗನ್ಸುತ್ತೆ ಮಾದಕ ವಸ್ತುಗಳನ್ನ ಇರುವಂತಹ ವ್ಯಸನನ ತ್ಯಜಿಸಬೇಕು ಅಂತ ನಾ ಹೇಳ್ತೇನೆ.
2: ಒತ್ತಡವನ್ನು ತೆಗೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ಮುನ್ನಡಿಬೇಕು.
1: ತುಂಬಾ ಒಳ್ಳೆ ಉತ್ತರ. ಯುವ ಜನತೆ ಬೆಳೆಸ್ಕೊಳ್ಬೇಕಾಗಿರೋ ಒಂದು ಅಭ್ಯಾಸ?
2: ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು, ನಿರಂತರ ಕಲಿಕೆ.
0: ನಾ ಹೇಳುವಂತದ್ದು ಸ್ವಚ್ಛತೆ ಕಡೆಗೆ ಆದ್ಯತೆಯನ್ನು ಕೊಡುವಂಥದ್ದು.
1: ನೀವೇನಾದ್ರೂ ಬೆಂಗಳೂರಿನ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು, ಅಂದ್ರೆ ಯುವ ಜನತೆ ಬಗೆಹರಿಸಬಹುದು ಅಂತಂದ್ರೆ ಅದು ಯಾವ ಸಮಸ್ಯೆ?
2: ಕಸ ವಿಲೇವಾರಿ.
0: ನನ್ನ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಬಗ್ಗೆ ಹೇಳೋದು. ಅಂದ್ರೆ ವಾರದಲ್ಲಿ ಒಂದು ದಿನ ಆದ್ರೂ ನಾವು ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಟ್ರಾಫಿಕ್ ಅಥವಾ ಪೊಲ್ಯೂಷನ್ ಕಡಿಮೆ ಮಾಡಬಹುದು ಅಂತ ನಾ ಹೇಳ್ತೇನೆ.
1: ಈಗ ನಾನೊಂದು ವಾಕ್ಯ ಹೇಳ್ತೀನಿ, ಅದನ್ನ ಪೂರ್ಣಗೊಳಿಸಿ. ಭವಿಷ್ಯವು ಅವರದ್ದಾಗಿರುತ್ತದೆ. ಯಾರು?
0: ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು.
2: ತಂತ್ರಜ್ಞಾನವನ್ನ ಸರಿಯಾಗಿ ಬಳಸ್ಕೊಳ್ತಾರೋ.
1: ಒಳ್ಳೆ ಉತ್ತರ. ಇಲ್ಲಿಗೆ ನಮ್ಮ ರಾಪಿಡ್ ಫೈರ್ ಮುಕ್ತಾಯವಾಗಿದೆ. ಆಗ್ಲೇ ಅನ್ವಿತಾ ಅವರು ಒಂದು ಪ್ರಶ್ನೆ ಕೇಳಿದ್ರು, 1,000 ರೂಪಾಯಿ ಕೊಟ್ರೆ ಏನ್ ಮಾಡ್ತೀರಾ? 1,000 ರೂಪಾಯಿ ಅನ್ನೋದು ಬರೀ ಸಂಖ್ಯೆ ಅಷ್ಟೇ, ಹಣ ಬಂದ್ರೆ ಏನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಚಂದ್ರಶೇಖರ್ ಕುಮಾರ್ ಪಾರ್ಕ್ ಅನ್ನೋರು ತುಂಬಾ ಒಳ್ಳೆ ಉತ್ತರ ಕಳಿಸಿದ್ದಾರೆ. ಏನಂತಂದ್ರೆ, ಎಷ್ಟೇ ಹಣ ಬಂದರೂ ಅದನ್ನು ಬ್ಯಾಂಕ್ನಲ್ಲಿಟ್ಟು ಸಮಯ ಸಂದರ್ಭ ನೋಡಿ ಖರ್ಚು ಮಾಡ್ತೀವಿ ಅನ್ನೋದು. ಇದು ನಿಜಕ್ಕೂ ತುಂಬ ಒಳ್ಳೆಯ ಉತ್ತರ. ಈ ಥರ ಸಂದೇಶಗಳು ಸಲಹೆಗಳನ್ನು ಪಾಲಿಸೋದ್ರಿಂದ ಪ್ರತಿಯೊಬ್ಬರಿಗೂ ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಹಾಗೆಯೇ ನಂಜನಗೂಡು ತಾಲೂಕಿಂದ ಸಿಂಧುಳ್ಳಿ ಗ್ರಾಮದ ಒಬ್ಬರು SM ಮಹೇಶ್ ಅನ್ನೋರು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಬೆಂಗಳೂರು ನಗರದಲ್ಲಿ ಮನುಷ್ಯ ಹಣದ ಹಿಂದೆ ಓಡ್ತಾ ಓಡ್ತಾ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂತ. ನೀವು ಮಾತ್ರ ಬೆಂಗಳೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಹಣ ಇಲ್ಲದೆ ಏನ್ ಮಾಡ್ಲಿಕ್ಕಾಗ್ತದೆ, ಹಣ ಅಂತ ಹೇಳಿದ್ರೆ ಹೆಣನು ಬಾಯಿ ಬಿಡುತ್ತೆ ಅಂತ ಕೇಳಿದ್ದೇವೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹಣದಿಂದ ಓಡ್ತಾ ಇದ್ದಾರೆ, ಹಾಗೆ ಮಾನಸಿಕ ಖಿನ್ನತೆಗೆ ತುಂಬಾ ಒಳಗಾಗಿದ್ದಾರೆ. ನಿಮ್ಮ ಈ ಉತ್ತರಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮ ಅಂತ್ಯಕ್ಕೆ ಬಂದಿದೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಾಗಿ ಹೇಳ್ತಾ,
2: ವಿಭಿನ್ನ ಹಿನ್ನೆಲೆಗಳು, ಒಂದೇ ಆಶಯಗಳು, ಅಂತಾರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು.
0: ಧನ್ಯವಾದಗಳು.
1: ಧನ್ಯವಾದಗಳು.

ಸ್ಟುಡಿಯೋ ಸಮಯ ಆಗಿದೆ 4:57:47 ಸ್ನೇಹಿತರೆ, ಇಷ್ಟೊತ್ತು ನೀವು ಕೇಳಿದಂತಹ ಕಾರ್ಯಕ್ರಮ ಚಾಣಕ್ಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಿಂದ ಪ್ರಸ್ತುತ ಪಡಿಸಲಾಗಿತ್ತು. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಮೆಚ್ಚುಗೆ ಆಗಿದೆ ಅಂತ ಭಾವಿಸ್ತಾ, ಹಾಗೆ ಪ್ರಸಾರವಾದಂತಹ ಹಾಡುಗಳು, ವಿದ್ಯಾರ್ಥಿಗಳು ಕೊಟ್ಟಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.

ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕೆ ಕಲ್ಯಾಣಿಯವರ ಸಂಗೀತ ಮತ್ತು ಸಾಹಿತ್ಯದಲ್ಲಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಹಾಗೂ ಸಂಗಡಿಗರು.

ಆಟೋ ರಾಜ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಸ್ವರಗಳಲ್ಲಿ ಕೇಳಿದಿರಿ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಬನ್ನಿ ಮುಂದಿನ ಗೀತೆ ಕೇಳೋಣ. ಇದೇ ಗಾಯಕರ ಧ್ವನಿಯಲ್ಲಿ ಮುಗಿಯದ ಕತೆ ಚಿತ್ರದಿಂದ ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದರೆ ರಾಜನ್ ನಾಗೇಂದ್ರ.

ಜೆ ಉದಯಶಂಕರ್ ಇವರ ಗೀತ ರಚನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಗಾಯನದಲ್ಲಿ ಚಂದನದ ಗೊಂಬೆ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ. ಬನ್ನಿ, ಮುಂದಿನ ಗೀತೆ ಆಯ್ದುಕೊಂಡಿದ್ದೇವೆ. ಹರಿಹರನ್ ಹಾಗೂ ಚಿತ್ರ ಇವರ ಸ್ವರಗಳಲ್ಲಿ ಚಂದ್ರ ಚಕೋರಿ ಚಿತ್ರದ ಗೀತೆ. ಎಸ್ ಎ ರಾಜ್ಕುಮಾರ್ ಇವರ ಸಂಗೀತ ಸಂಯೋಜನೆಗೆ ಗೀತೆಯನ್ನು ಬರೆದಿದ್ದಾರೆ ಎಸ್ ನಾರಾಯಣ್.

ಗುರುಕಿರಣ್ ಇವರ ಸಂಗೀತದಲ್ಲಿ ಉದಿತ್ ನಾರಾಯಣ್ ಹಾಗೂ ಅನುರಾಧ ಶ್ರೀರಾಮ್ ಇವರ ಕಂಠದಲ್ಲಿ ಚಂದು ಚಿತ್ರದ ಗೀತೆಯನ್ನು ಕೇಳಿದಿರಿ. ಬನ್ನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರ ಸ್ವರಗಳಲ್ಲಿ ಕನಸುಗಾರ ಚಿತ್ರದ ಗೀತೆ.

ಇದುವರೆಗೆ 102.1 ಕಂಪನಾಂಕಗಳ ಮೇಲೆ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 5:30.

0: ಯುವವಾಣಿ ಕೇಳುವಂತಹ ಎಲ್ಲ ಯುವ ಮಿತ್ರರಿಗೆ ನಮಸ್ಕಾರಗಳು. ಯುವ ಮಿತ್ರರೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.
2: ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
1: ವಿಶೇಷ ಸರಣಿ ಕಾರ್ಯಕ್ರಮ.

0: ತುತ್ತಿಗೊಂದು ಮಾರ್ಗ,
1: ಮನಸೊಂದಿದ್ದರೆ ಮಾರ್ಗವುಂಟು ಕೆಚ್ಚದೆ ಇರಬೇಕೆಂದು.
0: ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ
1: ಕೆಚ್ಚದೆ ಇರಬೇಕೆಂದೆಂದು
0: ಕೇಳಿ ತುತ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ.
1: ಕೈಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು.
2: ಆತ್ಮೀಯ ಕೇಳುಗರೆ, ಇವತ್ತಿನ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾನ್ವೀಯ ರಾಜಶೇಖರ್ ಅಂತೇಳಿ. ಇವರು ತಮ್ಮದೇ ಆದಂಥ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಏನು ವೃತ್ತಿಯನ್ನು ಮಾಡ್ತಿದ್ದಾರೆ ಮತ್ತು ಅವರ ಪರಿಚಯವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ತೇವೆ. ಸರ್ ರಾಜಶೇಖರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಿಮಗೆ ನಮಸ್ಕಾರ.
3: ನಮಸ್ತೆ ಸರ್.
2: ಹೇಳಿ, ನಿಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್.
3: ಸರ್, ನಮ್ಮ ಹೆಸರು ರಾಜಶೇಖರ್ ಪಾಟೀಲ್ ಅಂತ ಸರ್. ನಮ್ಮ ಸ್ವಂತ ಊರು ಚಿಮ್ಲಾಪುರ, ಗೋಂದಾಡಿ ಚಿಮ್ಲಾಪುರ ಸರ್, ಮಾನ್ವಿ ತಾಲೂಕು, ರಾಯಚೂರು ಡಿಸ್ಟಿಕ್ಟ್ ಸರ್. ನಾವು ಮೊದಲು ಒಕ್ಕಲುತನ ಮಾಡ್ತಿದ್ದೇವೆ ಸರ್, ಒಕ್ಕಲುತನ ಮಾಡ್ತಾ ಇದ್ವಿ. ಅದರಲ್ಲಿ ಸ್ವಲ್ಪ ಬರಗಾಲ ಸರ್, ನಮ್ಮ ಮನೆಯಲ್ಲಿ 8 ಜನ ಸರ್, ಅಣ್ಣ ತಮ್ಮರು, ನಮ್ಮ ಹೆಣ್ಮಕ್ಳು ಎಲ್ಲರು ಸೇರಿ ಸರ್. ನಾವು ಫಸ್ಟ್ ಇಯರ್, ಪಿ ಯು ಸಿ ಫಸ್ಟ್ ಇಯರ್ ಓದಿವಿ ಸರ್, ಇಲ್ಲೇ ಮಾನ್ಯ ಸರ್, ಕಲ್ಮಠ ಸ್ಕೂಲ್ನಲ್ಲಿ. ನಾವು ತೆಂಗಿನಕಾಯಿ ವ್ಯಾಪಾರ ಮಾಡೋಕ್ಕೈತೀವಿ ಸರ್.
2: ಈಗ ಎಷ್ಟು, ಈಗ ನೀವು ಮೊದಲು ಒಕ್ಕಲುತನ ಮಾಡ್ತೀವಿ ಅಂತ ಹೇಳ್ತಿದ್ರಲ್ವ, ಏನು ಒಕ್ಕಲುತನ ಅಂತಂದರೆ? ನಿಮ್ಮ ಊರಲ್ಲಿ ನೀವೆಲ್ಲ ಅಣ್ಣ ತಮ್ಮರು ಸೇರ್ಕೊಂಡು ಮಾಡುವಂಥದ್ದು ಹೆಂಗೆ?
3: ನಮ್ಮ ಒಂದೇ ಭೂಮಿನೇ ಸರ್, ಅಣ್ಣ ತಮ್ಮರು ಕಲಿತು ಮಾಡ್ತಾಯಿದ್ದೀವಿ ಸರ್, ಉಳುಮೆ ಮಾಡ್ತಾಯಿದ್ದೀವಿ ರೀ. ಹತ್ತಿ ಒಂದು ಜೋಳ ಮಾಡ್ತಿದ್ದೀವಿ ಸರ್. ಈಗ ಮಳೆಗಾಲ ಬರಗಾಲ ಆದ ಸಲುವಾಗಿ ನೋಡಿ ವ್ಯಾಪಾರ ಮಾಡೋಣ ಅಂತಂದು ಸ್ವಂತ ಬಿಸ್ನೆಸ್ನಲ್ಲಿ ಮಾಡೋಕತ್ತೀವಿ ಸರ್.
2: ನಿಮಗೆ ಈಗ ತೆಂಗಿನಕಾಯಿ ವ್ಯಾಪಾರ ಅಂತಂದರೆ ಈ ಹಸಿ ತೆಂಗಿನಕಾಯೋ ಅಥವಾ ಒಣ ಕೊಬ್ಬರಿ ಹೊಡಿತಾರಲ್ಲ ದೇವಸ್ಥಾನಕ್ಕೆ ಆ ಥರ ತೆಂಗಿನ?
3: ಈಗ ಹಸಿ ತೆಂಗಿನಕಾಯಿ ಸರ್, ಒಣ ತೆಂಗಿನಕಾಯಿನೂ ವ್ಯಾಪಾರ ಎರಡು ಮಾಡ್ತೀವಿ ಸರ್. ಎರಡು
2: ಯಾಕೆ ಈ ಐಡಿಯಾ ಯಾಕೆ ಬಂತು? ಯಾಕಂತಂದ್ರೆ ಒಕ್ಕಲುತನ ಮಾಡುವಂಥವ್ರು ಒಮ್ಮೆದೊಮ್ಮೆಲ್ಲ ನೀವು ವ್ಯಾಪಾರಕ್ಕೆ ಬರಬೇಕು ಅಂತ?
3: ಯಾವುದು ಮಾರ್ಕೆಟ್ನಲ್ಲಿ ಏನಿದೆ ಅಂತ ನೋಡಿಕೊಂಡು ವಿಚಾರ ಮಾಡಿಕೊಂಡು ಮಾಡೋಣ ಅಂತಂದು ವಿಚಾರ, ಒಂದು ಮನೆಯಲ್ಲಿ ವಿಚಾರ ಕುಂತ್ಕೊಂಡು ಮಾತಾಡಿದಾಗ ಇದೊಂದು ನಮ್ಗೆ ಐಡಿಯಾ ಬಂತು ಸರ್. ಆದರೆ ಮಾಡೋಣ ಅಂತಂದು ಒಂದು ನಮ್ಮ ಇದ್ರ ಮೇಲೆ ನಾವು ಮಾಡ್ಕೊಂಡು ಬಂದೀವಿ ಸರ್.
2: ಮನೆಯಲ್ಲಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಅಣ್ಣ ತಮ್ಮರು ಅಥವಾ ನಿಮ್ಮ ತಂದೆ ತಾಯಿ ಅವರ ಸಲಹೆ ಮೇರೆಗೆ ಇದನ್ನು ಮಾಡೋಣ ಅಂತ ಅನ್ಕೊಂಡ್ರೆ ಅಥವಾ ನಿಮ್ಗೆ ಏನಾದರೂ ಐಡಿಯಾ ಇತ್ತ ಇದರಲ್ಲಿ?
3: ಮೊದಲು ನಮ್ಮ ತಂದೆ ತಾಯಿಯವ್ರದ್ದು ಇತ್ತು ಸರ್ ಐಡಿಯಾ, ಆದ್ರೂ ನಮ್ಮದೊಂದು ಸ್ವಲ್ಪ ಜಾಸ್ತಿ ಇತ್ತು ಸರ್ ಮಾಡೋದು.
2: ಕೆಲವ್ರು ಹೆಂಗಾಗ್ತದಂದ್ರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಯಾರು ಮಾಡಿದ್ದು, ಇಂಥವ್ರು ಮಾಡಿದ್ದು ಅಥವಾ ಅವ್ರ ಅನುಭವ ತಗೊಂಡು ಅಥವಾ ಇದಕ್ಕೊಂದು ಪ್ಲಾನ್ ಇರ್ತದೆ, ನಾನು ತೆಂಗಿನಕಾಯಿ ವ್ಯಾಪಾರ ಮಾಡಬೇಕು, ಮೊಬೈಲ್ ವ್ಯಾಪಾರ ಮಾಡಬೇಕು, ಇನ್ನೊಂದು ಮಾಡಬೇಕು ಅಂತ. ವ್ಯಾಪಾರ ಅಂದ್ರೆ ಅದು ಒಂದು ಸುಮ್ಮನೆ ಇಮ್ಮಿಡಿಯೇಟ್ ಆಗಿ ಮಾಡುವಂಥದ್ದಲ್ಲ, ಮಾರ್ಕೆಟ್ ಮಾಡಬೇಕು, ಅದನ್ನು ಹೆಂಗೆ ನೀವು ಯೋಚನೆ ಮಾಡ್ತೀರಿ?
3: ನಾವು ಇನ್ನೊಬ್ಬರು ನೋಡಿಲ್ಲ ಸರ್, ಇದೊಂದು ಸ್ವಂತ ನಮ್ಮ ಬುದ್ಧಿಯಲ್ಲಿದ್ದ ಮಾಡಿದ್ದು ಒಂದು ಸರ್. ಇನ್ನೊಬ್ಬರು ಅವ್ರು ಮಾಡ್ಯಾರ, ಅವ್ರಿಗೆ ಉಳಿತದೇನೋ ಮಾಡ್ತದೆ ಅಂತಂದು ಇದು ಮಾಡಿದೆ ಸರ್. ನಾನು 3 ತಿಂಗಳಾದ್ರೂ ನನ್ನ ಸ್ವಂತ ಕೈಲಿ ಖರ್ಚು ಮಾಡಿ ಮನೆ ಬಾಡಿಗೆ ಇದು ಅಂಗಡಿ ಬಾಡಿಗೆ ಕೊಟ್ಟು ನಂದು ಎಷ್ಟಾಗ್ತದೆ ಅಷ್ಟು ಮಾಡ್ಕೊಂಡು ಉಂಡೀನಿ ಸರ್. ಉಳಿಬೇಕು ಮಾಡ್ಬೇಕಂಬದೇನಿಲ್ಲ ಸರ್, ಮಾಡೋಣ ಆಗಲಿ ಅಂತಂದು ಒಂದು ಇದರಲ್ಲಿ ನಗರದಲ್ಲಿ ಇಷ್ಟು ಐತಲ್ಲ ಅಂತಂದು ನಾವು ಮಾಡೋಣ ಇದು ಅಂತಂದು ಮಾಡೋಕತ್ತೀವಿ ಸರ್.
2: ಈಗ ಯಾವುದೇ ಈಗ ಹಳ್ಳಿಯಲ್ಲಿ, ಯಾಕೆ ನಿಮಗೆ ಚಿಮ್ಲಾಪುರ ಅಂತಂದ್ರೆ ಇಲ್ಲಿಂದ ನಿಮ್ಮ ಮಾನವಿಯಿಂದ ಒಂದು 8 ಕಿಲೋಮೀಟರ್ ಇರ್ಬೋದು ಅಥವಾ 10 ಕಿಲೋಮೀಟರ್ ಇರ್ಬೋದು, ನಿಮ್ಮ ಊರಲ್ಲಿ ನಡೆಯೋದು ವ್ಯಾಪಾರ ಇಲ್ಲಿ ಮಾಡಬೇಕು ಅಂತ ಯಾಕೆ ಐಡಿಯಾ ಬಂತು?
3: ಅಲ್ಲಿ ಹಳ್ಳೂರಾಗ ಇದು ಹೋಲ್ಸೇಲ್ ನಡೆಯಲ್ಲ ಸರ್, ಎಷ್ಟಿದ್ರೂ ಇಲ್ಲಿ ಪಟ್ಟಣದ ಸಿಟಿ ಅಂದರೆ ಎಲ್ಲ ಜನ ಬರ್ತಾರೆ ಸರ್, ಎಲ್ಲ ಹಳ್ಳಿ ಜನ ಇಲ್ಲಿ ಬಂದು ಒಯ್ತಾರಲ್ಲ ಸರ್, ಹಾಗಾಗಿ ನಡೀತದೆ ಸರ್.
2: ಅಂದರೆ ಹೋಲ್ಸೇಲ್ ಅಂತಂದ್ರೆ ನೀವು ಹಸಿ ಕೊಬ್ಬರಿ ಮತ್ತೆ ಒಣದು ಒಣ ಇದು ತೆಂಗಿನಕಾಯಿ ಮಾರ್ತಿರೋ ಹೆಂಗೆ?
3: ಹೋಲ್ಸೇಲ್ ಸರ್, ಒಣದು ಮಾರ್ತೀವ್ರಿ, ಇದು ಹಸಿದು ಮಾರ್ತೀವಿ ಸರ್.
2: ಈ ತೆಂಗಿನಕಾಯಿಗೆ ಈಗ ಬೇಡಿಕೆ ಇದೆ ಅಂತ ನಿಮ್ಗೆ ಅನಿಸ್ತದೆ ಈಗ ಸೀಸನ್ ಬರ್ತದೆ ಅಥವಾ ಆ ಥರ ಏನಾದರೂ ಐಡಿಯಾ ಇದೆಯಾ?
3: ಒಂದೊಂದು ಟೈಮ್ ಸರ್, ಇದು ಸೀಸನ್ ಬರೋದು ರೇಟ್ ಜಂಪ್ ಆಗ್ಬೋದು, ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು ಸರ್, ಹೇಳೋಕ್ಕಿಲ್ಲ.
2: ಈಗ ತೆಂಗಿನಕಾಯಿ ವ್ಯಾಪಾರ ಮಾಡ್ಬೇಕಂದ್ರೆ ನಮ್ಮ ಭಾಗದಲ್ಲಿ ತೆಂಗಿನಕಾಯಿ ಬೆಳೆಯುವಂಥದ್ದು ಕಡಿಮೆ, ಎಲ್ಲಿಂದ ಹೆಂಗೆ ಪ್ಲಾನ್ ಮಾಡ್ತೀರಿ?
3: ಶಿವಮೊಗ್ಗ ಸರ್, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಇನ್ನೊಂದು ಹೊರನಾಡು ಅಲ್ಲಿದ್ದ ಬರ್ತದೆ ಸರ್.
2: ನೀವು ಹೆಂಗೆ ಅಲ್ಲಿ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು
3: ಸರ್? ಅಲ್ಲಿದ್ದ ಕಾಂಟ್ಯಾಕ್ಟ್ ಇದಾರೆ ಸರ್, ಹಿಂಗೆ ಮಾನ್ವಿಯಲ್ಲಿ ಇದಾರೆ, ಅವರಲ್ಲಿ ನಾವು ನಂಬರ್ ಇಸ್ಕೊಂಡು ಅವ್ರ ಕೂಡ ಒಂದು ಒಬ್ಬರೇ ಬಂದು ಇದು ಮಾಡ್ಕೊಂಡು ಹೋಗ್ತಾರೆ ಸರ್.
2: ನಿಮಗೆ ತಂದಾಕಿ
3: ಇದು ಅಮೌಂಟು ತಗೊಂಡು ಹೋಗ್ತದೆ ಸರ್.
2: ಈಗ ನೀವು ಆರ್ಡ್ರನ್ನು ಹೆಂಗೆ ಮಾಡ್ತೀರಿ? ನೀವು ಒಂದು ಯಾವುದೇ ತೆಂಗಿನಕಾಯಿ ತರ್ಬೇಕಂದ್ರೆ ಆರ್ಡ್ರ್ ಹೆಂಗೆ ಮಾಡ್ಕೊಂತೀರಿ? ವಿಶ್ವಾಸ ಬೇಕು, ನೀವು ಹೊಸದಾಗಿ ಬಂದಿದ್ದೀರಿ, ಹೆಂಗೆ ಅದನ್ನು?
3: ಸರ್ ಹಿಂಗೆ ರೀ, ಈಗ ನಮ್ಮ ಕುನ ಪರಿಚಯ ಇದ್ದವರು ಈಗ ಇದಾರೆ ಸರ್, ಅವ್ರ ಹತ್ರ ನಮ್ಮ ಕಾಂಟ್ಯಾಕ್ಟ್ ನಂಬರು ಇಸ್ಕೊಂಡು ಅವರಲ್ಲಿ ಗೊತ್ತಾಗಿ ಮಾಡಿಕೊಂಡು ಅವ್ರನ್ನ ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ ಸರ್. ಹ್ಞೂ ಸರ್.
2: ಈಗ ಈ ತೆಂಗಿನ

0: ಕಾಯಿ ವ್ಯಾಪಾರ ಅಂತಂದ್ರೆ ಇದಕ್ಕಿನ್ ಸೀಸನ್ ಅಂತ ಇರ್ತದೋ ಅಥವಾ ಹಂಗೇನಿಲ್ಲ, ಅನ್ ಸೀಸನ್ಸ್ ರಾತ್ರಿ
1: ಎಲ್ಲ ಒಂದೇ ಸರ್. ಸೀಸನ್ ಅಂದ್ರೆ ಸೀಸನ್ ಇರ್ಬೋದು ರೀ, ಅನ್ ಸೀಸನ್ ಇರ್ಬೋದು ಸರ್. ಮನೆಯಲ್ಲಿ ಪೂಜೆಗೆ ಅದಕ್ಕಂತೂ ಇರೇ ಇರ್ತದೆ ಸರ್, ಬೇಕೇ ಬೇಕು, ಅದಕ್ಕೆ ಉಪಯೋಗ ಮಾಡ್ತಾರೆ ಸರ್.
0: ಈಗ ಹೋಲ್ಸೇಲ್ ಅಂತಂದ್ರೆ ನೀವು ರಿಟೇಲ್ ಕೂಡ ಮಾಡ್ತೀರಾ ಅಥವಾ ಹೋಲ್ಸೇಲ್?
1: ರಿಟೇಲ್ ಹೋಲ್ಸೇಲ್ ಸರ್, ಎರಡು ಸರ್.
0: ಈಗ ನಿಮ್ಮ ಈ ಬಾಡಿಗೆ ಈ ತೆಂಗಿನಕಾಯಿ ತರುವಂತದ್ದು, ಈಗ ಎಷ್ಟು ತೆಂಗಿನಕಾಯಿ ತಂದ್ರೆ ಇಂತಿಷ್ಟು ಅಂತ ಟಾರ್ಗೆಟ್ ಮಾಡಿಕೊಂಡು ಈ 1,000 500 ಆ ಥರ ಏನು ಮಾಡ್ತೀರಿ, ಹೆಂಗೆ ಮಾಡ್ತೀರಿ
1: ಸರ್? ನಮಗೆ ನೋಡ್ರಿ, ಈಗ ಹೆಂಗ ಇಲ್ಲಿ ನಮ್ಗೆ ಪರ್ಚೇಸ್ ಇದಾರಪ್ಪ ಅಂದರೆ ನಾವು ಜಾಸ್ತಿ ತರಿಸಿದ್ರೆ ನಮ್ಗೆ ಸೇಲಿಂಗ್ ಆಗ್ತದೆ ಸರ್. ಇಲ್ಲಿ ಪರ್ಚೇಸ್ ಇನ್ನ ನಮ್ಗೆ ಇದಿಲ್ಲಪ್ಪ ಅಂದರೆ ಸ್ವಲ್ಪ ಇದಾಗ್ತದೆ ಸರ್,
0: ಕಡಿಮೆ
1: ಸರ್.
0: ಈಗ ನೀವು ತರುವಾಗ ಹೆಂಗೆ ಪ್ಲಾನ್ ಮಾಡ್ತೀರಿ? ಯಾಕಂದ್ರೆ ಒಂದು ವ್ಯಾಪಾರ ಆಗಬೇಕು ಅಂತಂದ್ರೆ ನೀವು ಅಲ್ಲಿಂದ ತರಿಸ್ಬೇಕು, ಅದನ್ನು ಮಾರಾಟ ಮಾಡಬೇಕು, ಅದು ಖಾಲಿ ಆದರೆ ನಿಮ್ಗೆ ವರ್ಕೌಟ್ ಆಗ್ತದೆ, ಇಲ್ಲಂದ್ರೆ ಅದನ್ನು ಹೆಂಗೆ ಮಾಡ್ತೀರಿ?
1: ಸರ್, ನಾವು ಎಷ್ಟು ಇಲ್ಲಿ ಸೇಲಿಂಗ್ ಆತ ನೋಡಿಕೊಂಡು ನಾವು ಪರ್ಚೇಸ್ ಮಾಡ್ಕೊಂತೀವ್ರಿ. 20 ಬ್ಯಾಗು 50 ಬ್ಯಾಗು ಈ ನಮ್ಗೆ ಎಷ್ಟೆಷ್ಟು ಸೀಸನ್ಗೆ ಜಲ್ದಿ ವರ್ಕೌಟ್ ಆಗ್ತದಂದ್ರೆ ಅಷ್ಟು ನಾವು ಇದು ಮಾಡ್ಕೊಂಡು.
0: ಒಂದು ಚೀಲದಲ್ಲಿ ಎಷ್ಟಿರ್ತವೆ ಮತ್ತು ಅದನ್ನು ಹೆಂಗೆ ನೀವು ಸೇಲ್ ಮಾಡುವಂಥದ್ದು, ಹಳ್ಳಿಗಳಿಗೆ ಮಾಡ್ತಿದ್ರು ಸುತ್ತಮುತ್ತ ಅಥವಾ ನಿಮ್ಮ ಮಾನವಿಯಲ್ಲಿ ಹೆಂಗೆ?
1: ಸರ್, ಒಂದು ಚೀಲದಲ್ಲಿ 50 ಕಾಯಿ ಇರ್ತಾವೆ ಸರ್. ಅದು ಹೋಲ್ಸೇಲ್ ಚೀಲ ಹಳ್ಳಿ ಊರವ್ರು ಒಯ್ತಾರೆ ಸರ್, ಪಟ್ಟಣದಲ್ಲಿನೂ ಒಯ್ತಾರೆ ಸರ್, ರಿಟೇಲನ್ನೂ ಒಯ್ತಾರೆ ಸರ್. ಒಂದು ಬೇಕಿದ್ರೆ ಒಂದು ಸಿಂಗಲ್ ಒಯ್ತಾರೆ, 5 ಒಯ್ತಾರೆ, 10 ಒಯ್ತಾರೆ, ಪರವಾಗಿಲ್ಲ,
0: ಆ ಥರ
1: ಒಯ್ತಾರೆ.
0: ನೆಟ್ವರ್ಕ್ ಉಳಿಸ್ಕೋಬೇಕಂದ್ರೆ ಹೆಂಗೆ ಮಾಡ್ತೀರಿ? ಈಗ ಪರಿಚಯ ಮೊದಲಿಂದ ಗ್ರಿಪ್ ಪರಿಚಯ ಇದೆಯೋ ಅಥವಾ ಒಬ್ಬರಿಂದ ಒಬ್ಬರು ತಗೊಂಡ್ರೆ?
1: ಏನಿಲ್ಲ ಸರ್, ಹೊಸದಾಗಿ ಜನರಿಗೆ ನಮಗೆ ಗೊತ್ತಾಯ್ತಂದ್ರೆ ಅವ್ರು ಬರ್ತಾರೆ ಸರ್, ಬರ್ತಾರೆ ಒಯ್ತಾರೆ. ಆದ್ರೂ ಹಳ್ಳಿ ಜನರಿಗೆ ಗೊತ್ತಾಗ್ಬೇಕು ಸರ್, ಜನರಿಗೆ ಗೊತ್ತಾದ್ರೆ ಬರ್ತಾರೆ ಸರ್.
0: ಈಗ ಚಿಮ್ಲಾಪುರದಿಂದ ರಾಜಶೇಖರ್ ಅವರು ದಿನ ಬರ್ಬೇಕು, ಅಪ್ ಅಂಡ್ ಡೌನ್ ಮಾಡ್ತಿರೋ ಅಥವಾ ಇಲ್ಲೇ ಮನೆ ಮಾಡಿದ್ರೆ?
1: ಇಲ್ಲೇ ಮನೆ ಮಾಡಿವ್ ಸರ್.
0: ಈಗ ಮನೆ ಬಾಡಿಗೆ ನಿಮ್ಮ ಈ ಅಂಗಡಿ ಬಾಡಿಗೆ ಇದೆಲ್ಲ ನಿಭಾಯಿಸಬೇಕು ಅಂತಂದ್ರೆ ಅದಕ್ಕೆ ಒಂದಿಷ್ಟು ಲಾಭ ಅಂತ ಬಂದರೆ ನಿಮ್ಗೆ ವರ್ಕೌಟ್ ಆಗ್ತದೆ, ಇಲ್ಲಾಂದ್ರೆ ಮನೆಯಿಂದ ಬಂದು ತಂದು ಹಾಕ್ಬೇಕಂದ್ರೆ ಕಷ್ಟ ಆಗ್ತದೆ, ಅದೇ ಹೆಂಗೆ?
1: ಏನಿಲ್ಲ ಸರ್, ಲಾಭ ಏನಾಗಿಲ್ಲ ಸರ್. ಈಗ ಇದ್ದದ್ದೇ ನಾವು ಮನೆಯಲ್ಲೇ ಇದ್ದದ್ದೇ ಸ್ವಲ್ಪ ಬಂಡವಾಳ ಹಾಕಿ ಮಾಡಕತ್ತೀನಿ ಸರ್. ಏನು ಭಗವಂತ ದೇವರು ನಮ್ಗೆ ಕಣ್ಣು ಕೃಪೆ ತೋರಿದರೆ, ಜನರ ಆಶೀರ್ವಾದ ಸಿಕ್ತ ಅಂದರೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೀವಿ ಸರ್.
0: ಈಗ ರಾಜಶೇಖರ್ ಅವರಿಗೆ ಒಕ್ಕಲ್ತನ ಮಾಡುವಾಗ ಹೆಂಗಿತ್ತು? ಈಗ ಒಂದು 3-4 ತಿಂಗಳ ಮಾಡಿದ್ರಿ, ಆಲೋಚನೆ ಹೆಂಗೆ ಬರ್ತದೆ
1: ಸರ್? ಒಕ್ಕಲ್ತನ ಮಾಡಿದ್ರೆ ನಾವು ಎಕ್ಸ್ಪರ್ಟ್ ಇತ್ತು, ಆದ್ರೂ ಬರ್ಬರ್ತಾ ಸ್ವಲ್ಪ ಲೇಬರ್ದು ಭಾಳ ಪ್ರಾಬ್ಲಮ್ ಆಯ್ತು ಸರ್, ಮಳೆನೂ ಕುಂಠಿತ ಆಯ್ತು, ಹಾಗಾಗಿ ಸ್ವಲ್ಪ ಇದು ಮಾಡೋಣ ಅಂತಂದು ಈಗ ಮಾಡ್ಕೊಂಡು ಬಂದಿವಿ ಸರ್.
0: ಮನೆಯಲ್ಲಿ ಅಪ್ಪ ಅಮ್ಮ ನಿಮ್ಮ ಮನೆಯವ್ರದ್ದು ಸಹಕಾರ ಅಥವಾ ಅದೇ ಅವ್ರದ್ದೆಲ್ಲರದ್ದು ಹೆಂಗಿದೆ ಈಗ?
1: ಈಗ ಚೆನ್ನಾಗಿದ್ರೆ ನಮ್ಮ ಅಪ್ಪ ಅವರ ಅಮ್ಮವ್ರೆ, ನಮ್ಮ ಅಪ್ಪ ಆಗಿ ಸ್ವಲ್ಪ ಪ್ಯಾರಾಲಿಸಿಸ್ ಆಗಿದೆ ಸರ್, ಒಂದು 5 ವರ್ಷ ಆಯ್ತು ಸರ್. ಈಗ ಅವರೂ ಬೆಡ್ ಇದೆ, ಆದ್ರೂ ನಾವು ಇದು ಸ್ವಂತ ಅಣ್ಣ ಇದ್ದಾರೆ ಸರ್ ನಮ್ಗೆ, ಒಬ್ರು ಬ್ರದರ್ ಅವರು, ನಾವು ಅಗ್ರಿಕಲ್ಚರ್ ಕಲ್ತು ಮಾಡ್ತೇವೆ ಸರ್. ಈ ನಮ್ಮ ಅಣ್ಣವ್ರ ಇದ್ರಲ್ಲ ಬ್ರದರ್ ಅವರು, ಅವ್ರು ಮಾಡಿದ್ರೆ ನಾನು ಈ ಕಡೆ ಮಾಡ್ತೀನಿ, ಬಡ ಅವ್ರು ಈ ಕಡೆ ಮಾಡಿದ್ರೆ ನಾನು ಆ ಕಡೆ ಹೋಗ್ತೀನಿ ಅಂತ ಲೆಕ್ಕ ಮಾಡಿಕೊಂಡು ಹೊಂಟಿವಿ ಸರ್.
0: ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಿದ್ರಿ
1: ಅಣ್ಣ, ನಾವು ಅಂಡರ್ಸ್ಟ್ಯಾಂಡಿಂಗ್ ಇದೀವಿ ರೀ. ಆದ್ರೂ ಊಟ ಎಲ್ಲ ಸ್ವಲ್ಪ ಬೇರೆ ಬೇರೆ ಮನೆ ಸರ್. ಅದೇ ಸರ್,
0: ಯಾವುದೇ ಒಂದು ವ್ಯಾಪಾರ ಮಾಡಬೇಕು ಅಂತಂದ್ರೆ ಇಂತಿಷ್ಟು ಬಂಡವಾಳ ಅಂತ ಇರ್ತದೆ. ಈಗ ಏನು 1,000 ರೂಪಾಯಿ ಬಂಡವಾಳ ಇರ್ತದೆ, 5,000 ರೂಪಾಯಿ ಇರ್ತದೆ, 1,00,000 ಇರ್ತದೆ. ಈಗ ನೀವು ತೆಂಗಿನಕಾಯಿ ವ್ಯಾಪಾರ ಮಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಬಂಡವಾಳ ಎಸ್ಟಿಮೇಷನ್ ಹೆಂಗೆ ಮಾಡ್ಕೊಂಡ್ರಿ ನೀವು?
1: ಸರ್, ನಾವು ನೋಡ್ರಿ ಎಷ್ಟು ನಮ್ಮಲ್ಲಿ ಬಂಡವಾಳ ಐತಿ ಅಷ್ಟರ ಮೇಲೆ ಒಂದು 50,000 ಐತೆ ಅಂದರೆ, ಈಗ ಸರ್ ಒಂದು 20,000 ಇದು ನಾವು ಮಾಲ್ ತರಿಸಿ ಇದು ಮಾಡ್ತೀವಿ ಸರ್, ಸೇಲಿಂಗ್ ಆಯ್ತು ಅಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಗೊತ್ತಾಗುತ್ತೆ ಸರ್.
0: ಗೊತ್ತಾಗ
1: ಸರ್.
0: ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಆರಂಭದ ಇನ್ವೆಸ್ಟ್ಮೆಂಟ್, ಒಂದು ಯಾರೋ ಸಪೋಸ್ ಒಂದು ತೆಂಗಿನಕಾಯಿ ಅಂಗಡಿ ತೆಗಿಬೇಕು, ಹೋಲ್ಸೇಲ್ ಅಂಗಡಿ ತೆಗಿಬೇಕು ಅಂತ ಇತ್ತು ಅಂದರೆ ಮಿನಿಮಮ್ ಬಂಡವಾಳ ಎಷ್ಟಂತ ಹಾಕಿರಿ ನೀವು?
1: ಸರ್, ಮಿನಿಮಮ್ ಅಂದರೆ ಒಂದು 50,000 ರೂಪಾಯಿ.
0: ಹೆಂಗೆ ಬಾಡಿಗೆಗೆ?
1: ಅದಕ್ಕೆ ಬಾಡಿಗೆ ಸರ್ ಈಗ ಅಡ್ವಾನ್ಸ್ 30,000 ಸರ್, ಬಾಡಿಗೆ 6,000 ರೂಪಾಯಿ ಬಾಡಿಗೆ ಕಟ್ಟಕತ್ತೀವಿ ಸರ್. ಮತ್ತೆ ಆದ್ರೂ ಇದಾಗಿಲ್ಲ ಸರ್ ನಮ್ಗೆ
0: ಉಳಿದಂತ ತೆಂಗಿನಕಾಯಿ.
1: ಸರ್, ಈಗ ಏನೋ ಬಂದು ಮೊನ್ನೆ ಒಂದು ಸ್ವಲ್ಪ ಬಂದಿದ್ದು ಬಂಡವಾಳದಾಗ ನಾನು ಮೊನ್ನೆ ಮಾಲ್ ಇಳಿಸ್ಕೊಂಡು ಸರ್, 20,000 20 ಚೀಲ ಇಳಿಸ್ಕೊಂಡು ಸರ್, ಉಳಿದದ್ದು ಮತ್ತೆ ಕಂತು ಇದು ಬಾಡಿಗೆ ಕಟ್ಕೊಂಡು ಬಂದಿನಿ ಸರ್, ಮನೆ ಬಾಡಿಗೆ ಇದು ಅಂಗಡಿ ಬಾಡಿಗೆ ನಡೆದ ಸರ್.
0: ಈಗ 3 ತಿಂಗಳಲ್ಲಿ ನಿಮಗೆ ಒಂದಷ್ಟು ಹಬ್ಬ ಸೇಲ್ ಹೆಂಗಿದೆ
1: ಸರ್? ಸೇಲ್ ಹೆಂಗೆ ಅಂದರೆ ಹೊಸ್ದಾಗಿಲ್ಲ ಸರ್, ಏನೋ ಒಂದು ಸ್ವಲ್ಪ ಪರವಾಗಿಲ್ಲ ಸರ್, ಕಡಿಮೆ ಅದಕ್ಕೇನೇ ಆಗಿಲ್ಲ ರೀ, ಆಗಿಲ್ಲ
0: ಇನ್ವೆಸ್ಟ್ಮೆಂಟ್ ನೀವು
1: ಕೊಡಬೇಕು ಸರ್.
0: ಈ ವ್ಯಾಪಾರ ನಿಮಗೆ ವೃದ್ಧಿ ಆಗ್ತದೆ, ಈ ವ್ಯಾಪಾರದಲ್ಲಿ ನಾನು ಗಳಿಸಬಲ್ಲೆ ಮಾಡ್ಬೋದು, ಗಳಿಸೋದಕ್ಕಿಂತ ನಾನು ಸ್ಟೇಬಲ್ ಆಗಬಲ್ಲೆ, ಕೃಷಿಕ್ಕಿಂತ ಇದು ಬೆಟರ್ ಇದು ಮಾಡ್ಬೋದು ಅಂತ ಅನಿಸುತ್ತೆ
1: ಸರ್? ಮಾಡಿದರೆ ಗೊತ್ತಾಗುತ್ತೆ ಸರ್. ಈಗ ನಾವು ಹುಡುಗರು ಸಣ್ಣವರು ಇದ್ದಾಗ ತಂದೆ ತಾಯಿ ನಮ್ಮನ್ನು ದೊಡ್ಡವ್ರು ಮಾಡಿ ಸಾಕಿ ಸಲಿವರು ಸರ್, ಆದ್ರೂ ಜಲ್ದಿ ನಾವು ದೊಡ್ಡವ್ರು ಆಗೋದಲ್ಲ ಸರ್. ಆದ್ರೂ ಒಂಥರ ನಾವು ಈಗ ಓದಿ ವಿದ್ಯಾಭ್ಯಾಸ ಮಾಡಿ ಒಂದು ಅಗ್ರಿಕಲ್ಚರ್ ಮಾಡಿವಿ ಸರ್, ಅದರೂ ಸ್ವಲ್ಪ ಇದಾಯ್ತು ಸರ್, ಈಗ ನೋಡೋಣ ಸರ್ ಆಗ್ಬೋದಂತ ನನ್ನ ಅಭಿಪ್ರಾಯ ಐತೆ ಸರ್.
0: ಈಗ ರಾಜಶೇಖರ್ ಊರು ಬಿಟ್ಟು, ಊರು ಅಂದರೆ ಊರಲ್ಲಿ ಒಕ್ಕಲ್ತನ ಬಿಟ್ಟು

0: ತಂದೆ ತಾಯವ್ರು ಅದೇ ಒಕ್ಕಲ್ತನ ಮಾಡ್ಕೊಂಬಂದಾರ. ನಾವು ಈಗೂ ನಾವು ಇನ್ನೊಬ್ಬರನ್ನ ನೋಡಿ ಕೇಸಿ ಇದು ಹೊಟ್ಟೆ ಕಿಚ್ಚು ಮಾಡಿಲ್ಲ ಸರ್, ಆಗ್ತದಂತಂದು ವಿಶ್ವಾಸ ಮಾಡೀನಿ ಸರ್.
1: ಒಂದು ವ್ಯಾಪಾರ ವೃದ್ಧಿ ಆಗಬೇಕು ಅಥವಾ ವ್ಯಾಪಾರ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಯಾವ ರೀತಿ ಗ್ರಾಹಕರನ್ನ ಸೆಳೆಯೋದು ಅಥವಾ ಕಡಿಮೆ ಆಫರ್ಗಳು ಆ ಥರ ಕೊಡುವಂಥದ್ದು ಆಗ್ತಿರ್ತವೆ. ಈಗ ನೀವು ಈಗ ಇಟ್ಟಿದ್ದೀರಿ ಈ ಗ್ರಾಹಕರನ್ನ ತೊಗೊಳ್ಬೇಕು, ತೆಂಗಿನಕಾಯಿ ನಮ್ಮಲ್ಲಿ ಇದ್ದಾವೆ ನಮ್ಮಲ್ಲಿ ಬರಬೇಕು ಜನ ಅಂತಂದರೆ ಆ ಥರದ್ದು ಏನಾದರೂ ಪ್ಲಾನ್ಗಳು ಮಾಡ್ಕೊಂಡಿರ್ತೀರಿ?
0: ಏನಿಲ್ಲ ಸರ್, ನಾವು ಅವ್ರಿಗಿಂತ ಒಂದು 5 ರೂಪಾಯಿ ಕಡಿಮೆ ಮಾಡಿದರೆ ಅವ್ರು ಬರ್ತಾರೆ ಸರ್, ಅಷ್ಟೇ. ಇನ್ನೇನಿಲ್ಲ ಗ್ರಾಹಕರು. ಈಗ ಅವ್ರು ಏನು ಮಾಡ್ತಾರೆ ನಮಗಿಂತ ಅವರಿಗೆ ಈಗ ಜಾಸ್ತಿ ಕುಂತುಬಿಟ್ಟದ್ರಿ ಈಗ ವ್ಯಾಪಾರ. ಅವ್ರು ಏನು ಮಾಡ್ತಾರೆ, ಅವ್ರು 50-100 ಹೆಚ್ಚು ಕಡಿಮೆ ನೋಡೋದಲ್ಲ ಸರ್, ಅವರು ಬಂದವ್ರಿಗೆ ಕೊಟ್ಬಿಡ್ತಾರೆ ಸರ್. ಈಗ ನಮ್ಮಲ್ಲಿ ಏನಾಯ್ತಂದ್ರೆ ಒಂದು 50 ರೂಪಾಯಿ ನಾವು ಅವ್ರಿಗಿಂತ ಕಡಿಮೆ ಕೊಟ್ಟರೆ ನಮಗೆ ಬರ್ತಾರಲ್ಲಪ್ಪ, ಬರಲಿ ಅವ್ರಿಗೂ ಕಡಿಮೆ ಆಯ್ತಪ್ಪ ಅಂದ್ರೆ ಅವ್ರು ಖುಷಿ ಇರ್ತದೆ, ಇನ್ನೊಬ್ರು ಇನ್ನೊಬ್ರಿಗೆ ಹೇಳ್ತಾರೆ ಅಂತಂದು ವಿಚಾರ ಅಷ್ಟೇ.
1: ಈ ಒಂದು ಚೀಲ ಅಥವಾ 2 ಚೀಲ ಒಂದು ಈಗ ಹೇಳಿದ್ರೆ ನೀವು ಒಂದು 50 ಕಾಯಿ ಇರ್ತವೆ ಒಂದು ಚೀಲದಲ್ಲಿ ಅಥವಾ 30 ಕಾಯಿ 20 ಕಾಯಿ ಆ ಥರ ಚೀಲದಲ್ಲಿ ಇರ್ತವೆ, ನೀವು ಅಲ್ಲಿಂದ ತರಬೇಕು ಅಂತಂದ್ರೆ ಒಂದು ಚೀಲಕ್ಕೆ ನಿಮ್ಮಲ್ಲಿ ಬಂದು ಇಳಿಲಿಕ್ಕೆ ಎಷ್ಟಾಗ್ತದೆ, ನೀವು ಮಾರಾಟ ಮಾಡುವಾಗ ಎಷ್ಟಾಗ್ತದೆ? ಈಗ ಅಂದ್ರೆ ಯಾಕಂದ್ರೆ ಸೀಸನ್ ವೈಸ್ ಹೋಗ್ತದೆ ಅದು, ಈ ತರ ಇರೋದಿಲ್ಲ. ಅಲ್ಲಿ ಏನು ನಿಮ್ಗೆ ರೇಟ್ ಬೀಳ್ತದೆ, ಇಲ್ಲಿ ನೀವೊಂದು ಲಾಭ ಒಂದಿಷ್ಟು ಲಾಭ ಮಾಡ್ಕೊಂಡು ಮಾರ್ಜಿನ್ ಮಾಡ್ಕೊಂಡು ಮಾಡಿರ್ತಾರೆ, ಅಂದಾಜ್ ಎಷ್ಟು ಬೀಳ್ತದೆ ನಿಮ್ಗೆ ಈ ಸೀಸನ್ ಆಗ ಸರ್, ಇದು ಅನ್ ಸೀಸನ್ ಕಡಿಮೆ ಇರ್ತದೆ, ಸೀಸನ್ ಆಗಿ ಇಷ್ಟ ಇರ್ತದೆ ಅಂತ ಹೆಂಗೆ ಲೆಕ್ಕ ಆಗ್ತದೆ
0: ಸರ್? ಸೀಸನ್ ಆಗಿ ಒಂದೊಂದು ರೇಟ್ ಸರ್. ಈಗ ನಾವು ಮೊನ್ನೆ ಇದ್ರಾಗ ಶ್ರಾವಣ ಮಾಸ ಇಳಿಸಿವಿ ಸರ್, ಇಳಿಸಿದಾಗ 14 ರೂಪಾಯಿ ಬಿತ್ತರಿ
1: ಒಂದು ಕಾಯಿ
0: ಅಲ್ಲಿದ್ದ ಬಂದು ಇಲ್ಲಿ ನಮ್ಮ ಜಾಗಕ್ಕೆ. ಈಗ ಏನಾಯ್ತು ಸರ್, 16 ರೂಪಾಯಿ ಬೀಳಕತ್ತೆ ಸರ್, 16 ರೂಪಾಯಿ ಬೀಳಕತ್ತೆ ಅಂದ್ರೆ ನಮ್ಗೆ 17 ರೂಪಾಯಿ ನಾವು ಈಗ ಮಾರಾಟ ಮಾಡ್ಬೇಕು ಸರ್.
1: ಹೋಲ್ಸೇಲ್
0: ರಿಟೇಲ್ ನೋಡ್ರಿ ಸರ್, 20 ರೂಪಾಯಿ ಮಾಡಿದ್ರೆ ಒಳ್ಳೇದು ಸರ್, ಸ್ವಲ್ಪ ವರ್ಕೌಟ್ ಆಗ್ತದೆ ಸರ್. ಮಂದಿ ಏನಂತಾರೆ ಇನ್ನ ಕಡಿಮೆ ಮಾಡಂತ ಹೇಳ ಮೂಮೆಂಟ್ ಕಡಿಮೆ ಮಾಡ್ತಾರೆ ಸರ್, ಆದ್ರೂ ಆಗಲ್ಲ ಅಂತಂದು ಅದಕ್ಕೂ ಒಪ್ಪಿಗೆ ಹೇಳಿವ್ರಿ. 18 ರೂಪಾಯಿ ಮಾಡಕತ್ತೀವಿ ಸರ್, ಏನು ಮಾಡೋಕ್ಕಾಗಲ್ಲ.
1: ಈಗ ರಾಜಶೇಖರ್ ಅವರು ಹೊಸ್ದಾಗಿ ಇಟ್ಟಿದ್ದಾರಪ್ಪ, ಏನಪ್ಪ ನೀನು ಹೊಸ್ದಾಗಿ ಇಟ್ಟಿದ್ದಿ, ನೀನು ಇಷ್ಟು ರೇಟ್ ಹೇಳ್ತಿದ್ದಿ, ಒಂದು ಸ್ವಲ್ಪ ಕಡಿಮೆ ಕೊಡು, 15 ರೂಪಾಯಿ ಮಾರ್ಕೆಟಾಗ 15 ರೂಪಾಯಿ ಕೊಡ್ತಾರಪ್ಪ, ನೀನು ನಿಮ್ಗೆ 14 ರೂಪಾಯಿ ಬಿದ್ದರೆ ನನಗೆ ಅಲ್ಲಿ 12 ರೂಪಾಯಿಗೆ ಒಂದು ಕಾಯಿ ಕೊಡ್ತಾರಪ್ಪ, ಅಥವಾ ಈ 20 ಒಂದು ಚೀಲ ಬ್ಯಾಗ್ ಇಂತಿಷ್ಟು ಅಂತ ಕೊಡ್ತಾರಪ್ಪ ಅಂತ ಅಂದಿದ್ದೀಯಾ ಬಂದು?
0: ಏ ಅಂದರು ಸರ್, ಈ ಮಾತು ಅಂದರು ಸರ್, ಆದ್ರೂ ತಲೆ ಕೆಡಿಸ್ಕೊಂಬಕ್ಕೂ ಇಲ್ಲ ಸರ್, ಜನರು ಹೆಂಗ ಅಂತಾರೆ ಹಂಗದ ಹೋಗದ ಐತೆ ಅಂತ ಹೋಗಕತ್ತೀವಿ ಸರ್. ಈಗ ಏನು ಮಾಡೋಕ್ಕಾಗಲ್ಲ ಸರ್, ಈಗ ಅವ್ರಿಗೆ ಹೆಚ್ಚು ಕೊಟ್ಟರು ತಗೊಂಡು ಹೋಗ್ತಾರೆ, ಕಡಿಮೆ ಕೊಟ್ಟರು ತಗೊಂಡು ಹೋಗ್ತಾರೆ, ಆದ್ರೂ ನನ್ನ ಕೇಳ್ಕೊಂಡು ಹೋಗ್ತಾರೆ, ಮುಂದಕ್ಕೋತಾರೆ ಸರ್. ಹಾಂ ಸರ್,
1: ಈಗ ರಾಜಶೇಖರಲ್ಲಿ ವ್ಯಾಪಾರಕ್ಕೆ ಬರ್ಬೇಕಂದ್ರೆ ಈಗ ಕಾಲ ಭಾಳ ಇದಾವ, ಮೊಬೈಲ್ ಅದಾವ ಮತ್ತೆ ಆ ಊರಾಗ ಅಂಗಡಿಗಳಿದಾವ, ಅಲ್ಲಿ ಕೇಳ್ಕೊಂಡು ಬರ್ತಾರೆ, ಬಜಾರ್ಕ್ ಹೋಗ್ತಾರೆ, ಇನ್ನೊಬ್ರು ಒಂದು ಯಾರೋ ಸಮಥಿಂಗ್ ಇಂಥವ್ರ ಹೆಸರು ಕೇಳ್ಕೊಂಡು ನಿಮ್ಮಲ್ಲಿ ಚೀಲ ಹೆಂಗದ, ನಿಮ್ಗೆ ಹೆಂಗೆ ಕಾಯಿ ಬೀಳ್ತಾವ ಅಂತ ಆ ಥರ ಕೇಳ್ಕೊಂಡು ನಿನ್ನಲ್ಲಿ ಬಂದಿದ್ದಿರ್ತದೆ. ನೀವು ಪ್ರತಿ ದಿನದ ಮಾರ್ಕೆಟನ್ನು ಮಾರ್ಕೆಟಲ್ಲಿ ತೆಂಗಿನಕಾಯಿ ಈ ರೇಟ್ ಆದ ಅಂತ ನೀವು ಹೆಂಗೆ ಪತ್ತೆ ಹಚ್ಕೊಳ್ತೀರಿ?
0: ಈಗ ಮಾರ್ಕೆಟ್ ನಾವು ಕೇಳೋದು ಏನು ಬಿಡೋದೇನು ಸರ್, ಈಗ ಅವರು ನೋಡ್ರಿ ಈಗ ಲೋಡು ಇಳಿಸ್ಕೊಂತಾರೆ ಸರ್, ಲೋಡ್ ಗಟ್ಟಲೆ ಇಳಿಸ್ಕೊಂಡ್ರೆ ಅವ್ರು ರೇಟ್ ಕಡಿಮೆ ಮಾಡ್ತಾರೆ ಲಾರಿ. ಹ್ಞೂ ಸರ್, ಲೋಡಿಂಗ್ ಈಗ ನಾವು ಸ್ವಲ್ಪ ನಮ್ಗೆ ಜನರು ಗೊತ್ತಿಲ್ಲ ಸರ್, ಸ್ವಲ್ಪ ನಾವು ಚೀಲ ಕಡಿಮೆ ಮಾಡಿದ್ರೆ ನಮ್ಗೆ ರೇಟ್ ಜಾಸ್ತಿ ಮಾಡ್ತಾರೆ, ಹಂಗಾಯ್ತು ಸರ್.
1: ಈಗ ವ್ಯಾಪಾರ ನೀವು ಈಗೀಗ ಆರಂಭ ಮಾಡಿದ್ರಿ, ಇಲ್ಲಿ ಯಾರಾದರೂ ಮೀಡಿಯೇಟರಿಂದ ತಗೊಳ್ತಿರೋ ಅಥವಾ ನೇರವಾಗಿ ಚಿಕ್ಕಮಂಗ್ಳೂರು ನೀವು ಹೇಳಿದ್ರಲ್ಲ ಅಲ್ಲಲ್ಲಿ ಹಂಗೆ ತರ್ತಾರೆ?
0: ಇದು ಆರ್ಡರ್ ಕೊಡೋದು ಸರ್, ಅವರೇ ಬಂದು ಇಳಿಸೋತಾರೆ ಸರ್, ಅಲ್ಲಿಂದ ತರ್ತಾರೆ ಸರ್.
1: ನಿಮ್ಗೆ ಅಲ್ಲಿಂದ ತರೋದ್ರಿಂದ ಬಾಡಿಗೆ ಗೀಡಿಗೆ ಎಲ್ಲ
0: ಎಲ್ಲ ಎಲ್ಲ ಅವರೇ ಟ್ಯಾಲಿ ಮಾಡ್ಕೊಂಡು ನಮ್ಗೆ ಹೇಳ್ತಾರೆ ಸರ್. ಹಾಂ ಸರ್, ಸರ್ ನಮಗೆ ಏನಿಲ್ಲ ಸರ್, ಅವರಲ್ಲದ ಲೋಡ್ ಬರುವಾಗ ಅಂದರೆ ಒಂದೇ ರೇಟ್ ಇದ್ದರೆ ನಮ್ಗೆ ಒಂದು ಒಳ್ಳೇದು ಸರ್, ವರ್ಕೌಟ್ ಆಗುತ್ತೆ ಸರ್. ಈಗ ಅವ್ರಿಗೊಂದು ರೇಟ್ ಇಳಿಸಿ ನಮ್ಗೊಂದು ರೇಟ್ ಇಳಿಸಿದ್ರೆ ಅಲ್ಲೇ ಒಂದು ಸ್ವಲ್ಪ ಇದಾಗ ಸರ್, ಅವ್ರದೇ ಒಂದು ಅವ್ರದ್ದು. ಹಾಂ ಸರ್, ಅದು ಒಂದು ಆಗ್ಬೇಕು ಸರ್.
1: ಈಗ ನೀವು ಒಬ್ಬರೇ ತರಕ್ಕಾಗಲ್ಲ, 20 ಚೀಲ ಅಂದ್ರೆ ಒಂದು ಲಾರಿ ಬರಲ್ಲ, ಇದು ಮಾಡಲ್ಲ, ಹೆಂಗೆ ಜೋಡಿಸ್ಕೊಂತೀರಿ ನೀವು? ಬೇರೆ ಬೇರೆಯವ್ರನ್ನ ಜೋಡಿಸ್ಕೊಂಡು ಬರ್ತಾರೋ ಅಥವಾ ಅವರೇ ಅಲ್ಲೇ ಜೋಡಿಸ್ಕೊಂಡು ಬರ್ತಾರೋ ಮಾನವಿ ಬರ?
0: ಈಗ ಅಲ್ಲಿ ಒಂದು ಲೋಡ್ ತಗೊಂಡ್ಬರ್ತಾರೆ ಸರ್, ದೊಡ್ಡ ಗಾಡಿ ಬರ್ತಾರೆ ಸರ್. ಬಂದಲ್ಲಿ ಇಲ್ಲಿ ಏನೈತೆ ಸರ್, ನಾವು 20 ಚೀಲ ಬ್ಯಾಗ್ ಬೇಕಿತ್ತಪ್ಪ ಅಂದ್ರೆ ಅಲ್ಲಿದ್ದು ಆಟೋದಾಗ ಹಾಕ್ಯಂಡ್ ಬಂದು ಆಟೋದ ಚಾರ್ಜ್ ಬೇರೆ ರೀ, ಲೇಬರ್ ಚಾರ್ಜ್ ಎಲ್ಲ ತೆಗೆದು ನಾವು ಇಳಿಸಿ ಹೋಗಿ ಸರ್.
1: ಈಗ ರಾಜಶೇಖರ್ ಅವರು ಈ ಒಕ್ಕಲ್ತನ ಬಿಟ್ಟು ಈ ತೆಂಗಿನಕಾಯಿ ವ್ಯಾಪಾರಕ್ಕೆ ಬಂದಾಗ ಏನು ಮನಸ್ಸಿನಲ್ಲಿ ಇಟ್ಕೊಂಡು ಬಂದ್ರಿ, ತೆಂಗಿನಕಾಯಿ ವ್ಯಾಪಾರದಲ್ಲಿ ವೃದ್ಧಿ ಆಗೋದೋ ಲಾಭದಾಯಕ ಆಗೋದೋ ಅಥವಾ ಇಲ್ಲ ಒಕ್ಕಲ್ತನ ಇಬ್ಬರು ಅಣ್ಣ ತಮ್ಮರು ಒಕ್ಕಲ್ತನ ಮಾಡೋದ್ರಿಂದ ವರ್ಕೌಟ್ ಆಗೋದಿಲ್ಲ, ಅವ್ರು ಒಕ್ಕಲ್ತನ ಮಾಡಲಿ ನಾನು ಇದ್ರಾಗ ಉಳಿಲಿದ್ರೆ ಅದ್ರಾಗ ಉಳಿತದೆ, ಅದ್ರಾಗ ಉಳಿತದೆ ಇದ್ರಾಗ ಉಳಿತದಂತ ಆ ಥರ ಬಂದಿದ್ದು ಹೆಂಗೆ?
0: ಏನಿಲ್ಲ ಸರ್, ನಾವು ಮಾಡೋದಂತೂ ಮಾಡೋಣಂತಂದು ಮಾಡಿವಿ ಸರ್, ಏನು ಉಳಿಯೋದು ಬಿಡೋದು ಎಲ್ಲ ದೇವರೇ ಹೆಚ್ಚರ ಸರ್, ಮಾಡಿಕೊಟ್ರೆ ಉಳಿತದೆ ಸರ್, ಏನು ಮಾಡೋಣಂತ ಪ್ರಯತ್ನ ಮಾಡಿ ಮಾಡಿವಿ ಸರ್. ಮೊದಲದ ಕಲಿತು ಅಣ್ಣ ನಾನು ಕಲಿತು ಮಾಡ್ಕೊಂಡು ಬಂದಿವಿ ಸರ್, ಈ ಸ್ವಂತ ನಾನು ಬತ್ತೆ ಅಣ್ಣನ ಕೇಳಿದ್ದೀನಿ ಸರ್, ಆಗೋದಿಲ್ಲಪ್ಪ ನನ್ನಲ್ಲಿ ಅಮೌಂಟ್ ಇಲ್ಲ, ನೀ ಮಾಡೋದಿದ್ರೆ ಮಾಡೋಣ, ಆಯ್ತು ತಗೋರಿ ಅಂತಂದು ಮಾಡಿವಿ ಸರ್. ಏನೋ ಸ್ವಲ್ಪ ಮತ್ತೆ ಈಗಾದ್ರೂ ಹೊಸಂತ ಮಾಡ್ಕೊಂಡು
1: ಸರ್. ಈಗ ಆರಂಭದಾಗ ಒಂದು ಸ್ವಲ್ಪ ಭಯ ಅಂತೂ ಇದ್ದೇ ಇರ್ತದೆ, ಎಲ್ಲರಿಗೂ ಇರ್ತದೆ, ಈಗ ಸಹಜವಾಗಿ ಎಲ್ಲರಲ್ಲೂ ಬರ್ತದೆ. ನಿಮಗೆ ಇದು ವ್ಯಾಪಾರ ಮಾಡೋದಕ್ಕಿಂತ ಮುಂಚೆ ಅಣ್ಣ ಹಿಂಗಂದಾಗ ಹಿಂದೇಟ್ ಹಾಕಿದ್ದು ಅಳಕು ಆ ಥರ
0: ಸರ್? ಆಯ್ತು ಸರ್, ಸ್ವಲ್ಪ

0: ನನಗೂ ಭಯ ಆಯ್ತು ಸರ್. ಆದ್ರೂ ನಮ್ಮ ಅಣ್ಣಗೆ ಇದ್ದಷ್ಟು ಧೈರ್ಯ ನನಗಿಲ್ಲ ಸರ್. ಆದ್ರೂ ನಮ್ಮ ಹೆಣ್ಮಕ್ಳು ಸ್ವಲ್ಪ ನನಗೆ ಬೆನ್ನು ಹಿಂದ ಇದಾರೆ ಸರ್. ನಮ್ಮ ಮನೆ ದೇವ್ರ ಆಶೀರ್ವಾದ ನಾನು ನೆಡ್ಸ್ಕೊಂಡು ಮಾಡ್ತೀನಿ ಸುಮ್ಮ ಮಾಡ್ಕೊಂಡು.
1: ಒಕ್ಕಲ್ತನ ಇದು ಲಾಭ ಆಗೋದಿಲ್ಲ, ಈ ಒಕ್ಕಲ್ತನದಾಗ ನನಗೆ ಅಷ್ಟು ಅನ್ಸಂಗಿಲ್ಲ, ನಾವೇನಾದರೂ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿದ್ದು ನೀವು ಮನೆಯಲ್ಲಿ ಎಲ್ಲ ಚರ್ಚೆ ಮಾಡಿದ ಮೇಲೇನೋ ಅಥವಾ ಹೆಂಗೆ
0: ಸರ್? ನೋಡಿದ್ರು ಸರ್, ಒಕ್ಕಲ್ತನ ಅಂದರೆ ಈಗ ಒಂದು 4-5 ವರ್ಷ ಆಯ್ತು ಸರ್. ಆದ್ರೂ ಇಂಪ್ರೂವ್ಮೆಂಟ್ ಅಂತ ಆಗಲಿಲ್ಲ ಸರ್. ಬಂಡವಾಳ ಹಾಕೋದಾಯ್ತು ಸರ್, ತಗೊಂಬ ಲಾಭ ಆಗಲಿಲ್ಲ ಸರ್. ಲೇಬರ್ದು ಎಲ್ಲ ಅಷ್ಟು ಪ್ರತಿಯೊಂದು ಜಾಸ್ತಿ ಆಗಿಬಿಡಿ ಸರ್. ಆದ್ರೂ ಇದು ಮಾಡೋಣ ಹೆಂಗನಾಗಲ್ಲ ಅಂತಂದು ನಮ್ಮ ಮನೆಯಾಗ ಕುಂತ್ಕೊಂಡು ಮಾತಾಡೀವಿ ಸರ್. ಆಗಲಿ ಒಳ್ಳೇದಾಗ್ತದ ಮಾಡ ಅಂತಂದು ಮಾಡೀವಿ ಸರ್.
1: ಹ್ಞೂ
0: ಮಾಡೀವಿ ಸರ್.
1: ನಿಮ್ಮ ಬ್ರದರ್ ಯಾವಾಗ ಬಂದಾಗ ಬಂದು ಕೇಳಿ ಹೋಗ್ತಾರ ಒಕ್ಕಲ್ತನ ಮಾಡ್ತಿರ್ತಾರೆ ಇಲ್ಲಿ ನಮ್ಮ ತಮ್ಮ ಅಂಗಡಿ ಇಟ್ಟಿದ್ದಾನಂತ ಮನೆ ಅಂಗಡಿಗೆ ಮನೆಗೆ ಬಂದು ಹೋಗ್ತಾರ?
0: ಬರ್ತಾರೆ ಸರ್ ನಮ್ಮ ಬ್ರದರ್ ಅವ್ರು. ಸರ್ ಹೆಂಗ ಏನು ವ್ಯಾಪಾರ ಅಂತ ಕೇಳ್ತಾರೆ ಸರ್. ಆದ್ರೂ ಪರವಾಗಿಲ್ಲ, ಚಲೋ ಆಗ್ತದ. ಮತ್ತೆ ಏನೋ ಟೈಮ್ ಕಲ್ತಾಗ ಬರ್ತಾರ ಓದ್ತಾರ ಅಂತ ವಿಚಾರ ಮಾಡಿ ಮಾತಾಡ್ತಾರೆ ಸರ್.
1: ಈಗ ಯಾವತ್ತಾದರೂ ನೀವು 3 ತಿಂಗಳಲ್ಲಿ ಏನಪ್ಪ ನಾನು ಸುಮ್ಮನೆ ಹಾಕಿದೆ ಈ ಅಂಗಡಿ ಲಾಭ ಇಲ್ಲ ನನ್ನ ಲಾಸ್ ಆಗ್ತದೇನೋ ಅಂತ ಅಳಕು ಆ ಥರ ಇದೆಯಾ
0: ಮನ್ಸಿಗೆ ಬಂದ ಸರ್? ಆದ್ರೂ ಧೈರ್ಯ ಮಾಡ್ಕೊಂಡು ಹೊಂಟೇನೆ ಸರ್. ಹ್ಞೂ, ನನಗೆ ಭಾಳ ಆಗ್ಯದ ಸರ್. ಆದ್ರೂ 3 ತಿಂಗಳಾಯ್ತು ಸರ್. ನನಗೆ ಆಗಿಲ್ಲ, ನಾನು ಹೆಂಗೆ ಮಾಡ್ಬೇಕು ವಿಚಾರ ಮಾಡ್ಬೇಕಂತಂದು ಮೊನ್ನೆ ಶ್ರಾವಣ ಮಾಸಲದ ಸರ್ ದಸರಾ ಹಬ್ಬ ಪಾಡ್ಯ ತನಕ ಭಾಳ ವಿಚಾರ ಆಯ್ತು ಸರ್. 50 ಬ್ಯಾಗ್ ಇಸ್ಕೊಂಡಿದ್ದಾರೆ ಫಸ್ಟ್ ಪೂಜೆ ಮಾಡಿ. 50 ಬ್ಯಾಗ್ದಾಗ 10 ಬ್ಯಾಗ್ ಹೋದ್ವು ಸರ್. 40 ಬ್ಯಾಗ್ ಹಂಗೆ ಕುಂತ್ಬಿಟ್ವು. 1 ತಿಂಗಳು ಹಂಗೆ ನೋಡಿದ್ದೆ ಸರ್, ಒಣಗ ಕತ್ತಿಬಿಟ್ಟಿದ್ರು ಕಾಯಿ. ದೇವರು ನೆನೆಸಿದ್ನೆ ಸರ್, ದೇವ್ರ ನೆನೆಸಿನಿ, ನಮ್ಮ ಮನೆ ದೇವ್ರು ನೆನೆಸ್ಕೊಂಡೆ. ಆದ್ರೂ ಸ್ವಲ್ಪ ನಮ್ಮ ಗುರುಗಳೂ ಅಂದ್ರು ಸರ್, ಏನು ವಿಚಾರ ಮಾಡಬೇಡ, ಆತದ ನಿನಗೆ ಒಳ್ಳೇದು ಆತದ, ಅದು ಏನಾಗೋದಿಲ್ಲ. ನೀನು 1 ತಿಂಗಳ ಇಟ್ಟರೂ ಕೆಡೋದಿಲ್ಲ, ಆದ್ರೂ ಒಣಗಿದ ಕೊಬ್ಬರಿ ಆತವ, ನೀನು ಗಾಣಕ್ಕನ ಕೊಡು, ಒಂದು ಗಿಟಕನ ಮಾಡಕ್ಕನು ನಡೀತದ ಅಂತಂದ್ರೆ ಧೈರ್ಯ ಮಾಡಿ ಮಾಡಿದೆ ಸರ್.
1: ಈಗ ಸರ್ ಈಗ ಕೊಬ್ಬರಿ ಮತ್ತೆ ಈ ನಿಮ್ಮ ಕಾಯಿ ಒಣಗುವಂಥದ್ದು ಅಥವಾ ಲಾಸ್ ಆಗುವಂಥದ್ದು ಆ ಥರ ಆಗ್ತದೆ?
0: ಆತ ಸರ್. ಏನು ಸರ್ ಮಾಡ್ಬೋದು ಸರ್, ಕೆಡ್ಲಾರ್ದಂಗೆ ಮಾಡಕ್ಕಂದ್ರೆ ಎಣ್ಣೆ ಗಾಣಕ್ಕೆ ಬರ್ತದೆ ಸರ್. ಎಣ್ಣೆ ಅವರಿಗೆ ಕೊಡ್ಬೋದು ಸರ್, ಹೋಟ್ಲದವ್ರಿಗೆ ಕೊಡ್ಬೋದು ಸರ್. ಆದ್ರೂ ಮತ್ತೆ ಮಾಡ್ಕೋಬೋದು ಸರ್, ಮಾಡ್ಬೋದು ಸರ್.
1: ಅಂದ್ರೆ ಲಾಭ ಎಲ್ಲ ಲಾಭ ಬರ್ಲಿಕ್ಕಿಲ್ಲ, ಒಂದಿಷ್ಟು ಏನಾದರೂ ಅದ್ರದ್ದು ಅದಕ್ಕೆ
0: ಆಗಬಹುದು ರೀ, ಗಂಟೆ ಆಗ್ಬೋದು ಸರ್. ಇನ್ನು ಸ್ವಲ್ಪ ಆದ್ರೂ ಮತ್ತೆ ಕೈಲಿ ನಮ್ಮ ಕೈಲೇನೆ ಸ್ವಲ್ಪ ಇದಾಗ್ಬೋದು ಸರ್, ಬೀಳ್ತದೆ ಸರ್.
1: ವ್ಯಾಪಾರ ಅಂದ್ರೆ ಎಲ್ಲವೂ ಒಮ್ಮೆಲೆ ಲಾಭ ಆಗಲ್ಲ, ಎಲ್ಲವೂ ಲಾಸೂ ಆಗೋದಿಲ್ಲ. 1 ತಿಂಗಳು ಹಂಗೆ ಇರ್ತದೆ, 1 ತಿಂಗಳು ಹಿಂಗೆ ಇರ್ತದೆ. ಈ ಸೀಸನ್ ಈ 3 ತಿಂಗಳಲ್ಲಿ ನಿಮಗೆ ಪರವಾಗಿಲ್ಲ ಸರ್, ಪೂರ್ತಿ ಲಾಸೂ ಅಲ್ಲ ಪೂರ್ತಿ ಲಾಭನೂ ಅಲ್ಲ ನನಗೆ, ಅಥವಾ ನನ್ನ ಕೈಯಿಂದ ದುಡ್ಡು ಹೋಗಿಲ್ಲ ಅನ್ನುವಂಥದ್ದು ಏನಾದರೂ ಇದೆಯಾ
0: ಸರ್? ಪರವಾಗಿಲ್ಲ ಸರ್, ಆದ್ರೂ ಒಟ್ಟ ಮಿಡಲ್ನಾಗೈತೆ ಸರ್.
1: ಒಕ್ಕಲ್ತನಕ್ಕೂ ವ್ಯಾಪಾರಕ್ಕೂ ವ್ಯತ್ಯಾಸ ಏನಾದರೂ ಹಿನ್ನೆಲೆ ನಿಮ್ಮ ತಂದೆ ತಾಯಿ ವ್ಯಾಪಾರ ಮಾಡಿದ್ದು ಏನಾದರೂ ಇದೆಯಾ, ಅಥವಾ ನೀವೇ ಆರಂಭದಾಗಿ ಈ ವ್ಯಾಪಾರ ಕೇಳಿದ್ರೆ ಹೇಗೆ?
0: ಸರ್ ನಮ್ಮ ತಂದೆಯವರು ಇದು ಮಾಡ್ತಾರೆ ಸರ್, ಸೊಸೈಟಿ ಮ್ಯಾನೇಜರ್ ಇದ್ರು. ಅವರು ರಿಟೈರ್ಮೆಂಟ್ ಆದ್ರೆ, ರಿಟೈರ್ಮೆಂಟ್ ಆಗಿ ಒಂದು 15 ವರ್ಷ ಆಯ್ತು. ನಾವೇ ಸ್ವಲ್ಪ ಸ್ವಂತ ಉಪಯೋಗ ಮಾಡಿ ಮಾಡಿದ್ವಿ ಸರ್.
1: ಯಾಕೆ ನೀವು ಒಕ್ಕಲ್ತನ ಬಿಟ್ಟು ಬಂದ್ಮೇಲೆ ಬೇರೆ ಯಾವುದಾದ್ರೂ ಕೆಲಸದಾಗ ಯಾರಲ್ಲಾದರೂ ಕೆಲಸ ಮಾಡ್ಬೇಕಪ್ಪ ಅಂತ ಅನ್ಕೊಳ್ಳಿಲ್ಲ? ಯಾಕೆ ನೀವು ಬಿಸ್ನೆಸ್ಸೇ ಮಾಡ್ಬೇಕಂತ ತಲೆಗೆ ಬಂತದ ಹೇಳ್ರಿ ಮಗ?
0: ಇನ್ನೊಂದು ಸರ್, ನಾವು ಈಗ ಸ್ವಲ್ಪ ಲೆವೆಲ್ನಾಗ ಇದ್ವಿ, ಇನ್ನೊಬ್ಬರಲ್ಲಿ ಎದಕ್ಕಪ್ಪ ನೋಡೋಣ ಬಿಸ್ನೆಸ್ ಮಾಡಿ ನೋಡೋಣ. ಈಗ ಇನ್ನೊಬ್ಬರಲ್ಲಿ ಅಂದರೆ ಈ ಸ್ವಲ್ಪ ದೊಡ್ಡ ಲೆಕ್ಕದಲ್ಲಿ ನಾವು ಇದ್ದು ನಮ್ಮ ತಂದೆಯವರು ಇದ್ಮೇಲೆ ನಾವು ಯಾಕೆ ಅಂಥವ್ರಲ್ಲಿ ಹೋಗಿ ಇದು ಮಾಡೋಣ? ನಮ್ಮ ಲೆಕ್ಕಕ್ಕಿದ್ದಲ್ಲಿ ಅವ್ರು ಕರ್ಕೊಂಡ್ರೆ ನಾವು ಹೋಗ್ತೀವಿ ಅಂದರೆ ನಾವು ಸ್ವಲ್ಪ ಕೇಳೋದು ಮನಸ್ಸಾಗಲಿಲ್ಲ ಸರ್ ಇನ್ನೊಬ್ಬರನ್ನ. ಈಗ ಫಸ್ಟ್ ಇಯರ್ ನಾವು ಇದು ಮಾಡಕ್ಕೆ ಹೋದ್ರೂ ಜಲ್ದಿ ಇದಾಗೋದಲ್ಲ, ಸೆಲೆಕ್ಟ್ ಆಗೋದಲ್ಲ. ಏನು ನಡಿ ಬಿಸ್ನೆಸ್ ಮಾಡೋಣ, ಸ್ವಂತ ಸ್ವಲ್ಪ ಕೈಯಲ್ಲಿ ಹಾಕಿ ಮಾಡೋಣ, ನಮ್ಮ ಹೆಣ್ಮಕ್ಳು ಸಹಾಯ ಮಾಡ್ಯಾರ ಸರ್, ನಾವು ಮಾಡ್ಕೊಂಡು ಹೊಂಟಿವಿ ಸರ್.
1: ಈಗ 3 ತಿಂಗಳಾದ್ಮೇಲೆ ಯಾವುದಾದ್ರೂ ನಿನ್ನ ಮನೆಯಲ್ಲಿ ಅನ್ಕೊಂಡಿದ್ದೀಯಾ ನೀನು ನಿಮ್ಮ ಮನೆಯವರು ನೀವು, ಇಲ್ಲ ಇದು ಯಾಕೋ ಒಕ್ಕಲ್ತನ ಚಲೋ ಇತ್ತು ನಾವು ಆರಾಮಿದ್ದೀವಿ ಹಳ್ಳಿಯಾಗ, ಈ ಪಟ್ಟಣದಾಗ ಬಂದ್ಮೇಲೆ ಚಾಲ್ ಮಾಡೀವಿ ನಮಗೆ ಭಾಳ ಸ್ವಲ್ಪ ಲಾಸ್ ಅನಿಸ್ತದೆ, ನಾಳೆ ಲಾಸ್ ಆಗ್ತದೇನೋ ಏನು ಹೇಳ್ಬೇಕು ಅಂತ ಆ ಥರದ್ದು ಏನಾದರೂ ಯಾವಾಗಲೂ ಅದ್ರ ತಿಂಕ್ ಬಂದಿದೆಯಾ
0: ಸರ್? ಬಂದೆ ಸರ್, ಆದ್ರೂ ಇದು ಫಾಲೋ ಮಾಡ್ಕೊಂಡು ಹೋಗಿವಿ ಸರ್. ಏನು ಆಗ್ತದೆ ಆಗ್ತದ ಇನ್ನೊಂದು ದಿವಸ ಈ ವರ್ಷ ಇಲ್ಲ ಮುಂದಿನ ವರ್ಷ ಒಳ್ಳೇದಾಗ್ಬೋದು ಅಂತಂದು ಫಾಲೋ ಮಾಡಿದ್ದೀನಿ ಸರ್.
1: ಈಗ ಸುಮ್ಮನೆ ಕುಂತು ಮನೆಯಲ್ಲಿ ಕಾಲ ಕಳೆಯೋದಕ್ಕಿಂತ ಊರಲ್ಲಿ ಸುಮ್ಮನೆ ಕುಂತು ಇದು ಮಾಡೋದಕ್ಕಿಂತ ಅಟ್ಲೀಸ್ಟ್ ಈ ಬಿಸ್ನೆಸ್ ಮಾಡಿದ್ರು ನಾವು ಹೊಂದಾಣಿಕೆ ಆಗ್ತೀವಿ, ನಾವು ಏನಾದರೂ ಒಂದು ಹಂತಕ್ಕೆ ಬರ್ಬೋದು ಅಂತ ಆ ಥರ ಪ್ಲಾನ್ ಮಾಡ್ಕೊಂಡು ಬಂದಿದ್ರಿ
0: ಸರ್? ನಾವು ಊರಲ್ಲಿ ಸುಮ್ಮನೆ ಕುಂತ್ಕೊಂಡು ವೇಸ್ಟ್ ಅವ್ರು ಕೂಡ ಇವ್ರು ಕೂಡ ತಿರುಗಾಡೋರು ಅಲ್ಲ ಸರ್. ನಮ್ಮ ತಂದೆಯವರಾಯ್ತು, ನಾವು ಆಯಿತು, ನಮ್ಮ ಬ್ರದರ್ ಅವರಾಯ್ತು. ನಾವು ಹೋದ್ರೆ ಹೊಲ ಏನ್ರಿ ಮನೆ ಏನು ಸರ್? ಮತ್ತೆ ಹೊಲ ಆದ್ಮ್ಯಾಗಂತೂ ಪೂರಾ ಲಾಸ್ ಆಯ್ತು ಸರ್. ಲಾಸ್ ಆದ್ಮ್ಯಾಗ ಇದೊಂದು ಮಾಡೋಣ, ನಮ್ಮ ಹುಡುಗರ ಸಲುವಾಗಿ ನಾವು ಹಳ್ಳಿಲಿದ್ದ ಬಂದು ದಿವಸ ಅಪ್ ಆ್ಯಂಡ್ ಡೌನ್ ಮಾಡಿದ್ರಾಗ ಅಲ್ಲೇ ಇದಾಗಿಬಿಡ್ತಾರೆ ಸರ್. ಡೀಲಿ ಹುಡುಗರು ವಿಚಾರನೇ ಹೋಗ್ಬಿಡುತ್ತೆ ಸರ್. ಏನೋ ಮನೆ ಮಾಡಿದ್ವಿ ಸರ್, ಧೈರ್ಯಲ್ಲಿಂದ ಮನೆ ಮಾಡಿದೆ. ಮನೆ ಮಾಡಿದ್ಮ್ಯಾಗ ಹುಡುಗರನ್ನ ಓದ್ಸಕತ್ತೀನಿ ಸರ್ ಸ್ವಂತ ಬಿಸ್ನೆಸ್. ಮತ್ತೆ

0: ಇದೊಂದು ಬಿಸ್ನೆಸ್ ಮಾಡಕ್ಕೈತೇನೆ ಸರ್.
1: ಈಗ ನೀವು ಊರು ಬಿಟ್ಟು ಬಂದಮೇಲೆ ಒಂದಿಷ್ಟು ದುಡ್ಡು ಅಂತ ತರಬೇಕಾಗ್ತದೆ. ಎಷ್ಟು ಎಕರೆ ಹೊಲ ಇತ್ತು ನಿಮ್ಮದು? ಒಕ್ಕಲ್ತನ ಅಂದರೆ ಹೆಂಗೆ ಮಾಡ್ತಿದ್ರಿ? ಎಷ್ಟು ಎಕರೆ ಇತ್ತು
0: ಸರ್? 40 ಎಕರೆ ಇತ್ತು ಸರ್. ನಮ್ಮ ಬ್ರದರ್ದು ನಂದು 10, ಆತಂದು 20, ನಂದು 20, 40 ಎಕರೆ ಸರ್. 40 ಎಕರೆಗ ಎಷ್ಟು ಇಷ್ಟು ಅಂತಂದು ಹೋದ ವರ್ಷ ಒಂದು ಸ್ವಲ್ಪ ಇದು ಇತ್ತು ಸರ್, ಹಣ ಇತ್ತು, ಆ ಹಣಲಿಂದ ನಾನು ಮಾಡ್ಕೊಂಡು ಹೊಂಟು ಸರ್.
1: ಈಗ ಆ ಒಕ್ಕಲ್ತನ ಹೊಲ ನಿಮ್ಮ ಬ್ರದರ್ಗೆ ಕೊಟ್ಟಿದ್ರು ಅಥವಾ ನೀವು ಯಾರಿಗಾದ್ರೂ ಲೀಸಿಗೆ ಕೊಟ್ಟಿದ್ರು ಅಥವಾ ನೀವೇ ಮಾಡ್ತೀರಿ ಹೆಂಗೆ?
0: ಇಲ್ಲ ಸರ್, ನಾವೇ ಮಾಡ್ತೀವಿ ಸರ್ ಸ್ವಂತ. ಈಗ ಜೋಳ ಹಾಕಿದ್ವಿ ಸರ್, ಈ ವರ್ಷ ಅಷ್ಟು ಜೋಳ ಹಾಕಿದ್ರು ನೀರು ಸಿಕ್ಕಿಲ್ಲ ರೀ. ಈಗ ಒಂದು ನೀರು ಸಿಕ್ಕಿದ್ದಾರೆ, ಆದ್ರೂ ಅದೇ ಬಂಗಾರದ ಬೆಳೆ ಅಂತಂದು ಅನ್ಸಕತ್ತೆ.
1: ಈಗ ಈ ಬಂದ ಬೆಳೆ ಈ ತೆಂಗಿನ ವ್ಯಾಪಾರ ಸ್ಟಾರ್ಟ್ ಮಾಡಿದ ಮೇಲೆ, ಇಲ್ಲ ನಾವು ಇವತ್ತಿಲಕ್ರೆ ಇನ್ನೊಂದು ದಿನ ಆಗ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಏನ್ ಹೇಳ್ತಾರೆ, ಇಲ್ಲ ರಾಜಶೇಖರ್ ಮಾಡು ಇವತ್ತಿಲಕ್ರೆ ಇನ್ನೊಂದು ದಿನ ಆಗ್ತದೆ ಅಂತ ಅಂದಿದ್ದೀಯಾ?
0: ಇದೆ ಸರ್, ನಮ್ಮ ಬ್ರದರ್ ನಮ್ಕಿಂತ ದೊಡ್ಡವರ ಇದಾರೆ ಸರ್, ನಮ್ಕಿಂತ ಸಣ್ಣವರ ಇದಾರೆ, ನಮ್ಮ ಕ್ಲಾಸ್ಮೇಟನ ಇದಾರೆ ಸರ್. ಈ ಏನು ನಿಮ್ಗೆ ಒಂದೇ ಬೇರೆ ಇದು ವಿಚಾರ ಬಂತಲ್ಲ, ಹೆಂಗೆ ಬಂತು ಹೆಂಗಿಲ್ಲ ಅಂತ ವಿಚಾರ ಮಾಡ್ಯಾರ ಸರ್. ನಾನು ನನ್ನ ಸ್ವಂತ ವಿಚಾರದ ನಾ ಮಾಡೀನಿ, ಮತ್ತು ನಮ್ಮ ಮನೆಗಳವ್ರೂ ವಿಚಾರ ಕೊಟ್ಟರು, ಮಾಡಿ ಸಪೋರ್ಟ್ ಮಾಡ್ಯಾರ ಅಂತಂದು ಮಾಡಿ ಹೇಳಿನಿ ಸರ್. ಆಯಿತು, ಒಳ್ಳೇದಾಯಿತು, ಅದನ್ನು ಮಾಡಿದ್ದನ್ನು ನೀವು ಇದು ಅಗ್ರಿಕಲ್ಚರ್ ಮಾಡೋದಕ್ಕಿಂತ ಇದು ಮಾಡಿದ್ದನ್ನು ವ್ಯಾಪಾರ ಮಾಡಿದ್ದನ್ನು ಒಳ್ಳೇದಾಯಿತು, ಈ ವರ್ಷಲ್ಲ ಮುಂದಕ್ಕೆ ನಿನಗೆ ಇಂಪ್ರೂವ್ಮೆಂಟ್ ಆಗ್ತದೆ, ಒಂದೇ ಬೇರೆ ಆಗೋದಿಲ್ಲ ಅಂತ ಆಶೀರ್ವಾದ ಹೇಳ್ಯಾರ ಸರ್. ಹೇಳ್ಯಾರ ಸರ್.
1: ಯಾಕಂದ್ರೆ ನೀವು ಹಳ್ಳಿಯಿಂದ ಬಂದಿರೋದ್ರಿಂದ ಕೇಳ್ತೀನಿ, ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಾಗ ಪಟ್ಟಣದಲ್ಲಿ ಬಂದಾಗ ನಾವು ಸಸ್ಟೈನೇಬಲ್ ಅಂದರೆ ಉಳಿಬೋದು ಬದುಕಬಲ್ಲೆವು ಅನ್ನುವಂಥ ಸ್ಥೈರ್ಯ ಅಥವಾ ಧೈರ್ಯ ನಮ್ಗೆ ಹಳ್ಳಿಗರಾಗಿ ಬರ್ಬೋದಾ, ಬಂದಿರ್ಬೋದಾ ನಿಮಗೆ?
0: ಸರ್, ಹಳ್ಳಿಯವರಾಗೆ ಬಂದಿವ್ರಿ ಸರ್. ಉಳಿತದೋ ಮಾಡ್ತದೋ ಅಂತಂದು ಒಂದು ವಿಚಾರ ಇಲ್ಲ ಸರ್. ಆದ್ರೂ ನಮ್ಮ ವಿಚಾರದಾಗ ನಾವು ಆಗ್ಬೋದ ಅಂತ ಬಂದಿವ್ರಿ ಸರ್. ಬದುಕ್ಬೋದು, ಲಾಸ್ ಆಗೋದಿಲ್ಲ ಅಂತಂದು ಒಂದು ವಿಚಾರ ಐತೆ ಸರ್.
1: ಯುವಕರು ನಿಮ್ಮಂಗೆ ಒಕ್ಕಲ್ತನ ಮಾಡುವಂತ ಮತ್ತೆ ಒಕ್ಕಲ್ತನದಲ್ಲಿ ಮೇಲೆ ಬರಲಾರದು ಹೋಗೋಣ ಬಿಸ್ನೆಸ್ ಮಾಡ್ಬೇಕಂತ ಇರ್ತಾರೆ, ಅಂಥವ್ರಿಗೆ ಅಥವಾ ಏನ್ರಿ ಒಕ್ಕಲ್ತನೇ ಸರಿಗೆ ಆಗವಲ್ದು, ಮಳೆ ಸರಿಗೆ ಆಗಲ್ದು, ಬೆಳೆ ಇಲ್ಲ ಅಂತೇಳಿ ಮನೆಯಲ್ಲಿ ನಿರಾಸೆಯಾಗಿ ಕೂತಿರ್ತಾರೆ, ಅಂಥವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ?
0: ಸರ್, ನಾವು ನೋಡ್ರಿ ಈಗ ಯಾವುದನ್ನೊಂದು ವ್ಯಾಪಾರ ಮಾಡೋದು ಒಳ್ಳೆಯದು ಸರ್. ಈಗ ನಾವು ಕೈಲಿ ಎಷ್ಟಾಗತ್ತಷ್ಟು ಮಾಡೋದು ನಮ್ಮ ಅಭಿಪ್ರಾಯ ಚಲೋ. ಇದೇ ಅಲ್ಲ ಸರ್, ನಮ್ಮ ಮನೆಯಲ್ಲೇ ಕುಂತ್ಕೊಂಡು ನಾವು ಮಾಡಿ ಇನ್ನೊಂದಿನೊಂದನ್ನು ಮಾಡಿ ನಾವು ವ್ಯಾಪಾರ ಜೀವನ ಮಾಡ್ಬೋದು ಸರ್. ಈಗ ಒಕ್ಕಲ್ತನಾಗ ಆಗಿಲ್ಲಪ್ಪ, ನಮಗೆ ಇವತ್ತು ಬಂಡವಾಳ ಇಲ್ಲ, ಇನ್ನೊಬ್ರಿಗೆ ಕೊಟ್ಟು ಕೇಸ್ ನಾವು ಇನ್ನೊಂದು ಬಿಸ್ನೆಸ್ ನಮ್ಮ ಸ್ವಂತ ದುಡ್ಡಲ್ಲಿ ಹಾಕಿ ಇನ್ನೊಂದು ಬಿಸ್ನೆಸ್ ಮಾಡ್ಬೋದು ಸರ್.
1: ಈಗ ರಾಜಶೇಖರ್ ಅವರೇ, ಈಗ ಸಹಜವಾಗಿ ಯಾವುದೋ ನಮ್ಮ ಕೇಳುಗರು ಇರ್ತಾರೆ ಇದೇ ಥರ ನಿಮ್ಮಂಗೆ ತೆಂಗಿನ ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ, ಅಥವಾ ತೆಂಗಿನ ನಿಮ್ಮಂಗೆ ಹೋಲ್ಸೇಲ್ ತೆಂಗಿನ ಕಾಯಿಯನ್ನು ತೊಗೊಂಡು ಅದನ್ನು ಮಾರಬೇಕಂತಿರ್ತಾರೆ, ಅಥವಾ ನಿಮ್ಮಲ್ಲೇ ಖರೀದಿ ಮಾಡ್ಬೇಕಂತ ಇರ್ತಾರೆ ಕೆಲವರು. ಈಗ ನಮ್ಮಲ್ಲಿ ಮಾನವಿ ಕೇಳುಗರು ಇರ್ತಾರೆ, ಬೇರೆ ಬೇರೆ ಗ್ರಾಮಗಳಿಂದ ಇರ್ತಾರೆ. ರಾಜಶೇಖರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ರಾಜಶೇಖರ್ ಅವರ ಅಡ್ರೆಸ್ ಎಲ್ಲಿ ಅಂತ ಕೇಳಬಹುದು. ಸೊ ನಿಮ್ಮ ವಿಳಾಸ ಮತ್ತು ನಿಮ್ಮ ಫೋನ್ ಸಂಖ್ಯೆ ಹೇಳ್ತೀರಿ?
0: ಓಕೆ ಸರ್. ಈಗ ಸರ್, ನಮ್ಮ ಹೆಸರು ರಾಜಶೇಖರ್ ಪಾಟೀಲ್ ಅಂತ ಸರ್. ಮಾನವಿ ತಾಲೂಕು ಸರ್, ರಾಯಚೂರು ಡಿಸ್ಟ್ರಿಕ್ಟ್ ಸರ್, ಕಲ್ಮಡ್ ತಾತ್ನವ್ರ ಬ್ಯಾಂಕ್ ನಿಂದಗಡೆ ಸರ್. ರಾಯಚೂರು ರೋಡ್, ರಾಯಚೂರು ರೋಡ್ ಸರ್, ರಾಯಚೂರದ ಸಿನ್ನೂರು ರೋಡ್ ಬರ್ತದೆ, ಬೈಪಾಸ್ ರಸ್ತೆ ಬರ್ತದೆ ಸರ್. ಈ ಬೈಪಾಸ್ ರಸ್ತೆಯಲ್ಲಿ ಇದು ಬರ್ತದೆ ಅಂಗಡಿ ಸರ್. ನಮ್ಮ ಮೊಬೈಲ್ ನಂಬರ್ 9986082173 ಸರ್. 9986082173 ಸರ್.
1: ಒಳ್ಳೇದು ರಾಜಶೇಖರ್ ಅವರೇ, ನೀವು ಒಕ್ಕಲ್ತನ ಮಾಡ್ತಾ ಒಕ್ಕಲ್ತನ ಒಂದು ಕಡೆ ಇರಲಿ, ಆದರೆ ನಾವು ಸ್ವತಂತ್ರವಾಗಿ ಒಂದಿಷ್ಟು ನೆಲೆ ನಿಲ್ಲಕ್ಕೆ ಒಂದು ಪ್ಲಾನ್ ಮಾಡೋಣ ಅಂತ ಅನ್ನುವಂಥ ಧೈರ್ಯ ತೋರಿದಿರಲ್ಲ, ಅದಕ್ಕೆ ನಿಮಗೆ ಅಭಿನಂದನೆಗಳು. ಜೊತೆಗೆ ನಿಮಗೆ ಒಳ್ಳೇದಾಗ್ತದೆ, ಯಾಕೆ ಅಂತಂದರೆ ಆರಂಭದಲ್ಲಿ ಎಲ್ಲವೂ ಲಾಭ ಬರಲಿಕ್ಕಿಲ್ಲ, ಅಥವಾ ಆರಂಭದಲ್ಲಿ ನಾವು ಎಲ್ಲವನ್ನು ಗೆಲ್ತೀವಿ ಅನ್ನೋದಲ್ಲ. ಆದರೆ ವಿಶ್ವಾಸ ಇರಲಿ, ನಿರಾಸೆ ಬೇಡ, ಹಾಗೇ ಆಗ್ತದೆ. ಒಂದಿಲ್ಲ ಒಂದು ದಿನ ನಿಮಗೆ ನೀವು ಮಾಡುವಂಥ ಪರಿಶ್ರಮ, ನೀವು ಪಡುವಂಥ ಕಷ್ಟ ಆ ಭಗವಂತ ನೋಡ್ತಾನೆ, ಸಾರ್ವಜನಿಕರಿಗೂ ಮುಟ್ತದೆ. ಮತ್ತು ನಿಮ್ಮ ಸೇವೆ, ಈ ಏನು ತೆಂಗಿನಕಾಯಿ ಇವಿದಾವಲ್ಲ, ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಅದಕ್ಕೆ ಹೆಚ್ಚಿನ ಮಹತ್ವ ಇದೆ. ಒಳ್ಳೆ ಬಿಸ್ನೆಸ್ ಹಿಡಿದಿದ್ದೀರಿ ಕೂಡ, ಆ ಬಿಸ್ನೆಸ್ ಇವತ್ತಿಲಕ್ಕೆ ಇನ್ನೊಂದಿನ ಇಂಪ್ರೂವ್ ಆಗ್ತದೆ ಅಂತ. ಇಂಪ್ರೂವ್ಮೆಂಟ್ ಆಗಲಿ ಮತ್ತು ನಿಮ್ಮ ಬಿಸ್ನೆಸ್ ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ನೀವು ಅಂದ್ಕೊಂಡಂಥ ಗುರಿ ಸಾಧಿಸಲಿಕ್ಕೆ ದೇವರು ಮತ್ತು ಜನರ ಸಹಕಾರ ನಿಮಗಿರಲಿ, ನಿಮ್ಮ ವ್ಯಾಪಾರ ಇನ್ನಿಷ್ಟು ಅಭಿವೃದ್ಧಿ ಹೊಂದಲಿ ಅಂತ ನಮ್ಮ ಆಕಾಶವಾಣಿ ಬಯಸ್ತದೆ. ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಪರಿಚಯವನ್ನು ಮಾಡಿಕೊಂಡ್ರಿ, ಭಾಳ ವಿಸ್ತಾರವಾಗಿ ಮಾತಾಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ, ಹೃದಯ ತುಂಬಿ ಮಾತಾಡಿದ್ರಿ. ನಿಮ್ಮಲ್ಲಿ ಏನು ನಿಮ್ಗೆ ಏನು ಅನಿಸ್ತೋ ಅದನ್ನು ಹೇಳಿದ್ದೀರಿ, ತುಂಬ ಖುಷಿ ಕೊಡ್ತು. ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗಲಿ, ಒಳ್ಳೇದಾಗಲಿ. ರಾಜಶೇಖರ್ ಅವರು ನಮಸ್ಕಾರ.
0: ನಮಸ್ತೆ ಸರ್.
2: ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ.
3: ಇದುವರೆಗೂ ಯುವ ಸ್ವ ಉದ್ಯೋಗಿಗಳನ್ನು ಪರಿಚಯಿಸುವ ಸಂದರ್ಶನಾಧಾರಿತ ಕಾರ್ಯಕ್ರಮ.
2: ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.

0: ಮುಕ್ತಿಗೊಂದು ಮಾರ್ಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ.
1: ಮನಸೊಂದಿದ್ದರೆ ಮಾರ್ಗವುಂಟು, ಕೆಚ್ಚದೆಯಿರಬೇಕೆಂದು.
0: ಸಂದರ್ಶಕರು ವೆಂಕಟೇಶ್ ಹೂಗಾರ್.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ.
0: ಧ್ವನಿ ಮುದ್ರಣ ನೆರವು ಬಿ ನರಸಿಂಹಲು.
1: ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು.
2: ಈಗ ಕೇಳೋಣ ಕುವೆಂಪು ಅವರ ವಿರಚಿತ ಒಂದು ಭಾವಗೀತೆಯನ್ನು.

ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದಿಂದ ಪ್ರಕಟಣೆಗಳು 6:10, 6:15 ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಹೊಸಪೇಟೆ ಗ್ರಾಮದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ ವೀರೇಶ್. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಮತ್ತು ಬಳಕೆಯ ಮಹತ್ವ ಕುರಿತು ಪ್ರಾಣಿ ತಜ್ಞರಾದ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಿಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಚಿತ್ರಗೀತೆಗಳು 7:45, 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೇರ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನ ಪದಗಳನ್ನು ಕೇಳಲಿದ್ದೀರಿ. 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ. 9:30 ಕ್ರೀಡಾಲೋಕ. 65ನೇ ಅಂತಾರಾಜ್ಯ ಹಿರಿಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ 400 ಮೀಟರ್ ರಿಲೇಯಲ್ಲಿ ಚಿನ್ನದ ಪದಕ ವಿಜೇತೆ ಪ್ರಕೃತಿ ರೂಪಾರಾವ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಲ್ಲಿ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನದ ಧ್ವನಿಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳು. ಇವು ಇನ್ನು ಮುಂದೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಶಾಂತಲಾ ನಾಗರಾಜ್ ಅವರಿಂದ ಚಿಂತನ ಕೇಳಿಬರಲಿದೆ. 6:35 ದೇಶಭಕ್ತಿಗೀತೆ ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ರಾಮಪ್ಪ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳನ್ನು ಕೇಳಬಹುದು. 7:15 ಹಾಗೂ 9:05 ಭಾವಗೀತೆಗಳು. ಚಿತ್ರಗೀತೆಗಳು 7:45 ವಚನಗಾಯನ 8:30. ಇನ್ನು ಪ್ರಕಟಣೆಗಳು 9:00. 9:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದಿಂದ ನ್ಯಾಯ ಇಲಾಖೆ ಕಸ್ಟಮೈಸ್ ಮಾಡಿದ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಆಲಿಸಲಿದ್ದೀರಿ. 9:45 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. 12:05 ವನಿತಾ ವಿಹಾರದಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಸದಸ್ಯರಿಂದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ ನಿರ್ವಹಣೆ ಪಿಎಂ ಜಗದೀಶ್ ಮಡಿಕೇರಿ ಕೇಂದ್ರದ ಕೊಡುಗೆಯಲ್ಲಿ. 12:35 ಬಂಜೆತನ ನಿವಾರಣೆ ಕುರಿತು ತಜ್ಞರಾದ ಡಾಕ್ಟರ್ ಶಾರದಾ ಪಾಟೀಲ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸವಿತಾ ದೇಶ್ಮುಖ್. ವಿಜಯಪುರ ಕೇಂದ್ರದ ಕೊಡುಗೆಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಕಾರ್ಯಕ್ರಮ ಕೇಳಿಬರಲಿದೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಧಾರವಾಡ ಕೇಂದ್ರದ ಕೊಡುಗೆಯಲ್ಲಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಎಎಸ್ ಶಂಕರ ನಾರಾಯಣ. ಇನ್ನು 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಮೇಲೆ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವಬಂಡಿ. ಭಾಗವಹಿಸಲಿದ್ದಾರೆ ಅಪೂರ್ವ ಹುಲಗೇರಿ, ರಾಯಚೂರಿನ ಗಾಯಕಿ. ಪ್ರಸ್ತುತಿಪಡಿಸಲಿದ್ದಾರೆ ವೆಂಕಟೇಶ್ ಹೂಗರ್. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. 6:15 ವಚನಗಾಯನ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕುರಿತು ಡಾಕ್ಟರ್ ಲತಾ ಎಚ್ಎಸ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 7:20 ರಾಯಚೂರು ತಾಲೂಕಿನ ಜಾಗಿರು ವೆಂಕಟಪುರ ಗ್ರಾಮದ ಶರಣಪ್ಪ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. ವಿಧಾನಮಂಡಲದಲ್ಲಿ ಇಂದು 7:45 8:00 ಹಿಂದಿ ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಏಕಸೂತ್ರ ನಾಟಕ ಕೇಳಿಬರಲಿದೆ. ನಿರ್ಮಾಣ ಎಆರ್ ಗೋಪಾಲ್ ನಾಯಕ್. ಇನ್ನು 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ. ನಂತರ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
1: 8700042242.

0: ರೇಡಿಯೋ ನಡೆಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
1: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರಿ ಇವತ್ತಿನ ಗ್ರಾಮದರ್ಶಿ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಹೊಸಪೇಟೆ ಈ ಗ್ರಾಮದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇಲ್ಲಿ ಜನಸಂಖ್ಯೆ ಎಷ್ಟಿದೆ, ಮನೆಗಳು ಎಷ್ಟಿವೆ, ಜನಜೀವನ ಹೇಗಿದೆ, ಜನಜೀವನ ನಡೆಸೋದಕ್ಕೆ ಅನುಕೂಲತೆಗಳು ಹೇಗಿವೆ, ಕೃಷಿ ಚಟುವಟಿಕೆಗಳು, ರೈತರಿಗೆ ಏನೇನು ಅನುಕೂಲತೆಗಳಾಗಬೇಕು, ಧಾರ್ಮಿಕವಾಗಿ ಯಾವ್ಯಾವ ದೇವಸ್ಥಾನಗಳಿವೆ, ಯಾವ ರೀತಿಯ ಜಾತ್ರೆ ಉತ್ಸವಗಳಾಗ್ತವೆ, ಈ ಗ್ರಾಮದಲ್ಲಿನ ವಿಶೇಷತೆ, ಇನ್ನು ಶೈಕ್ಷಣಿಕ ವ್ಯವಸ್ಥೆ, ಹೀಗೆ ಒಟ್ಟಾರೆಯಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಸಾಮಾನ್ಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಂದಿಗೆ ಲಿಂಗಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಲಿಂಗಪ್ಪ ಅವರೇ,
1: ಹೇಳ್ರಿ ನಿಮ್ಮೂರಾಗ ಹೊಸಪೇಟೆಯಲ್ಲಿ ಎಷ್ಟು ಜನಸಂಖ್ಯೆ ಅದ ರೀ? ಒಟ್ಟು
2: 1800 ಜನಸಂಖ್ಯೆ ಅದ ಸರ್.
0: ಮನೆಗಳು ಎಷ್ಟವ ರೀ?
2: ಮನೆಗಳು ಒಂದು 600.
0: ಈ ಊರು ಯಾವ ಪಂಚಾಯತಿಗೆ ಒಳಪಡ್ತದ್ರಿ?
2: ಮಂಚಲಪುರ ಗ್ರಾಮ.
0: ಮನಸಲಾಪುರ ಪಂಚಾಯತಿಗೆ ಯಾವ್ಯಾವ ಹಳ್ಳಿಗಳು ಒಳಪಡ್ತಾವ್ರಿ?
2: ಹೊಸಪೇಟೆ, ಮಡಿಚೇಡು, ಮಂಚಲಪುರ, ಮೂರು ಹಳ್ಳಿ ಕಲಿತು ಒಂದು ಪಂಚಾಯತಿ ಐತಿ.
0: ಒಟ್ಟು ಎಷ್ಟು ಜನ ಸದಸ್ಯರು ಇದಾರ್ರಿ?
2: 18 ಜನ ಸದಸ್ಯರು.
0: ಇಲ್ಲಿ ನಿಮ್ಮೂರಾಗ್ರಿ?
2: ನಮ್ಮೂರಾಗ 5 ಜನ ಸದಸ್ಯರು.
0: ಇಲ್ಲಿ ವಾರ್ಡ್ಗಳು ಏನಾದರೂ ಇದಾವ್ರಿ?
2: 2 ವಾರ್ಡ್ ಅವ್ರಿ. ಒಂದು ವಾರ್ಡಿಗೆ 2 ಮೆಂಬರು, ಒಂದು ವಾರ್ಡಿಗೆ 3 ಮೆಂಬರು.
0: ಈಗ ನಿಮ್ಮೂರು ಹೊಸಪೇಟೆಗೆ ಬರ್ಬೇಕಂದ್ರೆ ಮಾರ್ಗ ಹೆಂಗದ್ರಿ?
2: ರಾಯಚೂರ್ಲಿಂದ ಹೆಗಲಾಸ್ಪುರ, ಮಡಿಚೇಡು, ಹೊಸಪೇಟೆ. ಹ್ಞೂ.
0: ಹೆಂಗದ್ರಿ ಸಂಚಾರಕ್ಕೆ ಬಸ್ಸಿನ ವ್ಯವಸ್ಥೆ?
2: ಬಸ್ಸಿನ ವ್ಯವಸ್ಥೆನೇ ಸ್ವಲ್ಪ ಅನುಕೂಲ ಆದ್ರೆ ಹತ್ರ ಅದಲ್ರಿ, ಸೈಕಲ್ ಮೋಟ್ರ್ ಭಾಳ ಹೋಗ್ತಾರೆ ಜನ, ಭಾಳ ಓಡಾಡ್ತಾರೆ.
0: ಎಷ್ಟು ಕಿಲೋಮೀಟರ್ ಅಂತರ ಅದರಿ?
2: 15 ಕಿಲೋಮೀಟರ್ ಅದರಿ.
0: ಇಲ್ಲಿ ಜೀವನ ಹೆಂಗದ್ರಿ? ಏನೇನು ಉದ್ಯೋಗ ಮಾಡಿಕೊಂಡು ಜೀವನ ಮಾಡ್ತಾರೆ?
2: ಒಕ್ಕಲ್ತನ, ಕೂಲಿ, ರೈಚರಿಗೆ ಹೋಗ್ತಾರ್ರಿ ಕೆಲವು ಜನ.
0: ಕುಲಕಸಬು ಮಾಡೋರಿದಾರ್ರಿ? ಬಡಿಗೆತನ, ಕಂಬಾರಿಕೆ ಇವೆಲ್ಲ.
2: ಹೊರಬೂರ್ ಅಂತಾರೆ ಅವ್ರು, ಕುಲಕಸಬು ಮಾಡ್ತಾರೆ. ಅವ್ರು ಬಾಜಿ ಓದ್ತಾರ, ಪುಟ್ಟಿ ಎಣಿತಾರ.
0: ಈಗ ಇಲ್ಲಿ ಅನುಕೂಲ ಹೆಂಗದ್ರಿ ಜೀವನ ಮಾಡಕ್ಕೆ? ಮನೆಗಳ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿಂದಾಗಲಿ?
2: ಕುಡಿಯೋ ನೀರಿಂದ ಸ್ವಲ್ಪ ತೊಂದರೆ ರೀ. ನದಿ ನೀರು ಸರಿಯಾಗಿ ಬರ್ತಾ ಇಲ್ಲ. ಒಂದು ಮಠದ ತಾತನ ಹೊಲದಲ್ಲಿ ಬೋರ್ವೆಲ್ ಅದ, ಅದೊಂದೇ ಬೋರ್ವೆಲ್ ಊರಿಗೆ ಆದಂಗ ರೀ. ಅದು ಒಳೆ ನೀರು ನಮ್ಕ ವ್ಯವಸ್ಥೆ ಎಲ್ಲಿ ಬಂದಿಲ್ಲ.
0: ಇಲ್ಲಿ ಊರಾಗ ಈ ಬಾವಿ, ಹಳ್ಳ, ಕೆರೆ ಅವೆಲ್ಲ ಏನಿಲ್ಲ ರೀ?
2: ಹಳ್ಳ ಅದ್ರಿ, ಕಾಲಿವ್ ನೀರು ಬರ್ತಾವ ರೀ ಗೊಬ್ಬೂರ್ಲಿಂದ.
0: ಈ ಫಿಲ್ಟರ್ ನೀರು ವ್ಯವಸ್ಥೆ ಅದರಿ ಶುದ್ಧ ಕುಡಿಯೋ ನೀರಿಂದು?
2: ಗೌರ್ಮೆಂಟ್ ಇದಿಲ್ಲ, ಪ್ರೈವೇಟ್ ಅದ, 2 ಅವ್ರಿ.
0: ಮತ್ತೆ ಇಲ್ಲಿ ಸ್ವಚ್ಛತೆಗಾಗಿ ಒಳಚರಂಡಿಗಳಾಗಲಿ, ಶೌಚಾಲಯ ವ್ಯವಸ್ಥೆ ಹೆಂಗವ್ರಿ?
2: ಶೌಚಾಲಯ ವ್ಯವಸ್ಥೆನೇ ಇಲ್ಲ ರೀ ಗೌರ್ಮೆಂಟ್ಲಿಂದ, ಇಂಡಿವಿಜುವಲ್ ಆಗಿ ಇರೋರು ಅವ, ಅದೊಂದು ಪ್ರಾಬ್ಲಮ್ ಅದ.
0: ಈ ಓಣೆಗೆ ರಸ್ತೆಗಳು ಹೆಂಗವ್ರಿ?
2: ಕೆಲವು ಕಡೆ ಆಗ್ಯಾವ್ರಿ, ಕೆಲವು ಕಡೆ ಆಗಿಲ್ಲ.
0: ಹೋಬಳಿ ಯಾವ್ದು ಬರ್ತದ್ರಿ ಈ ಹೊಸಪೇಟೆಗೆ?
2: ಕಲ್ಮಲ್ನ ಹೋಬಳಿ.
0: ಮತ್ತೆ ಇಲ್ಲಿ ಇನ್ನು ಏನು ಸೌಲಭ್ಯಗಳವ್ರಿ? ನ್ಯಾಯಬೆಲೆ ಅಂಗಡಿ ಆಗಲಿ, ಆಸ್ಪತ್ರೆ, ಇಲ್ಲ ವ್ಯವಸ್ಥೆ ಅದನ?
2: ನ್ಯಾಯಬೆಲೆ ಅಂಗಡಿನೂ ಐತ್ರಿ ಊರಲ್ಲಿ, ಆಸ್ಪತ್ರೆ ಇಲ್ಲ ರೀ. ಇಲ್ಲಿ ಜಗರ್ಕಲ್ ಅಂತ ಗ್ರಾಮ ಅದ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಹೋಗ್ಬೇಕು.
0: ಮತ್ತೆ ಇನ್ನು ಇಲ್ಲಿ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ?
2: ಹೆಚ್ಚಾಗಿ ಅಂದರೆ ಡಾಕ್ಟರ್ಸ್ ಜಾಸ್ತಿ ಅವ್ರು ನಮ್ಮಲ್ಲಿ. ಒಂದು 30 ಜನ ಡಾಕ್ಟರ್ಸ್ ಅರ, MBBS, MD, ಮತ್ತೆ ಲೆಕ್ಚರ್ ಅರ, ಪ್ರಿನ್ಸಿಪಲ್ ಅರ, ಲಾಯರ್ ಅರ.
0: ಸಾಕ್ಷರತೆ ಪ್ರಮಾಣ
2: 100 ಒಂದು 70% ಓದ್ ಜನ ಅರ, ಓದಿಕೆಂದವ್ರು ಅರ. ಒಂದು ಇನ್ನೊಂದು 30% ಇಲ್ಲ. ಆದರೆ ಕೆಲವು ಜನಗಳಿಗೆ ಉದ್ಯೋಗ ಇಲ್ಲ, ಓದ್ಯಾರ ಉದ್ಯೋಗ ಇಲ್ಲ. ಕೆಲಸ ಇದ್ರೆ ಚಲೋ, ಅಲ್ಲಿ ನೋಡು ಗಳೆ ಹೋಗ್ಕೋತಾನೆ. ಓದಿ 20 ಡಿಗ್ರಿ ಮುಗಿಬೇಕಾದ್ರೆ 20 20 ಓದಿ ಕೇಸಿ ಅವನಿಗೆ ಉದ್ಯೋಗ ಇಲ್ಲ, ಯಾವ ಫ್ಯಾಕ್ಟ್ರಿಗಳು ಇಲ್ಲ ಸುತ್ತಮುತ್ತ, ಏನು ಮಾಡೋದು? ಅದೇ ಗಳೆ ಹೊಡಿತೇನಲ್ಲ, ನಾವು ಗಳೆ ಹೊಡಿಸಿದ್ರೆ ಇಷ್ಟೊತ್ತಿಗೆ ಬೆಳಿಬೋದಿತ್ತಲ್ಲ. ಮಕ್ಕಳ ದಡ್ಡರು ಮಾಡೋಕ್ಕೂ ಹೋಗ್ತಾರೆ, ಎಜುಕೇಷನ್ ಅನ್ನೋದು ಕಡಿಮೆ ಮಾಡೋಕ್ಕೂ ಹೋಗ್ತಾರೆ.
0: ಎಷ್ಟವ್ರಿ ಶಾಲೆಗಳು ನಿಮ್ಮೂರಾಗ?
2: ಶಾಲೆ 8 ಕ್ಲಾಸ್ನವರಿಗೆ ಅದಾರೆ, 1 ಕ್ಲಾಸ್ಲಿಂದ 8 ಕ್ಲಾಸ್ನವರಿಗೆ.
0: ಅಂಗನವಾಡಿ ಕೇಂದ್ರಗಳು ಅದಾವ್ರಿ?
2: ಅಂಗನವಾಡಿ ಕೇಂದ್ರ 4 ಇದಾವೆ.
0: ಶಾಲೆಯಲ್ಲಿ ಹೆಂಗದ್ರೆ ವ್ಯವಸ್ಥೆ, ಸಿಬ್ಬಂದಿ ವ್ಯವಸ್ಥೆ ಆಗಲಿ, ಸೌಲಭ್ಯಗಳಾಗಲಿ ಹೆಂಗವ?
2: ಶಾಲೆ ವ್ಯವಸ್ಥೆ ಏನು ಪರವಾಗಿಲ್ಲ ರೀ, ಏನಂತ ಇದಿಲ್ಲ ರೀ. ಶಾಲೆ ಹಳೆಯವಿದ್ದವು, ದದ್ದಲ್ ಬಸವನಗೌಡ MLA ಇದ್ದು 4 ಕೊಟ್ಟ ಸರ್. 4 ಆದ್ರೆ ಆಗಲ್ಲ, ಇನ್ನೂ ಒಂದು 2 ಆದ್ರೆ ಅಂದರೆ ಏ ಇನ್ನೂ 2 ಯಾಕಪ್ಪ, ಮತ್ತೆ 4 ಮಾಡ್ರಿ ಮ್ಯಾಗ ಅಂತ ಮತ್ತೆ 4 ಕೊಟ್ಟಾನ. 8 ಕೊಟ್ಟರೆ ಆಗ್ಯಾವು. MLA ಒಳ್ಳೆ ರೀತಿ ಸೌಲಭ್ಯ ಮಾಡ್ತಾನೆ. ಇಲ್ಲಿಂದ ಒಂದು ಚಿಕ್ಕಸೂರಿಗೊಂದು ರೋಡ್ ಮಾಡಿಸಿದ 5 ಕೋಟಿದು. ಜನಗಳು ಫ್ಯಾಕ್ಟ್ರಿಗೆ ಹೋಗ್ತಿದ್ರು. ಇಲ್ಲಿ ಊರಾಗ ಕೂಡ ಕೆಲವು ಕಡೆ CC ರೋಡು ಮಾಡಿಸ್ಯಾನ. ಏನು ರೀ MLA ಸಾಧ್ಯ ಕೊಟ್ಟಾನ ರೀ, ಕೆಲಸ ಆಗ್ಯಾದ್ರಿ.
0: ಈಗ ನಿಮ್ಮೂರು ಚಲೋ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇನ್ನು ಏನೇನು ಆಗ್ಬೇಕ್ರಿ?
2: ಇನ್ನ ಅಂದ್ರೆ ಇನ್ನು ಕೆಲವು ಕಡೆ ಸ್ವಲ್ಪ ರಸದೇ ಪ್ರಾಬ್ಲಮ್ ಆದ್ರಿ ಓಣಿಗೊಳಗ. ಶೌಚಾಲಯದ್ದು ಮುಂಚೆ ಎಕ್ಕಡೆ ಭಾಗದಾಗಿಲ್ಲ ಶೌಚಾಲಯ, ಡ್ರೈನೇಜ್ ಆಗಿಲ್ಲ. ಡ್ರೈನೇಜು ಶೌಚಾಲಯ ಮುಖ್ಯವಾಗಿ ಅದ್ರಿ, ಆಗ್ಬೇಕ್ರಿ. ನದಿ ನೀರು ಒಂದು ಆಗ್ಬೇಕು. ನದಿ ನೀರು ಒಂದೇ ಟ್ಯಾಕಿಗೆ ಬರ್ತಾ ಉಳಿದ ಕಡೆ ಇಲ್ಲ, ನೀರು ಬರ್ತಾ ಇಲ್ಲ. ನೋಡೋಕ್ಕೆ ನದಿ ನೀರು ಅಂತ ಅನ್ನೋ ಅಷ್ಟೇ, ಕೃಷ್ಣಾ ನದಿ ನೀರು ಬರ್ತದೆ. ಕೃಷ್ಣಾ ನದಿ ಇಲ್ಲಿಂದ ಒಂದು 15 ಕಿಲೋಮೀಟರ್ ಆಗ್ತದೆ. ನದಿಲಿಂದ ಒಂದು 3 ಕಿಲೋಮೀಟರ್ ಅಷ್ಟೇ ಬಂದದ ನೀರಾವರಿ ವ್ಯವಸ್ಥೆ.
1: ಈಗ ಇಲ್ಲಿ ನಿಮ್ಮೂರಾಗ ಗ್ರಾಮ ಸಭೆಗಳಂತ ಕರಿತಾರೆ?
2: ಪಂಚಾಯತಿಯಿಂದ ಕಡಿಮೆ ರೀ ಕರೆದಂದ್ರೆ, ಗ್ರಾಮ ಸಭಾ ಮನೆಗಳು ಬಂದಾಗ ಅಷ್ಟೇ ಕರಿತಾದ್ರಿ.
1: ಆ ಗ್ರಾಮ ಸಭೆಯಲ್ಲಿ ನೀವು ಏನು ಬೇಡಿಕೆ ಇಟ್ಟಲ್ರಿ, ಇಂಥ ಸಮಸ್ಯೆಗಳವ ಹಿಂಗೆ ಬಗೆಹರಿಸ್ರಿ ಅಂತಂದು ಕೇಳಿ?
2: ಇವ್ರಿ ಅವ್ರು ಯಾವಾಗ ಈಡೇರೋದಿಲ್ಲ ಗ್ರಾಮ ಸಭೆದಾಗ. ಗ್ರಾಮ ಸಭೆದಾಗ ಏನೂ ಆಗಲ್ಲ, ಸುಮ್ಮನೆ ಹೂ ಅಂದಕ್ಕಂತ ವಾದ ಮಾಡ್ಕೊಂತ ಹೋಗ್ತಾರ ಜನ ಎಲ್ಲ ಪಾಸ್ಟ್ ಆರ. ಅದು ಬೇಕು ಇದು ಬೇಕು ಅಂದ್ಕಂತೆ ಆಶ್ವಾಸನ. ಅದು ಕೆಲಸಗಳು ಆಗಿಲ್ಲ, ಎಮ್ ಎಲ್ ಬಜೆಟ್ ಬಂದಿದ್ದೇ ಕೆಲಸ ಆದಂಗೆ. ಏನು ಪಂಚಾಯತಿ ಕಡ್ಲಿಂದ ಅಂಥ ಕೆಲಸಗಳೇನು ಆಗಿಲ್ಲ ರೀ.
1: ವ್ಯವಸಾಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪಾಣಿ ಸಿದ್ದಪ್ಪ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಯಜಮಾನ್ರೇ. ಹೇಳ್ರಿ ಯಜಮಾನ್ರೆ, ನಿಮ್ಮೂರಾಗ ಭೂಮಿಗಳು ಹೆಂಗವ್ರಿ? ಕಪ್ಪು ಭೂಮಿ ಹೆಚ್ಚಾಗಿ ಅವ, ಕೆಂಪು ಭೂಮಿ ಅವ?
3: ಕಪ್ಪು ಭೂಮಿ ಜಾಸ್ತಿ, ಒಣ ಭೂಮಿ.
1: ಯಾವ್ಯಾವ ಬೆಳೆಗಳು ಬೆಳಿತಾರ್ರಿ ಇಲ್ಲಿ?
3: ಹತ್ತಿ, ಜೋಳ, ಕಡಲೆ, ತೊಗರಿ, ನಾಕೆ ಮಾಲು.
1: ಹೆಚ್ಚಾಗಿ ಯಾವ ಬೆಳೆ ಬೆಳಿತಾರ್ರಿ?
3: ಹತ್ತಿ. ಹತ್ತಿ ಬಿಟ್ರಿ ಯಾವ್ದು ಹೆಚ್ಚಿಲ್ಲ ಅದೊಂದೇ.
1: ಒಕ್ಕಲ್ತನ ಹೆಂಗದ್ರಿ, ಎಲ್ಲ ಸ್ವಂತ ಮಾಡ್ಕೊಂತಾರ ಇಲ್ಲಿ?
3: ಮಾಡ್ಕೊಂಬರು ಮಾಡ್ಕೊಂತಾರ, ಲೀಜಿಗೆ ಹಾಕಾರ ಹಾಕ್ತಾರ. ಏನ್ರಿ ಯಾರ್ಯಾರು ಇದು ನೋಡಿ, ಅನುಕೂಲ ಪಾಲಿಗೇನಿಲ್ಲ. ಲೀಜಿಗೆ ಎಕರೆಗೆ ಇಷ್ಟು ಮನೆ ಭೂಮಿ ಇದ್ರ ಮನೆ ಮಾಡ್ತಾರ, ಇಲ್ಲಾಂದ್ರೆ ಲೀಜಿಗೆ ಹಾಕೊಂಬರು ಲೀಜಿಗೆ ಹಾಕ್ಯಂತಾರ.
1: ಈಗ ಸ್ವಂತ ಮಾಡ್ಕೊಳಕಂದ್ರೆ ಅನುಕೂಲ ಹೆಂಗದ ಯಜಮಾನ್ರೆ? ಈ ಎತ್ತುಗಳ ವ್ಯವಸ್ಥೆ ಆಗಲಿ, ಟ್ರ್ಯಾಕ್ಟರ್ಗಳು, ಕೂಲಿ ಆಳು?
3: ಹೆಣ್ಮಕ್ಳಿಗೆ 300 ರೂಪಾಯಿ ಕೂಲಿ ಅದ, ಗಂಡು ಮಕ್ಳಿಗೆ 600 ರೂಪಾಯಿ ಕೂಲಿ ಅದ. ಈಗ ಟ್ರ್ಯಾಕ್ಟರ್ ಇದ್ದವರು ಟ್ರ್ಯಾಕ್ಟರ್ ಸೇರಿಸ್ತಾರ, ಈ ಟ್ರ್ಯಾಕ್ಟರ್ ಇಲ್ದವರು ಎತ್ತಿನ ಸಂಕಟ ಹರಗ್ತಾರ.
1: ಹೆಂಗಾದ್ರೆ ಗೆಳೆಯ ಬಾಡಿಗೆ ಎತ್ತಿಂದು?
3: ಗೆಳೆಯ ಬಾಡಿಗೆ ನೋಡ್ರಿ 1000 ಅದಾವ, 2 ಎಕರೆ ಹೊಡೆದ್ರೆ 1000.
1: ಅಂದ್ರೆ ಟ್ರ್ಯಾಕ್ಟರ್ಗಳು ಹೆಚ್ಚಿಗೆ ಅವ್ರಿ, ಈಗ ಎತ್ತುಗಳವ?
3: ಟ್ರ್ಯಾಕ್ಟರ್ ಜಗ್ಯಾವ, ಎತ್ತು ಕಡಿಮೆ ಆಗ್ಯಾವ.
1: ಈಗ ಇವು ಬೀಜ ಗೊಬ್ಬರ ಇವೆಲ್ಲ ಎಲ್ಲಿ ತಂದ್ಕಂತೀರಿ?
3: ರಾಯಚೂರು. ಯಾರ್ಯಾರು ತಿಪ್ಪಲ್ಲ, ಯಾರ್ಯಾರು ಬೀಗಿಸ್ತಾನ ಕಡೆ ಕೆಳಗಡೆ ಓದ್ತಾರ, ರಾಯಚೂರು ಓದ್ತಾರ.
1: ಬೀಜ ಕೊಡಕ್ಕೆ ರೈತ ಸಂಪರ್ಕ ಕೇಂದ್ರ ಅಂತ ಇರ್ತದಲ್ಲ, ಅದ್ರಾಗ ನೀವು ಸಬ್ಸಿಡಿದಾಗ ಸಿಗದಲ್ಲ?
3: ಸಿಗತಾವಯ್ಯ ಸಬ್ಸಿಡಿ ಅಂತಂದ್ರೆ, ಭೂಮಿ ಇಲ್ದವರು ಅದು ಬೇಕು ಇದು ಬೇಕಂತಾರ. ಅಂಗಡಿಯಾಗಾದ್ರೆ ಮಾಲು ಪಾಲು ಹೊಡಿತೀವಿ, ಹೌದಿಲ್ಲ. ಈಗ ಅಲ್ಲೇ ತಂದ್ಕಂತಾರ ಜನ ಎಲ್ಲ. ಹ್ಞೂ.
1: ಬೆಳೆ ಸಾಲ ಎಲ್ಲ ಎಲ್ಲಿ ಎಲ್ಲಿ ತಂದ್ಕಂತಾರ್ರಿ?
3: ಬ್ಯಾಂಕ್ನಾಗ ಭೂಮಿ ಇದ್ದವರು ಹೆಚ್ಚು ಕಡಿಮೆ ಕೊಡ್ತಾರ, ಭೂಮಿ ಇಲ್ದವರು ತರೋದಿಲ್ಲ. ಅವ್ರು ಬ್ಯಾಂಕ್ನವ್ರು ಕೊಡೋಂಗಿಲ್ಲ, ಎಷ್ಟು ಅದ ನಿನಗೆ ಭೂಮಿ ಅಂತ ಕೇಳ್ತಾರ, ಹೌದಿಲ್ಲ. 2 ಎಕರೆಗೆ ಎಷ್ಟು ಕೊಡಮು, ಕೊಡೋದಿಲ್ಲ ಅಂತಾರ. ಒಂದು 10 ಎಕರೆ ಇದ್ರೆ ಕೊಡ್ತೀವಿ ಅಂತಾರ.
1: ಹೊಲಗಳು ಗುತ್ತಿಗೆ ಹಾಕ್ತಾರ್ರಿ ಲೀಜಿಗೆ?
3: 1 ಎಕರೆಗೆ 15,000 20,000 ವರ್ಷಕ್ಕೆ ಎಕರೆಗೆ. ಚಲೋ ಭೂಮಿ ಇದ್ರೆ ಒಂದು 20,000 ಆತದ, ಇಲ್ಲಾಂದ್ರೆ 15,000 12,000.
1: ಯಜಮಾನ್ರೆ, ಈಗ ಹೊಲಕ್ಕೆ ಹೋಗಕ್ಕೆ ದಾರಿ ಮತ್ತೆ ಬದು ದನದ ಶೆಡ್ಡು ಕೃಷಿ ಹೊಂಡ ಇವೆಲ್ಲ ಏನೇನು ಅನುಕೂಲ ಮಾಡಿಕೊಟ್ಟಾರ?
3: ಏನಿಲ್ಲರಿ, ಕೃಷಿ ಹೊಂಡು ಅದು ಇಲ್ಲ. ರೋಡ್ ಅಂತಂದ್ರೆ ಏನದ, ರೋಡಿಗೆ ಓದ್ತೀವಿ, ರೋಡ್ ಇದ್ರೆ ಇಲ್ಲದ್ರೆ ಹೊಲ ಒಳಗೆ ಓದ್ತೀವಿ. ರೋಡಿಗೆ ಇದ್ದವರು ಇರ್ತಾವ, ಇಲ್ದವರು ಅಂತ ಎಲ್ಲಿ ಇರ್ತಾವೆ ಹೇಳು.
1: ಈಗ ನಿಮ್ಮ ರೈತರಿಗೆ ಏನೇನು ಅನುಕೂಲ ಆಗ್ಬೇಕ್ರಿ ಹಂಗಂದ್ರೆ?
3: ಏನು ಅನುಕೂಲ ಇಲ್ಲರಿ, ಮಾಡಿದಷ್ಟು ಅನುಕೂಲ ಏನಿಲ್ಲ. ಗೌರ್ಮೆಂಟ್ ಏನಾಗ್ತದೆ ಏನು ಥರ ಆಗ್ಯಾವಲ್ಗ, ಇಲ್ಲಿ ಊರು ಮುಂದೆ ಕಾಲೇವು ಬಂದದ, ನೀರು ಇಲ್ಲ, ಯಾವಾಗ ಬರ್ತದೆ ಯಾವಾಗಿಲ್ಲ.
1: ನಿಮ್ಮೂರಾಗ ಕೆರೆ ಬಾವಿ ಹಳ್ಳ ಏನಿಲ್ಲ?
3: ಮಾತಾಡ್ಬಾರ್ದು, ಹಳ್ಳ ಅವ ಅರಿತಾವ ನೀರು ಅಷ್ಟೇ. ಈ ಕಡೆ ಹೊಲ್ದಾಗ ಏರಿಸಬೇಕಂದ್ರೆ ನೀರು ಬರೋದಿಲ್ಲ, ಬಾವಿ ಇಲ್ಲ, ಬೋರೇ ನೀರೇ. ಬಾವಿ ಇದ್ದು ಮೊದಲು ಎಲ್ಲ ಬತ್ತೋಗ್ಯಾವ.
1: ಹೊಲಕ್ಕೆ ದಾರಿ ಹೆಂಗವ್ರಿ?
3: ದಾರಿ ಏನಿಲ್ಲರಿ, ದಾರಿಗೆ ಇದ್ದು ದಾರಿಗಿದ್ರೆ ಹೊಲ್ದಾಗ ಬಿದ್ದು ಹೋಗ್ಬೇಕು. ಈಗ ನಿನ್ನ ಹೊಲ್ದಾಗ ನನ್ನ ಹೊಲ್ದಾಗ ಹಿಂಗೆ ಹೋಗ್ಕೊಂತ ಹೊಲ್ದಾಗ ಹೋಗ್ಬೇಕು. ದಾರಿ ಇದ್ದವರು ಒಂದು ದಾರಿ, ರೋಡಿಗಿದ್ದವರು ಹೊಲಗಳು, ರೋಡ್ ಇಲ್ದವು ಏನು ಮಾಡೋಕ್ಕಾಗ್ತದೆ?
1: ಈ ಹೊಲ್ದಾಗ ಇವು ಕೃಷಿ ಹೊಂಡಗಳು ಬದುಗಳು ಇವೆಲ್ಲ ಏನು ಮಾಡಿಲ್ಲ?
3: ಏನಿಲ್ಲರಿ, ಹೇಳಿಲ್ಲರಿ, ನಮ್ಮಂಥವ್ರಿಗೆ ಬರೋದಿಲ್ಲ, ನಾವು ಕೇಳೋದೇ ಇಲ್ಲ. ಯಾಕಂತ ಬಡವರು ಯಾಕೆ ಸುಮ್ಮನೆ ಈಗ ಎದಕ್ಕೆ ಬೇಕು, ಬಂದ ಮೇಲೆ ಸುಮ್ಮನೆ ಆಗ್ತದ, ನಮ್ಮ ಕೈಲಿ ರೊಕ್ಕ ಕೊಡೋದಾಗ್ತದ? ಆಗೋದಿಲ್ಲ.
1: ಅಲ್ಲ, ಪಂಚಾಯತಿಲಿಂದ ಅನುಕೂಲ ಮಾಡಿಕೊಟ್ರಲ್ಲ,
3: ನಾವು ಅಲ್ಲಿ ತಾನೆ ಯಾವಾಗ ಹೋಗೋದ ಕೂಲಿ ಮಾಡೋರು.
1: ಈ ಪಂಚಾಯತಿ ಎಷ್ಟು ಕಿಲೋಮೀಟರ್ ಆಗ್ತದ್ರಿ ಇಲ್ಲಿಂದ?
3: 7-8 ಕಿಲೋಮೀಟರ್ ಆಗ್ಬೋದು ರೀ. ಮಂಚಲಾಪುರ ಮಡ್ಚಾಡ್ದಾಡ್ರ ನಿಮ್ಗೆ ಮಂಚಲಾಪುರ ಅಲ್ಲಿ ಹಿಂಗೆ ಬರ್ತದಲ್ಲ ರೋಡು.
1: ಧಾರ್ಮಿಕವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇದೇ ಹೊಸಪೇಟೆ ಗ್ರಾಮದ ಕೆಂಪೇನ ಮಠದ ಶ್ರೀಗಳಾದ ಸಿದ್ಧಲಿಂಗ ಸ್ವಾಮಿಗಳು ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ಸ್ವಾಮಿಗಳೇ, ತಾವು ಇಲ್ಲಿ ಎಷ್ಟು ವರ್ಷಗಳಿಂದ ಈ ಮಠದಲ್ಲಿ ವಾಸವಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ?
4: ನಾನು ಇಲ್ಲಿ 3 ವರ್ಷದಿಂದ ಈ ಮಠದ ಸೇವೆಯಲ್ಲಿ ನಿರತರಾಗಿದ್ದೇನೆ. ನಾನು
1: ಎಷ್ಟು ವರ್ಷಗಳಿಂದ ಇದೆ ಈ ಸ್ವಾಮಿಗಳೇ ಈ ಮಠದ ಒಂದು ಇತಿಹಾಸ, ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ವಿಶೇಷತೆ ಬಗ್ಗೆ ತಿಳಿಸಿಕೊಡಿ.
4: ಈ ಮಠ ಯಡಿಯೂರ ಸಿದ್ಧಲಿಂಗೇಶ್ವರರ ಕಾಲದಿಂದ ಇಲ್ಲಿ ಸ್ಥಾಪನೆ ಆದಂತಹ ಮಠ ಇದು. ನಮ್ಮ ಯಡಿಯೂರ ಸಿದ್ಧಲಿಂಗೇಶ್ವರ 101 ವಿರಕ್ತ ಶಿಷ್ಯರ ಒಬ್ಬ ಶಿಷ್ಯರ ಸ್ಥಾಪನೆ ಮಾಡಿದಂತಹ ಈ ಕೆಂಪಿನ ಮಠ ಇದು. ಸುಮಾರು 16ನೇ ಶತಮಾನ ಅಂತೇಳಿ ನಾನು ಹೇಳ್ಬೋದು. ನಾನು ಈ ಮಠದ 7ನೇ ಪೀಠಾಧಿಪತಿಯಾಗಿ ನಾನು ಈ 3 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಮಠಕ್ಕೆ ಬಹಳ ಅದ್ಭುತವಾದಂಥ ಪರಂಪರೆ ಇದೆ. ಧಾರ್ಮಿಕತೆ ಒಂದು ನೆಲೆಗಟ್ಟಿನ ಮೇಲೆ ಸ್ಥಾಪನೆ ಆದಂತಹ ಇದೊಂದು ಮಠ. ಈ ಒಂದು ಮಠದಲ್ಲಿ ನಮ್ಮ ಕರ್ತೃ ಸಿದ್ಧಲಿಂಗ ಸ್ವಾಮಿಗಳ ಗದ್ದಿಗೆಯನ್ನು ನಾವು ಮೂಲಗದ್ದೆಯನ್ನಾಗಿ ನಾವು ಪೂಜೆ ಮಾಡ್ತೇವೆ. ಹಾಗೆ ಈ ಮಠದ ಮೇಲೆ ಸಾಕಷ್ಟು ಶ್ರೀಗಳು ಸೇವೆ ಸಲ್ಲಿಸಿಕೊಂಡು ಹೋಗಿದ್ದಾರೆ. ನಾನು 7ನೇ ಪೀಠಾಧಿಪತಿ ಈ ಮಠಕ್ಕೆ. ಈ ಮಠದ ನಮ್ಮ ಹಿಂದಿನ ಪೂಜ್ಯರಾದಂಥ ವಿರೂಪಾಕ್ಷ ಸ್ವಾಮಿಗಳು ಬಹಳ ತಪಸ್ವಿಗಳು. ಅವರು ಮಾಡಿದಂಥ ಪವಾಡಗಳು ಬಹಳ ಹೇಳಬೇಕಂತಂದರೆ, ಈ ಒಂದು ನಮ್ಮ ಊರಲ್ಲಿ ನಾಟಕ ನಡಿಬೇಕಾದ್ರೆ ಈ ಮಳೆರಾಯನ ಅಡ್ಡಿ ಬಂದಾಗ ಆ ಮಳೆಯನ್ನು ತಡೆದಂತಹ ಪವಾಡವನ್ನು ಪೂಜ್ಯರು ಮಾಡಿದ್ದಾರೆ. ಹಾಗೆ ಈ ಪ್ರಮುಖವಾಗಿ ಏನು ತಿಳಿಸ್ಬೇಕಂದ್ರೆ, ಈ ಒಂದು ಶಕ್ತಿನಗರದ ಏನು ಸೇತುವೆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಆ ಕಾಂಟ್ರಾಕ್ಟ್ರಿಗೆ ಎಷ್ಟು ಕಾಲಮ್ ಹಾಕಿದರೂ ಆ ನಿಲ್ಲದ ಸಮಯದಲ್ಲಿ ಪೂಜ್ಯರ ಒಂದು ಆಶೀರ್ವಾದ ಹಾಗೂ ಅವರ ಒಂದು ಸೂಚನೆಯ ಮೇರೆಗೆ ಆ ಕಾಲಮ್ಗಳನ್ನು ಹಾಕಿದ ಮೇಲೆ ಆ ಸೇತುವೆ ನಿಂತೈತಿ ಅನ್ನುವಂಥ ಒಂದು ಪವಾಡವನ್ನು ನಮ್ಮಲ್ಲಿ ಹೇಳಿಕೊಂಡು ಬರ್ತಾಯಿದ್ರೆ, ಆ ಸೇತುವೆ ನಿರ್ಮಾಣ ಆದ ಮೇಲೆ ಆ ಬ್ರಿಡ್ಜನ್ನು ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟ್ ಇದ್ದಾನೆ, ಅವ ಗುರುಗಳ ಕಾಣಿಕೆಯಾಗಿ ಒಂದು 10 ಎಕರೆ ಜಮೀನನ್ನು ಖರೀದಿ ಮಾಡಿ ಅಲ್ಲೊಂದು ಸಣ್ಣ ಮಠವನ್ನು ನಿರ್ಮಾಣ ಮಾಡಿ ಗುರುಗಳ ಕಾಣಿಕೆಯಾಗಿ ಅರ್ಪಣೆ ಮಾಡ್ತಾನೆ. ಹೀಗೆ ಆ ಪೂರಂ ಪೂಜರು ಆ ರಾಯಚೂರಿನ ಬ್ರಿಡ್ಜನ್ನು ನಿರ್ಮಾಣ ಮಾಡೋಕ್ಕೆ ಬಹಳ ದೊಡ್ಡವಾದಂಥ ಒಂದು ಶಕ್ತಿಯನ್ನು ನೀಡಿದರು ಅಂತೇಳಿ ಹೇಳಬಹುದು. ಹಾಗೆ ಈ ಒಂದು ನಮ್ಮ ಗ್ರಾಮದಲ್ಲಿ ನಮ್ಮ ಅನೇಕ ದೇವಸ್ಥಾನಗಳನ್ನು ನಾವು ನೋಡ್ಕೊಂಡು ಬರ್ತೇವೆ. ಪ್ರಮುಖವಾಗಿ ಪೇಟೆಯಲ್ಲಿ ಇರತಕ್ಕಂಥ ಬಸವಣ್ಣನ ದೇವಸ್ಥಾನ ಬಹಳ ಪ್ರಮುಖವಾದ ದೇವಸ್ಥಾನ ನಮ್ಮ ಊರಲ್ಲಿ. ಪ್ರತಿ ವರ್ಷ ಈ ಮಾರ್ಗಶಿರ ಮಾಸದಲ್ಲಿ ಪಂಚಮಿಯ ತಿಥಿಯಂದು ಬಸವಣ್ಣನ ತೇರ್ಸಾಗ್ತದೆ. ಬಹಳ ವೈಭವದಿಂದ ತೇರನ್ನು ಎಲ್ಲರೂ ಕೂಡಿ ಎಳಿತಾರೆ. ಹಾಗೆ ಈ ಒಂದು ನಮ್ಮ ಗ್ರಾಮದ ಅಗಸಿಯನ್ನು ದಾಟಿದ ಕೂಡೇ ಹನುಮಂತನ ದೇವಸ್ಥಾನವನ್ನು ನಾವು ಕಾಣ್ಕೊಂಡು ಬರ್ತೇವೆ. ಅದರನ್ನು ಹನುಮಾನ ಜಯಂತಿ ದಿವಸ ಸಾಕಷ್ಟು ಆಧ್ಯಾತ್ಮಿಕ ಪೂಜಾ ಪುನಸ್ಕಾರಗಳು ಹಾಗೂ ಪ್ರಸಾದ ವ್ಯವಸ್ಥೆ ಎಲ್ಲಾನು ಗ್ರಾಮದ ಎಲ್ಲರೂ ಸೇರಿಕೊಂಡು ಮಾಡಿಕೊಂಡು ಬರ್ತಾರೆ. ಹಾಗೆ ಸುತ್ತಮುತ್ತಲು ನಮ್ಮ ದ್ಯಾಮಮ್ಮನ ದೇವಸ್ಥಾನವಾಯಿತು, ಕಾಳಿಕಾ ದೇವಸ್ಥಾನವಾಯಿತು, ಹಾಗೆ ಮಾರಮ್ಮನ ದೇವಸ್ಥಾನಕ್ಕೂ ವಿಶೇಷವಾಗಿ ನಮ್ಮ ಭಕ್ತರು ನಡ್ಕೊತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಅಮಾವಾಸ್ಯ ದಿವಸ ಎಲ್ಲ ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮ ನಡೀತದೆ. ಹಾಗೆ ಈ ಯುಗಾದಿಯ ಸಮಯದಲ್ಲಿ ಊರ ಎಲ್ಲ ಭಕ್ತರು ಸೇರಿಕೊಂಡು ನಮ್ಮ ಮಠದಲ್ಲಿ ಶ್ರೀಶೈಲ ಪಾದಯಾತ್ರೆ ಹೋಗುವಂತಹ ಯಾತ್ರಾರ್ಥಿಗಳಿಗೆ ಪ್ರಸಾದ ವ್ಯವಸ್ಥೆ, ಅವರಿಗೆ ವಸತಿ, ನೀರಿನ ಸೌಕರ್ಯ, ಹಾಗೆ ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನು ಮಾಡಿ ಅತಿಥಿ ಸತ್ಕಾರ ಮಾಡುವಂಥ ಒಂದು ಪರಂಪರೆಯು ಈ ನಮ್ಮ ಊರಲ್ಲಿ ಬೆಳಕೊಂಡು ಬಂದಿದೆ. ಹಾಗೆ ಈ ಊರಿಗೆ ಯಾರೇ ಬಂದರೂ ಅವರನ್ನು ಹಾಗೆ ಕಳಿಸದೆ ಅವರಿಗೆ ಅತಿಥಿ ಸತ್ಕಾರ ಹಾಗೆ ಭೋಜನ ವಸತಿಗೆ ವ್ಯವಸ್ಥೆ ಮಾಡುವಂಥ ಸರಳ ಹೃದಯದ ಜನರನ್ನು ನಾವು ನಮ್ಮ ಊರಲ್ಲಿ ಕಾಣಬಹುದು ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೇವೆ ನಿಮಗೆ.
1: ಸುಮಾರು ಎಷ್ಟು ವರ್ಷಗಳಿಂದ ಈ ಗ್ರಾಮ ಉದ್ಭವ ಆಗಿದೆ, ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿಕೊಡ್ರಿ.
4: ಇನ್ನೊಂದು ಈ ಗ್ರಾಮದ ಒಂದು ಇತಿಹಾಸವನ್ನು ನಿಮಗೆ ಹೇಳಬೇಕಂದ್ರೆ, ಗ್ರಾಮ ಬಹಳ ಪುರಾತನವಾದಂಥ ಒಂದು ಗ್ರಾಮ ರೀ ಹೊಸಪೇಟೆ ಅನ್ನುವುದು. ಹಿಂದಿನ ಕಾಲದಕ್ಕೆ ಇಲ್ಲಿ ಹೊನ್ನ ಹೊಸಪೇಟೆ ಅನ್ನುವಂಥ ಇನ್ನೊಂದು ನಾಮವು ನಮ್ಮ ಹೊಸಪೇಟೆ ಗ್ರಾಮಕ್ಕೆ ಇತ್ತು. ಹೊನ್ನ ಹೊಸಪೇಟೆ ಅನ್ನುವಂಥ ಹೆಸರು ಹೇಗೆ ಬಂತಪ್ಪ ಅಂದರೆ, ಈ ನಮ್ಮ ಗ್ರಾಮದಲ್ಲಿ ಆವಾಗಿನ ಸಮಯದಲ್ಲಿ ಈ ಹೊನ್ನು ಬಂಗಾರ ಮುತ್ತು ಬೆಳ್ಳಿಗಳನ್ನು ಈ ಷೇರಿನಲ್ಲಿ ಮಾರ್ತಿದ್ರು ಅನ್ನುವಂಥ ಒಂದು ಇತಿಹಾಸವನ್ನು ನಾವು ಓದಿಕೊಂಡು ಬರ್ತೇವೆ. ಯಾಕಂದರೆ ಅಷ್ಟೊಂದು ವೈಭವಿತವಾಗಿ ಬಹಳ ಅಷ್ಟೊಂದು ಶ್ರೀಮಂತವಾದಂಥ ಒಂದು ಗ್ರಾಮ ನಮ್ಮ ಹೊಸಪೇಟೆ ಗ್ರಾಮ. ಈ ಸುತ್ತಲುಮುತ್ತಲು ನಮ್ಮ ಎಷ್ಟು ಊರುಗಳಿದ್ದಾವೆ ಅದಕ್ಕೆ ಮೇನ್ ಮಾರ್ಕೆಟಿಂಗ್ ಗ್ರಾಮ ಅಂದರೆ ನಮ್ಮ ಹೊಸಪೇಟೆ ಗ್ರಾಮ ಆಗಿತ್ತು ಅನ್ನುವುದನ್ನು ನಮ್ಮೆಲ್ಲ ಹಿರಿಯರು ಹೇಳಿಕೊಂಡು ಬರ್ತಾ ಇದ್ದಾರೆ. ಈ ಮುಂದೆ ಬರ್ಬರ್ತಾ ಆಧುನಿಕತೆ ಬೆಳೆದಂಗೆ ಮುಂದೆ ಎಲ್ಲ ಹಳ್ಳಿಗಳು ಬೆಳೀತಾ ಹೋದವು. ಬೆಳೀತಾ ಹೋದಂಗೆ ಹೆಂಗೆ ರಾಯಚೂರು ಬೆಳ್ಕೊಂತ ಹೋಯಿತು ಹಾಗೆ ನಮ್ಮ ಮಾರ್ಕೆಟ್ ಸೊರಗ್ತು ಅಂತ ಹೋಗಿ ಈಗೆಲ್ಲ ರಾಯಚೂರು ನಮ್ಮ ಹೊಸಪೇಟೆ ಸೇರ್ಕೊಂಡೈತಲ್ರಿ. ಸೇರ್ಕೊಂಡ ಮೇಲೆ ಎಲ್ಲ ಮಾರ್ಕೆಟಿಂಗ್ ನಮ್ಮದು ಡೌನ್ ಆಯಿತು. ರಾಯಚೂರು ಪ್ರಭಾವ ನಮ್ಮ ಹೊಸಪೇಟೆ ಮೇಲೆ ಬೀರಿದ್ದಕ್ಕೆ ಮುಂದೆ ಇದು ಹೊನ್ನ ಹೊಸಪೇಟೆ ಹೋಗಿ ಹೊಸಪೇಟೆ ಅಂತೇಳಿ ಈಗೆಲ್ಲವೂ ಕರ್ಕೊಂಡು ಬರ್ತಾ ಇದೆ.
1: ಮತ್ತೆ ಈ ಗ್ರಾಮದಲ್ಲಿ ಚರ್ಚ್, ಮಸೀದಿ, ದರ್ಗಾಗಳು ಇದಾವ್ರಿ?
4: ಹೊಸದಾಗಿ ಒಂದು ಚರ್ಚ್ ಆಗಿದೆ ಸರ್ ನಮ್ಮ ಗ್ರಾಮದಲ್ಲಿ. ಹಾಗೆ 2 ಮಸೀದಿಗಳು ನಮ್ಮ ಗ್ರಾಮದಲ್ಲಿ ಇದ್ದಾವೆ. ಮುಸಲ್ಮಾನರು ಹಾಗೆ ನಮ್ಮ ಹಿಂದೂಗಳು ಸಹಿತ ಆ 2 ಮಸೀದಿಗಳಿಗೆ ನಡ್ಕೊತಿದ್ದಾರೆ. ಬಹಳ ಅವಿನಾಭಾವ ಸಂಬಂಧ ಹಾಗೂ ಭಾವೈಕ್ಯತೆಯಿಂದ ನಮ್ಮ ಮಂದಿ ಹಿಂದೂ ಮುಸ್ಲಿಂ ಎನ್ನುವಂತಹ ಭೇದ ಭಾವವಿಲ್ಲದೆ ನಮ್ಮ ಜನರು ಚರ್ಚಿಗೂ ಹೋಗ್ತಾ ಇದ್ದಾರೆ, ಮಸೀದಿಗೂ ಹೋಗ್ತಾರೆ. ಹಾಗೆ ಆ ಮುಸಲ್ಮಾನ್ ಬಾಂಧವರು ನಮ್ಮ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ರು ಅವರು ಸಹಿತ ಬಂದು ಹಾಜರಾಗ್ತಾ ಇದ್ದಾರೆ.
1: ಸ್ವಾಮಿಗಳೇ, ಈಗ ಈ ಗ್ರಾಮದಲ್ಲಿ ಯಾವ ರೀತಿ ಕಲಾವಿದರಿದ್ದಾರೆ? ಭಜನೆ, ನಾಟಕ, ಬಯಲಾಟ ಮಾಡುವಂಥವ್ರು, ಮತ್ತು ಈ ಗ್ರಾಮದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಜರುಗುತ್ತವೆ?
4: ವಿಶೇಷವಾಗಿ ನಮ್ಮ ಊರಲ್ರಿ, ನಾಟಕಕ್ಕೆ ಬಹಳ ಪ್ರಸಿದ್ಧವಾದ ಊರು ನಮ್ಮದು. ಸುಮಾರು ಒಂದು 40-50 ವರ್ಷದಿಂದ ನಾಟಕ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು ವಿಶೇಷ ಏನಂದರೆ, ಬೇರೆ ಊರಿನಿಂದ ಕಲಾವಿದರನ್ನು ಕರೆಸಿ ಮಾಡುವುದಿಲ್ಲ. ನಮ್ಮೂರಲ್ಲಿ ನಮ್ಮ ಊರಿನ ಜನರೇ ಸೇರಿಕೊಂಡು ಒಬ್ಬರು ನಾಟಕ ಮಾಸ್ಟರನ್ನು ಕರೆದುಕೊಂಡು ಬಂದು ಅವರೊಂದಿಗೆ ಟ್ರೈನಿಂಗ್ ತೆಗೆದುಕೊಂಡು ವಿಶೇಷವಾಗಿ ನಾಟಕ ಬಯಲಾಟವನ್ನು ನಮ್ಮ ಊರಿನ ಬಸವಣ್ಣನ ಜಾತ್ರೆಯ ಟೈಮ್ನಲ್ಲಿ ನಾಟಕ ವರ್ಷ ಪ್ರತಿ ವರ್ಷನೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಭಜನೆ ವಿಷಯಕ್ಕೆ ಬಂದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದೇ ಆದಂತಹ ಭಜನಾ ಒಂದು ಗ್ರೂಪನ್ನು ಮಾಡಿಕೊಂಡು ಪ್ರತಿ ಅಮಾವಾಸ್ಯೆಗೆ ಭಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಕಲಾವಿದರು ನಮ್ಮ ಹೊಸಪೇಟೆ ಊರಿಂದನೂ ಬೇರೆ ಬೇರೆ ಊರಲ್ಲಿ ಹೋಗಿ ನಾಟಕ ಮಾಡಿ ಬಂದಂಥ ಉದಾಹರಣೆಗಳು ಸಾಕಷ್ಟನ್ನು ನಾವು ನೋಡಿಕೊಂಡು.
1: ಸ್ವಾಮಿಗಳೇ, ಈಗ ಹೊಸಪೇಟೆ ಅಂದ ಕೂಡಲೇ ಇಲ್ಲಿ ವಿಶೇಷತೆ ಏನದ?
4: ವಿಶೇಷವಾಗಿ ಹೊಸಪೇಟೆ ಅಂತ ಅಂದ ತಕ್ಷಣ ನೋಡ್ತಕ್ಕಂಥದ್ದು ಏನಂದ್ರೆ

0: ಜೀವನ ಶೈಲಿಯನ್ನು ನೀವಿಲ್ಲಿ ನೋಡ್ಬೋದು. ಯಾಕಂದರೆ ಈ ಒಂದು 50-60 ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಸಾಕಷ್ಟು ಕೈಮಗ್ಗಗಳಿದ್ದವು ರೀ. ಒಂದು 600 ಮನೆಗಳು ಕೈಮಗ್ಗಗಳಿಂದ ನಡೀತಿದ್ವು ಈ ಊರಲ್ಲಿ. ಈ ಕಾಲಕ್ರಮೇಣ ಈ ಕೈಗಾರಿಕರಣ ಬಂದ ಮೇಲೆ ಆ ಕೈಮಗ್ಗಗಳೆಲ್ಲವೂ ನಶಿಸಿ ಹೋಗಿಬಿಟ್ಟು, ವಿಶೇಷವಾಗಿ ನಮ್ಮ ಬಸವಣ್ಣನ ದೇವಸ್ಥಾನ ಮತ್ತು ಈ ಮಾರುತಿ ದೇವಸ್ಥಾನಗಳನ್ನು ಅತ್ಯಂತ ಸುಂದರವಾಗಿ ನೂತನವಾಗಿ ನಿರ್ಮಾಣ ಮಾಡಿದ್ದಾರೆ. ಅವುಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಮ್ಮ ಭಕ್ತರೆಲ್ಲರೂ ಆ ದೇವಸ್ಥಾನಗಳಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ಆಧ್ಯಾತ್ಮಿಕ ಜೀವಿಗಳನ್ನು ನೋಡಬೇಕಂದ್ರೆ ನಾವು ಹೊಸಪೇಟೆಯಲ್ಲಿ ನೋಡಬಹುದು.
1: ಕೇಳಿದ್ರಲ್ಲ ಶ್ರೋತೃಗಳೇ, ರಾಯಚೂರು ತಾಲೂಕಿನ ಹೊಸಪೇಟೆ ಗ್ರಾಮದ ಪರಿಚಯವನ್ನು. ಇಲ್ಲಿನ ಜನ ತಿಳಿಸಿದರು, ಸ್ವಚ್ಛತೆಗಾಗಿ ಒಳಚರಂಡಿಗಳ ವ್ಯವಸ್ಥೆ ಆಗಬೇಕು, ಇನ್ನೂ ಉತ್ತಮ ರೀತಿಯಲ್ಲಿ ರಸ್ತೆಗಳಾಗಬೇಕು ಅಂತೇಳಿ ತಿಳಿಸಿದರು. ನೀರಾವರಿ ವ್ಯವಸ್ಥೆ ಆಗಬೇಕು, ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಆಗಬೇಕು ಅಂತೇಳಿ ತಿಳಿಸಿದರು. ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಅಧಿಕಾರಿಗಳು ಇಲ್ಲ ಅಂತೇಳಿ ಕೊರಗನ್ನು ವ್ಯಕ್ತಪಡಿಸಿದರು. ಇನ್ನು ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಪಂಚಾಯಿತಿ ವತಿಯಿಂದ ಸಿಗುತ್ತಿಲ್ಲ ಎನ್ನುವಂಥ ಕೊರಗನ್ನು ವ್ಯಕ್ತಪಡಿಸಿದರು. ಈ ಗ್ರಾಮದಲ್ಲಿ ಧಾರ್ಮಿಕವಾಗಿ ಕೆಂಪೇನ ಮಠ ತುಂಬ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಹೊಂದಿದ್ದು, ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳು ಜರುಗುತ್ತವೆ ಎನ್ನುವಂಥ ಮಾಹಿತಿಯನ್ನು ಇಲ್ಲಿನ ಶ್ರೀಗಳು ತಿಳಿಸಿದರು. ಹೀಗೆ ಈ ಗ್ರಾಮದಲ್ಲಿ ಇನ್ನೂ ಕೆಲವೊಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು, ಸಂಬಂಧಿಸಿದ ಶಾಸಕರಾಗಿರ್ಬೋದು, ಈ ಹೊಸಪೇಟೆ ಗ್ರಾಮಕ್ಕೆ ಭೇಟಿ ನೀಡಿರಿ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸುವಂಥವರಾಗ್ರಿ ಎಂಬ ಆಶಯದೊಂದಿಗೆ ಗ್ರಾಮದರ್ಶಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: ಗ್ರಾಮದರ್ಶಿ ಕಾರ್ಯಕ್ರಮ ಕೇಳಿದಿರಿ.
1: ಪ್ರಸ್ತುತಿ ಕೆ ವೀರೇಶ್ ಯರಗೇರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
3: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
3: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ ಮ್ಯಾನ್.
3: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी बड़े वीमे नोंदी माड़ी
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
5: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ. ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ. ರಾಮಲಿಂಗರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ. ಬರ, ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಎಆರ್ನಲ್ಲಿ 1,80,00,000 ಮತದಾರರು. ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ. ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ. ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಎರಡನೇ ಹಂತದ ಸಂಪುಟ ಪುನರ್ ರಚನೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಅಂತಿಮ ಪಟ್ಟಿಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಸರ್ಕಾರದ ಅಧಿಕೃತ ಗೆಜೆಟ್ ಅಧಿಸೂಚನೆ ಹೊರಡಿಸಲಾಗಿದೆ. ಇಬ್ಬರು ಸಚಿವರ ಖಾತೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಎಚ್ ಮುನಿಯಪ್ಪ ಅವರಿಗೆ ಆಹಾರ ಸರಬರಾಜು ಇಲಾಖೆ ಬದಲಿಗೆ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ನೀಡಲಾಗಿದೆ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆಯ ಬದಲು ಅರಣ್ಯ ಖಾತೆ ನೀಡಲಾಗಿದೆ. ಇನ್ನುಳಿದಂತೆ ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಇಲಾಖೆ, ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆ, ಯುಟಿ ಖಾದರ್ ಆರೋಗ್ಯ ಮತ್ತು ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕನ್ನಡ ಸಂಸ್ಕೃತಿ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಎಚ್ಸಿ ಬಾಲಕೃಷ್ಣ ಪೌರಾಡಳಿತ, ಕೆಎಸ್ ಬಸವಂತಪ್ಪ ಮುಜರಾಯಿ ಮತ್ತು ಮೀನುಗಾರಿಕೆ, ಎನ್ ಚಲುವರಾಯಸ್ವಾಮಿ ಜಲಸಂಪನ್ಮೂಲ ಇಲಾಖೆ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಎಸ್ಎಸ್ ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ಭೂವಿಜ್ಞಾನ ಇಲಾಖೆ, ಬಿ ನಾಗೇಂದ್ರ ಯೋಜನೆ ಮತ್ತು ಸಾಂಘಿಕ ಇಲಾಖೆ, ಪಿಎಂ ನರೇಂದ್ರ ಸ್ವಾಮಿ ಕೃಷಿ ಇಲಾಖೆ, ಸಿ ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಹಾಗೂ ರೇಷ್ಮೆ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ

0: ಈ ಬಾರಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ, ಬಿಡದಿ ಟೌನ್ಶಿಪ್, ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತ ವಿಷಯಗಳನ್ನು ಸದನದಲ್ಲಿ ಪ್ರಮುಖವಾಗಿ ಚರ್ಚಿಸಲು ಬಿಜೆಪಿ ನಿರ್ಧರಿಸಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಹಾಗೂ ಪಾನ್ ಮಸಾಲಗಳ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷದವರೆಗೆ ನಿಷೇಧಿಸಿ ಆದೇಶ ಹೊರಡಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಗಸ್ಟ್ 10ರಂದು ಆದೇಶ ಹೊರಡಿಸಲಾಗಿದ್ದು ಅಂದಿನಿಂದಲೇ ನಿಷೇಧ ಜಾರಿಗೆ ಬಂದಿದೆ ಎಂದು ರಾಜ್ಯ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಪ್ಯಾಕೆಟ್, ಸ್ಯಾಷೆಟ್ ಅಥವಾ ಯಾವುದೇ ಹೆಸರಿನಲ್ಲಿ ತಂಬಾಕು ಮತ್ತು ನಿಕೋಟಿನ್ ಮಿಶ್ರಿತ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನು ರಾಜ್ಯಾದ್ಯಂತ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ ಅಥವಾ ಮಾರಾಟ ಕಂಡುಬಂದರೆ ಮಾಹಿತಿ ನೀಡುವಂತೆ ಇಲಾಖೆ ಆಯುಕ್ತರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಆರೋಗ್ಯದ ಕಾಳಜಿಯಿಂದ ಹಚ್ಚೆ ಹಾಕಿಸಿಕೊಳ್ಳುವುದನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಇದರಿಂದ ಉಂಟಾಗುವ ಸಂಭಾವ್ಯ ಆರೋಗ್ಯ ಅಪಾಯಗಳು ಮತ್ತು ದೇಹದ ಮೇಲೆ ಹಚ್ಚೆ ಹಾಕಿಸಿಕೊಳ್ಳಲು ಬಳಸುವ ವಿಧಾನಗಳ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನಿಯಮಗಳನ್ನು ರೂಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತ ಕೆಎಸ್ ಶ್ರೀನಿವಾಸ್ ಪತ್ರ ಬರೆದಿದ್ದು, ಟ್ಯಾಟ್ಯೂಗಳು ರಾಸಾಯನಿಕಗಳು ಹಾಗೂ ಹಲವಾರು ರೋಗಗಳಿಗೆ ಕಾರಣವಾಗಬಹುದು ಎಂದು ಉಲ್ಲೇಖಿಸಿದ್ದಾರೆ. ಅಸುರಕ್ಷಿತ ಟ್ಯಾಟುಗಳಿಂದ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಸೇರಿದಂತೆ ಗಂಭೀರ ಕಾಯಿಲೆಗಳ ಸೋಂಕು ಹರಡುವ ಸಾಧ್ಯತೆ ಇದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು ಇದೇ 17ರವರೆಗೆ ವಿಸ್ತರಿಸಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 5,54,00,000 ಮತದಾರರ ಪೈಕಿ ಈವರೆಗೆ 1,80,00,000 ಮತದಾರರು ASDDO ಪಟ್ಟಿಯಡಿ ವರ್ಗೀಕರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಶೇಕಡ 100ರಷ್ಟು ಗಣತಿ ನಮೂನೆಗಳನ್ನು ಬಿಎಲ್ಒಗಳು ವಿತರಣೆ ಮಾಡಿದ್ದು 4,45,00,000 ಅರ್ಜಿಗಳು ಡಿಜಿಟಲೀಕರಣಗೊಂಡಿವೆ ಎಂದು ಹೇಳಿದ್ದಾರೆ. ಮೊದಲ ಪಟ್ಟಿಯನ್ನು ಇದೇ 24ಕ್ಕೆ ಪ್ರಕಟಿಸಲಾಗುತ್ತಿದ್ದು, ಹೊಸ ಮತದಾರರು ಆನ್ಲೈನ್ನಲ್ಲಿ ಫಾರ್ಮ್ 6ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಮೂಹದ 2026 ನಡೆಸಿತು. ಸರ್ಕಾರಿ ಅಧಿಕಾರಿಗಳು, ಉದ್ಯಮಿಗಳು, ನವೋದ್ಯಮಿಗಳು, ಶೈಕ್ಷಣಿಕ ಮತ್ತು ಸೈಬರ್ ಭದ್ರತಾ ತಜ್ಞರು ಈ ಸಂವಾದದಲ್ಲಿ ಪಾಲ್ಗೊಂಡು ಸೈಬರ್ ಭದ್ರತಾ ನಾವೀನ್ಯತೆ, ಅಭಿವೃದ್ಧಿ ಸಂಶೋಧನೆ ಕುರಿತಂತೆ ಚರ್ಚೆ ನಡೆಸಿದರು. ಸುಭದ್ರ ಭವಿಷ್ಯಕ್ಕೆ ಒಗ್ಗಟ್ಟಿನ ಮಂತ್ರ ಎಂಬ ವಿಷಯದಡಿಯಲ್ಲಿ ಸಂವಾದ ಆಯೋಜಿಸಲಾಗಿತ್ತು. ಇಸ್ರೇಲ್ನ 10 ಸೈಬರ್ ಭದ್ರತಾ ಕಂಪನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು. ಈ ವೇಳೆ ಮಾತನಾಡಿದ ರಾಜ್ಯದ ಐಟಿಬಿಟಿ ಇಲಾಖೆ ಕಾರ್ಯದರ್ಶಿ ಡಾ ಎನ್ ಮಂಜುಳಾ, ಕರ್ನಾಟಕದ ಸೈಬರ್ ಸೆಕ್ಯೂರಿಟಿ ನೀತಿ 2024 ಮತ್ತು ಸೈಸೆಕ್ ಸೈಬರ್ ಸೆಕ್ಯೂರಿಟಿ ಸಂಬಂಧಿತ ವ್ಯವಸ್ಥೆಯನ್ನು ಬಲಪಡಿಸುತ್ತಿರುವುದಾಗಿ ಪ್ರತಿಪಾದಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಿಂದ 26 TMC ಕಾವೇರಿ ನೀರು ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ತಮಿಳುನಾಡು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇದೇ 17ಕ್ಕೆ ಮುಂದೂಡಿದೆ. ನಾಳೆ ವಿಚಾರಣೆ ನಡೆಸಬೇಕಿದ್ದ ನ್ಯಾಯಮೂರ್ತಿ ವಿಕ್ರಮನಾಥ್ ಆರೋಗ್ಯದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಮುಂದೂಡಲಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಇದೇ ವೇಳೆ ತಮಿಳುನಾಡು ರೈತರ ಅರ್ಜಿಯನ್ನು ಕೂಡ ಅಲ್ಲಿನ ಸರ್ಕಾರದ ಅರ್ಜಿಯೊಂದಿಗೆ ಸೇರಿಸಲು ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ಹರ್ಘರ್ ತಿರಂಗ ಅಭಿಯಾನ ನಡೆಯಿತು. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕ ನರಗುಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಹರ್ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡರು. ವಿವಿಧ ಮೂಲಗಳಲ್ಲಿ ಚದುರಿ ಹೋಗಿರುವ ಸಾರ್ವಜನಿಕ ದತ್ತಾಂಶವನ್ನು ಸುಲಭವಾಗಿ ಹುಡುಕಲು ಹಾಗೂ ಮೌಲ್ಯಮಾಪನ ಮಾಡಲು ರಾಜ್ಯ ಸರ್ಕಾರದ ಎಐ ಶ್ರೇಷ್ಠತಾ ಕೇಂದ್ರ ಅಭಿವೃದ್ಧಿಪಡಿಸಿರುವ ಹೊಸ ಡಿಜಿಟಲ್ ಡೇಟಾ ಭಂಡಾರ ತತ್ಯಕೋಶ ಬಳಕೆಗೆ ಗೃಹ ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ತತ್ಯಕೋಶ ಈ ದತ್ತಾಂಶ ಭಂಡಾರ ಒಂದೇ ವೇದಿಕೆಯಲ್ಲಿ ದತ್ತಾಂಶವನ್ನು ಸಮಗ್ರವಾಗಿ ಒದಗಿಸಲಿದೆ ಎಂದರು. 458 ವಿವಿಧ ದತ್ತಾಂಶ ಮೂಲಗಳಿಂದ 15,00,000 ಅಧಿಕ ಡೇಟಾ ಸೆಟ್ಗಳನ್ನು ಒಂದೇ ವೇದಿಕೆ

0: ಹುಡುಕಲು ತಥ್ಯಕೋಶ ಸಹಕಾರಿಯಾಗಲಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಮೂಲಸೌಕರ್ಯ, ಪರಿಸರ, ಆರ್ಥಿಕತೆ ಸೇರಿದಂತೆ 16 ಪ್ರಮುಖ ಕ್ಷೇತ್ರಗಳ ದತ್ತಾಂಶವನ್ನು ಇದು ಒಳಗೊಂಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶದಲ್ಲಿ ಹೆಚ್ಚುತ್ತಿರುವ ಇಂಧನ ಬೇಡಿಕೆ ಈಡೇರಿಸಲು ಹಾಗೂ ಹಸಿರು ಇಂಧನ ಪರಿವರ್ತನೆಗೆ ವೇಗ ನೀಡಲು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನು ಹಂತವಾಗಿ ವಿಸ್ತರಿಸಲಾಗುತ್ತಿದೆ. 2047 ವೇಳೆಗೆ 100 ಗಿಗಾವ್ಯಾಟ್ ಉತ್ಪಾದನೆಯ ದೀರ್ಘಾವಧಿ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರಮಾಣು ಶಕ್ತಿ ಕಾರ್ಯಕ್ರಮದ ಕುರಿತು ಕೇಳಿದ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಈ ಉತ್ತರ ನೀಡಿದೆ. ಪ್ರಸ್ತುತ ದೇಶದಲ್ಲಿ 24 ಪರಮಾಣು ವಿದ್ಯುತ್ ಸ್ಥಾವರಗಳಿದ್ದು ಒಟ್ಟು 8780 ಮೆಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ಹೊಂದಿವೆ. ಕರ್ನಾಟಕದಲ್ಲಿನ ಕೈಗಾ ಪರಮಾಣು ವಿದ್ಯುತ್ ಕೇಂದ್ರದಲ್ಲಿ 4 ಘಟಕಗಳು ಕಾರ್ಯಾಚರಣೆಯಲ್ಲಿದ್ದು ಪ್ರಸ್ತುತ ಕೈಗಾ 5 ಮತ್ತು 6ನೇ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಸಂಕ್ಷಿಪ್ತ ಸುದ್ದಿಗಳು. ಬ್ರಾಹ್ಮಣ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ 100 ಕೋಟಿ ರೂಪಾಯಿ ಬೀಜಧನವನ್ನು ರಾಜ್ಯ ಸರ್ಕಾರ ನೀಡಬೇಕೆಂದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆ ಸೇರಿದಂತೆ ವಿವಿಧ ಕಾಲುವೆಗಳಿಗೆ ನಿಗದಿತ ಪ್ರಮಾಣದಲ್ಲಿ ನೀರು ಹರಿಸಲು ನಿರ್ಧರಿಸಿರುವುದು ಸಂತಸ ತಂದಿದೆ ಎಂದು ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟೀಯ ಗ್ರಂಥಪಾಲಕರ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಂದ ಜ್ಞಾನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಥಾದ ಪ್ರಮುಖ ಘೋಷವಾಕ್ಯವಾಗಿತ್ತು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆನಲಾದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಕೆಎಚ್ ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ ಇಲಾಖೆ ಹೊಣೆ. ನಾಳೆಯಿಂದ ವಿಧಾನಮಂಡಲ ಅಧಿವೇಶನ, ಬರ ಬಿಡದಿ ಟೌನ್ಶಿಪ್ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚಿಸಲು ಬಿಜೆಪಿ ನಿರ್ಧಾರ. ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲ ನಿಷೇಧಿಸಿ ಆಹಾರ ಸುರಕ್ಷತಾ ಇಲಾಖೆ ಆದೇಶ. ಎಸ್ಐಆರ್ನಲ್ಲಿ 1,80,00,000 ಮತದಾರರು, ಎಎಸ್ಡಿಡಿಒ ಪಟ್ಟಿಯಡಿ ವರ್ಗೀಕರಣ, ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್. ಬೆಂಗಳೂರಿನಲ್ಲಿ ಕರ್ನಾಟಕ ಇಸ್ರೇಲ್ ಸೈಬರ್ ಸಂವಾದ, ಭದ್ರತಾ ನಾವೀನ್ಯತೆ ಅಭಿವೃದ್ಧಿ ಸಂಶೋಧನೆ ಕುರಿತು ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ಕೃಷಿರಂಗ ಕಾರ್ಯಕ್ರಮ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹಿಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ, ಜಲ ಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಮತ್ತು ಬಳಕೆಯ ಮಹತ್ವ ಕುರಿತು ಪ್ರಾಣಿ ತಜ್ಞರಾದ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನವನ್ನು.
1: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣು ಇಲ್ಲದೆ ಬೇಸಾಯ ಮಾಡಿ ಹೈನುಗಾರಿಕೆಯನ್ನು ಮಾಡುವವರು ಮೇವಿನ ಉತ್ಪಾದನೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಅಂದರೆ ಜಲಕೃಷಿಯನ್ನು ಅಳವಡಿಸಿಕೊಂಡು ಮೇವಿನ ಉತ್ಪಾದನೆಯನ್ನು ಮಾಡಿ ಹೈನುಗಾರಿಕೆಯನ್ನು ಮಾಡೋದ್ರಿಂದ ಏನು ಲಾಭ ಇದೆ ಅಂತಕ್ಕಂಥದ್ದು. ಇತ್ತೀಚೆಗೆ ನಾವೆಲ್ಲ ಕೇಳಿದ್ದು ಹೈಡ್ರೋಫೋನಿಕ್ಸ್ ಅಂತೇಳಿ, ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಅಂತಕ್ಕಂಥ ವಿಚಾರ ಇತ್ತೀಚೆಗೆ ಭಾಳಷ್ಟು ಪ್ರಸ್ತುತತೆಯನ್ನು ಪಡಿತಾ ಇದೆ. ಸಾಕಷ್ಟು ಜನ ರೈತರು ಅಲ್ಲಲ್ಲೇ ಪದ್ಧತಿಯನ್ನು ಅಳವಡಿಸಿಕೊಂಡು ಜಲಕೃಷಿಯಲ್ಲಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಜಲಕೃಷಿ ಪದ್ಧತಿ, ಮೇವಿನ ಉತ್ಪಾದನೆಯಲ್ಲಿ ಯಾವ ರೀತಿ ಮಹತ್ವವನ್ನು ಪಡೀತಾ ಇದೆ, ಈ ಒಂದು ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆಯನ್ನು ಯಾವ್ಯಾವ ಒಂದು ಬೆಳೆಗಳಲ್ಲಿ ಮಾಡಬಹುದು, ಹೇಗೆ ಮಾಡಬಹುದು, ಇದರ ಮಹತ್ವ, ಲಾಭದಾಯಕತೆ, ಯಾಕೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ವಿಶೇಷವಾಗಿ ನಮ್ಮ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ರೈತರಿಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹೈನುಗಾರಿಕೆ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ.
2: ನಮಸ್ಕಾರ ಎಲ್ಲ ಆಕಾಶವಾಣಿ ಕೇಳುಗರಿಗೆ, ನಮಸ್ಕಾರಗಳು.
1: ಹೇಳಿ ಸರ್, ಮೊದಲನೇದಾಗಿ ಈ ಜಲಕೃಷಿ ಅಥವಾ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆ ಅಂತಕ್ಕಂಥದ್ದು ಇತ್ತೀಚೆಗೆ ಭಾಳಷ್ಟು ನಾವು ಕೇಳ್ತಾ ಇದ್ದೀವಿ, ಏನಿದು, ಯಾವಾಗಿಂದ ಪ್ರಾರಂಭ ಆಗಿದೆ ಈ ಪದ್ಧತಿ?
2: ಜಲಕೃಷಿ ಘಟಕ ಇದೊಂದು ಗ್ರೀಕ್ ವರ್ಡ್, ಇದು ಹೈಡ್ರೋಫೋನಿಕ್ಸ್ ಅಂತ ನಾವೇನು ಹೇಳ್ತೀವಿ, ಇದೊಂದು ಗ್ರೀಕ್ ವರ್ಡ್. ಸೊ ಈ ಗ್ರೀಕ್ ವರ್ಡ್ ಹೈಡ್ರೋ ಮೀನ್ಸ್ ವಾಟರ್, ಫೋನಿಕ್ಸ್ ಮೀನ್ಸ್ ವರ್ಕಿಂಗ್, ಅಂದ್ರೆ ಜಲಕೃಷಿಯಲ್ಲಿ ಮೇವಿನ ಒಂದು ಬೆಳೆ ಬೆಳೀತಕ್ಕಂಥ ಪದ್ಧತಿ ಅಂತ ಹೇಳಿ ಹೇಳ್ಬೋದು. ಸೊ ಇದು 1930ರಲ್ಲೇ ಇದು ಜನಪ್ರಿಯತೆ ಪಡಿತು,
1: 1930ರಲ್ಲಿ
2: ಯುರೋಪಿಯನ್ ಕಂಟ್ರೀಸ್ ಅಲ್ಲಿ. ಬಟ್ ಭಾರತದಲ್ಲಿ 1946ಕ್ಕೆ ಇದನ್ನ ಫಸ್ಟ್ ಟೈಮ್ ಭಾರತದಲ್ಲಿ ಇದನ್ನ ಪರಿಚಯ ಮಾಡಿದ್ರು, ಜಾನ್ ಹುಡ್ ಅಂತ ಹೇಳಿ. ಸೊ ಅದಾದ ನಂತರ ಇದನ್ನ ಹೆಚ್ಚು ಜನಗಳಿಗೆ ಇದು ತಲುಪಿದ್ದು, ಜನಪ್ರಿಯತೆಯನ್ನು ಪಡೆದಿದ್ದು 2008ರಿಂದ 2010ರಲ್ಲಿ ಅಲ್ಲಿಯವರೆಗೂ ಈ ಒಂದು ಟೆಕ್ನಾಲಜಿ ಜಾಸ್ತಿ ಮೌನವಾಗಿತ್ತು. ಸೊ ಇದು ಜನಪ್ರಿಯತೆ ಪಡೆದಿದ್ದೆ 2008ರಿಂದ 2010ರ ಒಂದು ಅವಧಿಯಲ್ಲಿ ಅಂತಂದೇಳಿ ಹೇಳ್ಬೋದು. ಕಾರಣಗಳಿಷ್ಟೇ, ಬದಲಾಗಿರ್ತಕ್ಕಂತ ಹವಾಮಾನ, ಅತಿ ಹೆಚ್ಚು ಉಷ್ಣಾಂಶನ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಹೆಚ್ಚು ಉಷ್ಣಾಂಶ ಇರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಭೂಮಿಯ ಒಂದು ಲಭ್ಯತೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಯಾರು ಈ ಭೂಮಿ ಇರ್ತಕ್ಕಂಥ ರೈತರು ಇರ್ತಾರೆ, ಅಂಥವರು ಜಾನುವಾರುಗಳನ್ನು ಸಾಕಿದರೆ ಅಂಥ ಸಂದರ್ಭದಲ್ಲಿ ಹಸಿರು ಮೇವನ್ನು ಬೆಳೀಲಿಕ್ಕೆ ಇದೊಂದು ಪರ್ಯಾಯ ಪದ್ಧತಿ ಅಂತಂದೇಳಿ ಹೇಳ್ಬೋದು. ಈ ಜಲಕೃಷಿ ಘಟಕ ರೈತರಿಗೆ ವರದಾನ ಅಂತಂದೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಈಗ ನಾವು ಸಾಗುವಳಿ ಭೂಮಿಯಲ್ಲಿ ನಾವು ಮೆಕ್ಕೆಜೋಳ ಆಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು, ಸಜ್ಜೆ ಅಥವಾ ಹುರುಳಿ ಇಂಥವುಗಳನ್ನೆಲ್ಲ ನಾವು ಬೆಳಿಬೋದು. ಆದರೆ ಸಾಮಾನ್ಯವಾಗಿ ಸಾಗುವಳಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಮೆಥಡ್ ಏನಂತ ಹೇಳ್ತೀವಿ, ಅದರಲ್ಲಿ ನಾವು ಬೆಳಿಬೇಕಾದ್ರೆ ಅತ್ಯಂತ ಹೆಚ್ಚು ನೀರು ಬೇಕಾಗುತ್ತೆ. ಆಮೇಲೆ ಅದಕ್ಕೆ ಬಿತ್ತನೆ ಮಾಡಬೇಕು,
1: ಗೊಬ್ಬರ,
2: ನಾವು ಕಳೆ ತೆಗಿಬೇಕಾಗುತ್ತೆ, ಕಳೆನಾಶಕಗಳನ್ನು, ಕೀಟಗಳು ಬರ್ತದೆ, ರೋಗಗಳು ಬರ್ತದೆ. ಸೊ ಈ ಎಲ್ಲವುಗಳನ್ನ ತಡೆದು ಅತ್ಯುತ್ತಮವಾದಂಥ ಮೇವನ್ನು ಬೆಳೆಯೋದಕ್ಕೆ ಇದೊಂದು ಒಳ್ಳೆಯ ಪದ್ಧತಿ ಅಂತ ಹೇಳಿ ಹೇಳ್ಬೋದು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಜನಪ್ರಿಯತೆಯನ್ನು ಪಡಿತಾ ಇದೆ.
1: ಹೇಗೆ ನಮ್ಮ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಜನರು ನಮ್ಮ ಕರ್ನಾಟಕದಲ್ಲಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಈ ಹೈಡ್ರೋಫೋನಿಕ್ಸ್ ಪದ್ಧತಿಯಲ್ಲಿ ಮೇವು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ?
2: ಹೌದು, ಸಾಕಷ್ಟು ಜನ, ಸಾಕಷ್ಟು ರೈತರು ಈಗ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವಿಲ್ಲೇ ಮಾನ್ವಿಯಲ್ಲಿ ಕೆಲವು ರೈತರು ಮಾಡ್ತಾ ಇದ್ದಾರೆ, ಲಿಂಗ್ಸೂರಲ್ಲಿ ಕೆಲವು ರೈತರು ಮಾಡ್ತಾ ಇದ್ದಾರೆ. ಸೊ ಮತ್ತು ಈವನ್ ರಾಯಚೂರು ತಾಲೂಕಲ್ಲೂ ಸಹ ಸಾಕಷ್ಟು ರೈತರು ಇವತ್ತಿನ ದಿನ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ತಮ್ಮದೇ ಆದಂಥ ಒಂದು ಓನ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ಅವರು ಇದನ್ನ ಬೆಳೀತಾ ಇದ್ದಾರೆ ಜಲಕೃಷಿ ಘಟಕದಿಂದ.
1: ಹೇಗೆ ಇದು ಹೇಳಿ ಸ್ವಲ್ಪ, ಜಲಕೃಷಿ ಘಟಕವನ್ನು ಹೇಗೆ ಸಿದ್ಧತೆ ಮಾಡಬೇಕಾಗತ್ತೆ, ಜೊತೆಗೆ ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕಿಲ್ಲ? ಮೇವು ಅಂದರೆ ಮೇವಿನ ಬೆಳೆಗಳು ಸಾಕಷ್ಟು ಬರ್ತವೆ, ಮೆಕ್ಕೆಜೋಳ ಬರ್ತದೆ, ಜೋಳ ಬರ್ತದೆ, ಅಲಸಂದಿ ಬರ್ತದೆ, ದ್ವಿದಳ ಧಾನ್ಯದ ಬೆಳೆಗಳು ಬರ್ತವೆ, ಸಾಕಷ್ಟು ಮೇವಿನ ಬೆಳೆಗಳು. ಯಾವ ಬೆಳೆ ಭಾಳಷ್ಟು ಸೂಕ್ತವಾಗಿರುತ್ತೆ ಇದಕ್ಕೆ, ಮತ್ತು ಜೊತೆಗೆ ಯಾವ ರೀತಿ ಜಲಕೃಷಿ ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡ್ಕೋಬೇಕಾಗತ್ತೆ?
2: ಜಲಕೃಷಿ ಘಟಕಕ್ಕೆ ಯೋಗ್ಯವಾದಂಥ ಮೇವಿನ ಬೆಳೆಗಳು ಅಂತಂದರೆ ಅದು ಏಕದಳ ಧಾನ್ಯದ ಬೆಳೆಗಳು, ಏಕದಳ ಧಾನ್ಯದ ಬೆಳೆಗಳು, ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಮತ್ತೆ ನಿಮಗೆ ದ್ವಿದಳ ಧಾನ್ಯಗಳ ಬೆಳೆಗಳಾದಂತ ಹುರುಳಿ ಬರುತ್ತೆ, ಮತ್ತೆ ನಂತರ ಇದರಲ್ಲಿ ನೀವು ಗೋಧಿ ಮತ್ತೆ ಬಾರ್ಲಿ, ನಂತರ ನವಣೆ ಅಕ್ಕಿ, ಸಾಮೆ ಅಕ್ಕಿ, ಊರ್ಲ, ಆರ್ಕ, ಇಂಥ ಅಕ್ಕಿಗಳನ್ನೆಲ್ಲವನ್ನು ನಾವು ಸಹ ಇದರಲ್ಲಿ ನಾವು ಮಾಡಬಹುದು. ನವಣೆ ಅಕ್ಕಿಯನ್ನ ಹೆಚ್ಚು ಬಳಸಿದ್ದಾರೆ ಇದರಲ್ಲಿ.
1: ನವಣಕ್ಕಿ
2: ಹೆಚ್ಚು ಬಳಸಿದ್ದಾರೆ
1: ಇದರಲ್ಲಿ. ನವಣಕ್ಕಿ ಅಂದ್ರೆ ನವಣೆ ಬೆಳೆದು ಅದು ಜಾಸ್ತಿ ಮನುಷ್ಯರು ತಿನ್ನೋದಿಲ್ಲ, ಅದಕ್ಕೆ ದನಕರ ಹಾಕೋಣ,
2: ದನಕರ ಹಾಕೋಣ ಅಂತಂದೇಳಿ ಇವತ್ತಿನ ದಿನ ನವಣೆ ಅಕ್ಕಿಯನ್ನ ಹೆಚ್ಚು ರೈತರು ಇದರ ಜಲಕೃಷಿ ಘಟಕದ ಮುಖಾಂತರ ಬೆಳೆದು ದನಗಳಿಗೆ ಹಾಕ್ತಾ ಇದ್ದಾರೆ. ಸೊ ಇದು ಈ ಬೆಳೆಯಲ್ಲಿ ಇವು ಎಲ್ಲ ಯೋಗ್ಯವಾದಂತಹ ಬೆಳೆಗಳಂತ.
1: ಏಕದಳ ಅಂದಾಗ ಜೋಳ, ಸಜ್ಜೆ, ನವಣೆ, ರಾಗಿ, ಬಾರ್ಲಿ, ಜೊತೆಗೆ ಮೆಕ್ಕೆಜೋಳನು ಬರುತ್ತೆ.
2: ಬಿಳಿ ಮೆಕ್ಕೆಜೋಳ ಮತ್ತೆ ಅದರ ಜೊತೆಗೆ ನಾವು ಸಾಮಾನ್ಯವಾಗಿ ಬಳಸತಕ್ಕಂತ ಕೆಂಪು ಮೆಕ್ಕೆಜೋಳ ಎರಡೂ ಸಹ ನಾವು ಇದರಲ್ಲಿ ಬಳಸಬಹುದು.
1: ಈಗ ರೈತರು ನಾನು ಕೇಳಿರೋದು ಮೆಕ್ಕೆಜೋಳದಲ್ಲೇ ಆಯ್ಕೆ ಮಾಡ್ಕೊಂಡು ಬಹಳ ಜನ ಮಾಡ್ತಾ ಇದ್ದಾರೆ ಅಂತಕ್ಕಂತ ಮೇವು ಉತ್ಪಾದನೆ.
2: ಸೊ ನಾವು ಈಗ ಹೇಳ್ತೀವಿ ಪ್ರತಿ ಒಂದು ವರ್ಷದಲ್ಲಿ ಅಟ್ ಲೀಸ್ಟ್ ಒಂದ್ ಸರಿ ಆದರೂ ದನಗಳಿಗೆ ನಾವು ಮೆಕ್ಕೆಜೋಳದ ಮೇವನ್ನು ಕೊಟ್ಟರೆ ಅವು ಬಹಳ ಆರೋಗ್ಯವಂತವಾಗಿರ್ತವೆ ಅಂತಂದೇಳಿ ಹಿಂದಿನಿಂದ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಮೆಕ್ಕೆಜೋಳವನ್ನ ಕಿಂಗ್ ಆಫ್ ಫಾಡರ್ಸ್, ಮೇವಿನ ರಾಜ ಅಂತ ಹೇಳ್ತೀವಿ. ಸೊ ಹಾಗಾಗಿ ಮೆಕ್ಕೆಜೋಳ ಅತ್ಯಂತ ಸೂಕ್ತವಾದ ಬೆಳೆ ಅಂತ ಹೇಳ್ಬೋದು ಜಲಕೃಷಿ ಘಟಕಕ್ಕೆ. ಹೌದು, ಇದು ಇಳುವರಿ ಜಾಸ್ತಿ ಇರುತ್ತೆ, ಆಮೇಲೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಜಾಸ್ತಿ, ಇದರಲ್ಲಿರ್ತಕ್ಕಂಥ ಖನಿಜಗಳು, ಲವಣಗಳು, ಜೀವಸತ್ವಗಳು, ಮತ್ತೆ ಇದರಲ್ಲಿರ್ತಕ್ಕಂಥ ಶಕ್ತಿ, ಸೊ ಇವೆಲ್ಲವೂ ಸಹ ವೃದ್ಧಿಯಾಗುತ್ತೆ. ಸೊ ಇದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ ಮತ್ತು ಪ್ರಾಣಿಗಳ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಆಗಿರ್ಬೋದು ಅಥವಾ ಅವುಗಳ ಬೆಳವಣಿಗೆ ಆಗಿರ್ಬೋದು, ಹಾಲಿನ ಇಳುವರಿ ಆಗಿರ್ಬೋದು, ಎಲ್ಲವೂ ಸಹ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮೆಕ್ಕೆಜೋಳವನ್ನು ಹೆಚ್ಚು ಜನ ರೈತರು ಜಲಕೃಷಿ ಘಟಕಕ್ಕೆ ಬಳಸ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ.
1: ಹೇಗೆ ಹೇಗೆ ಜಲಕೃಷಿ ಘಟಕ ಅಂದರೆ ಇದು ಹೇಗೆ ಅನ್ನೋದು, ಬೆಳೆಯೋದು ಹೇಗೆ, ಇದನ್ನು ಹೇಗೆ ಬೆಳಿಬೇಕು, ಜೊತೆಗೆ ಯಾವ ರೀತಿ ಪದ್ಧತಿ ಇದೆ ಜಲಕೃಷಿ ಘಟಕದಲ್ಲಿ?
2: ಜಲಕೃಷಿ ಘಟಕ ಅಂತಂದರೆ ಬಹಳ ಸಿಂಪಲ್, ಬಹಳ ಸರಳವಾಗಿರ್ತಕ್ಕಂಥ,
1: ಮಣ್ಣು ಇಲ್ಲ, ಬರೇ ನೀರಿನ ಮೇಲೆ ಬೆಳೆಯುದು
2: ಅಷ್ಟೇ, ಬರೇ ನೀರನ್ನ ಉಪಯೋಗಿಸಿಕೊಂಡು ಬೆಳಿತಕ್ಕಂಥದ್ದು. ರಂಧ್ರಗಳಿರ್ತಕ್ಕಂಥ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೊ ಆ ಟ್ರೇಗಳ ಅಳತೆ ನಮಗೆ 1-1.2 kg ನಾವು ಸಮನಾಗಿ ಬೀಜಗಳನ್ನು ಹರಡೋದಕ್ಕೆ ಟ್ರೇಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು.
1: 1.5 kg
2: ಬೀಜವನ್ನ ಹರಡೋದಕ್ಕೆ ಸಮನಾಗಿ ಹರಡಲಿಕ್ಕೆ ಬೇಕಾದಂತ ಸೈಜಿನ ಟ್ರೇಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅವುಗಳಿಗೆ ಕಂಪಲ್ಸರಿ ರಂಧ್ರಗಳಿರಬೇಕು, ಯಾಕಂದ್ರೆ ಹೆಚ್ಚುವರಿ ನೀರು ಇರಬೇಕು. ಟ್ರೇ ತುಂಬಾ ರಂಧ್ರಗಳಿರಬೇಕು,
1: ಜರಡಿ ಟೈಪ್
2: ಇರಬೇಕು, ಯಾಕಂದ್ರೆ ಹೆಚ್ಚುವರಿ ನೀರು ಅಲ್ಲಿ ನಿಲ್ಬಾರ್ದು.
1: ಪ್ಲಾಸ್ಟಿಕ್ ಟ್ರೇಗಳು.
2: ಸೊ ನೀರು ಬಸ್ತೋಗೋ ಹಾಗೆ ಇರಬೇಕು ಅನ್ನೋದು ಒಂದು ದೃಷ್ಟಿಯಿಂದ ರಂಧ್ರಗಳಿರುವಂತ ಟ್ರೇಗಳನ್ನ ಆಯ್ಕೆ ಮಾಡ್ಕೋಬೇಕು. ಆ ಟ್ರೇಗಳನ್ನ ನಾವು ಸಾಮಾನ್ಯವಾಗಿ ನಾವು ಮ್ಯಾನ್ಯುವಲ್ ಸಿಸ್ಟಮ್ ಅಲ್ಲಿ ನಾವು ಅವುಗಳಿಗೆ ನೀರನ್ನು ಹಾಕ್ಬೇಕು ಅಂತ ಅಂದ್ರೆ 4 tires ಅಂದ್ರೆ 4 levels ಅಲ್ಲಿ 4 steps ಅಲ್ಲಿ ಇಡಬಹುದು ಅದನ್ನ.
1: ಅಂದ್ರೆ ಒಂದು ಟ್ರೇದಿಂದ ಒಂದು ಟ್ರೇಗೆ ಎಷ್ಟು,
2: 2 ಅಡಿ ಇರಬೇಕು,
1: 2 ಫೂಟ್ ಗ್ಯಾಪ್
2: ಇರಬೇಕು. ಸೊ ಆ ತರ ನಾವು 8 ಅಡಿ ವರೆಗೂ ಟ್ರೇಸ್
1: ರ್ಯಾಕ್ಗಳನ್ನ ಸಿದ್ಧ ಮಾಡ್ಕೋಬೇಕು. ಬಿದಿರಿನ ರ್ಯಾಕ್ಗಳಾಗಲಿ ಅಥವಾ ಕಬ್ಬಿಣದ ರ್ಯಾಕ್ಗಳನ್ನಾಗಲಿ
2: ಯಾವ್ದಾದ್ರೂ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ರೈತರು ಇವತ್ತಿನ ದಿನ ಬಿದಿರನ್ನ ಯೂಸ್ ಮಾಡ್ಕೊಂಡು ಅವರೇ ಮಾಡ್ತಾರೆ,
1: ಯಾಕಂದ್ರೆ ಜಂಗ್ ಹತ್ತೋದಿಲ್ಲ,
2: ಜಂಗ್ ಹತ್ತಲ್ಲ,
1: ನೀರು ಬಿದ್ರು ಯಾವಾಗಲ್ಲ ಅದಕ್ಕೆ.
2: ಆಮೇಲೆ ಅದ್ರ ಮೇಲೆ ನೆರಳಿಗೆ ಶೇಡ್ ನೆಟ್ ಅನ್ನು ಯೂಸ್ ಮಾಡ್ತಾರೆ, ಗ್ರೀನ್ ಶೇಡ್ ನೆಟ್ಸ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಸೊ ಆತರ 1 ಟ್ರೇಗೆ 1.5 kg ಆ ಒಂದು ದಿಸೆಯಲ್ಲಿ ಅವರು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬಹುದು. ಸಾಮಾನ್ಯವಾಗಿ ರೈತರು 10x10 ಅಥವಾ 10x20 ಸೊ ಈ ತರ ಶೆಡ್ ಗಳನ್ನ ಮಾಡ್ತಾ ಇದಾರೆ, 10 ಅಡಿ ಆಗಲ್ಲ, 20 ಅಡಿ ಉದ್ದ. ಸೊ ಅವ್ರ ದನಗಳು ಎಷ್ಟಿದಾವೆ, ಎಷ್ಟು ಹಸಿರು ಮೇವು ಬೇಕಾಗುತ್ತೆ, ಅದ್ರ ಮೇಲೆ ಅವರು ಉದ್ದವನ್ನ ಆಯ್ಕೆ ಮಾಡ್ಕೊಂಡು ಅದ್ರ ಪ್ರಕಾರ ಟ್ರೇಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಷ್ಟು 7 ದಿನಕ್ಕೆ ಅಷ್ಟು ಫಾಡರ್ ಬರಂಗೆ ಅವ್ರು ನೋಡ್ಕೋಬೇಕು. ಸೊ ಈ ತರ 7 ದಿನಕ್ಕೆ ಬೆಳೆಯುತ್ತೆ, 8ನೇ ದಿನ ಅದನ್ನ ಉಪಯೋಗಿಸಬಹುದು.
1: ಈಗ ನೋಡ್ರಿ, ನಾವು ಮೆಕ್ಕೆಜೋಳನ ಆಯ್ಕೆ ಮಾಡ್ಕೊಂಡ್ರೆ ಮೆಕ್ಕೆಜೋಳ ಹಂಗೆ ಟ್ರೇದಲ್ಲಿ ಹಾಕಿ ನೀರು ಹಾಕಿದ್ರೆ ನೀರು ಬಸದೋಗುತ್ತೆ, ಮೊಳಕೆ ಬರೋದಿಲ್ಲ, ಹೇಗೆ ಇದು ಜೋಳ ಮೆಕ್ಕೆಜೋಳ ಮೊಳಕೆ ಬರಬೇಕಲ್ಲ, ಹೇಗೆ ಮಾಡಬಹುದು?
2: ಸೊ ಈ ಸಿಸ್ಟಮ್ ಅಲ್ಲಿ ಏನಿದೆ, ಮೊದಲು ನಾವು ಕಾಳುಗಳನ್ನ ಆಯ್ಕೆ ಮಾಡ್ಕೋಬೇಕು. ಚೆನ್ನಾಗಿರ್ತಕ್ಕಂಥ ಕಾಳುಗಳನ್ನ ಆಯ್ಕೆ ಮಾಡಿಕೊಂಡು, ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಾಳುಗಳು ಒಡೆದಿರಬಾರ್ದು, ಅವುಗಳಲ್ಲಿ ಕರ್ಗಿರಬಾರ್ದು, ಕಪ್ಪಾಗಿರಬಾರ್ದು ಕಾಳುಗಳು,
1: ಒಳ್ಳೆ ಬೀಜ
2: ಇರಬೇಕು. ಸೊ ಅಂತ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ನಸುಬೆಚ್ಚಿನ ನೀರಲ್ಲಿ 100 grams ಉಪ್ಪನ್ನು ಹಾಕಬೇಕು. ಪ್ರತಿ 10 kg ಮೆಕ್ಕೆಜೋಳಕ್ಕೆ 100 grams ಉಪ್ಪು ಹಾಕಿ ಅದನ್ನ 12 hours ನಾವು ನೆನೆಸಿಡಬೇಕು. 12 hours ನೆನೆಸಿಟ್ಬಿಟ್ಟು ನಂತರ ನೀರಲ್ಲೇ ಇಡಬೇಕು, 12 hours ನೀರಲ್ಲಿ ಇಡಬೇಕು. ನಂತರ ಆ ನೀರನ್ನ ಬಸಿದು ಆ ಮೆಕ್ಕೆಜೋಳವನ್ನ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಮತ್ತೆ ಅದನ್ನ ಒಂದು ಗೋಣಿಚೀಲ, ನೆಂದಿರ್ತಕ್ಕಂಥ ಗೋಣಿಚೀಲಕ್ಕೆ ಅದನ್ನ ಟ್ರಾನ್ಸ್ಫರ್ ಮಾಡಿ ಅದರ ಮೂತಿಯನ್ನ ಬಿಗಿಯಾಗಿ ಕಟ್ಟಬೇಕು.
1: 24 ಗಂಟೆ
2: ಕಟ್ಟಬೇಕು ಅದನ್ನ.
1: ಅಂದ್ರೆ 24 ಗಂಟೆ ನೀರಲ್ಲಿ ಇಡಬೇಕು,
2: 12 hours
1: ನೀರಲ್ಲೇ ಇಟ್ಟು 12 hours ಆದ್ಮೇಲೆ ತೊಳೆದು ಕ್ಲೀನ್ ಆಗಿ ಮತ್ತೆ ಒದ್ದೆಯಾದ
2: ಗೋಣಿಚೀಲದಲ್ಲಿ 24 hours ಇಡಬೇಕು. ಸೊ ಅದಟ್ ಅವಾಗ ಏನಾಗುತ್ತೆ, ಆರ್ಟಿಫಿಷಿಯಲ್ ಈಟ್ ಜನರೇಟ್ ಆಗಿ ಅದು ಮೊಳಕೆ ಬರಕ್ಕೆ ಶುರುವಾಗುತ್ತೆ. ಸೊ 24 ಗಂಟೆ ನಂತರ ಆ ಬೀಜಗಳನ್ನ 1 ಟ್ರೇಗೆ 1.2 kg ಅಥವಾ 1.5 kg ಲೆಕ್ಕದಲ್ಲಿ ಹರಡ್ಬೇಕು. ಸಮಾನವಾಗಿ ಹರಡಿ ಹರಡ್ಬಿಟ್ಟು ಅದನ್ನ ಅಲ್ಲಿಂದ ಅದು ಫಸ್ಟ್ ಡೇ ಫಸ್ಟ್ ಡೇ ಅಲ್ಲಿಂದ ಶುರುವಾಗುತ್ತೆ.
1: ಫಸ್ಟ್ ಡೇ ಕೌಂಟ್ ಹಾಕಿದ್ದೆ ಫಸ್ಟ್ ಡೇ.
2: ಫಸ್ಟ್ ಡೇ ಸೊ ಅಲ್ಲಿಂದ ಏಳು ದಿನಗಳವರೆಗೂ ಇದನ್ನ ನಾವು ಕಾಪಾಡಬೇಕಾಗುತ್ತೆ.
1: ಏಳು ದಿನದವರೆಗೆ ಟ್ರೈನ್ ಅಲ್ಲಿ ಒಂದ್ರ ಮೇಲೆ ಒಂದು ಟ್ರ್ಯಾಕ್ ಅಲ್ಲಿ ಇಟ್ಬಿಡ್ತೀರಿ ಎಲ್ಲ ಬೀಜಗಳನ್ನು ತುಂಬಿ ರ್ಯಾಕ್ ಅಲ್ಲಿ ಎಲ್ಲ ಒಂದ್ರ ಮೇಲೆ ಒಂದು ಟ್ರೈ ಇಟ್ಟಾಗ ನೀರನ್ನ ಹಾಕೋದು ಬಹಳ ಮುಖ್ಯ ಅಲ್ವಾ?
2: ಬಹಳ ಮುಖ್ಯ.
1: ನೀರು ಎಷ್ಟು ಸಲ ಹಾಕ್ಬೇಕು ಒಂದ್ ದಿವಸಕ್ಕೆ?
2: ನಾವು ಬೇಸಿಗೆ ಕಾಲ ಅಂತಂದ್ರೆ ನಾಲ್ಕು ಸರಿ ನೀರ್ ಹಾಕ್ರಿ ಅಂತ ಹೇಳ್ತೀವಿ. ಅದೇ ನೀವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಎರಡು ಸಾರಿ ನಾವು ವಾತಾವರಣವನ್ನು ನೋಡಿಕೊಂಡು ಎರಡು ಸಾರಿ ಅಥವಾ ಮೂರು ಸಾರಿ ಬಾಡ್ದಂಗಾದ್ರೆ ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ. ಸೊ ಆ ಥರ ನೀರು ಹಾಕೋಬೇಕು. ಹಾಕಿರ್ತಕ್ಕಂಥ ನೀರು ಅಲ್ಲೆಲ್ಲ ನಿಲ್ಬಾರ್ದು, ಮತ್ತೆ ಬಸ್ ಹೋಗ್ತೀಯಾ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡಬೇಕು.
1: ಪರೀಕ್ಷೆ ಮಾಡಬೇಕು.
2: ನೀರು ನಿಂತಿರಬಾರ್ದು. ಟ್ರೈನಲ್ಲೇನ ನೀರು ನಿಂತಿತ್ತು ಅಂತಂದ್ರೆ ಅದನ್ನು ಪರೀಕ್ಷಿಸಿ ಗಮನ ಮಾಡಿಕೊಂಡು ಅದನ್ನೆಲ್ಲ ತೆಗಿಬೇಕು, ನೀರು ತೆಗಿಬೇಕು. ಎಕ್ಸೆಸ್ ವಾಟರ್ ಅಲ್ಲಿ ಇರಂಗಿಲ್ಲ. ಸೊ ಇದು ಬಹಳ ಮುಖ್ಯ.
1: ನೀರು ಮೇಲೆ ಒಂದು ಟ್ರೇಗ್ ಹಾಕಿದ್ರೆ ನೀರು ಬಸ್ಸುದು ಕೆಳಗಿನ ಟ್ರೇ ಬರುತ್ತೆ,
2: ಕೆಳಗಿನ ಟ್ರೇಗ್ ಹೋಗುತ್ತೆ.
1: ಒಂದು ಟ್ರೇದಿಂದ ಮತ್ತೊಂದು ಟ್ರೇಗಿಂತ ನೀರು ಸೋರುತ್ತೆ, ಅದು
2: ಸೋರುತ್ತೆ. ಆ ರಂಧ್ರಗಳಿರೋದ್ರಿಂದ ಸೋರ್ಬಿಟ್ಟು ಕೆಳಗಡೆ ಟ್ರೈನಲ್ಲಿ ಸೆಲೆಕ್ಷನ್ ಕಲೆಕ್ಟ್ ಆಗುತ್ತೆ, ಎಲ್ಲ ಸಂಗ್ರಹ ಆಗುತ್ತೆ. ಸೊ ಆ ನೀರನ್ನ ಮತ್ತೆ ಪುನಃ ಬಳಸಬಹುದು ಸೇಮ್ ನೀರು. ಸೊ ಈ ತರ ನಾವು ಪ್ರತಿನಿತ್ಯ ಹಾಕೊಂತ ಹೋದ್ರೆ
1: ಒಂದು ದಿವಸಕ್ಕೆ ನೀರನ್ನ ಎಷ್ಟು ಸಲ?
2: ನಾಲ್ಕು ಸರಿ ಹಾಕ್ಬೇಕು.
1: ಅಂದ್ರೆ ಮೂರು ತಾಸಿಗೊಮ್ಮೆ ನೀರು
2: ನೋಡ್ತಾ ಇರಬೇಕು. ಹೌದೌದು. ಅದೇ ನಾವು ಚಳಿಗಾಲ ಮಳೆಗಾಲದಲ್ಲಿ ಆದ್ರೆ ಎರಡು ಸರಿ ಮೂರು ಸರಿ ಹಾಕೋಬಹುದು.
1: ಈಗ ಟ್ರೇ ಅಂತಂದ್ರೆ ಈಗ ಸುಮಾರು ಒಂದು 6 ಫೂಟ್ 10 ಫೂಟ್ ಒಂದು ರ್ಯಾಕ್ ಮಾಡ್ಕೊತಾರೆ, ಹೈಟ್ ರ್ಯಾಕ್ ಅನ್ನ.
2: ಹೌದು.
1: ಅಲ್ಲಿ ನೀರು ಹಾಕುವಾಗ ಏನು ಅದಕ್ಕೆ ರೋಸ್ ಹೆಡ್ ಕ್ಯಾನ್ ಇಂದ ಉಪಯೋಗ ಅಥವಾ ಸಾದಾ ನೀರು ಹಾಕಕ್ ಬರಲ್ಲ, ಪೈಪ್ ಇಂದ ಹಾಕಿದ್ರೆ ಬೀಜಗಳೆಲ್ಲ
2: ಕಿತ್ತು? ಪೈಪ್ ಇಂದ ಹಾಕಬಾರ್ದು,
1: ಎದ್ಬಿಡ್ತದೆ
2: ಮೇಲೆ. ಆಮೇಲೆ ಜರಿ ಕ್ಯಾನ್ ಅನ್ನ ಯೂಸ್ ಮಾಡಬೇಕು. ರಂಧ್ರಗಳಿರ್ತಕ್ಕಂಥ ನಾವು ತೋಟಗಾರಿಕೆಗೆ ನೀರು ಹಾಕೋದಕ್ಕೆ ಉಪಯೋಗಿಸ್ತೀವಲ್ಲ, ಆ ತರ ಜರಿ ಕ್ಯಾನ್ ಅಂತ ಹೇಳ್ತಾರೆ ಅದನ್ನ. ಆ ಜರಿ ಕ್ಯಾನ್ ಯೂಸ್ ಮಾಡಿಕೊಂಡು ನಾವು ವಾಟರ್ನ ಹಾಕಬೇಕು. ನೀರನ್ನು ಹಾಕಿ ಎಲ್ಲ ಬೀಜಗಳಿಗೂ ನೀರು ಬಿದ್ದಿದೆ ಅನ್ನೋದನ್ನ ಎನ್ಶೂರ್ ಮಾಡ್ಕೋಬೇಕು ನಾವು. ಸೊ ಅದನ್ನ ನಾವು ಖಾತ್ರಿ ಪಡಿಸ್ಕೊಂಡು ಸೊ ಅದನ್ನ ಕರೆಕ್ಟಾಗಿ ನೀರು ಹಾಕೋದು ಬಹಳ ಮುಖ್ಯ. ನೀರು ಹಾಕಿದ್ಮೇಲೆ ಅದು ರಿಲೇಟಿವ್ ಹ್ಯೂಮಿಡಿಟಿ ತೇವಾಂಶ ಅಲ್ಲಿ ಮೇಂಟೈನ್ ಆಗುತ್ತೆ. ಆ ತೇವಾಂಶನೇ ಇದಕ್ಕೆ ಆ ಒಂದು ಆರ್ಟಿಫಿಷಿಯಲ್ ಲೈಟ್ ಅನ್ನು ಬಳಸ್ಕೊಂಡು ಇಲ್ಲಿ ಬೆಳವಣಿಗೆ ಆಗ್ತಕ್ಕಂತ ಒಂದು ಸರಳ ಪದ್ಧತಿ ಇದು.
1: ಈಗ ಶೇಡ್ ನೆಟ್ ಅಲ್ಲೇ ಮಾಡ್ಬೇಕಂತ ಹೇಳಿರ್ತಾವೆ. ಶೇಡ್ ನೆಟ್ ಅನ್ನ ಈಗ ಏನು ಸಾದಾ ಶೇಡ್ ನೆಟ್ ಅದ ನಡೀತದೆ ಇದಕ್ಕೆ, ಅಥವಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೈಡ್ರೋಫೋನಿಕ್ ಸ್ಪೆಸಿಫಿಕ್ ಆಗಿ ಏನಾದರೂ ನೆರಳು ಪರದೆ ಒಂದು ಇದು ಬರ್ತಾವೆ ಹೇಗೆ ಸ್ಟ್ರಕ್ಚರ್ಸ್?
2: ಸಾಮಾನ್ಯವಾಗಿ ರೈತರಿಗೆ ಏನೆಲ್ಲ ಮಾಡಿದರೆ ಅವರು ಹಸಿರು ಪರದೆಯನ್ನ ಯೂಸ್ ಮಾಡಿದ್ದಾರೆ. ಹಸಿರು ನೆರಳಿನ ಪರದೆಯನ್ನ ಯೂಸ್ ಮಾಡಿ ಬೆಳೀತಾ ಇದಾರೆ. ಸೊ ಇದ್ರ ಉದ್ದೇಶ ಇಷ್ಟೇ, ಟೆಂಪರೇಚರ್ ಜಾಸ್ತಿ ಆಗಬಾರ್ದು. ಒಳಗಡೆ 16-27 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಇರಬೇಕು. ಮತ್ತೆ ನಾವು ತೇವಾಂಶ ಬಂದ್ಬಿಟ್ಟು 60-80% ಇರಬೇಕು ತೇವಾಂಶ. ಸೊ ಇವೆರಡನ್ನ ನಾವು ನೋಡಿಕೊಂಡು ಅದ್ರ ಪ್ರಕಾರ ನಾವು ಅದನ್ನ ಮೇಂಟೈನ್ ಮಾಡಿದ್ರೆ ಬಹಳ ಅತ್ಯುತ್ತಮವಾದಂತ ಒಂದು ಬೆಳೆಯನ್ನ ನಾವು 8ನೇ ದಿನದಲ್ಲಿ ಕಾಣಬಹುದು.
1: 8ನೇ ದಿನದಲ್ಲಿ ಮುಗಿತಾ ಇದ್ರದ ಅವಧಿ?
2: ಹೌದು,
1: 8 ದಿವಸ ಆದ್ಮೇಲೆ.
2: ಹೌದು.
1: ಏನ್ ಮಾಡೋದು 8 ದಿವಸ ಆದ್ಮೇಲೆ?
2: ಸೊ 8ನೇ ದಿನದಲ್ಲಿ ಅದನ್ನ ಕಟ್ ಮಾಡಿ ಅದು ರೆಡಿ ಇರುತ್ತೆ, ದನಗಳಿಗೆ ತಿನ್ನಿಸಬಹುದು.
1: ಅಂದ್ರೆ ಇಲ್ಲಿ 8 ದಿವಸ ಆದ್ಮೇಲೆ ಅದನ್ನೆಲ್ಲ ಹಾಕಿದಂತ 10 ಟ್ರೇ ಇದ್ದಂದ್ರೆ 20 ಟ್ರೇ ಹಾಕಿದ್ರೆ 20 ಟ್ರೇನ ನಾವು ದನಗಳಿಗೆ ಹಾಕ್ಬಿಡೋದು.
2: ದನಗಳಿಗೆ ಹಾಕ್ಬೇಕು. ಹೌದೌದು. ಅದನ್ನ ನಾವೇನು 1 ದಿನ ಅಥವಾ 2 ದಿನ ಇಡಬಹುದು ಅಷ್ಟೇ. ಈ ತರ ನಾವು ಜಾಸ್ತಿ ದಿನ ಇಟ್ಟಂಗೆಲ್ಲ 8 ದಿನದ ನಂತರ ಅದ್ರಲ್ಲಿ ಏನಾಗುತ್ತೆ, ಪೋಷಕಾಂಶಗಳ ಒಂದು ಪ್ರಮಾಣ ಕಡಿಮೆ ಆಗಿ ಅದರಲ್ಲಿರ್ತಕ್ಕಂತ ಒಂದು ನಾರಿನ ಅಂಶ ಜಾಸ್ತಿ ಆಗ್ತಾ
1: ಹೋಗುತ್ತೆ, ಪೋಷಕಾಂಶ
2: ಕಡಿಮೆ ಆಗ್ತಾ ಹೋಗುತ್ತೆ.
1: ಹೇಗೆ ಇದನ್ನ ಎಷ್ಟು ಹೈಟ್ ಬರುತ್ತೆ ಇದು?
2: ಇದು ಸಾಮಾನ್ಯವಾಗಿ ನಮಗೆ 1 ಅಡಿವರೆಗೂ ಹೈಟ್ ಬರುತ್ತೆ. ಎಲೆಗಳು ಬಂದಿರುತ್ತೆ, ಸಣ್ಣ ಎಲೆಗಳು ಬಂದಿರುತ್ತೆ. ಆದಷ್ಟು ಅದು ಜಸ್ಟ್ ಅದು ಒಂಥರ ಕಡ್ಡಿ ತರಾನೇ ಕಾಣುತ್ತೆ,
1: ಕಡ್ಡಿ ತರ. ಮತ್ತೆ ಜೊತೆಗೆ ಅದು ನೆರಳಲ್ಲಿ ಇರೋದ್ರಿಂದ ಒಂಥರ ಹಳದಿ ಕಲರ್ ಇರ್ತದೆ,
2: ಗ್ರೀನ್ ಕಲರ್ ಇರುತ್ತೆ, ಬಹಳ ಕಡಿಮೆ ಇರುತ್ತೆ. ನೀವು ಹೇಳಿದ ಹಾಗೆ ಸ್ವಲ್ಪ ಹಳದಿ ಕಲರ್ ಮಿಕ್ಸ್
1: ಇರುತ್ತೆ. ಸಸಿಗಳು ನೆರಳಲ್ಲಿ ಸಸಿಗಳು
2: ಹೇಗೆ ಬೆಳಿತಾವೋ ಆ ತರ ಹಳದಿ ಇರುತ್ತೆ. ಆಮೇಲೆ ಇದು ಹಸಿರುನೂ ಇರುತ್ತೆ ಇಲ್ಲ ಅಂತಂದ್ರೆ, ಯಾಕಂದ್ರೆ ಪೋಷಕಾಂಶಗಳನ್ನ ಅದು ಇದೆ, ಫೋಟೋಸಿಂಥಸಿಸ್ ಕ್ರಿಯೆ ಆಗ್ಬೇಕಲ್ಲ, ಹಾಗಾಗಿ ಇದು ಹಸಿರು ಬಣ್ಣದಲ್ಲೂ ಇರುತ್ತೆ. ಸ್ವಲ್ಪ ಹಸಿರು ಕಡಿಮೆ ಇರುತ್ತೆ, ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ, ಸಸಿಗಳ ತರ ಇರುತ್ತೆ. ಆಮೇಲೆ ಬಹಳ ನೀರು ತುಂಬಿಕೊಂಡಂಗೆ ಇರುತ್ತೆ, ಎಳೆಯಾಗಿ ಇದ್ರಲ್ಲಿರುತ್ತೆ. ಯಾಕಂದ್ರೆ ಇದು ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲಾಗಿರೋದ್ರಿಂದ ಇದರಲ್ಲಿ ಸಾಮಾನ್ಯವಾಗಿ ಪೋಷಕಾಂಶಗಳು ಜಾಸ್ತಿ ಇರ್ತದೆ. ಇದರಲ್ಲಿ ಸಾಕಷ್ಟು ಕಿಣ್ವಗಳಿರ್ತದೆ ಸೀಡಲ್ಲಿ. ಏನು ಒಂದು ಸೀಡ್ ಅಂತಂದ್ರೆ ಅದು ದೊಡ್ಡ ಗಿಡ ಆಗಿ ಬೆಳೆಯುತ್ತೆ.
1: ಮೊಳಕೆ ಬರಿಸಿ ನಾವೇನು ಈಗ ಹೆಸರು ಕಾಳು ಮಟ್ಕಿ ಕಾಳು ಎಲ್ಲ ಮೊಳಕೆ ಬರಿಸ್ತಿಂತೀವಲ್ಲ, ಅದೇ ತರ ಇದು ದನಗಳಿಗೆ ಮೆಕ್ಕೆಜೋಳವನ್ನ ಟ್ರೇದಲ್ಲಿ ಹಾಕಿ
2: ಮೊಳಕೆ
1: ದಿವಸ ನೆನೆಸಿ ಆಮೇಲೆ ಟ್ರೇದಲ್ಲಿ ಹಾಕಿ ಒಂದು 8 ದಿವಸ ಬೆಳೆಸಿ
2: ಕೊಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲವೂ ಜಾಸ್ತಿ ಆಗುತ್ತೆ. ಅದರಲ್ಲಿ ಅತಿ ಮುಖ್ಯವಾಗಿ ನಾವು ಜೀರ್ಣವಾಗುವ ಸಾರಜನಕ ಸಾಮಾನ್ಯವಾಗಿ 2-4% ವೃದ್ಧಿ ಆಗುತ್ತೆ ಈ ಒಂದು ಇದರಲ್ಲಿ. ಆಮೇಲೆ ಅದರಲ್ಲಿ ಸಾಕಷ್ಟು ಜೀವಸತ್ವಗಳು, ಖನಿಜಗಳು, ಲವಣಗಳು ಮತ್ತೆ ಕಿಣ್ವಗಳು, ನೈಸರ್ಗಿಕವಾಗಿ ಬೀಜದಲ್ಲಿರ್ತಕ್ಕಂಥ ಕಿಣ್ವಗಳೆಲ್ಲ ಸಿಗುತ್ತೆ. ಇದರಿಂದ ಏನಾಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗಾಗುತ್ತೆ. ದನಗಳು ತಿಂದಿರ್ತಕ್ಕಂಥ ದನಗಳಲ್ಲಿ ರುಚಿ ಸಿಗುತ್ತೆ, ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಪೋಷಕಾಂಶಗಳು ದೇಹಕ್ಕೆ ಸಾಕಷ್ಟು ಸಿಗುತ್ತೆ. ಇದರಿಂದ ಏನಾಗುತ್ತೆ, ಹಲವಾರು ವಿಜ್ಞಾನಿಗಳು 8-13% ಹಾಲಿನ ಇಳುವರಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಆಮೇಲೆ ತೂಕನೂ ಸಹ, ಈ ಕರುಗಳಲ್ಲಿ ನಾವು ಒಂದು ವರ್ಷದ ಒಳಗಿನ ಕರುಗಳನ್ನು ತಗೊಂಡ್ರೆ ತೂಕನೂ ಸಹ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರೆ. 15% ತೂಕ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇರ್ತಕ್ಕಂಥ ಹಸಿರು ಮೇವು ಹಾಕೋದ್ರಿಂದ ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಈ ಜಲಕೃಷಿ ಘಟಕದಿಂದ ಬರ್ತಕ್ಕಂಥ ಮೇವನ್ನು ಹಾಕಿದಾಗ 15% ಬೆಳವಣಿಗೆ ಜಾಸ್ತಿ ಆಗಿದೆ ಅಂತ ಹಲವಾರು ವೈಜ್ಞಾನಿಕ ವರದಿಗಳು ಸಹ ಹೇಳ್ತಾರೆ.
1: ಎಲ್ಲಾ ವಯಸ್ಸಿನ ಜಾನುವಾರುಗಳಿಗೆ ಹಾಕಬಹುದು.
2: ಹಾಕಬಹುದು ಎಲ್ಲಾ ವಯಸ್ಸಿನ ಜಾನುವಾರುಗಳಿಗೆ,
1: ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ
2: ಎಲ್ಲವೂ ಹಾಕಬಹುದು.
1: ಗರ್ಭಧರಿಸಿದ ಜಾನುವಾರುಗಳಿಗೆ,
2: ಕರುಗಳಿಂದ ಗರ್ಭಧರಿಸಿದ ಜಾನುವಾರುಗಳಿಗೂ ಮತ್ತು ಹಾಲು ಕೊಡ್ತಕ್ಕಂಥ ಜಾನುವಾರುಗಳಿಗೆ, ಎತ್ತುಗಳಿಗೆ, ಎಲ್ಲವಕ್ಕೂ, ಎಲ್ಲಾ ಜಾತಿಯ ಎಲ್ಲಾ ವಯಸ್ಸಿನ ಪ್ರಾಣಿಗಳಿಗೂ ಹಾಕಬಹುದು.
1: ಇದನ್ನ ಎಷ್ಟು ಕೆಜಿ ಕೊಡಬಹುದು ಒಂದು ದಿವಸಕ್ಕೆ? ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಪಾಯ್ಸನ್ ಆಗತ್ತೆ, ಬಾಳ ತಿನ್ನಿಸಬಾರ್ದು ಅಂತ ಹೇಳ್ತಿರ್ತಾರೆ. ಎಳೆ ಕಂದು ಮೇವನ್ನ ರಾಸುಗಳಿಗೆ ಕೊಡಬಾರ್ದು ಅಂತಾರ, ಇದು ಇರುತ್ತೆ ಅದರಲ್ಲಿ ಅಲ್ಕಲೈಡ್ ಇರುತ್ತೆ ಅಂತ ಹೇಳ್ತಿರ್ತಾರೆ.
2: ಅಂದ್ರೆ ಸಾಮಾನ್ಯವಾಗಿ ನಾವೇನಂತೀವಿ, ಜೋಳ, ಜೋಳದ ಬೆಳೆ ಬಂದಾಗ ಮಾತ್ರ ಅದರಲ್ಲಿ ಪ್ರುಸಿಕ್ ಆಸಿಡ್ ಇರುತ್ತೆ, ಆಮೇಲೆ ಸೈನೈಡ್ ಇರುತ್ತೆ. ಈ ಸೈನೈಡ್ ಟಾಕ್ಸಿಟಿ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಜೋಳವನ್ನು ಹಾಕಲ್ಲ ಇದರಲ್ಲಿ. ಜಲಕೃಷಿ ಘಟಕದಲ್ಲಿ ಜೋಳವನ್ನು ಬಳಸಬಾರ್ದು. ಅದು ಬಿಟ್ಟು ನಾವು ಮೆಕ್ಕೆಜೋಳ ಯಾವ ಸ್ಟೇಜ್ ಅಲ್ಲಿ ಹಾಕಿದ್ರು ಸಜ್ಜೆ ಹಾಕ್ಬೋದು, ಹುರುಳಿ ಹಾಕ್ಬೋದು, ಅಲಸಂದಿ ಹಾಕ್ಬೋದು, ಆಮೇಲೆ ನವಣೆ ಅಕ್ಕಿ ಹಾಕ್ಬೋದು, ಇದರಲ್ಲಿ ಗೋಧಿ ಬೆಳಿಬಹುದು, ಬಾರ್ಲಿ ಬೆಳಿಬಹುದು, ಇನ್ನೂ ಅನೇಕ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಬೆಳಿಬಹುದು. ಬಟ್ ಅದರಲ್ಲಿ ಹೆಚ್ಚಿನ ಇಳುವರಿ, ಹೆಚ್ಚು ರುಚಿ ಮತ್ತು ಹೆಚ್ಚು ಫಲಿತಾಂಶ ಕೊಡ್ತಕ್ಕಂಥದ್ದು ಮೆಕ್ಕೆಜೋಳ.
1: ಮೆಕ್ಕೆಜೋಳ ಈಗ ಮೆಕ್ಕೆಜೋಳವನ್ನು ಹೊರಗಡೆ ಹೊಲದಲ್ಲಿ ಬೆಳೆದು ಮೇವು ಮಾಡಿ ದನಗಳಿಗೆ ಹಾಕ್ತಾರೆ, ಅದಕ್ಕೆ ಹಾಕೋದಕ್ಕೂ ಈ ಜಲಕೃಷಿಯಲ್ಲಿ ಈ ಥರ ಮಾಡಿ ಮೇವನ್ನು ಮಾಡಿ ಹಾಕೋದಕ್ಕೂ ಏನು ಒಂದು?
2: ಈಗ ಸರಿಸುಮಾರು 1 ಹೆಕ್ಟೇರ್ ಪ್ರದೇಶದಲ್ಲಿ ಬರ್ತಕ್ಕಂಥ ಇಳುವರಿ ಅಥವಾ 600 ರಿಂದ 1,000 ಕೆಜಿಯಷ್ಟು 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ ಇದರಲ್ಲಿ. ಸೊ ಇಲ್ಲಿ ನಮಗೆ ಲ್ಯಾಂಡ್ ಸೇವಿಂಗ್ ಆಗುತ್ತೆ,
1: ಭೂಮಿ ಬೇಕಾಗಿಲ್ಲ.
2: ಭೂಮಿ 1 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳಿತಕ್ಕಂಥ ಒಂದು ಬೆಳೆಯನ್ನು ಬರೀ 40-50 ಚದರ ಮೀಟರ್ ಏರಿಯಾದಲ್ಲಿ ಬೆಳಿಬೋದು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ ನೀರು 90% ನೀರನ್ನು ಉಳಿತಾಯ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವೈಜ್ಞಾನಿಕ ವರದಿಯ ಪ್ರಕಾರ 1 ಕೆಜಿ ಬಾರ್ಲಿ ಒಂದು ಗ್ರಾಸ್ ಬೆಳೆಯೋದಕ್ಕೆ 3 ಲೀಟರ್ ನೀರು ಉಪಯೋಗಿಸಿದೆ. ಅದೇ ಒಂದು ನಾವು ಫೀಲ್ಡ್ ಅಲ್ಲಿ ಯೂಸ್ ಮಾಡಿದಾಗ 458 ಲೀಟರ್ ನೀರು
1: ಬೇಕಾಗುತ್ತೆ.
2: ಸೊ ಇದು 90-95% ನೀರಿನ ಉಳಿತಾಯವನ್ನು ಮಾಡುತ್ತೆ ಅನ್ನೋ ಒಂದು ಏಕೈಕ ಒಂದು ಉಪಾಯದಿಂದ ಇದನ್ನ ಜಲಕೃಷಿ ಘಟಕಕ್ಕೆ ಬರ್ತಿದ್ದೀನಿ. ಸಾಕಷ್ಟು ಜನ ಮೊರೆ ಹೋಗ್ತಾ ಇದ್ದಾರೆ.
1: ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತಪ್ಪ ಅಂದ್ರೆ ಅಲ್ಲೇ ಒಂದು ಜಲಕೃಷಿ ಘಟಕಕ್ಕೊಂದು ಮೇವು ಉತ್ಪಾದನೆ ಮಾಡಿ ದನಗಳಿಗೆ ಹಸಿ ಮೇವನ್ನು
2: ಕೊಡಬಹುದು.
1: ಮೆಕ್ಕೆಜೋಳವನ್ನು ಆಯ್ಕೆ ಮಾಡ್ಕೊಂಡು
2: ಕೊಡಬಹುದು. ಇವತ್ತಿನ ದಿನ ಎಲ್ಲ ರೈತರು ಮೆಕ್ಕೆಜೋಳ ಖರೀದಿ ಮಾಡಿ ದನಗಳಿಗೆ ಹಾಕ್ತಾರೆ, ಕುರಿ ಮೇಕೆಗಳಿಗೆ ಹಾಕ್ತಾರೆ, ಟಗರು ಮರಿಗಳಿಗೆ ಹಾಕ್ತಾರೆ.
1: ಮೆಕ್ಕೆಜೋಳವನ್ನ ಈಗ ಏನ್ ಮಾಡ್ತಾರೆ? ನುಚ್ಚು ಮಾಡಿ ದನಗಳಿಗೆ ಹಾಕ್ತಾರೆ. ಮೆಕ್ಕೆಜೋಳವನ್ನ ನುಚ್ಚು ಮಾಡಿ ದನಗಳಿಗೆ ಹಾಕೋದಕ್ಕೂ ಅಥವಾ ಮೆಕ್ಕೆಜೋಳವನ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಬೆಳೆದು ಮೇವು ಮಾಡಿ ಹಾಕೋದಕ್ಕೂ ಏನು ಫರಕ್ ಆಗತ್ತೆ ಅಂತ ಇರ್ತಾರೆ?
2: ಇಲ್ಲಿ ನಾವೇನ್ ಹೇಳ್ತೀವಿ, ಬಯೋಮಾಸ್ ಅಂತ ಏನ್ ಹೇಳ್ತೀವಿ, ಆ ಬಯೋಮಾಸ್ ನಿಮಗೆ ಜಾಸ್ತಿ ಆಗುತ್ತೆ. 1 ಕೆಜಿ ನೀವು ಬೀಜ 1.2 ಕೆಜಿ ಬೀಜವನ್ನು ಹಾಕಿದ್ರೆ 7-9 ಕೆಜಿ ತೂಕದ ಮೇವು ನಮಗೆ ಸಿಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಒಣ ಅಂಶ ಕಡಿಮೆ ಆಗುತ್ತೆ. ಸೊ
1: 4-30%
2: ನೀರಿನಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಅದರದ್ದು ಬಯೋಮಾಸ್ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಅದರದ್ದು ಒಣ ಅಂಶ ಕಡಿಮೆ ಆಗುತ್ತೆ. ಸೊ ಅದಷ್ಟೇ ವ್ಯತ್ಯಾಸ, ಅದು ಬಿಟ್ಟರೆ ಮತ್ತೇನಿಲ್ಲ. ಇದರಲ್ಲಿ ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರೋದ್ರಿಂದ 1 ಕೆಜಿ ಬೀಜದಿಂದ 7-9 ಕೆಜಿ ಮೇವನ್ನು ಪಡಿಬಹುದು ಮೆಕ್ಕೆಜೋಳ ಬಳಸಿ.
1: ಅಂದರೆ ನೀವು ಹೇಳಿದ್ರೆ ಹೈಡ್ರೋಫೋನಿಕ್ಸ್ ಅಲ್ಲಿ 7 ದಿವಸ ಆದಮೇಲೆ 8ನೇ ದಿವಸಕ್ಕೆ ಎಲ್ಲ ಸಂಪೂರ್ಣ ಅದನ್ನು ದನಗಳಿಗೆ ಹಾಕಿ ಬಿಡಬೇಕು, 8-9-10 ದಿವಸ ಬಿಡಬಾರ್ದು ಅಂತ ವಿಚಾರ. ಇದನ್ನ ಹೇಗೆ ಪ್ಲಾನ್ ಮಾಡ್ಕೋಬೇಕು? ಒಂದು 10 ರಾಸುಗಳು ಇರ್ತವೆ.
2: ಹೌದು.
1: ಒಂದು ರಾಸಿಗೆ ದಿವಸಕ್ಕೆ ಎಷ್ಟು ಕೊಡಬೇಕು ಇದನ್ನ ಅಂದಾಜಾಗಿ ಪ್ಲಾನ್ ಮಾಡ್ಕೊಳ್ಳೋದು? ದಿವಸ ಪ್ರತಿನಿತ್ಯ ಬೇಕಲ್ಲ ಹಸಿ ಮೇವು.
2: ಹೌದು. 350-400 ಕೆಜಿ ತೂಕ ಇರತಕ್ಕಂತ ಒಂದು 8-10 ಲೀಟರ್ ಕೊಡ್ತಕ್ಕಂಥ ಹಸುವಿಗೆ 15 ಕೆಜಿ ವರೆಗೂ ಇದನ್ನ ಕೊಡಬಹುದು.
1: ದಿವಸ 15 ಕೆಜಿ
2: ಪ್ರತಿನಿತ್ಯ 15 ಕೆಜಿ ವರೆಗೂ ಕೊಡಬಹುದು.
1: ಒಂದು ಟ್ರೇ ಎಷ್ಟು ಕೆಜಿ ಬರುತ್ತೆ?
2: ಒಂದು ಟ್ರೇ ನಾನು 7 ಕೆಜಿ ಬರುತ್ತೆ.
1: ಅಂದ್ರೆ 2 ಟ್ರೇ ಬೇಕು?
2: 2 ಟ್ರೇ ಬೇಕು.
1: ಒಂದು ರಾಸುಗೆ ದಿವಸ 2 ಟ್ರೇ
2: ಬೇಕು? 2 ಟ್ರೇ ಬೇಕು. ಸೊ ಆ ತರ ಅವ್ರು ಲೆಕ್ಕಾಚಾರ ಮಾಡ್ಕೊಂಡು ಅವ್ರ ದನಗಳು ಎಷ್ಟಿದಾವೆ, ಸೊ ನಾವು ಪ್ರತಿದಿನ ಎಷ್ಟು ಟ್ರೇ ಖರ್ಚಾಗ್ತಾ ಇದೆ.
1: ಈಗ 10 ದನ ಇದ್ದು ಅಂದ್ರೆ ಒಂದು ದನಕ್ಕೆ 2 ಟ್ರೇ. 10 ಅಂದ್ರೆ ದಿವಸ 20 ಟ್ರೇ.
2: 20 ಟ್ರೇ ಬೇಕಾಗುತ್ತೆ.
1: ಫಸ್ಟ್ ಡೇ 20, ಸೆಕೆಂಡ್ ಡೇ 20, ಥರ್ಡ್ ಡೇ 20, ಈ ತರ ರ್ಯಾಕ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಒಂದು ತಿಂಗಳವರೆಗೆ ಮಾಡಿ ಒಂದು ತಿಂಗಳಾದ್ಮೇಲೆ ಮತ್ತೆ ಪುನಃ ರಿಪೀಟ್ ಆಗುತ್ತೆ.
2: ಸೊ ಆ ತರ ನಮಗೆ ಪ್ರತಿ 8 ದಿನಕ್ಕೆ ನಮಗೆ ಬರಂಗೆ ಇದು ಸ್ಟ್ಯಾಗರ್ಡ್ ಸಿಸ್ಟಮ್ ಆಫ್ ಇದು. ಇದು ಸೊ ನೀವು ಏನು
1: ದಿವಸ ಹೆಚ್ಚು ಕಡಿಮೆ ಮಾಡ್ಕೊಂತ ಬೀಜಗಳನ್ನ ಹಾಕೊಂತ
2: ಬೀಜಗಳನ್ನ ಹಾಕೊಂತ ಹೋದ್ರೆ, ಸೊ ನಮಗೆ ಪ್ರತಿ ದಿನಕ್ಕೆ, ಪ್ರತಿ 8 ದಿನಕ್ಕೆ ಅದು ಬರ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ವರ್ಷ ಪೂರ್ತಿ ಇದನ್ನ ಮೇವನ್ನ ನಾವು ಈ ಒಂದು ಜಲಕೃಷಿ ಘಟಕದಿಂದ ಬೆಳಿಬಹುದು. ಯಾವುದೇ ಸಮಸ್ಯೆ ಇಲ್ಲ, ನಿಯಂತ್ರಣ, ಒಂದು ಕಡಿಮೆ ಜಾಗದಲ್ಲಿ ಕಂಟ್ರೋಲ್, ಕೀಟಬಾಧೆ ಇಲ್ಲ, ರೋಗಬಾಧೆ ಇಲ್ಲ, ಯಾವುದೇ ನೀವು ಫರ್ಟಿಲೈಸರ್ ಹಾಕ ಅವಶ್ಯಕತೆ ಇಲ್ಲ, ಯಾವುದೇ ಗೊಬ್ಬರಗಳನ್ನ ಬಳಕೆ ಮಾಡಂಗಿಲ್ಲ ಅಥವಾ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಂಗಿಲ್ಲ. ಸಂಪೂರ್ಣವಾಗಿ ಇದು ನಾವೇನ್ ಹೇಳ್ತೀವಿ, ಸಾವಯವ ಮೇವು ಅಂತ ಹೇಳಿ ಹೇಳ್ಬೋದು.
1: ಇದಕ್ಕೇನು ಲೇಬರ್ ಬಾಳ ಬೇಕಾ?
2: ಇದಕ್ಕೆ ಲೇಬರ್ ಬಹಳ ಕಡಿಮೆ, 1 ಲೇಬರ್ ಇದ್ರೆ ಸಾಕು.
1: ಸಾಕಲ್ಲ
2: ಸಾಕು.
1: ಒಬ್ಬರು ಲೇಬರ್ ಮಾಡ್ತಾರೆ ಇದಕ್ಕೆ, ಕಟಿಂಗ್ ಮಾಡೋ ಕೈಯ ಕಟ್ ಮಾಡೋ
2: ಏನು.
1: ಹೇಗೀಗ ನೋಡು, 1.5 ಕೆಜಿ ಬೀಜವನ್ನು ಒಂದು ಟ್ರೇದಲ್ಲಿ ಹಾಕಿರ್ತೀರಿ ನೀವು, ಬಹಳಷ್ಟು ದಪ್ಪವಾಗಿ ಟ್ರೇ ತುಂಬ ಎಲ್ಲ ಬೀಜಗಳು ಬಿದ್ದಿರ್ತವೆ.
2: ಹೌದೌದು.
1: ಅದು ಮೊಳಕೆ ಬಂದ್ಮೇಲೆ ಅದು ಎಲ್ಲ ಕೆಳಗಡೆ ಬೇರ್ಗಳು ಬರ್ತವೆ, ಬೇರ್ಗಳು ಎಲ್ಲ ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಅದು ಒಂಥರ ಚಾಪೆ ತರ ಮ್ಯಾಟ್ ಟೈಪ್.
2: ಹೌದು.
1: ಅದನ್ನ ಹೇಗೆ ಕಟ್ ಮಾಡಿ ಹಾಕುದು ದನಗಳಿಗೆಲ್ಲ?
2: ಚಾಪೆ ತರ ಏನಾಗುತ್ತೆ, ಅದನ್ನ ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಬೇಕು. ಸುಮಾರು ಒಂದು 2x2 inches, 2 inches ಇಂಟು 2 inches.
1: ಅದ ಅಂದ್ರೆ ಚಾಕುವಿಂದ ಕಟ್
2: ಮಾಡಬೇಕು.
1: ಕಟ್ ಮಾಡಬೇಕು
2: ಚಾಕುವಿಂದ, ಕಟ್ ಮಾಡಿ ಅದನ್ನ ಕೇಕ್ ತರ ಕಟ್ ಮಾಡ್ದಂಗೆ ಕಟ್ ಮಾಡ್ಬೇಕು, ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿ ಅದನ್ನ ದನಗಳಿಗೆ ಹಾಕ್ಬೇಕು. ಸೊ ಇದರ ಜೊತೆಗೆ ನಾವು ಇದನ್ನ ಅಷ್ಟೇ ಹಾಕಿದ್ರೆ ಇದಾಗಲ್ಲ, ಅದ್ರ ಜೊತೆಗೆ ಒಣಮೇವನ್ನು ಹಾಕ್ಬೇಕು.
1: ಒಣಮೇವು ಹಾಕ್ಬೇಕು.
2: ಹೌದು. ಇಲ್ಲಿ ನಾವು ಪ್ರತಿದಿನ ಈ ಒಂದು ಜಲಕೃಷಿ ಘಟಕ
1: ಕೆಜಿ ಒಂದು ಜಲಕೃಷಿಯಲ್ಲಿ ಬೆಳೆದಂತ ಮೇವನ್ನ ದಿವಸಕ್ಕೆ ಒಂದು 20 ಕೆಜಿ ದನಗಳಿಗೆ ಅದನ್ನೇಲು ಒಮ್ಮೆ ಮುಂಜಾನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಒಳ್ಳೇದಂತೀರಾ, ಅಥವಾ ಹೇಗೆ ನೀವು ಒಮ್ಮೆ ಕೊಟ್ಟರೆ ಒಳ್ಳೇದಂತೀರಾ, ಹೇಗೆ ಕೊಡೋದು ಅದನ್ನೆಲ್ಲ?
2: ಸಾಮಾನ್ಯವಾಗಿ ಜಲಕೃಷಿ ಘಟಕದಿಂದ ಬಂದಂತ ಮೇವನ್ನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಸರಿ ಕೊಡ್ತಾರೆ, ಹಾಲು ಹಿಂಡುವ ಟೈಮಲ್ಲಿ.
1: ಓ, ಹಾಲು ಹಿಂಡುವ ಟೈಮ್,
2: ಹಾಲು ಹಿಂಡುವ ಟೈಮಲ್ಲಿ ಮಾತ್ರ ಹಸಿರು ಮೇವನ್ನ ಕೊಡಬೇಕು. ಸೊ ಉಳಿದಂತ ಟೈಮ್ನಲ್ಲಿ ಒಣಮೇವನ ಕೊಡ್ತೀವಿ ಮಧ್ಯಾಹ್ನ.
1: ಒಣಮೇವು.
2: ಸೊ 20 ಕೆಜಿ ಬೆಳಿಗ್ಗೆ, 10 ಕೆಜಿ ಸಾಯಂಕಾಲ, 10 ಕೆಜಿ ಕೊಟ್ರೆ ಅನುಕೂಲ. ಅಥವಾ ಬೆಳಿಗ್ಗೆ 7 ಕೆಜಿ
1: ಹಾಕಿಟ್ಬಿಡ್ಬೇಕು,
2: ಬೆಳಿಗ್ಗೆ ಅರ್ಧ ಅದಕ್ಕೆ ಬೇಕಾದಂತ ಸಂಪೂರ್ಣ ಮೇವು 15 ಕೆಜಿನ ಬೆಳಿಗ್ಗೆ 7.5 ಕೆಜಿ ಸಾಯಂಕಾಲ 7.5 ಕೆಜಿ ಆಲ್ ಇಂಡೋ ಟೈಮಲ್ಲಿ ಕೊಡಬೇಕು. ಸೊ ಆಲ್ ಇಂಡ್ ಅದಕ್ಕೆ ಒಂದು ಅರ್ಧ ತಾಸು ಮುಂಚೆ ಕೊಡಬೇಕು. ಅದಾದ ನಂತರ ಮಧ್ಯಾಹ್ನದ ಟೈಮಲ್ಲಿ ಒಣಮೇವನ್ನು ಹಾಕ್ತೀವಿ. ಸೊ ಹಾಲ್ ಹಿಂಡ್ಕೋಬೇಕಾದ್ರೆ ನಾವು ಹೆಂಗೋ ದಾಣಿಯನ್ನ ಇಡ್ತೀವಿ. ಸೊ ದಾಣಿಯನ್ನ ಇಟ್ಬಿಟ್ಟು ಹಾಲ್ ಕರ್ಕೊಳ್ಳೋ ವ್ಯವಸ್ಥೆ. ಸೊ ಹಾಗಾಗಿ ಇದನ್ನ 2 ಸರಿ ಕೊಟ್ರೆ ಚೆನ್ನಾಗಿ, ಇದರಲ್ಲಿ ಯಾವುದೇ ಒಂದು ಜೀರ್ಣಾಂಗದ ತೊಂದರೆಗಳು ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ದ್ರವ ಅಂಶ, ಸೊ ಇದರಲ್ಲಿ ಏನಿದೆ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ 80-85% ಮಾಯಿಶ್ಚರ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಜೀರ್ಣಾಂಗದ ಸಮಸ್ಯೆಗಳು
1: ಬರಲ್ಲ. ಸೊ ಹಾಗಾಗಿ ಇಲ್ಲಿ ಏನು ತಾವು ಹೇಳಿದ್ರಿ, ಒಂದೇಳೆ ಇಲ್ಲಿ ಏನಾದ್ರು ಸಮಸ್ಯೆಗಳು ಬರ್ಬೋದು, ರೋಗಗಳು ಬರ್ತವೆ ಕೆಲವೊಮ್ಮೆ, ಏನೋ ಒಮ್ಮೆ ಯಾಕಂದ್ರೆ ದಟ್ಟಾಗಿ ಬೀಜ ಹಾಕಿರ್ತೀವಿ, ಕೆಲವೊಮ್ಮೆ ಬೂಜ್ ಬರುವ ಸಾಧ್ಯತೆಗಳು ಇರ್ತವೆ, ಸರಿಯಾಗಿ ಏನು ಸಮಸ್ಯೆಗಳು ಬರ್ತವೆ, ಸರಿಯಾಗಿ ಮೇಂಟೈನ್ ಮಾಡಿ.
2: ಇದರಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂತಂದ್ರೆ ಶಿಲೀಂಧ್ರ ಬಾಧೆ. ಇದರಲ್ಲಿ ಕಪ್ಪು ಶಿಲೀಂಧ್ರ ಏನಿರೋದಿಲ್ಲ, ಆ ಶಿಲೀಂಧ್ರ ಬಂತು ಅಂತಂದ್ರೆ ಮೇವೆಲ್ಲ ದುರ್ವಾಸನೆ ಬರೋಕ್ ಶುರುವಾಗುತ್ತೆ,
1: ಕೆಟ್ಟ ಪರಿಣಾಮ,
2: ಅದು ಕೆಟ್ಟ ಪರಿಣಾಮ ಬೀಳುತ್ತೆ. ಅಂತ ದುರ್ವಾಸನೆ ಬರ್ತಕ್ಕಂಥ ಕಪ್ಪಾಗಿರ್ತಕ್ಕಂಥ ಮೇವನ್ನ ಯಾವುದೇ ಕಾರಣಕ್ಕೂ ರಾಸುಗಳಿಗೆ ಹಾಕಬಾರದು. ಅದನ್ನ ನಾವು ಹೊರಗಡೆ ಚೆಲ್ಬೇಕಾಗುತ್ತೆ. ಯಾಕಂದ್ರೆ ಅದನ್ನೇನನ್ನ ಹಾಕಿದೀವಿ ಅಂತ ಅಂದ್ರೆ ರಾಸುಗಳಲ್ಲಿ
1: ಕಾರಣ ಏನದು ದುರ್ವಾಸನೆ ಬರ್ಲಿಕ್ಕೆ ಕಾರಣಗಳು?
2: ಆ ಶಿಲೀಂಧ್ರ ಏನ್ ಬೆಳೆಯುತ್ತೆ, ಆ ಶಿಲೀಂಧ್ರ ಬೆಳೆದಾಗ ಅದರಲ್ಲಿ ಅದು ಏನಾಗುತ್ತೆ,
1: ಶಿಲೀಂಧ್ರ ಬೆಳಿಲಿಕ್ಕೆ ಏನು ಒಂದು ವಾತಾವರಣ ಕಾರಣ ಅಂತೀರೋ, ಅಥವಾ ಬೀಜ ಕಾರಣ ಅಂತೀರೋ, ಅಥವಾ ನೀರು ಹಾಕುದು ವ್ಯತಿರಿಕ್ತ ಕಾರಣ ಅಂತೀರೋ?
2: ನೇರವಾಗಿ ನಾವು ಅದಕ್ಕೆ ಕಾರಣಗಳು ಎರಡಿದಾವೆ. ಒಂದು, ಸರಿಯಾದ ಬೀಜ ಆಯ್ಕೆ ಮಾಡಲಿಲ್ಲ ಅಂದ್ರೆ
1: ಕಟ್ಟು ಬೀಜ ಇತ್ತು
2: ಅಥವಾ ಏನಾದ್ರು ಕಪ್ಪಾಗಿರ್ತಕ್ಕಂಥ ಶಿಲೀಂಧ್ರ ಆಲ್ರೆಡಿ ಮೊಳಕೆ ಬರೋದಿಲ್ಲ, ಆಲ್ರೆಡಿ ಶಿಲೀಂಧ್ರ ಇರ್ತಕ್ಕಂಥ ಬೀಜಗಳನ್ನ ನಾವು ಬಳಸಿದೀವಿ ಅಂದ್ರೆ, ಅಥವಾ ಆ ರಂಧ್ರಗಳೇನಿದಾವೆ, ರಂಧ್ರಗಳು ಮುಚ್ಚಿಕೊಂಡು ನೀರು ಹಾಕಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಅದರಲ್ಲೇ ಇದ್ರೆ, ಸೊ ತೇವಾಂಶ 13%ಗಿಂತ ಜಾಸ್ತಿ ಆಯ್ತು ಅಂತಂದ್ರೆ ಶಿಲೀಂಧ್ರ ಬಾಧೆಗೆ ಒಳಗಾಗುತ್ತೆ. ಸೊ ಶಿಲೀಂಧ್ರ ಬಾಧೆಗೆ ಒಳಗಾಯ್ತು ಅಂತಂದ್ರೆ ಅಲ್ಲಿ ಅದರ ಮೆಟಬಲೈಟ್ಸ್ ಎಲ್ಲ ಅದು ಉತ್ಪತ್ತಿಯಾಗಿ ಅದು ವಾಸನೆ ಬರೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಜಲಕೃಷಿ ಘಟಕದಲ್ಲಿ ರಂಧ್ರಗಳು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು, ಹಾಕಿರ್ತಕ್ಕಂಥ ನೀರು ಅದರಲ್ಲಿ ನಿಲ್ಬಾರದು, ಅದು ಹರಿದೋಗ್ಬೇಕು, ಅದು ಬಹಳ ಮುಖ್ಯ. ಮತ್ತೆ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕು. ಸೊ ಇವೆರಡು ಬಹಳ ಸೂಕ್ಷ್ಮವಾಗಿ ನಾವು ಇದನ್ನ ಅನುಸರಿಸಿ ಮಾಡಿದ್ರೆ,
1: ಅಂದ್ರೆ ಈಗ ಒಂದು 10 ರಾಸುಗಳಿದ್ವಪ್ಪ ಅಂದ್ರೆ ಅವ್ರು ಪ್ಲಾನ್ ಮಾಡ್ಕೊಂಡು ಪ್ರತಿನಿತ್ಯ ಸಿಗುವ ಹಾಗೆ ಟ್ರೇಗಳನ್ನ ರ್ಯಾಕ್ಗಳನ್ನ ಮಾಡಿ ರೊಟೇಟ್ ಮಾಡ್ತಾ ಇರ್ಬೇಕು.
2: ಪ್ರತಿನಿತ್ಯ ಇದು ರೊಟೇಟ್ ಮಾಡ್ತಾ ಇರ್ಬೇಕು.
1: ಈಗ ಸಪೋಸ್ ಈಗ ನಾವು ಅನಿವಾರ್ಯ ಕಾರಣದಿಂದ ಒಮ್ಮೆ ಉಳಿದ್ ಬಿಡುತ್ತೆ ಮೇವು ತಿನ್ಸಕ್ ಆಗದಲ್ಲ, ಅಂದ್ರೆ ಅದು ಏನಾದ್ರು ಕೆಟ್ಟ ಪರಿಣಾಮ ಆಗುತ್ತಾ ಬಹಳಷ್ಟು ದಿವಸ ಆದ್ರೆ ಏನಾಗುತ್ತೆ?
2: ಸೊ ಅದ್ರಲ್ಲಿ ನಾವು 8ನೇ ದಿನ ನಾವು ಏನು ಬಳಸ್ತೀವಿ ಮೇವನ್ನ, ಅಕಸ್ಮಾತ್ ಜಾಸ್ತಿ ಆಯಿತು ಅಥವಾ ನಮಗೆ ಉಳ್ಕೊಂತು ಅಥವಾ ದನಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಅಂತ ಟೈಮಲ್ಲಿ ಏನಾಗುತ್ತೆ, 8, 9, 10 ದಿನ ವರೆಗೂ ಬಳಸ್ಬೋದು. ಸೊ ಆ ಥರ ಇಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲಿ ನಾರಿನಂಶ ಜಾಸ್ತಿ ಆಗ್ತಾ ಹೋಗುತ್ತೆ, ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ, ರುಚಿ ಕಡಿಮೆ ಆಗ್ತದೆ,
1: ನೀರಿನಂಶ ಕಡಿಮೆ ಆಗುತ್ತಾ, ಪೋಷಕಾಂಶ ಕಡಿಮೆ, ನಾರಿನಂಶ
2: ಜಾಸ್ತಿ ಆಗುತ್ತೆ. ಸೊ ಅದಷ್ಟೇ ಒಂದು ಇದು. ಆಮೇಲೆ ದನಗಳು ಸಹ ಅದು ದಿನಗಳು ಕಳೆದಂಗೆ ಎಲ್ಲ ಅದರಲ್ಲಿ ಪೋಷಕಾಂಶಗಳು ರುಚಿ ಕಡಿಮೆ ಆಗೋದ್ರಿಂದ ಅಷ್ಟು ಇಷ್ಟಪಡಲ್ಲ.
1: ಹೇಗೆ ಇದು ಭಯಂಕರ ರೊಕ್ಕ ಹಾಕಬೇಕಾ ಇದನ್ನ ಒಂದು ಏನೋ ಜಲಕೃಷಿ ಘಟಕವನ್ನು ಮಾಡಬೇಕಾದ್ರೆ ಅಂದಾಜು ಖರ್ಚುಗಳು ಎಷ್ಟಾಗ್ತವೆ? ಖರ್ಚು
2: ಇದು ಇದರ ಫಸ್ಟ್ 2008 ನಮ್ಮ ಭಾರತಕ್ಕೆ ಏನಿದೆ ಟೆಕ್ನಾಲಜಿ ಬಂದಾಗ, ತಂತ್ರಜ್ಞಾನ ಬಂದಾಗ, ಅವಾಗ ಇದು ಹೈಟೆಕ್ ಸಿಸ್ಟಮ್ ಹೈಟೆಕ್ ಲೆವೆಲ್ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ
1: ಮಂದಿ
2: ಮಾಡೋದು ಅನ್ನೋ ಒಂದು
1: ಡೈರಿ ಓನರ್ಸ್
2: ಮಾಡ್ತಾರೆ ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ತಾವೇ ಸ್ವಂತವಾಗಿ ಇದನ್ನು ಒಂದು ತಂತ್ರಜ್ಞಾನವನ್ನು ಮಾಡಿ
1: ನಮ್ಮಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನು ಉಪಯೋಗ ಮಾಡಿ ಜಲಕೃಷಿ ಘಟಕವನ್ನು
2: ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇವತ್ತು ಜಲಕೃಷಿ ಘಟಕದ ಮುಖಾಂತರ ಹಸಿರು ಮೇವಿನ ಬೆಳೆಯನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಸರಳವಾದ ಪದ್ಧತಿ ಅಂತ ಹೇಳ್ಬೋದು.
1: ಹೇಗೆ ನಮ್ಮ ರೈತರಿಗೆ ಎಲ್ಲಾದರೂ ನೋಡ್ಲಿಕ್ಕೆ ಸಿಗ್ತಾವ ಜಲಕೃಷಿ ಘಟಕ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ರೈತರಿಗೆ ತೋರಿಸಲಿಕ್ಕೆ ಮಾಡ್ಲಿಕ್ಕೆ ಏನಾದರೂ ಇದೆಯಾ?
2: ಜಲಕೃಷಿ ಘಟಕದ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಸೊ ಅಲ್ಲಿ ರೈತರು ಭೇಟಿ ಕೊಡ್ಬೋದು, ಯಾವಾಗ ಬೇಕಾದ್ರೂ ಅವರು ತಂತ್ರಜ್ಞಾನವನ್ನು ನೋಡ್ಬೋದು, ಯಾವ ರೀತಿ ಮಾಡ್ತಾರೆ, ಯಾವ ರೀತಿಯಲ್ಲಿ ಮೇವನ್ನು ಉತ್ಪಾದನೆ ಮಾಡ್ತಾರೆ, ಸೊ ಅದರಲ್ಲಿ ಸ್ಟೆಪ್ಸ್ ಏನು ಎಲ್ಲವನ್ನು ಅವರು ಅವರಿಗೆ ನಾವು ತೋರಿಸ್ತೀವಿ. ಅವರು ಡೆಮಾನ್ಸ್ಟ್ರೇಷನ್ ಮಾಡಿ ನಾವು ಅವರಿಗೆ ಒಂದು ಅದನ್ನು ಒಂದು ತೋರಿಸುವಂಥ ವ್ಯವಸ್ಥೆ ನಮ್ಮ ಯೂನಿವರ್ಸಿಟಿಯಲ್ಲಿ ಇದೆ. ಸೊ ಆಸಕ್ತ ರೈತರು ನಮ್ಮ ಯೂನಿವರ್ಸಿಟಿಗೆ ಬಂದು ಜಲಕೃಷಿ ಘಟಕಕ್ಕೆ ಭೇಟಿ ಕೊಡ್ಬೋದು. ಸೊ ಅಲ್ಲಿ ಯಾವ ರೀತಿ ಜಲಕೃಷಿ ಘಟಕದಲ್ಲಿ ಮೇವನ ಬೆಳೀತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ವಿವರ ಪಡ್ಕೋಬಹುದು.
1: ಏನು ಹೇಳ್ತೀರಿ ಕೊನೆಯದಾಗಿದ್ದು, ಹೇಗೆ ರೈತರಿಗೆ ಒಳ್ಳೇದ ಮಾಡ್ಕೊಂಡ್ರೆ ನಮ್ಮ ಹೈನುಗಾರಿಕೆ ಇದ್ದಂಥ ರೈತರು ನೀರಿರೋದಿಲ್ಲ, ಬೇಸಿಗೆ ಇರುತ್ತೆ ಬಿಸಿಲು, ಯಾರಿಗೆ ಕೆಲವೊಂದಿಷ್ಟು ಮಂದಿಗೆ ಭೂಮಿ ಇರೋದಿಲ್ಲ.

0: ಇರೋದಿಲ್ಲ,
1: ಬೆಳಿಲಿಕ್ಕೆ ಹಸಿ ಮೇವು ಸಿಗೋದಿಲ್ಲ, ಎಲ್ಲೆಲ್ಲೂ ಹಸಿ ಮೇವನ್ನು ತೆಗ್ತಾ ಇರ್ತಾರೆ. ಇದಕ್ಕೆ ಹೇಗೆ ಒಳ್ಳೇದಂತೀರ ಇದು?
0: ಇದು ಬದಲಾಗ್ತಾ ಇರತಕ್ಕಂಥ ಹವಾಮಾನ ಪದ್ಧತಿ, ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡಿದಾಗ ಮುಂದಿನ ಕಾಲದಲ್ಲಿ ಈ ಟೆಂಪರೇಚರ್ ಇದೇ ರೀತಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋದರೆ ಯಾವ ಬೆಳೆಗಳು ಸಹ ನಾವು ಭೂಮಿಯಲ್ಲಿ ಸಮರ್ಪಕವಾಗಿ ಬೆಳಿಲಿಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಜಾನುವಾರುಗಳು ಹೊಂದಿರತಕ್ಕಂಥ ರೈತರು ಈ ಜಲಕೃಷಿ ಘಟಕಕ್ಕೆ ಮೊರೆ ಹೋಗಬೇಕಾಗತ್ತೆ. ಈಗಾಗಲೇ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ಮುಂದೆ ಇದು ಇನ್ನೂ ಹೆಚ್ಚು ಜನಪ್ರಿಯತೆಯನ್ನು
1: ಪಡೆಯುತ್ತೆ. ನೀರು ಕಡಿಮೆ, ಭೂಮಿನೂ
0: ಬೇಕಾಗಿಲ್ಲ,
1: ಜಾಸ್ತಿ ಶ್ರಮನೂ ಇಲ್ಲ,
0: ಶ್ರಮನೂ ಇಲ್ಲ, ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಮಿಕರು ಸಹ ಕಡಿಮೆ, ಲೇಬರ್ಸು. ಸೊ ಹಾಗಾಗಿ ಇದು ಒಂದು ಸರಳವಾದ ಪದ್ಧತಿ ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಂತ ಹೇಳ್ಬೋದು.
1: ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಜೈನ್ ಅವರು, ಇದುವರೆಗೂ ಜಲಕೃಷಿ ಘಟಕದಲ್ಲಿ ಮೇವಿನ ಉತ್ಪಾದನೆ ಹೇಗೆ ಮಾಡೋದು, ಇದರ ಮಹತ್ವ, ಜೊತೆಗೆ ಏನೇನು ಯಾವ ರೀತಿ ಮೇವನ್ನು ಬಳಕೆ ಮಾಡೋದು ಮತ್ತು ಹೇಗೆ ಬೆಳಿಬೇಕು ಅಂತಕ್ಕಂಥ ವಿಚಾರವಾಗಿ ತಿಳಿಸಿಕೊಟ್ಟಿದ್ರಿ. ನಮ್ಮ ರೈತರು ಏನೇನು ಹೈನುಗಾರಿಕೆಯಲ್ಲಿ ಮೇವಿನ ಉತ್ಪಾದನೆ ಇರ್ಬೋದು, ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಒಂದು ತಂತ್ರಜ್ಞಾನಗಳು ಬಂದಿದ್ದಾವೆ, ಹೊಸ ಹೊಸ ತಂತ್ರಜ್ಞಾನಗಳು ಅವರ ರೈತರ ಅನುಕೂಲಕ್ಕಾಗಿ ಬಂದಿರ್ತವೆ, ಅವುಗಳನ್ನೆಲ್ಲ ತಿಳ್ಕೊಂಡು ಅವುಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಅವರೂ ಸಹ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ವಿಚಾರವನ್ನು ನಮ್ಮ ರೈತರು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೆ ಜಲಕೃಷಿ ಪದ್ಧತಿಯಲ್ಲಿ ಮೇವಿನ ಉತ್ಪಾದನೆ ಮತ್ತು ಬಳಕೆಯ ಮಹತ್ವ ಕುರಿತು ಪ್ರಾಣಿ ತಜ್ಞರಾದ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂಥ ಒಂದು ದಿನದ ಪೇಟೆ ಧಾರಣೆ ಕೇಳೋಣ. ಮೊದಲಿಗೆ ಮಾನ್ವಿ ಪೇಟೆ ಧಾರಣೆ. ಜೋಳ ಕನಿಷ್ಠ ಕ್ವಿಂಟಲ್ಗೆ 3,000 ರೂಪಾಯಿಂದ ಗರಿಷ್ಠ 3,040 ರೂಪಾಯಿ. ಹಳೆ ಸೋನ ಮೊಸರಿ ಭತ್ತ 3,170 ರೂಪಾಯಿಯಿಂದ 5,000 ರೂಪಾಯಿ. ಅಕ್ಕಿ ಕನಿಷ್ಠ ಕ್ವಿಂಟಲ್ಗೆ 2,650 ರೂಪಾಯಿಂದ 2,940 ರೂಪಾಯಿ. ಇನ್ನು ಲಿಂಗಸೂರು ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2,650 ರೂಪಾಯಿಂದ 2,800 ರೂಪಾಯಿ. ಕಡಲೆಕಾಳು ಕನಿಷ್ಠ ಪ್ರತಿ ಕ್ವಿಂಟಲ್ಗೆ ಗರಿಷ್ಠ ಮತ್ತು ಕನಿಷ್ಠ 6,400 ರೂಪಾಯಿ. ಇದುವರೆಗೆ ಲಿಂಗಸೂರು ಹಾಗೂ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಕೇಳಿದ್ದೀರಿ.

ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳೋಣ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೌಡಿಕ್ಕಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು.

0: ಕೇಳಿ ಯಾರ ನಿನ್ನ ಹುಮ್ಕಿಯ ಇಟ್ಟು ಬಂದಿದೊಳ್ಳ ಧುಮ್ಕಿಯ ನನ್ನ ಮುಂದ ನಿಮ್ಮಾಟ ನಡೆಯುವುದಿಲ್ಲ ಹಾಕೋತೀರೋ ಹೀಕೆ
1: ನನ್ನ ಮುಂದ ನಿನ್ನಾಟ ನಡೆಯುವುದಿಲ್ಲ ಹಾಕತೀರೋ ಹೀಕಿ
0: ನಿಮ್ಮಾಟ ನಡೆಯುವುದಿಲ್ಲ ಹಾಕೋತೀರೋ ಹೀಕಿಯ ಮತ್ತೆ ಹಾಕೋತೀರೋ

ಬೈಲಾಗ ಹವನ ಬಾಯಾಗ ಬಂಗಾರದ ಗೋಲ ಶೃಂಗಾರದ ಜಡಿಯ ಗೂದಾಲ ಹಾಗೆ ಬಾವ ಇದ್ದ ಬೈಲಾಗ ಒಬ್ಬ ಬಾವ ಇದ್ದ ಬೈಲಾಗ ಅವನ ಬಾಯಾಗ ಬಂಗಾರದ ಗೋಲ ಶೃಂಗಾರದ ಜಡಿಯ ಗೂದಾಲ ಆಗಿಯಾಗಿ ಜಪ ಮಾಡತ್ತಿದ್ದ ಹಾ ಯೋಗಿಯ ಜಪ ಮಾಡತ್ತಿದ್ದ ಹಾ ಯೋಗಿ ಪಾಪ ಎಲ್ಲ ಈಗಿ ನಾಲಿಗೆಯ ಮೇಲ ಸಾಂಬಾನ ಸ್ಮರಣೆ ಹಗಲ ಅಲ್ಲ ಸ್ಮರಣೆಗ ಹಿಂಬಾಗಿ ಕುಂತಾನೋ ದಾರೋದಿಲ್ಲ ಹಂಚಿ ಸಾಂಬಾನ ಸ್ಮರಣೆಗ ಹಿಂಬಾಗಿ ಕುಂತಾನೋ ದಾರದಿಲ್ಲ ಹಂಚಿಯ ಸಲಹಿದ ಕಾಗಿ ಒಂದ ಸಾಕಿ ಇದರ ಜುಬಾಬು ನೀನು ಹೇಳಿ ಹೋದರ.

0: ಅಪ್ಪು ಏನು ಇಲ್ಲ, ಜಪ ಮಾಡಿಯವ ತಪ ಹೋದ ತನ ತಪ್ಪು ಏನು ಇಲ್ಲ, ತಲಿಯಾಗ ಏನೋ ಬಿದ್ದವಲ್ಲ, ಏನು ಒರಿಯತ್ತಿದ್ದ ತಲಿಯ ತಗದು ಇಟಗೊಂಡ ತೊಡಿಯ ಮೇಲ,
1: ಏನು ಒರಿಯತ್ತಿದ್ದ ತಲಿಯ ತಗದು ಇಟಗೊಂಡ ತೊಡಿಯ ಮೇಲ,
0: ಏನು ಒರಿಯತ್ತಿದ್ದ ತಲಿಯ ತಗದು ಇಟಗೊಂಡ ತೊಡಿಯ ಮೇಲ,
1: ಏನು ಒರಿಯತ್ತಿದ್ದ ತಲಿಯ ತಗದು ಇಟಗೊಂಡ ತೊಡಿಯ ಮೇಲ,
0: ಕಾಗಿಯ ಕಂಡು ಅರುಂಡ ತಗೊಂಡು ಹಾರಿ ಓದಿತಲ್ಲ, ಕಾಗಿಯ ಕಂಡು ಅರುಂಡ ತಗೊಂಡು ಹಾರಿ ಓದಿತಲ್ಲ, ಬಾವಾಗ ಸಿಟ್ಟು ಬಂದಿತಲ್ಲ, ಹಾರಿ ಹೋಗಕ್ಕಾಗಿ
1: ಒಗದನು ಕೈಯನ ಕುಡುಗುವಲ, ಹಾರಿ ಹೋಗಕ್ಕಾಗಿ ಒಗದನು ಕೈಯನ ಕುಡುಗುವಲ,
0: ಹಾರಿ ಹೋಗಕ್ಕಾಗಿ ಒಗ

0: ಹರಿವಾಗ ಪ್ರಾಣ ಆಗಲಿಲ್ಲ, ದೊಡ್ಡದೊಂದ ಗಿಡದಾಗ ಕುಂತಿತ್ತು ತುರ್ಯಾಟು ಅಂಗಿ ಮೇಳ, ಗಿಡದಾಗ ಕುಂತಿತ್ತು ತುದೇಟು ಅಂಗಿ ಮೇಲಾಗಿ, ಹೊಸದೊಂದು ಗಿಡದಾಗ ಕುಂತಿತ್ತು ತುದೇಟು ಅಂಗಿ ಮೇಲಾಗಿ. ಏಳು ದಿವಸ ಬಾವ ನಿಂತ ಕೆಳಗ, ಏಳು ದಿವಸ ಬಾವ ನಿಂತ ಕೆಳಗ, ಕಾಗಿ ಗಿಡದಾಗ ಕೂಗತ್ತಿತ್ತು ಹೊಸಲ, ಕುಡುಗೋಲು ನಿನಗ ಕೊಡೋದಿಲ್ಲ, ಕುಡುಗೋಲು ನಿನಗ ಕೊಡೋದಿಲ್ಲ. ಹಾಗೆ ಬಾವ ಹಿಂಗ ಚಿಂತೆ ಮಾಡಿ ತೆಗೆದ ಒಂದ ವ್ಯಕ್ತಿ ಮನಕ ಹಾಕಿಯ, ಉರಿ ಹಚ್ಚಬೇಕು ಗಿಡಕ್ಕೆ ಅಲ್ಲ, ಹಾಗೆ
1: ಹಚ್ಚಬೇಕು ಗಿಡಕ್ಕೆ ಅಲ್ಲ.
0: ಕುಳು ಕಟಗಿ ತಂದು ಕೂಡಿಸಿಯ, ಕುಳು ಕಟಗಿ ತಂದು ಕೂಡಿಸಿ, ಹುರಿಯ ಪುಟ ಹಾಸಿ ಗಿಡ ಸುಟ್ಟಿತಲ್ಲ,

ನಾವು ನೋಡಿ ಮತ್ತೆ ನೀವು ನೋಡಿರಿ ನೋಡಿದ್ದು ನಾವು ನೋಡಿ ಮತ್ತೆ ನೀವು ನೋಡಿರಿ ನೋಡಿದ್ದು ಹೇಳಬೇಕಾಗಿ ನಾವು ನೋಡಿ ಮತ್ತೆ ನೀವು ನೋಡಿರಿ ನೋಡಿದ್ದು ಹೇಳಬೇಕಾಗಿ ನಾವು ನೋಡಿ ಮತ್ತೆ ನೀವು ನೋಡಿರಿ ನೋಡಿದ್ದು ಹೇಳಬೇಕಾಗಿ ಸವಾಲಿಂಗ ಮಾಡಿಯ ಚಾನ್ಸವ ಸವಾಲಿಂಗ ಮಾಡಿ ಸಭಾದಾಗ ಹಾಡಿ ವೈರಿ ಕೇಳಿಸುಮ್ಮ.

0: दुनिया से रास्ते या महता ये वाला तीन कर्मादा कलवी की दुनिया से रास्ते या महता ये वाला तीन कर्मादा कलवी की या दरमाना मधुलिया लील बाकी ससे कैया गाती नडी उताळा मर्जी ना जाऊ सकी यगी यगी
1: कैया गाती नडी उताळा मर्जी ना जाऊ सकी
0: ससे कैया गाती नडी उताळा मर्जी ना जाऊ सकी यगी
1: ससे कैया गाती नडी उताळा मर्जी ना जाऊ सकी
0: ಸೀರೆ ಉಡಸಿನಾರಿ ಕರ್ಕೊಂಡು ಬರುವಾಗ ಹಿದ್ದಾಳು ಸಣ್ಣಾಕಿಯ ಮೈನರ ತಾರಾಳ ದೊಡ್ಡಾಕಿ ಅತ್ತಿ ಸೊಸಿಗೆ ಕದನ ಊಟಿ ಸೊಸಿ ನಡೆಸಾಳು ಜರ್ಬಾಕಿ
1: ಅತ್ತಿ ಸೊಸಿಗೆ ಕದನ ಊಟಿ ಸೊಸಿ ನಡೆಸಾಳು ಜರ್ಬಾಕಿ
0: ಗಂಡನ ಮುಂದ ತಿರಾದಿ ಎಳತಾಳ ತಗದಾಳು ಹಂಚಿಕಿಯ ಜರ ನಿಮ್ಮ ಎಲ್ಲಾರ ತಿಳುವಳಕಿ ಅತ್ತಿ ಕೈಯಾಗಿರ ತಾನ ಕೊಟ್ಟಾರ ಮುಂದ ಕೊಟ್ಟಡ್ರಿ ಬೋಕಿ
1: ಕೊಡ್ತಾರ ಮುಂದ ಕೊಡ್ತಾಡ್ರಿ ಬೋಕಿ
0: ಅತ್ತಿ ಕೈಯಾಗಿರ ತಾನ ಕೊಟ್ಟಾರ ಮುಂದ ಕೊಡ್ತಾಡ್ರಿ ಬೋಕಿ ಅತ್ತಿ
1: ಕೈಯಾಗಿರ ತಾನ ಕೊಡ್ತಾರ ಮುಂದ ಕೊಡ್ತಾಡ್ರಿ ಬೋಕಿ
0: ಹಿಂಗಾದರ ನಾವು ಹೆಂಗ ಹಚ್ಚು ಬಾಳೋಗ ಕುಂತಾಳ ಹಾಳ ಮಾಡೋದು ಕಾಗಿ
1: ಅದರ ನಾವು ಹೆಂಗ ಹಚ್ಚು ಬಾಳೋಗ ಕುಂತಾಳ ಜಲ್ಲ ಹರಿವದು ಕಾ
0: ಅಲ್ಲಿ ದಣ್ಣೆ ತುಪ್ಪ ಮಾರಿ ಕಟ್ಟು ತಾಳ ರೀ ರೊಕ್ಕ ಇಟ್ಕೊಂತ ತನ್ನ ಹಂತ ಕಾಗಿ
1: ದಣ್ಣೆ ತುಪ್ಪ ಮಾರಿ ಕಟ್ಟು ತಾಳ ರೀ ರೊಕ್ಕ ಇಟ್ಕೊಂತ ತನ್ನ ಅಂತ ಕಾಂತಿ
0: ಮಾತ ಕೇಳಿ ಹಣದ ತಾಯಿ ನಾ ಬ್ಯಾರೆ ಮಾಡಿ ಇಟ್ಟ ಹೆಂಡತಿ ಮಾತ ಕೇಳಿ ಹಡದ ತಾಯಿ ನಾ ಬ್ಯಾರೆ ಮಾಡಿ ಇಟ್ಟ ದಿನ ಹಚ್ಚೇರ

0: ಮನುಷ್ಯಾಳ ತಾರ ಬಾರ ಅತ್ತಿಗೆ ಮಾಡಿ ಹಿಟ್ಟಳು ಜೇರ ಪಾಟಿಗೆ ತಿವಾದ ಒಣ ರೊಟ್ಟಿ ಕೊಡಗ ಕಣ ತುಂಬಾ ತಂದಳು ನೀರಾಗಿ
1: ಒಣ ರೊಟ್ಟಿ ಕೊಡಗ ಕಣ ತುಂಬಾ ತಂದಳು ನೀರಾಗಿ
0: ಇವಾದ ಒಣ ರೊಟ್ಟಿ ಕೊಡಗ ಕಣ ತುಂಬಾ ತಂದಳು ನೀರಾಗಿ
1: ಒಣ ರೊಟ್ಟಿ ಕೊಡಗ ಕಣ ತುಂಬಾ ತಂದಳು ನೀರಾಗಿ
0: ಆಮುದಕ್ಕಿಯ ಬಲ್ಲೆ ಮಜ್ಜಿಗೆ ಉಣ್ಣೋದ ಹಿತ್ತ ಬಾಳ ಪೈಟ ಸೊಸಿ ಮನಿಗೆ ಹೋಗಲ್ಲ ಚಿಗೆಟ್ಟ ಬಾಳ ದಿವಸ ಹತ್ತು ಬಾಯಿ ತರಿಯತ್ತೀನಿ ಮಜ್ಜಿಗೆ
1: ಮಜ್ಜಿಗೆ ಕೊಡವ ಈ ಸಾಲಿ
0: ಸೊಸಿ ಹೇಳೋ ತಳ ಕೇಳ ಹತ್ತವ ಮಾಡಬೇಡ ಬಬ್ಬಾಟ
1: ಉಳಿಯಬೇಕು
0: ಸಿರಿಯ ಮಜ್ಜಿಗೆ ಕೊಡದ ಇಲ್ಲ ಸುಮ್ಮನೆ ಹೋಗ ಹೊರಟಾಗಿ
1: ಉಳಿಯಲಿದ್ರ ಮಜ್ಜಿಗೆ ಕೊಡೋದಿಲ್ಲ ಸುಮ್ಮನೆ ಹೋಗ ಹೊರಟಾಗಿ
0: ಆ ಬೋಳೆಯ ಮುದಕಿಯ ಮಜ್ಜಿಗೆ ಹಾಸ್ಯಕ ಬಿದ್ದುವ ಆ ಬೋಳೆಯ ಮುದಕಿಯ ಮಜ್ಜಿಗೆ ಹಾಸ್ಯಕ ಬಿದ್ದುವ ಇಟ್ಟಾಳ ಹುಟ್ಟ ಸಿರಿ ಕಳದು ಹಾಗೆ
1: ಇಟ್ಟಾಳ ಹುಟ್ಟ ಸಿರಿ ಕಳದು
0: ಇಟ್ಟಾಳ ಹುಟ್ಟ ಸಿರಿ ಕಳದು ಹಾಗೆ
1: ಇಟ್ಟಾಳ ಹುಟ್ಟ ಸಿರಿ ಕಳದು ಹಾಗೆ
0: ಸೊಸೆ ಕುಣಸಿ ಕುಣಸಿ ಮಜ್ಜಿ

0: ಕುಣ ಸೋಲು ಕರ ಹಾಕಿ ಈಕಿ ತಾಯಿನ ಹಿಂಗ ಕುಣಿಸಿದರ ಮುಯ್ಯ ಮುಟ್ಟತೈತಿ ಅಗಿ ಈಕಿ ತಾಯಿನ ಹಿಂಗ ಕುಣಿಸಿದರ ಕಡ ತೀರತೈತಿ ಅಗಿ
1: ಈಕಿ ತಾಯಿನ ಹಿಂಗ ಕುಣಿಸಿದರ ಮುಯ್ಯ ಮುಟ್ಟತೈತಿ
0: ಊರಿಗೆ ಹಳಿಯ ಓದನು ಮಾಡಲಿಲ್ಲ ಸುಸ್ತಿಯ ಮನಸ್ಸಿನಾಗ ಸಿಟ್ಟೊಂದ ಜಾರೈತಿ ಅತ್ತಿ ಮುಂದ ಹೇಳುತ್ತಾನ ಉಳಿದಿಲ್ಲ
1: ಹೇಳ್ತಿ
0: ಹತ್ತ ಹೇಳುತ್ತಾನ ಉಳಿಗಿಲ್ಲ ನನ್ನ ಹೆಣತಿ ಅಗಿ
1: ಅತ್ತಿ ಮುಂದ ಹತ್ತ ಹೇಳುತ್ತಾನ ಉಳಿದಿಲ್ಲ ನನ್ನ ಹೆಣತಿ
0: ಬಹಳ ದಿವಸ ಆತು ತೋರಿಸಿದ ನಾನು ದಣವು ಹೈತು ಜಡತಿಯ ಆತ್ಮದೊಂದು ಜವ್ವ.
2: ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಣ್ಣ ಚೋಡಿಕೆ ಮತ್ತು ಸಂಘಟಿಗರಿಂದ ಗೀಗಿ ಪದಗಳನ್ನು ಕೇಳ್ತಾ ಇದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7:35 ಕನ್ನಡದಲ್ಲಿ ವಾರ್ತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ.

ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕಾರ. 2047 ವೇಳೆಗೆ $30 trillion ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ವಾರ್ತೆಗಳ ವಿವರ. ಲೋಕಸಭೆಯಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಿದೆ. ಈ ಮಸೂದೆಯು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ವಿದೇಶಿ ದೇಣಿಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವ ಹಿನ್ನೆಲೆಯಲ್ಲಿ ಈ ಮಸೂದೆಯು ಉದ್ದೇಶಿತವಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಮಸೂದೆ ಮಂಡಿಸಿ ಎರಡೂ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಉಲ್ಲೇಖಿಸಿದರು. ಜಂಟಿ ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಸಭಾಪತಿ ನಾಮನಿರ್ದೇಶಿತ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಸಮಿತಿಯು ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸುತ್ತದೆ ಎಂದು ಸಚಿವ ನಿತ್ಯಾನಂದ ರೈ ತಿಳಿಸಿದರು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಮಸೂದೆಗೆ ಅನುಮೋದನೆ ನೀಡಿದ್ದು ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೆಹೋಲ್ ಮಸೂದೆ ಮಂಡಿಸಿದರು. ಇದು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯು ಕೈಗಾರಿಕಾ ಸರಕುಗಳಲ್ಲಿ ನಿಗಮವು ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಹಕಾರ ಸಂಘ ಅಥವಾ ಘಟಕಕ್ಕೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನಗಳನ್ನು ಸಹ ಒದಗಿಸಬಹುದು. ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೆಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣವನ್ನು ಬಲಪಡಿಸಲಾಗುತ್ತದೆ. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡಲು ಎನ್ಸಿಡಿಎಸ್ಸಿಯನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು.

0: 2013 ಮತ್ತು 14ರಲ್ಲಿ ಸುಮಾರು 49% ಹೋಲಿಸಿದರೆ ಪ್ರಸ್ತುತ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡುವ ಪ್ರಮಾಣ 89% ಏರಿಕೆಯಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಲೋಕಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಖರೀದಿಸುವ ಡಿಜಿಟಲ್ ವಿಧಾನವನ್ನು ವಿಸ್ತರಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ರೈಲ್ವೆ ಒನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಎಂದು ಹೇಳಿದರು. ಈ ಅಪ್ಲಿಕೇಶನ್ ಪ್ರಯಾಣಿಕರಿಗೆ ಮೊಬೈಲ್ ಫೋನ್ನಲ್ಲಿ ಕಾಯ್ದಿರಿಸಿದ ಮತ್ತು ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಅನುವು ಮಾಡಿಕೊಡುತ್ತದೆ. ರೈಲು ರದ್ದತಿಯ ಸಂದರ್ಭಗಳಲ್ಲಿ ಆನ್ಲೈನ್ ಇ ಟಿಕೆಟಿಂಗ್ ವ್ಯವಸ್ಥೆಯು ರೈಲು ಹೊರಡುವ ನಿಗದಿತ ಸಮಯದ ನಂತರ ಸ್ವಯಂಚಾಲಿತವಾಗಿ ಮರುಪಾವತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ. ನಂತರ ಮರುಪಾವತಿಯನ್ನು ನೇರವಾಗಿ ಪ್ರಯಾಣಿಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದರು. ಸರ್ಕಾರ ತನ್ನ ಕಾರ್ಯಕ್ರಮಗಳು ಮತ್ತು ನೀತಿಗಳಿಗೆ ಸಂಬಂಧಿಸಿದ ನಕಲಿ ಸುದ್ದಿಗಳ ಪತ್ತೆಗಾಗಿ ಕೇಂದ್ರ ವಾರ್ತಾ ಶಾಖೆಯ ಸತ್ಯ ಶೋಧನಾ ಘಟಕವನ್ನು ಸ್ಥಾಪಿಸಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಲಿಖಿತ ಉತ್ತರ ನೀಡಿದ ಸಚಿವರು, ಸರ್ಕಾರಿ ಸಚಿವಾಲಯಗಳು, ಇಲಾಖೆಗಳು, ಸಾರ್ವಜನಿಕ ಉದ್ದಿಮೆಗಳು ಮತ್ತು ಇತರ ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸತ್ಯ ಶೋಧನಾ ಘಟಕವು ರಚನಾತ್ಮಕ ಸತ್ಯ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುತ್ತದೆ. ಅಲ್ಲದೆ ಇದು ವಿವಿಧ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಪ್ರಸಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು. ದೂರದರ್ಶನ ಮತ್ತು ಆಕಾಶವಾಣಿ ತಮ್ಮ ಸುದ್ದಿ ಬುಲೆಟಿನ್ಗಳು, ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಪರಿಶೀಲಿಸಿದ ಮಾಹಿತಿಯನ್ನು ಮತ್ತಷ್ಟು ಪ್ರಸಾರ ಮಾಡುತ್ತವೆ. ಡಿಡಿ ನ್ಯೂಸ್, ಸತ್ಯ ಪರಿಶೀಲನೆ, ಬಹು ವಿಶ್ವಾಸಾರ್ಹ ಮೂಲಗಳ ಮೂಲಕ ಪ್ರಸಾರಕ್ಕೆ ಮೊದಲು ಸಂಪಾದಕೀಯ ಪರಿಶೀಲನೆಯನ್ನು ಒಳಗೊಂಡ ಬಹು ಪದರದ ಸಂಪಾದಕೀಯ ಕಾರ್ಯವಿಧಾನವನ್ನು ಅನುಸರಿಸುತ್ತದೆ ಎಂದು ಹೇಳಿದರು. ಅಲಹಾಬಾದ್ ಹೈಕೋರ್ಟ್ ಮಾಜಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ದದ ಆರೋಪಗಳ ಕುರಿತು ತನಿಖೆ ನಡೆಸಿದ ಸಮಿತಿಯ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಮಂಡಿಸಲಾಯಿತು. ನವದೆಹಲಿಯ ಅವರ ಅಧಿಕೃತ ನಿವಾಸದಲ್ಲಿ ಸುಟ್ಟ ರೂಪದಲ್ಲಿ ನಗದು ರೂಪಾಯಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಆಗಸ್ಟ್ 12ರಂದು ತನಿಖಾ ಸಮಿತಿ ರಚಿಸಲಾಗಿತ್ತು. ಸಮಿತಿಯು ಈ ವರ್ಷದ ಮೇ ತಿಂಗಳಲ್ಲಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಲ್ಲಿಸಿತ್ತು. ಆತ್ಮನಿರ್ಭರ ಭಾರತಡೆಗೆ ದೇಶದ ಪ್ರಗತಿಗೆ ಉತ್ತೇಜನ ನೀಡಲು ಬಾಹ್ಯಾಕಾಶ ತಂತ್ರಜ್ಞಾನ, ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರದರ್ಶಿಸುವುದು ಭಾರತೀಯ ವ್ಯಾಪಾರ ಮಹೋತ್ಸವದ ದೃಷ್ಟಿಕೋನವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವ್ಯಾಪಾರ ಮಹೋತ್ಸವ 2026ರ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಸಚಿವರು, ಸ್ವಾವಲಂಬನೆ ಮತ್ತು ರಾಷ್ಟೀಯ ಅಭಿವೃದ್ಧಿ ಪರಸ್ಪರ ಪೂರಕವಾಗಿವೆ. ಭಾರತದ $4 ಟ್ರಿಲಿಯನ್ ಆರ್ಥಿಕತೆಯು 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗಿ ವಿಸ್ತರಿಸುವ ಹಾದಿಯಲ್ಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಲ್ಲಿ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು $60 ಟ್ರಿಲಿಯನ್ ಒಟ್ಟು ಜಿಡಿಪಿಯೊಂದಿಗೆ 38 ಅಭಿವೃದ್ಧಿ ಹೊಂದಿದ ರಾಷ್ಟಗಳನ್ನು ಒಳಗೊಂಡಿವೆ ಎಂದು ಸಚಿವ ಗೋಯಲ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್, ತಂತ್ರಜ್ಞಾನ ಮತ್ತು ವ್ಯಾಪಾರವು ಭಾರತದ ಬೆಳವಣಿಗೆಯ ಅವಳಿ ಇಂಜಿನ್ಗಳಾಗಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಐರೋಪ್ಯ ಒಕ್ಕೂಟ ಸೇರಿದಂತೆ 27 ಅಭಿವೃದ್ಧಿ ಹೊಂದಿದ ರಾಷ್ಟಗಳೊಂದಿಗೆ ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದಗಳು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿವೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾರ್ವಜನಿಕ ಬಂಡವಾಳವು ಖಾಸಗಿ ಹೂಡಿಕೆಗೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸುವ ಬದಲು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ರಿಕ್ಸ್ ಆರ್ಥಿಕತೆಗಳು ಜಾಗತಿಕ ಆರ್ಥಿಕತೆಯ ಪ್ರಮುಖ ಬೆಳವಣಿಗೆಯ ಇಂಜಿನ್ಗಳನ್ನು ಪ್ರತಿನಿಧಿಸುತ್ತವೆಯಾದರೂ ಖಾಸಗಿ ಬಂಡವಾಳ ಸಜ್ಜುಗೊಳಿಸುವಲ್ಲಿ ಅವು ಸಾಮಾನ್ಯ ರಚನಾತ್ಮಕ ನಿರ್ಬಂಧಗಳನ್ನು ಎದುರಿಸುತ್ತಿವೆ ಎಂದರು. ಕೇಂದ್ರ ಸರ್ಕಾರ ನಿರಂತರ ಸಾರ್ವಜನಿಕ ಬಂಡವಾಳ ವೆಚ್ಚ ಮತ್ತು ರಚನಾತ್ಮಕ ಸುಧಾರಣೆಗಳ ಮೂಲಕ ದೇಶದ ಮೂಲಸೌಕರ್ಯವನ್ನು ಬಲಪಡಿಸಿವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಬ್ರಿಕ್ಸ್ ಸಾಗರ ಮತ್ತು ಧ್ರುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾರ್ಯಪಡೆಯ 8ನೇ ಸಭೆ ಇಂದು ದಕ್ಷಿಣ ಗೋವಾದಲ್ಲಿ ಆರಂಭಗೊಂಡಿದೆ. 3 ದಿನಗಳ ಸಭೆಯಲ್ಲಿ ಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಪ್ರದೇಶಗಳ ಸಂಶೋಧನೆ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಚರ್ಚಿಸಲಿವೆ. ಸಭೆಯಲ್ಲಿ ಸಾಗರ ವಿಜ್ಞಾನ ಕ್ಷೇತ್ರದಲ್ಲಿ ಬಹುಪಕ್ಷೀಯ ಸಹಕಾರ ಬಲಪಡಿಸುವುದು, ಜಂಟಿ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ಹಾಗೂ 5 ವರ್ಷಗಳ ಅನುಷ್ಠಾನ ಯೋಜನೆ ರೂಪಿಸುವ ಕುರಿತು ಪ್ರಮುಖವಾಗಿ ಚರ್ಚೆ ನಡೆಯಲಿದೆ.

0: ಹಾಗೂ ದೀರ್ಘಕಾಲೀನ ಸಂರಕ್ಷಣೆಯನ್ನು ಬಲಪಡಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಭಾರತೀಯ ಸರಕು ಮಾರುಕಟ್ಟೆಯು ದೇಶೀಯ ಮಾರುಕಟ್ಟೆಯ ವಾಸ್ತವಾಂಶಗಳಿಗೆ ಅನುಗುಣವಾಗಿ ಸ್ವಂತ ಮಾನದಂಡಗಳನ್ನು ರೂಪಿಸಬೇಕು ಎಂದು ಸೆಬಿ ಅಧ್ಯಕ್ಷ ತುಹೀನ್ ಕಾಂತ ಪಾಂಡೆ ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಸರಕು ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರಕು ಮಾರುಕಟ್ಟೆಯಲ್ಲಿ ಭಾಗವಹಿಸುವಿಕೆಯನ್ನು ವಿಸ್ತರಿಸುವುದು, ಭೌತಿಕ ಮಾರುಕಟ್ಟೆಯೊಂದಿಗಿನ ಸಂಪರ್ಕ ಬಲಪಡಿಸುವುದು ಹಾಗೂ ಮಾರುಕಟ್ಟೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದರು. ಟೇಬಲ್ ಟೆನಿಸ್ ಫೆಡರೇಷನ್ ಆಫ್ ಇಂಡಿಯಾ ಟಿಟಿಎಫ್ಐಗೆ ನೀಡಿದ್ದ ಮಾನ್ಯತೆಯನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಇಂದು ಅಮಾನತುಗೊಳಿಸಿದೆ. ಆಡಳಿತಾತ್ಮಕ ಲೋಪಗಳು ಮತ್ತು ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸುವಲ್ಲಿ ವಿಫಲವಾಗಿರುವುದನ್ನು ಸಚಿವಾಲಯ ಪ್ರಮುಖ ಕಾರಣಗಳಾಗಿ ಉಲ್ಲೇಖಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಯದ ಸೂಚ್ಯಂಕ ಸೆನ್ಸೆಕ್ಸ್ 188 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 77,966 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 36 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 24,436 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.33 ರೂಪಾಯಿಯಷ್ಟಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೆಚ್ಚಿನ ಪರಿಶೀಲನೆಗಾಗಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಲೋಕಸಭೆ ಶಿಫಾರಸು. ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆ ಹಾದಿಯಲ್ಲಿ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜೈಪುರದಲ್ಲಿ 2 ದಿನಗಳ ಬ್ರಿಕ್ಸ್ ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ಗಳ ಗವರ್ನರ್ಗಳ ಸಭೆಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಎಲ್ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುಲೋಚನೆಯವರ ಧ್ವನಿಯಲ್ಲಿ ಭಕ್ತ ಜ್ಞಾನದೇವ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಬನ್ನಿ ಮುಂದಿನ ಗೀತೆ ಕೇಳೋಣ. ವಿಜಯಭಾಸ್ಕರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಜಿ ಉದಯಶಂಕರ್ ಇವರ ಗೀತ ರಚನೆಯಲ್ಲಿ ಬೆಸುಗೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಎಸ್ ನಾರಾಯಣ್ ಇವರ ಸಾಹಿತ್ಯ, ಸೋನು ನಿಗಮ್ ಇವರ ಕಂಠದಲ್ಲಿ ಚೆಲುವಿನ ಚಿಲಿಪಿಲಿ ಚಿತ್ರದ ಗೀತೆಯನ್ನು ಕೇಳಿದಿರಲ್ಲ. ಬನ್ನಿ ಮುಂದಿನ ಗೀತೆ ಕೇಳೋಣ. ಸತ್ಯಂ ಇವರ ಸಂಗೀತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇವರ ಹಾಡಿರುವಂತಹ ಧರ್ಮ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್.

ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆಯನ್ನು ರಾಜೇಶ್ ಹಾಗೂ ಚಿತ್ರ ಇವರ ಸ್ವರಗಳಲ್ಲಿ ಕೇಳಿದಿರಿ. ಕೆ ಕಲ್ಯಾಣ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ರಾಜೇಶ್ ರಾಮನಾಥನ್. ಕೇಳುಗರೆ, ಈಗ ಸಮಯ 8:19:35 ಈ ಸಮಯದಲ್ಲಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ 102.1 ಕಂಪನಾಂಕವನ್ನು ಟ್ಯೂನ್ ಮಾಡಿ ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳನ್ನು. ಬನ್ನಿ ಮುಂದಿನ ಗೀತೆ ಕೇಳೋಣ. ಹಂಸಲೇಖ ಇವರ ಸಾಹಿತ್ಯ ಸಂಗೀತದಲ್ಲಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಇವರು ಹಾಡಿರುವಂತಹ ಬೇವು ಬೆಲ್ಲ ಚಿತ್ರದ ಗೀತೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಾವರ್ಗೇರ ಗ್ರಾಮದ ಭರ್ಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾಟದ ಪದಗಳನ್ನು ಕೇಳೋಣ.

ಇಲ್ಲಿಗೆ ಬಂದ ಬಗೆಯೇ ನೀ ಅಳುವ ನಿನ್ನ ಇಲ್ಲಿಗೆ ಬಂದ ಬಗೆಯೇ ನೀ ಅಳುವ ನಿನ್ನ

ಬಾರಿ ಕೈದಾನೇನ ಅಣ್ಣ ಎದಿ ಒಡೆದು ಹೂವಾರಿ ಕೈದಾನೇನ ಮನಿ ಬಿಟ್ಟ ಮುಂದಕ್ಕೆ ಬಂದೇ ನನ್ನ ಬಿಟ್ಟ ಹೋದಂತನ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ ತುಂಬ ಕ್ಷಣದೊಳಗೆ ಕಂಡೀರೇನ್ರಿ ಕಾಂತ ನನ್ನ

ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರಮಪ್ಪ ಮತ್ತು ಸಂಗಡಿಗರಿಂದ ಡಪ್ಪಿನಾರ್ಥದ ಪದಗಳನ್ನು ಕೇಳಿದ್ದೀರಿ. ಹಾಗೆಯೇ ಕೆ ಯುವರಾಜ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನು ಕೇಳಿದ್ದೀರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 8:45 ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಭಾರತವು ನೇರವಾಗಿ ಎಲೆಕ್ಟ್ರಿಕ್ ವಾಹನಗಳತ್ತ ಬದಲಾಗುತ್ತಿದೆ. ಈ ಸಂಚಾರವು ಈಗ ಆರ್ಥಿಕ ಬೆಳವಣಿಗೆ, ಇಂಧನ ಭದ್ರತೆ ಮತ್ತು ಸ್ವಚ್ಛ ಭವಿಷ್ಯದ ಪ್ರಮುಖ ಚಾಲಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. 2016 ಇವಿ ಮಾರಾಟವು ಸರಿಸುಮಾರು 46 ಪಟ್ಟು ಹೆಚ್ಚಾಗಿದೆ. ಇದು ಗ್ರಾಹಕರ ಬಲವಾದ ಬದಲಾವಣೆಯನ್ನ ತೋರಿಸುತ್ತದೆ. ರಫ್ತು ಪ್ರಮಾಣವು 2020 1.2 ಮಿಲಿಯನ್ ಅಮೆರಿಕನ್ ಡಾಲರ್ನಿಂದ 2024 84 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಗಣನೀಯವಾಗಿ ಏರಿಕೆಯಾಗಿದೆ. ಇದು ಭಾರತವನ್ನು ಉದಯಿಸುತ್ತಿರುವ ಇವಿ ಕೇಂದ್ರವನ್ನಾಗಿ ರೂಪಿಸುತ್ತಿದೆ. ರಾಷ್ಟೀಯ ಉತ್ಪಾದನಾ ಮಿಷನ್ ಆಟೋಮೊಬೈಲ್ ಮತ್ತು ಆಟೋ ಘಟಕಗಳ ಉದ್ಯಮಕ್ಕಾಗಿ ಪಿಎಲ್ಐ ಯೋಜನೆ ಮತ್ತು ಪಿಎಂ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಷನ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ನಂತಹ ಸರ್ಕಾರಿ ಯೋಜನೆಗಳು ಹೆಚ್ಚು ಸ್ವಾವಲಂಬಿ ಈ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿವೆ. ಕಿಕ್ಕಿರಿದು ತುಂಬಿರುವ ನಗರಗಳಲ್ಲಿ ದೈನಂದಿನ ಪ್ರಯಾಣ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಕೊನೆಯ ಮೈಲಿ ಸಂಪರ್ಕವು ಭಾರತದಾದ್ಯಂತ ಮೂಲಭೂತವಾಗಿ ಮರುಕಲ್ಪನೆಗೊಳ್ಳುತ್ತಿದೆ. ಈ ಪರಿವರ್ತನೆಯ ಕೇಂದ್ರ ಬಿಂದು ಎಲೆಕ್ಟ್ರಿಕ್ ಮೊಬಿಲಿಟಿ ಆಗಿದೆ. ಈ ತಾಂತ್ರಿಕ ಬದಲಾವಣೆಯು ದೇಶದ ಹವಾಮಾನ ಕಾರ್ಯತಂತ್ರ ಮತ್ತು ಸುಸ್ಥಿರ ಸಾರಿಗೆ ದೃಷ್ಟಿಕೋನಕ್ಕೆ ಕೇಂದ್ರವಾಗುತ್ತಿದೆ. ಸರ್ಕಾರದ ಪ್ರೋತ್ಸಾಹಕಗಳು, ಹೆಚ್ಚುತ್ತಿರುವ ಪರಿಸರ ಜಾಗೃತಿ, ತ್ವರಿತ ತಾಂತ್ರಿಕ ಪ್ರಗತಿಯಿಂದ ಪ್ರೇರೇಪಿಸಲ್ಪಟ್ಟ ಇವಿಗಳು ವಾಹನ ಉದ್ಯಮದ ಭವಿಷ್ಯವನ್ನು ರೂಪಿಸುವ ರಾಷ್ಟೀಯ ಆದ್ಯತೆಯಾಗಿ ಮಾರ್ಪಟ್ಟಿವೆ. ಭಾರತದ ಮೊಬಿಲಿಟಿ ಪರಿವರ್ತನೆಯು ಕೇವಲ ಪರಿಸರಕ್ಕೆ ಸಂಬಂಧಿಸಿದ ಅಗತ್ಯತೆಯಷ್ಟೇ ಅಲ್ಲ, ಅದೊಂದು ಆರ್ಥಿಕ ಅವಕಾಶವೂ ಹೌದು. ಇದು ತನ್ನ ಅತ್ಯಂತ ದೊಡ್ಡ ಮತ್ತು ಪ್ರಭಾವಶಾಲಿ ಉದ್ಯಮಗಳಲ್ಲಿ ಒಂದನ್ನು ಮರುರೂಪಿಸುತ್ತಿದೆ. ಈ ಬದಲಾವಣೆಯು ಇಂಧನ ಭದ್ರತೆಯನ್ನು ಬಲಪಡಿಸಲು ಒಂದು ಕಾರ್ಯತಂತ್ರದ ಸಾಧನವಾಗಿ ಹೊರಹೊಮ್ಮುತ್ತಿದೆ. ಜೊತೆಗೆ ಇದು ಪಳೆಯುಳಿಕೆ ಇಂಧನ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಆರ್ಥಿಕತೆಗೆ ಸಮರ್ಥವಾದ ಕಡಿಮೆ ಇಂಗಾಲದ ಬೆಳವಣಿಗೆಯ ಹಾದಿಯನ್ನು ನಡೆಸಿಕೊಡುತ್ತಿದೆ. ಇವಿ ಎನ್ನುವುದು ಬ್ಯಾಟರಿಯಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸುವ ಎಲೆಕ್ಟ್ರಿಕ್ ಮೋಟಾರ್ನಿಂದ ಚಲಿಸುವ ವಾಹನವಾಗಿದೆ. ಇದನ್ನು ಬಾಹ್ಯ ವಿದ್ಯುತ್ ಮೂಲದಿಂದ ರೀಚಾರ್ಜ್ ಮಾಡಬಹುದು. ಇವಿಗಳಲ್ಲಿ 4 ವಿಧಗಳಿವೆ. ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಆಗಿರುವ ಬ್ಯಾಟರಿ ಇವಿಗಳು ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಅನ್ನು ಸಂಯೋಜಿಸಿ ವಾಹನಕ್ಕೆ ಶಕ್ತಿ ತುಂಬುವ ಹೈಬ್ರಿಡ್ ಇವಿಗಳು ಮತ್ತು ಪ್ಲಗ್ಇನ್ ಹೆಚ್ಇವಿಗಳು. ಪಿಹೆಚ್ಇವಿಗಳು ವಿಸ್ತೃತವಾದ ಎಲೆಕ್ಟ್ರಿಕ್ ಮಾತ್ರ ಕಾರ್ಯಾಚರಣೆಗಾಗಿ ಬಾಹ್ಯವಾಗಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಪ್ಯಾಕ್ಗಳನ್ನು ಹೆಚ್ಚುವರಿಯಾಗಿ ಹೊಂದಿರುತ್ತವೆ ಮತ್ತು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ಫ್ಯೂಲ್ ಸೆಲ್ ಇವಿಗಳು. ಎಲೆಕ್ಟ್ರಿಕ್ ಮೊಬಿಲಿಟಿಯತ್ತ ಭಾರತದ ಪ್ರಯಾಣವು 2015 ಪ್ರಾರಂಭವಾಯಿತು. ಇದು ರಾಷ್ಟೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್ ಪ್ಲಾನ್ ಮತ್ತು ಇವಿಗಳ ಬಳಕೆಯನ್ನು ಉತ್ತೇಜಿಸಲು ಫೇಮ್ ಯೋಜನೆಯ ಬಿಡುಗಡೆಯೊಂದಿಗೆ ಗುರುತಿಸಲ್ಪಟ್ಟಿತ್ತು. ಈ ಹೆಜ್ಜೆಯು ಸ್ಪಷ್ಟ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದ ಕೂಡಿದೆ. ಪೆಟ್ರೋಲಿಯಂ ಇಂಧನಗಳ ಮೇಲಿನ ಹೆಚ್ಚುತ್ತಿರುವ ಆಮದು ಬಿಲ್ಲನ್ನು ಕಡಿಮೆ ಮಾಡುವುದು ಮತ್ತು ಹದಗೆಡುತ್ತಿರುವ ನಗರ ವಾಯು ಮಾಲಿನ್ಯವನ್ನು ಎದುರಿಸುವುದು ಇವುಗಳಲ್ಲಿ ಸೇರಿವೆ. ಇದು ಭಾರತದ ಒಟ್ಟು ಹೊರಸೂಸುವಿಕೆಯ 9% ಹೊಂದಿರುವ ಸಾರಿಗೆ ವಲಯದಿಂದ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ತಗ್ಗಿಸುವ ಗುರಿಯನ್ನು ಹೊಂದಿದೆ. ಎನ್ಇಎಂಎಂಪಿ 2020 ಭಾರತದಲ್ಲಿ ಇವಿಗಳ ಬಳಕೆಯನ್ನು ಮತ್ತು ದೇಶೀಯ ಉತ್ಪಾದನೆಯನ್ನು ವೇಗಗೊಳಿಸಲು ಒಂದು ಕಾರ್ಯತಂತ್ರದ ನಕ್ಷೆಯನ್ನು ರೂಪಿಸುತ್ತದೆ. ಇದು ಇಂಧನ ಭದ್ರತೆಯನ್ನು ಬಲಪಡಿಸುವುದು ಮತ್ತು ಸ್ವಚ್ಛ ಸುಸ್ಥಿರ ಮೊಬಿಲಿಟಿಯನ್ನು ಉತ್ತೇಜಿಸುವ 2 ಗುರಿಯನ್ನು ಹೊಂದಿದೆ. ಎನ್

ಇಎಂಎಂಪಿ 2020 ಚೌಕಟ್ಟಿನಲ್ಲಿ ಇವಿ ಬಳಕೆಯನ್ನು ಉತ್ತೇಜಿಸಲು 2015 ಫೇಮ್ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಖರೀದಿದಾರರಿಗೆ ಪ್ರೋತ್ಸಾಹಕಗಳನ್ನು ನೀಡಿತು, ಚಾರ್ಜಿಂಗ್ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮತ್ತು ಉತ್ಪಾದನೆಗೆ ಬೆಂಬಲ ನೀಡಿತು. ಮೊದಲನೇ ಹಂತವು ಮಾರ್ಚ್ 2019 ಮುಂದುವರಿಯಿತು. ನಂತರ 5 ವರ್ಷಗಳ ಕಾಲ ಅಂದರೆ ಏಪ್ರಿಲ್ 2024 ಎರಡನೇ ಹಂತವನ್ನು ಜಾರಿಗೆ ಮಾಡಲಾಯಿತು. ಇವಿ ಬಳಕೆಯು ಹಲವು ಪಟ್ಟು ಹೆಚ್ಚಳವನ್ನು ಕಂಡಿದ್ದು 2015-16 ಹಣಕಾಸು ವರ್ಷದಲ್ಲಿ 0.08% 2025-26 ಹಣಕಾಸು ವರ್ಷದಲ್ಲಿ 8.26% ಏರಿದೆ. ಕೋವಿಡ್ ನಂತರದ ಅವಧಿಯಲ್ಲಿ ಅಂದರೆ 2022 ಹಣಕಾಸು ವರ್ಷದಲ್ಲಿ ಒಂದು ನಿರ್ಣಾಯಕ ತೀರ್ವು ಉಂಟಾಯಿತು. ನಿರ್ದಿಷ್ಟಪಡಿಸಿದ ನೀತಿ ಪ್ರೋತ್ಸಾಹಕಗಳು, ವರ್ಧಿತ ಸಬ್ಸಿಡಿಗಳು ಮತ್ತು ಸುಧಾರಿತ ವಾಹನ ಲಭ್ಯತೆಯ ಬೆಂಬಲದೊಂದಿಗೆ ಎಲೆಕ್ಟ್ರಿಕ್ ವಾಹನ ಸ್ವೀಕಾರವು ವೇಗವಾಗಿ ಬೆಳೆಯುವ ಹಂತವನ್ನು ಪ್ರವೇಶಿಸಿತು. ಈ ಅವಧಿಯು ಮಾರುಕಟ್ಟೆಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಗೂ ಸಾಕ್ಷಿಯಾಯಿತು. 2020-2021 ಅವಧಿಯಲ್ಲಿ ಆರಂಭಿಕ ಸ್ವೀಕಾರವು ಮುಖ್ಯವಾಗಿ ಈ ರಿಕ್ಷಾಗಳ ಪ್ರಾಬಲ್ಯವನ್ನು ಹೊಂದಿದ್ದರೆ, ಶೀಘ್ರದಲ್ಲೇ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸಿದವು. 2025 ವೇಳೆಗೆ ಅವು ಪ್ರಮುಖ ವಿಭಾಗವಾಗಿ ಹೊರಹೊಮ್ಮಿದವು. ಇದು ಅನೌಪಚಾರಿಕ ಮತ್ತು ಹಂಚಿಕೆಯ ಮೊಬಿಲಿಟಿಯಿಂದ ಮುಖ್ಯವಾಹಿನಿಯ ಖಾಸಗಿ ಮತ್ತು ವಾಣಿಜ್ಯ ಬಳಕೆಯತ್ತ ವಿಶಾಲವಾದ ಪರಿವರ್ತನೆಯನ್ನು ಸೂಚಿಸಿತು. ವಿಶ್ವದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಗ್ರಾಹಕರ ಸ್ವೀಕಾರವು ಹೆಚ್ಚುತ್ತಿದೆ. ಸುಧಾರಿತ ಚಾಲನಾ ಶ್ರೇಣಿಯ ಸ್ಪರ್ಧಾತ್ಮಕ ಬೆಲೆಯ ಹಲವು ಮಾದರಿಗಳು ಮಾರುಕಟ್ಟೆಗೆ ಪ್ರವೇಶಿಸುತ್ತಿವೆ. ಇದರೊಂದಿಗೆ ಸಾರ್ವಜನಿಕ ಚಾರ್ಜಿಂಗ್ ಮೂಲಸೌಕರ್ಯಗಳು ವೇಗವಾಗಿ ವಿಸ್ತರಿಸುತ್ತಿವೆ. ಭಾರತದಲ್ಲೂ ಸಹ ಬಲವಾದ ನೀತಿ ಬೆಂಬಲ, ಹೆಚ್ಚುತ್ತಿರುವ ಮಾರಾಟ ಮತ್ತು ನೋಂದಣಿಗಳಿಂದ ಈ ಆವೇಗವು ಪ್ರತಿಫಲಿಸುತ್ತಿದೆ. ಇದು ದೇಶೀಯ ಉತ್ಪಾದನೆ ಮತ್ತು ಚಾರ್ಜಿಂಗ್ ನೆಟ್ವರ್ಕ್ಗಳ ಬೆಳೆಯುತ್ತಿರುವಂತಹ ಪರಿಸರ ವ್ಯವಸ್ಥೆಯಿಂದ ಮತ್ತಷ್ಟು ಬಲಗೊಂಡಿದ್ದು ಇವಿಗಳ ಸ್ವೀಕಾರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗಿದೆ. 2025 ಉತ್ತರ ಪ್ರದೇಶವು ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ. 4 ಲಕ್ಷಕ್ಕೂ ಅಧಿಕ ಯೂನಿಟ್ಗಳೊಂದಿಗೆ ಇದು ರಾಷ್ಟೀಯ ಇವಿ ಮಾರಾಟದ 18% ಪ್ರತಿನಿಧಿಸಿದೆ. ಇದರ ನಂತರ ಮಹಾರಾಷ್ಟವು 2.66 ಲಕ್ಷ ಯೂನಿಟ್ಗಳೊಂದಿಗೆ ಅಂದರೆ 12% ಹಾಗೂ ಕರ್ನಾಟಕವು 2 ಲಕ್ಷ ಯೂನಿಟ್ಗಳೊಂದಿಗೆ ಒಟ್ಟು ಮಾರಾಟದ 9% ಹೊಂದಿದ್ದು ಕ್ರಮವಾಗಿ 2 ಮತ್ತು 3 ಸ್ಥಾನದಲ್ಲಿವೆ. 2020 ಭಾರತದ ಇವಿ ಒಳಹೊಕ್ಕು ಪ್ರಮಾಣವು ಜಾಗತಿಕ ಒಳಹೊಕ್ಕು ಪ್ರಮಾಣದ 1/5 ಮಾತ್ರವಿತ್ತು. ಇದು 2024 ವೇಳೆಗೆ ಜಾಗತಿಕ ಒಳಹೊಕ್ಕು ಪ್ರಮಾಣದ 2/3 ಭಾಗಕ್ಕಿಂತ ಹೆಚ್ಚಾಯಿತು. ಈ ಗಮನಾರ್ಹ ಪ್ರಗತಿಯು ಹೆಚ್ಚಾಗಿ 2025 ಮಾರಾಟವಾದ ಮೋಟಾರ್ ದ್ವಿಚಕ್ರ ವಾಹನಗಳು 12.8 ಲಕ್ಷ ಯೂನಿಟ್ಗಳು ಮತ್ತು ತ್ರಿಚಕ್ರ ವಾಹನಗಳಲ್ಲಿ 8 ಲಕ್ಷ ಯೂನಿಟ್ಗಳು ಚಾಲನೆಗೊಂಡಿವೆ. ಮೂಲಸೌಕರ್ಯಗಳ ಮುಂಭಾಗದಲ್ಲಿ ಭಾರತದ ಸಾರ್ವಜನಿಕ ಇವಿ ಚಾರ್ಜಿಂಗ್ ನೆಟ್ವರ್ಕ್ ವೇಗವಾಗಿ ವಿಸ್ತರಿಸುತ್ತಿದೆ. ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಪ್ರಕಾರ ಜುಲೈ 2026 ವೇಳೆಗೆ ಲಭ್ಯವಿರುವ 52,718 ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಲ್ಲಿ 16,561 ಸ್ಟೇಷನ್ಗಳು ವೇಗದ ಇವಿ ಚಾರ್ಜಿಂಗ್ ಸೌಲಭ್ಯಗಳನ್ನು ಹೊಂದಿವೆ. ಶುದ್ಧ ಸಾರಿಗೆಯ ಭವಿಷ್ಯದತ್ತ ಒಂದು ಪ್ರಮುಖ ಹೆಜ್ಜೆಯಾಗಿ ನೀತಿ ಆಯೋಗವು ಆಗಸ್ಟ್ 2025 ಐಇಎಂಐ ಅನ್ನು ಪ್ರಾರಂಭಿಸಿತು. ಇದು ತನ್ನ ರೀತಿಯ ಮೊದಲ ಚೌಕಟ್ಟಾಗಿದ್ದು ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಮುನ್ನಡೆಸುವಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಈ ಸೂಚ್ಯಂಕವು ಸಾರಿಗೆ ವಿದ್ಯುದೀಕರಣ, ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ಧತೆ ಮತ್ತು ಇವಿ ಸಂಶೋಧನೆ ಹಾಗೂ ನಾವೀನ್ಯತೆ ಎಂಬ 3 ಸ್ತಂಭಗಳ ಅಡಿಯಲ್ಲಿ 16 ಸೂಚಕಗಳ ಮೂಲಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುತ್ತದೆ. ಇದು ಪ್ರತಿ ಪ್ರದೇಶದ ಪರಿಸರ ವ್ಯವಸ್ಥೆಯ ಸಾಮರ್ಥ್ಯದ ಸ್ಪಷ್ಟ ಚಿತ್ರಣವನ್ನು ನೀಡುತ್ತದೆ. ಭಾರತವು ಕೇವಲ ಜೋಡಣೆ ಮಾಡುವ ಮಾರುಕಟ್ಟೆಯಿಂದ ಸಮಗ್ರ ಇವಿ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಬೆಳೆಯುತ್ತಿರುವ ಪೂರೈಕೆದಾರರ ಪರಿಸರ ವ್ಯವಸ್ಥೆಯ ಬೆಂಬಲದೊಂದಿಗೆ ದೇಶೀಯ ಉತ್ಪಾದನೆಯು ಈಗ ಬ್ಯಾಟರಿ ಪ್ಯಾಕ್ಗಳು, ಮೋಟಾರ್ಗಳು, ಡ್ರೈವ್ ಟ್ರೈನ್ಗಳು, ಪವರ್ ಎಲೆಕ್ಟ್ರಾನಿಕ್ಸ್, ವೈರಿಂಗ್ ಮತ್ತು ಚಾರ್ಜಿಂಗ್ ಉಪಕರಣಗಳನ್ನು ಒಳಗೊಂಡಿದೆ. ಟಾಟಾ ಮೋಟಾರ್ಸ್, ಮಹೀಂದ್ರಾ, ಟಿವಿಎಸ್, ಬಜಾಜ್ ಆಟೋ ಮುಂತಾದ ಪ್ರಮುಖ ಒಇಎಂಗಳು ಸಂಶೋಧನೆ ಮತ್ತು ಅಭಿವೃದ್ಧಿ, ಗಿಗಾ ಫ್ಯಾಕ್ಟರಿಗಳು ಮತ್ತು ಮೀಸಲಾದ ಇವಿ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಅದೇ ಸಮಯದಲ್ಲಿ ವೀನಾ ಫಾಸ್ಟ್, ಟೆಸ್ಲಾ ಮತ್ತು ಪ್ರಮುಖ ಕೊರಿಯನ್ ಹಾಗೂ ಜಪಾನೀಸ್ ಬ್ಯಾಟರಿ ಸಂಸ್ಥೆಗಳಂತಹ ಜಾಗತಿಕ ಕಂಪನಿಗಳು ಸಹ ಭಾರತದಲ್ಲಿ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಮುಂದಾಗಿವೆ. ಈ ವಿಸ್ತರಣೆಯು ಸ್ಥಳೀಯ ಉತ್ಪಾದನೆಯನ್ನು ಬಲಪಡಿಸುತ್ತಿದೆ, ವೆಚ್ಚದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತಿದೆ ಮತ್ತು ಜಾಗತಿಕ ಇವಿ ಪೂರೈಕೆ ಸರಪಳಿಯಲ್ಲಿ ಭಾರತವನ್ನು ಪ್ರಮುಖ ಭಾಗವನ್ನಾಗಿ ರೂಪಿಸುತ್ತಿದೆ. ಭಾರತೀಯ ಸ್ಟಾರ್ಟ್ಅಪ್ಗಳು ಇವಿಗಳ ಸಾಮರ್ಥ್ಯವನ್ನು ಮನಗಾಣುತ್ತಿವೆ. ಇವು ಚಾರ್ಜಿಂಗ್ ಮೂಲಸೌಕರ್ಯದ ಲಭ್ಯತೆಯನ್ನು ಉತ್ತೇಜಿಸುತ್ತಿವೆ, ಬ್ಯಾಟರಿ ಮಟ್ಟದ ನಾವೀನ್ಯತೆಯನ್ನು ಸುಧಾರಿಸುತ್ತಿವೆ, ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಪ್ರೋತ್ಸಾಹಿಸುತ್ತಿವೆ ಮತ್ತು ದತ್ತಾಂಶ ಆಧಾರಿತ ಪರಿಹಾರಗಳನ್ನು ಒದಗಿಸುತ್ತಿವೆ. ಪ್ರಸ್ತುತ ಭಾರತದಲ್ಲಿ ಸುಮಾರು 400 ಇವಿ ಸ್ಟಾರ್ಟ್ಅಪ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಇವು ಭಾರತದ ವಿಕಾಸಗೊಳ್ಳುತ್ತಿರುವಂತಹ ಇವಿ ಪರಿಸರ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಈ ವಲಯದಲ್ಲಿ

ರಾಜಕೀಯ ಚಟುವಟಿಕೆಯು ಬಲವಾಗಿ ಮುಂದುವರೆದಿದೆ. ಭಾರತದ ಇವಿ ಪರಿಸರ ವ್ಯವಸ್ಥೆಯು 2025 ಹಣಕಾಸು ವರ್ಷದಲ್ಲಿ 1.4 ಶತಕೋಟಿ ಯುಎಸ್ ಡಾಲರ್ಗಳಿಗಿಂತ ಅಧಿಕ ಹಣವನ್ನು ಸಂಗ್ರಹಿಸಿದೆ. ಇದು 2024ಕ್ಕಿಂತ ಸುಮಾರು 27ರಷ್ಟು ಹೆಚ್ಚಾಗಿದೆ. ಇವಿ ತಯಾರಕರು ಈ ನಿಧಿಯ ಸಿಂಹಪಾಲು ಪಡೆದುಕೊಂಡಿದ್ದು ಸುಮಾರು 1.2 ಶತಕೋಟಿ ಯುಎಸ್ ಡಾಲರ್ಗಳನ್ನು ಭದ್ರಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಇವಿ ಹೂಡಿಕೆಗಳಿಗೆ ದೆಹಲಿ ಅಗ್ರ ನಗರವಾಗಿ ಹೊರಹೊಮ್ಮಿದೆ. ಆಟೋಮೊಬೈಲ್ ಉದ್ಯಮಕ್ಕಾಗಿ ಸರ್ಕಾರದ ಬಹು ಯೋಜನೆಗಳೊಂದಿಗೆ 2015ರಿಂದಲೂ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಉತ್ತೇಜಿಸುತ್ತಿದೆ. ಗುರಿ ಆಧಾರಿತ ನೀತಿ ಹಸ್ತಕ್ಷೇಪಗಳು, ಹಣಕಾಸಿನ ಪ್ರೋತ್ಸಾಹಕಗಳು ಮತ್ತು ಮಿಷನ್ ಚಾಲಿತ ಉಪಕ್ರಮಗಳ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸಲು ಇದು ಕಾರ್ಯತಂತ್ರದ ವಿಧಾನವನ್ನು ಅಳವಡಿಸಿಕೊಂಡಿದೆ. FAME ಸುಧಾರಿತ ರಸಾಯನಶಾಸ್ತ್ರ ಕೋಶಗಳಿಗಾಗಿ PLI ಯೋಜನೆ ಮತ್ತು ಬ್ಯಾಟರಿ ಸ್ಥಳೀಕರಣದಂತಹ ಪ್ರಮುಖ ಯೋಜನೆಗಳು ಬಲವಾದ ಭವಿಷ್ಯಕ್ಕೆ ಸಿದ್ಧವಾಗಿರುವ ಮೊಬಿಲಿಟಿ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ಗುರಿಯನ್ನು ಹೊಂದಿವೆ. ಚಾರ್ಜಿಂಗ್ ಮೂಲಸೌಕರ್ಯ ವಿಸ್ತರಣೆ ಮತ್ತು ಬಲವಾದ ಹೂಡಿಕೆಯ ಬೆಂಬಲದ ಮೂಲಕ ಭಾರತದ ಇವಿ ಪರಿವರ್ತನೆಯಲ್ಲಿ ರಾಜ್ಯಗಳು ಪ್ರಮುಖ ಚಾಲಕರಾಗಿ ಹೊರಹೊಮ್ಮುತ್ತಿವೆ. ಡಿಸೆಂಬರ್ 2025ರ ವೇಳೆಗೆ 29 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವಿ ನೀತಿಗಳನ್ನು ಅಧಿಸೂಚಿಸಿವೆ ಮತ್ತು ಮತ್ತಷ್ಟು 4 ರಾಜ್ಯಗಳು ಕರಡು ಹಂತದಲ್ಲಿವೆ. ಶೇಕಡ 15.25% ಬಂಡವಾಳ ಸಬ್ಸಿಡಿಗಳು, ಆದ್ಯತೆಯ ಭೂ ಹಂಚಿಕೆ, ಮುದ್ರಾಂಕ ಶುಲ್ಕ ವಿನಾಯಿತಿಗಳು ಮತ್ತು ಶೇಕಡ 100% SGST ಮರುಪಾವತಿಯಂತಹ ಪ್ರೋತ್ಸಾಹಕಗಳು ಹೂಡಿಕೆದಾರರ ವೆಚ್ಚವನ್ನು ತಗ್ಗಿಸುತ್ತವೆ. ತಮಿಳುನಾಡು, ಮಹಾರಾಷ್ಟ, ಕರ್ನಾಟಕ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಂತಹ ಮುಂಚೂಣಿ ರಾಜ್ಯಗಳು ಪ್ರಮುಖ ಇವಿ ಕೇಂದ್ರಗಳಾಗಿ ರೂಪುಗೊಂಡಿದ್ದು ಬಲವಾದ ಉತ್ಪಾದನಾ ಪರಿಸರ ವ್ಯವಸ್ಥೆಗೆ ಬೆನ್ನೆಲುಬಾಗಿವೆ. ದೆಹಲಿಯ ಇವಿ ನೀತಿಯು ಭಾರತದ ಅತ್ಯಂತ ಪ್ರಗತಿಪರ ಇವಿ ನೀತಿಗಳಲ್ಲಿ ಒಂದಾಗಿದೆ. ಇದು ನಗರದಲ್ಲಿ ವಾಹನಗಳಿಂದ ಉಂಟಾಗುವ ಮಾಲಿನ್ಯತೆಯನ್ನು ಕಡಿಮೆ ಮಾಡುವ ಮತ್ತು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಜೂನ್ 2026ರಲ್ಲಿ ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಳೆಯ ಮತ್ತು ಹೆಚ್ಚು ಮಾಲಿನ್ಯ ಉಂಟುಮಾಡುವಂತಹ ಟ್ರಕ್ಗಳು ಹಾಗೂ ಬಸ್ಗಳನ್ನು ಬದಲಾಯಿಸಲು ಸರ್ಕಾರವು ಸಮಗ್ರ ಯೋಜನೆಯನ್ನು ಅನುಮೋದಿಸಿತು. ಈ ಉಪಕ್ರಮವು ಗಾಳಿಯ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 9,585 ಕೋಟಿ ವೆಚ್ಚದ ಈ 2 ವರ್ಷಗಳ ಯೋಜನೆಯು ದೆಹಲಿ, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ 1.91 ಲಕ್ಷ ಟ್ರಕ್ಗಳು ಮತ್ತು 16,329 ಬಸ್ಗಳು ಸೇರಿದಂತೆ ಸುಮಾರು 2.07 ಲಕ್ಷ ವಾಣಿಜ್ಯ ವಾಹನಗಳ ಬದಲಾವಣೆಗೆ ಬೆಂಬಲ ನೀಡಿದೆ. ಎನ್ಎಂಎಂ ಇವಿಗಳನ್ನು ನಾವೀನ್ಯತೆ ಆಧಾರಿತ ಬೆಳವಣಿಗೆಯ ಪ್ರಮುಖ ಬೀಜ ಕ್ಷೇತ್ರವೆಂದು ಗುರುತಿಸುತ್ತದೆ. ಈ ಮಿಷನ್ 2035ಕ್ಕೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೊಂದಿದೆ. ಇದು ಜಿಡಿಪಿಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು ಶೇಕಡ 12.9ರಿಂದ ಶೇಕಡ 25ಕ್ಕೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಇದರ ಜೊತೆಗೆ ಎನ್ಎಂಎಂ ರಾಷ್ಟೀಯ ಉತ್ಪಾದನಾ ಮಿಷನ್ 14.3 ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಸರಕುಗಳ ರಫ್ತನ್ನು 1.2 ಟ್ರಿಲಿಯನ್ ಯುಎಸ್ ಡಾಲರ್ಗಳಿಗೆ ಹೆಚ್ಚಿಸಲು ಗುರಿಯನ್ನು ಹೊಂದಿದೆ. ಇದು ಸುಧಾರಿತ ಉತ್ಪಾದನೆಯನ್ನು ಉತ್ತೇಜಿಸುವ, ತಂತ್ರಜ್ಞಾನ ಅಭಿವೃದ್ಧಿಯನ್ನು ಬೆಂಬಲಿಸುವ ಮತ್ತು ಜಾಗತಿಕ ಮೌಲ್ಯ ಸರಪಳಿಯನ್ನು ಇವಿಯಲ್ಲಿ ಉತ್ಪಾದನೆಯನ್ನು ಸಂಯೋಜಿಸುವ ಮೂಲಕ ಭಾರತದ ಇವಿ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಗುರಿ ಆಧಾರಿತ, ಕ್ಲಸ್ಟರ್ ಆಧಾರಿತ ಹಸ್ತಕ್ಷೇಪಗಳು ಮತ್ತು ನೀತಿ ಬೆಂಬಲದ ಮೂಲಕ ದೇಶೀಯ ಇವಿ ಉತ್ಪಾದನಾ ಸಾಮರ್ಥ್ಯವನ್ನು ವೇಗಗೊಳಿಸಲು ಎನ್ಎಂಎಂ ಪ್ರಯತ್ನಿಸುತ್ತದೆ. 2024ರಲ್ಲಿ ಅಧಿಸೂಚಿಸಲ್ಪಟ್ಟ ಪಿಎಂ ಇ ಡ್ರೈವ್ ಯೋಜನೆಯು ಭಾರಿ ಕೈಗಾರಿಕೆಗಳ ಸಚಿವಾಲಯದ ಪ್ರಮುಖ ಉಪಕ್ರಮವಾಗಿದೆ. ಇದು ಗುರಿ ಆಧಾರಿತ ಬೇಡಿಕೆ ಪ್ರೋತ್ಸಾಹಕಗಳು, ದೇಶೀಯ ಉತ್ಪಾದನೆಗೆ ಬೆಂಬಲ ಮತ್ತು ಚಾರ್ಜಿಂಗ್ ಮೂಲಸೌಕರ್ಯಗಳ ವಿಸ್ತರಣೆಯ ಮೂಲಕ ಇವಿ ಅಳವಡಿಕೆಯನ್ನು ವೇಗಗೊಳಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಡಿಯಲ್ಲಿ ಹಂತ ಹಂತವಾಗಿ ಉತ್ಪಾದನಾ ಕಾರ್ಯತಂತ್ರವು ನಿರ್ದಿಷ್ಟ ಇವಿ ಘಟಕಗಳ ದೇಶೀಯ ಉತ್ಪಾದನೆಯನ್ನು ಕಡ್ಡಾಯಗೊಳಿಸುತ್ತದೆ. ಪಿಎಂ ಇ ಡ್ರೈವ್ ಯೋಜನೆಯು 28 ಲಕ್ಷಕ್ಕೂ ಹೆಚ್ಚು ಇವಿಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಇದರಲ್ಲಿ ಜನವರಿ 2026ರ ವೇಳೆಗೆ ಈಗಾಗಲೇ 22.12 ಲಕ್ಷ ವಾಹನಗಳು ಮಾರಾಟವಾಗಿವೆ. ಇದು ಗ್ರಾಹಕರಿಗೆ ಖರೀದಿಯ ವೆಚ್ಚವನ್ನು ತಗ್ಗಿಸುವ ಮುಂಗಡ ಪ್ರೋತ್ಸಾಹಕಗಳಿಂದ ಚಾಲನೆಗೊಂಡಿದೆ. ಈ ಯೋಜನೆಯು ಸಾರ್ವಜನಿಕ ಸಾರಿಗೆ ವಿದ್ಯುದೀಕರಣಕ್ಕೆ ಆದ್ಯತೆ ನೀಡುತ್ತದೆ. ದೇಶದಲ್ಲಿ 14,028 ಇ ಬಸ್ಗಳಿಗಾಗಿ 4,391 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ಬೆಂಗಳೂರು, ದೆಹಲಿ, ಮುಂಬೈ, ಹೈದರಾಬಾದ್, ಅಹಮದಾಬಾದ್, ಪುಣೆ ಮತ್ತು ಸೂರತ್ ಸೇರಿದಂತೆ 7 ಪ್ರಮುಖ ನಗರಗಳಿಗೆ 13,800 ಬಸ್ಗಳನ್ನು ಹಂಚಿಕೆ ಮಾಡಲಾಗಿದೆ. ದೇಶಾದ್ಯಂತ ಇವಿ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ಗಳಿಗಾಗಿ 2,000 ಕೋಟಿ ರೂಪಾಯಿಗಳನ್ನು ಮೀಸಲು ಇಡಲಾಗಿದೆ. ಇದಲ್ಲದೆ ಎಂಎಚ್ಐ ಅಡಿಯಲ್ಲಿ ವಾಹನ ಪರೀಕ್ಷಾ ಸಂಸ್ಥೆಗಳ ಆಧುನೀಕರಣ ಮತ್ತು ನವೀಕರಣಕ್ಕಾಗಿ 780 ಕೋಟಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯು ಸುಸ್ಥಿರ ಸಾರಿಗೆ ಪರಿಹಾರಗಳನ್ನು ಮುನ್ನಡೆಸುವ ಜೊತೆಗೆ ಪರಿಸರ ಮಾಲಿನ್ಯ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಸವಾಲುಗಳನ್ನು ಪರಿಹರಿಸಲು ಸಜ್ಜಾಗಿದೆ. ಇದು ಭಾರತದಲ್ಲಿ ಸಾರಿಗೆಯ ಸ್ವಚ್ಛ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ. ಫೆಬ್ರವರಿ 2026ರಲ್ಲಿ ಗುಜರಾತ್

0: ಅದಿನ ಭಾವನಗರದಲ್ಲಿ 50 ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲನೆ ನೀಡಲಾಯಿತು. ಮಹಾರಾಷ್ಟದ ನಾಗ್ಪುರ, ಚಂಡೀಗಢ ಮತ್ತು ಅಸ್ಸಾಂನ ಗುವಾಹಟಿ ಮುಂತಾದ ಇತರ ನಗರಗಳನ್ನು ಸಹ ಆರಂಭಿಕ ಹಂತದ ಜಾರಿಯಲ್ಲಿ ಸೇರಿಸಲಾಗಿದೆ. ಎಸ್ಪಿಎಂಇಪಿಸಿಐ ಯೋಜನೆಯು ಎಲೆಕ್ಟ್ರಿಕ್ ಕಾರುಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ. ಇದು ಕನಿಷ್ಠ 4,150 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕಂಪನಿಗಳು 3ನೇ ವರ್ಷದ ಒಳಗೆ ಕನಿಷ್ಠ ಶೇಕಡ 25% ಮತ್ತು 5ನೇ ವರ್ಷದ ಒಳಗೆ ಶೇಕಡ 50% ದೇಶೀಯ ಮೌಲ್ಯವರ್ಧನೆಯನ್ನು ಸಾಧಿಸಬೇಕು. ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸ್ವಾವಲಂಬಿ ಭಾರತದ ದೃಷ್ಟಿಕೋನದೊಂದಿಗೆ ಭಾರಿ ಕೈಗಾರಿಕೆಗಳ ಸಚಿವಾಲಯವು ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಇವಿಗಳನ್ನು ಉತ್ತೇಜಿಸುವ ಮೂಲಕ ಇದು ವಾಯುಮಾಲಿನ್ಯವನ್ನು ಕಡಿಮೆ ಮಾಡಲು, ತೈಲ ಆಮದು ಮತ್ತು ವ್ಯಾಪಾರ ಕೊರತೆಯನ್ನು ತಗ್ಗಿಸಲು ಹಾಗೂ ನಾವೀನ್ಯತೆ, ಉದ್ಯೋಗಗಳು ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಚಾಲನೆ ಮಾಡಲು ಗುರಿಯನ್ನು ಹೊಂದಿದೆ. ಪಿಎಲ್ಐ ಆಟೋ ಯೋಜನೆಯು ಇವಿಗಳು ಸೇರಿದಂತೆ ಸುಧಾರಿತ ಆಟೋಮೋಟಿವ್ ತಂತ್ರಜ್ಞಾನದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದ್ದೀರಿ. ಇಂದಿನ ವಿಷಯ ರಸ್ತೆಗಳ ಮರುಕಲ್ಪನೆ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿಸರ ವ್ಯವಸ್ಥೆಯ ಉದಯ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
2: 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ.
3: ನಮ್ಮೆಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭುವನೇಶ್ವರದಲ್ಲಿ 2026ರಲ್ಲಿ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಕರ್ನಾಟಕದ ಮಹಿಳೆಯರ ವಿಭಾಗದಲ್ಲಿ 4x100 meter ರಿಲೇ ಇದರಲ್ಲಿ ಚಿನ್ನದ ಪದಕವನ್ನ ಗಳಿಸಿದಂತಹ ಒಬ್ಬ ಮಹಿಳೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ ಪ್ರಕೃತಿ ರೂಪಾರಾವ್ ಬಿ.
4: ನಮಸ್ತೆ ಮೇಡಮ್.
3: ಹೇಳಿ ಪ್ರಕೃತಿ, ಹೇಗೆ ಇದರಲ್ಲೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು?
4: ಅಚೀವ್ಮೆಂಟ್ಸ್ ಬಂದ್ಬಿಟ್ಟು ಈಗ ರೀಸೆಂಟ್ ಆಗಿರೋದಲ್ಲ, ನಾನು ಒಂದು 10 years ಇಂದ ಈ ಫೀಲ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು. ನಮ್ಮ ಅಮ್ಮ ಬಂದ್ಬಿಟ್ಟು ಅವರು ಸ್ಪೋರ್ಟ್ಸ್ ಮ್ಯಾನ್, ಸೊ ಅವರಿಂದಾನೇ ನನಗೆ ಈ ತರ, ಸೊ ಅವರು ಸ್ಪೋರ್ಟ್ಸ್ ಫೀಲ್ಡ್ಗೆ ಹಾಕಿ ಅಲ್ಲಿ ನಂಗೆ ಸಮ್ಮರ್ ಕ್ಯಾಂಪ್ ಎಲ್ಲ ನಡೆಯುತ್ತಲ್ಲ, ಅಲ್ಲಿ ಸಮ್ಮರ್ ಕ್ಯಾಂಪ್ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಮೆಡಲ್ ಆಯ್ತು. ಸೊ ನಮ್ ಪಿ ಟೀಚರ್ ಇದಾರೆ ಸತೀಶ್ ಸರ್ ಅಂತ, ಸೊ ಅವರಿಂದ.
3: ಯಾವ ಸ್ಟ್ಯಾಂಡರ್ಡ್ ಇಂದ ಶುರು ಆಗಿದ್ದು ಇದೆಲ್ಲ?
4: 5th ಲಾಸ್ಟ್ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು.
3: ಮೊದಲನೇದಾಗಿ ಭಾಗವಹಿಸಿದ್ದು ಕಾಂಪಿಟೇಷನ್ ಅಂತ ಹೇಳಿ ಎಲ್ಲಿ?
4: ನಾನು ನಾರ್ಮಲ್ ನಮ್ ದುರ್ಗದಲ್ಲಿ ಟೂರ್ನಮೆಂಟ್ ಎಲ್ಲ ನಡೆಯುತ್ತಲ್ಲ ಅಲ್ಲಿ ಮಾಡಿದ್ದು. ಫಸ್ಟ್ ಸ್ಟೇಟ್ ನಡೆದಿದ್ದು ಬಿಜಾಪುರಲ್ಲಿ, ಆವಾಗ ನನಗೆ 14 years. ನನ್ನ ಕಾಂಪಿಟೇಟರ್ಸ್ ಎಲ್ಲಾರು ಬಂದ್ಬಿಟ್ಟು 16 years ಸೀನಿಯರ್ಸ್. ಸೊ ನಾನು ಅವಾಗ ಚಿಕ್ಕವಳು, ನನಗೆ ಆವಾಗ ಆ ಟೈಮಲ್ಲೆಲ್ಲ 14 ಎಲ್ಲ ಇರಲಿಲ್ಲ. ಈಗ ಒಂದು ಫ್ಯೂ ಇಯರ್ಸ್ ಇಂದ 14 ಬ್ಯಾಚ್ ಎಲ್ಲ ಆಗಿದೆ. ಸೊ ಅವಾಗ ನಾನು ಓಪನ್ಸ್ ಎಲ್ಲ ಮಾಡ್ತಿದ್ದೆ ಎಲ್ಲ ಸೀನಿಯರ್ಸ್ ಅಥ್ಲೆಟ್ಸ್ ಜೊತೆ. ನಾನು ಬಿಜಾಪುರಲ್ಲಿ ಮೆಡಲ್ ಮಾಡಿದ್ದು, 3rd medal ಮಾಡಿದ್ದೆ. ಅದು ನಮ್ಮ ಚಿತ್ರದುರ್ಗದಲ್ಲಿ ಹಿಸ್ಟ್ರಿ ಎಲ್ಲ ಯಾರು ಮಾಡಿರ್ಲಿಲ್ಲ. ಸೊ ಅದೇ ನನ್ನ ಫಸ್ಟ್ ಹಿಸ್ಟ್ರಿ ಕ್ರಿಯೇಟ್ ಆಗಿದ್ದು.
3: ಓಕೆ, ಅಲ್ಲೆಲ್ಲ ಹೋಗುವಾಗ ತಯಾರಿ ಹೆಂಗಿರ್ತಿತ್ತು?
4: ಅದೇ ಟ್ರೈನಿಂಗ್, ನಮ್ ಕೋಚಸ್ ಎಲ್ಲ ಪ್ರಾಕ್ಟೀಸ್ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್. ನಮ್ ಸತೀಶ್ ಸರ್, ಶಿವ್ ಸರ್, ದುರ್ಗೇಶ್ ಸರ್ ಅಂತೆಲ್ಲ ಇದ್ರು, ಅವರೇ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ನನಗೆ ಒಬ್ರು ಇಬ್ರು ಅಲ್ಲ ಮೇಡಮ್, ಕೋಚಿಂಗ್ ಬಹಳ ಜನ ಕೊಟ್ಟಿದ್ದಾರೆ.
3: ಅವರೆಲ್ಲರೂ ಕಲಿಸಿದಂತಹ ವಿದ್ಯೆಯನ್ನ ಇಟ್ಕೊಂಡು ಇವತ್ತು ಸಾಧನೆಯನ್ನ ಮಾಡಿದಿರಿ.
4: 7th ಅಷ್ಟೇ ನನ್ ದುರ್ಗದಲ್ಲಿ ಇದ್ದಿದ್ದು. 8th ಇಂದ ನಾನು ಬ್ಯಾಂಗ್ಳೂರಿಗೆ ಹೋದೆ ಹಾಸ್ಟೆಲ್. ಸ್ಟೇಟ್ ಮೆಡಲ್ ಮಾಡಿದ ತಕ್ಷಣ ನನಗೆ ಈ ತರ ಕಾಲ್ ಎಲ್ಲ ಬಂತು ಹಾಸ್ಟೆಲ್ ಅಲ್ಲೆಲ್ಲ. ಸೊ ಹಾಸ್ಟೆಲ್ ಎಲ್ಲ ಹೇಗಾಗುತ್ತೆ ಅಂದ್ರೆ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಅವಾಗ ನಾವ್ ಏನಕ್ ಬಂದಿದೀವಿ ಅದೆಲ್ಲ ಇರಲ್ಲ, ಫೆಸಿಲಿಟೀಸ್ ಇರುತ್ತೆ ಬಿಡು ಆತರ. ಅದೊಂದ್ ಮೆಚೂರಿಟಿ ಲೆವೆಲ್ ಬಂದಾಗ್ಲೇನೆ ಓಕೆ, ನಮ್ಮ ಅಪ್ಪ ಅಮ್ಮ ಇಷ್ಟು ದೂರ ಕಳ್ಸಿದಾರೆ, ಅದೇನಾದ್ರೂ ಮಾಡ್ಬೇಕು ಅಂತ. ಇಲ್ಲ ಅಂದಿದ್ರೆ ಅದ್ ಮುಂಚೆನೆ ಇದ್ದಿದ್ರೆ ಮುಂಚೆನೆ ಮೆಡಲ್ ಆಗಿರೋದು. ಅದಾದ್ಮೇಲೆ ಇವಾಗ ನಾನು ಚೆನ್ನೈಲಿ ಇರೋದು, ಚೆನ್ನೈಲಿ ಟ್ರೈನಿಂಗ್ ಮಾಡೋದು. ನಮ್ ಕೋಚ್ ಬಂದ್ಬಿಟ್ಟು ವಿಕ್ಟರ್ ಸರ್ ಅಂತ, ಅವರಿಂದಾನೆ ನಾನು ಅರ್ಧ ಮೋಟಿವೇಟ್ ಆಗಿರೋದು. ನನ್ಕಿನ್ನ ಜಾಸ್ತಿ ನಮ್ ಕೋಚಿಗೆ ಕಾನ್ಫಿಡೆಂಟ್ ಬಹಳ.
3: ಓಕೆ, ಅದೆಲ್ಲ ಆದ್ಮೇಲೆ ಹೊರಗಡೆ ನಡೆಯುವಂತಹ ಕಾಂಪಿಟೇಷನ್ಗಳು ಹೋಗಿ

0: ಹೇಗೆ, ನಾನ್ ಫಸ್ಟ್ ದಸರಾ ಮೀಟ್ ಬ್ಯಾಂಗ್ಳೂರಲ್ಲಿ ಇತ್ತು. ಅದರಲ್ಲಿ ನಾನು ಯಾವಾಗ್ಲೂ ನಮ್ಮ ಟೂರ್ನಮೆಂಟ್ ಡಿಸ್ಟಿಕ್ ಅಲ್ಲೆಲ್ಲ ನಾನೇ ಗೆಲ್ತಿದ್ದೆ. ನಾನು ಫಸ್ಟ್ ಅಂದ್ರೆ ಪ್ಲೇಸ್ ಆಗಿರ್ಲಿಲ್ಲ, ಸೋತಿರೋ ಮೀಟ್ ಅಂದ್ರೆ ಅದು ದಸರಾ ಮೀಟ್. ಫೈನಲ್ಸ್ ಅಲ್ಲಿ ಇದ್ದೆ, 8 ಮೆಂಬರ್ಸ್ ಫೈನಲ್ಸ್ ಅಲ್ಲಿ, 7 ಮೆಂಬರ್ಸ್ ಎಲ್ಲ ಸ್ವಲ್ಪ ಸೀನಿಯರ್ ಅಥ್ಲೈಟ್ಸ್. ನನಗೆ ಅದು ಸೋತಿರೋ ನನಗೆ ಅದು ಫೀಲೇ ಆಗಿರ್ಲಿಲ್ಲ. ನನಗೆ ಅವಾಗ್ಲೇ ನನಗೆ ಖುಷಿ ಆಗಿದ್ದು, ಇವ್ರ ಮುಂದೆ ಎಲ್ಲ ನಾನು ಓಡೋ ಅಷ್ಟು ಕೆಪಾಸಿಟಿ ಇದೆ ನನಗೆ, ನಂಗೆ ಅದು ನಂಗೆ ಲೂಸ್ ಆಗಿದ್ದೀನಿ ನಾನು ಅಂತ ಅನ್ಸೇ ಇರ್ಲಿಲ್ಲ ನಂಗೆ. ಸೊ ಆ ಮೀಟ್ ನಂಗೆ ತುಂಬಾ ಮೆಮೊರೇಬಲ್.
1: ಅಲ್ಲಿಂದ ಆದ್ಮೇಲೆ ನನ್ನ ಹೆಜ್ಜೆಗಳು ಹೇಗಿರ್ಬೇಕು ಅಂತ ಏನಾದ್ರೂ ಕನ್ಸ್ಕೊಂಡಿದ್ದು?
0: ಹಾ, ನಂದು ಗೋಲ್ ತುಂಬಾ ಇದ್ರಲ್ಲಿತ್ತು, ಲೈಫ್ ಇವಾಗ ಸ್ಪೋರ್ಟ್ಸ್ ಏನಾದ್ರೂ ಒಂದು ಮಾಡ್ಬೇಕು. ನಾನು ನಮ್ಮ ಅಣ್ಣ ಇದ್ದಾನೆ, ಅವ್ನು ಸ್ವಲ್ಪ ಕ್ರಿಕೆಟ್ ಪ್ಲೇಯರ್ ಅವನು, ಆಗ ಅವನ್ ಬಂದ್ಬಿಟ್ಟು ಸ್ವಲ್ಪ ನೀನ್ ನನಗೆ ಈ ತರ ಒಲಿಂಪಿಕ್ ಮೆಡಲ್ ಮಾಡ್ಬೇಕು, ಅವಾಗ ಓ ಈ ತರ ಎಲ್ಲ ಇರುತ್ತೆ, ನಾನೊಂದು ಟಾರ್ಗೆಟ್ ಇಟ್ಕೋಬೇಕು ಲೈಫ್ ಅಲ್ಲಿ ಏನ್ ತಗೋಬೇಕು ಅಂತ ನಮ್ಮ ಅಣ್ಣನ ಇದ್ ಮಾಡ್ಕೊಟ್ಟಿದ್ದು. ನಮಗೆಲ್ಲ ಹೆಂಗೆ ಅಂದ್ರೆ ಒಲಿಂಪಿಕ್ ಅಂದ್ರೆ ನಮಗೆಲ್ಲ ತುಂಬಾ ದೊಡ್ಡದಲ್ಲ, ಸೊ ಅದೆಲ್ಲ ಸಾಧ್ಯನಾ, ಅವನ್ ಕಾನ್ಫಿಡೆಂಟ್ ಕೊಡ್ತಿದ್ದ
1: ಅಂದ್ರೆ ಮನೆಯವರ ಎಲ್ಲರ ಪ್ರೋತ್ಸಾಹ ನಿಮಗಿದೆ ಅಂತ.
0: ಹಾ, ಅದರಲ್ಲೂ ನಮ್ಮಅಮ್ಮಂದ್ರೆ, ನಮ್ಮಅಮ್ಮ ಪಿ ಟೀಚರ್, ಫಿಸಿಕಲ್ ಎಜುಕೇಶನ್ ಟೀಚರ್,
1: ಓಕೆ,
0: ಗವರ್ನಮೆಂಟ್ ಪಿ ಟೀಚರ್, ಅವರು ಕಬಡ್ಡಿ ನ್ಯಾಷನಲ್ ಪ್ಲೇಯರ್, ಈಗ ರಿಟೈರ್ಡ್ ಆಗಿದ್ದಾರೆ.
1: ಅಂತವ್ರ ಮಗಳಾಗಿ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ನಾನು ಇನ್ನು ಹೆಚ್ಚಿನದಾಗಿ ಸಾಧನೆ ಮಾಡ್ಬೇಕು ಅಂತ ಬಂದಿದ್ದೀರಿ. ಹೌದು, ಈ ರಿಲೇ ಇಲ್ಲ ಅಂತ ಇರುತ್ತಲ್ವಾ, ಈ ರಿಲೇ ಮಾಡುವಾಗ ಒಂದಷ್ಟು ಟೈಮಿಂಗ್ಸ್ ಇರುತ್ತೆ, ಹೀಗೆ ಅದೆಲ್ಲ ಅದ್ರ ಬಗ್ಗೆ ಒಂಚೂರು ತಿಳಿಸಬಹುದಾ ನಮ್ ಕೇಳುಗರಿಗೆ?
0: 4x100 ಮೀಟರ್ ರಿಲೇ ಅಂದ್ರೆ ಅದೊಂಥರ ಟೀಮ್ ತರ, 4 ಮೆಂಬರ್ಸ್ ಓಡ್ತಾರೆ 400 ಮೀಟರ್. ಸೊ 100, 100, 100 4 ಮೆಂಬರ್ಸ್ ಇರ್ತಾರೆ. ಸೊ ಫಸ್ಟ್ ಲೆಗ್, ಸೆಕೆಂಡ್ ಲೆಗ್, ಥರ್ಡ್ ಲೆಗ್, ಫೋರ್ತ್ ಲೆಗ್ ಅಂತ ಇರುತ್ತೆ. ಫಸ್ಟ್ ಓಡಿ ಸೆಕೆಂಡ್ ಅವ್ರಿಗೆ ಬ್ಯಾಟನ್
1: ಕೊಡ್ಬೇಕು,
0: ಬ್ಯಾಟನ್ ಅಂತ ಇರುತ್ತೆ ಒಂದು
1: ಸ್ಟಿಕ್ ತರ,
0: ಸ್ಟೀಲ್ ಅಲ್ಲಿ. ಸೊ ಫಸ್ಟ್ ಬಂದಿರೋರು ಹೋಗ್ಬಿಟ್ಟು ಸೆಕೆಂಡ್ ಅವ್ರಿಗೆ ಕೊಡ್ಬೇಕು, ಸೆಕೆಂಡ್ ಇರೋರು ಥರ್ಡ್, ಥರ್ಡ್ ಇರೋರು ಫೋರ್ತ್ ಗೆ, ಫೋರ್ತ್ ಬಂದ್ಬಿಟ್ಟು ಫಿನಿಶ್ ಮಾಡ್ತಾರೆ. ಟೀಮ್ಸ್ ಎಲ್ಲಾ ಕಡೆಯಿಂದನು ಒಂದು 8 ಟೀಮ್ಸ್ ಇರುತ್ತೆ. ಸೊ ಅದ್ರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರದು, ಇದು ಟೀಮ್ ಇಂದು.
1: ಹೌದು, ಈ ಟೀಮ್ ಇಂದೆಲ್ಲ ಕೆಲಸ ಮಾಡುವಾಗ ಯಾರಿಗೆ ಹೆಸರು ಬರುತ್ತೆ ಅಂತ? ಈಗ 4 ಜನ ಇರ್ತೀರಿ, 4 ಜನ ರಿಲೇ ಓಡುವಾಗ ಯಾರ್ ಜಾಸ್ತಿ ಓಡಿದ್ರು, ಯಾರ್ ಕಮ್ಮಿ ಓಡಿದ್ರು ಅಂತ ಗೊತ್ತಾಗತ್ತಾ ಅಂತ?
0: ಇಲ್ಲ, ಆತರ ಲೆಕ್ಕ ಬರಲ್ಲ, ಯಾಕಂದ್ರೆ 4 ಜನನು ಒಂದೇ. ಒಂದ್ ಫಸ್ಟ್ ಲೆಗ್ ಏನಾದ್ರೂ ಸ್ಲೋ ಆಯ್ತು ಅಂದ್ರೆ ಇಡೀ ಮೂರು ವೀಕ್ ಆಗುತ್ತೆ. ಫಸ್ಟ್ ಲೆಗ್ ಬಂದ್ಬಿಟ್ಟು ಅದಕ್ಕೆ ಡಿಸ್ಟೆನ್ಸ್ ಒಬ್ರು ಮುಂದೆ ಮುಂದೆ ಮುಂದೆ ಹಂಗಿರುತ್ತೆ, ಅದನ್ನ ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡು ಸೆಕೆಂಡ್ ಲೆಗ್ ಕೊಡ್ಬೇಕು. ಸೊ ಅವ್ರು ಏನ್ ತಗೊಂಬಂದಿರ್ತಾರಲ್ಲ ಅದನ್ನೇ ಸ್ಪೀಡ್ ನ ತಗೊಂಡ್ ಮೇಂಟೈನ್ ಮಾಡ್ಕೊಂಡು ಥರ್ಡ್ ಅವ್ರಿಗೆ ಕೊಡ್ಬೇಕು, ಆ ತರ ಇರುತ್ತೆ.
1: ಹೌದು, ಎಲ್ಲರಲ್ಲೂ ಉತ್ಸಾಹ ಜಾಸ್ತಿ ಇರುತ್ತಲ್ಲ, ನಾನ್ ಗೆಲ್ಲೇಬೇಕು ಅನ್ನೋಂತಹ ಉತ್ಸಾಹ ಇರುತ್ತೆ ಟೀಮ್ ಅಲ್ಲಿ.
0: ಇಂಡಿವಿಜುವಲ್ 100, 200 ಮೀಟರ್ ಕಿನ ನಮ್ದು ಫಸ್ಟ್ ಇವೆಂಟ್ 100, 200 ಎಲ್ಲ ಮುಗ್ದೋಗುತ್ತೆ, ರಿಲೇ ಲಾಸ್ಟ್ ಡೇ ಇರುತ್ತೆ. ನಮ್ದು ಇಂಡಿವಿಜುವಲ್ ಇವೆಂಟ್ ಏನಾಗಿದೆ ಅನ್ನೋ ಮೈಂಡ್ ಇರಲ್ಲ, ಟೀಮ್ ಅಂತ ಬಂದಾಗ ಅದ್ ಜೋಶ್ ಬಂದ್ಬಿಡುತ್ತೆ ಆಟೋಮೆಟಿಕ್ಲಿ.
1: ಅಷ್ಟು ಖುಷಿಯಿಂದ ಎಲ್ರು ಕೂಡ ಸಾಥ್ ಕೊಟ್ಟಿರ್ತೀರಿ, ಇದ್ರ ಹಿಂದೆ ತಯಾರಿ ಹೇಗಿರುತ್ತೆ?
0: ಇದ್ರದ್ದು ಒಂದ್ ಬಂದ್ಬಿಟ್ಟು ಬೇರೆ ಬೇರೆ ಅವರು ಇರೋದು, ನಾನ್ ಇರೋದು ಚೆನ್ನೈ, ಅವ್ರು ಇರೋದು ಬ್ಯಾಂಗ್ಳೂರ್, ಎಲ್ಲ ನನ್ ಜೊತೆ ಇರೋರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇಂಡಿಯನ್ ಕ್ಯಾಂಪರ್ಸ್ ಅವರೆಲ್ಲ. ನಾನು ಈಗ ಫಸ್ಟ್ ಹೆಜ್ಜೆ ಇಡ್ತಿರೋದು ಇಂಡಿಯಾ ಇದಕ್ಕೆ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಸೀನಿಯರ್ ಸ್ಟೇಟ್ ಮೀಟ್ ಅಂತ ಮಾಡಿದ್ರು, ಅದರಲ್ಲಿ ಫಸ್ಟ್ ಸೆಕೆಂಡ್ ಯಾರು ಬರ್ತಾರೆ ಅದನ್ನ ತಗೋತಾರೆ. ಫಸ್ಟ್ ಸೆಕೆಂಡ್ ಮತ್ತೆ 200 ಫಸ್ಟ್ ಸೆಕೆಂಡ್, ಯಾರು ಬೆಸ್ಟ್ ಟೈಮಿಂಗ್ ಬಂದಿರ್ತಾರೋ ಆ 4 ಜನನ ಇಟ್ಕೊಂಡು ಟೀಮ್ ಮಾಡಿ ಅದರಲ್ಲಿ ರಿಲೇಗ್ ಹಾಕ್ತಾರೆ.
1: ಏನ್ ಟೈಮ್ ಅಂದ್ರೆ ಅದು ಏನ್ ಟೈಮ್ ಸೆಲೆಕ್ಷನ್ ಅಂದ್ರೆ?
0: 100 ಮೀಟರ್ ಫಸ್ಟ್ ಸೆಕೆಂಡ್ ಬಂದಿರ್ತಾರಲ್ಲ, ಅವರು ಮತ್ತೆ 200 ಸ್ಪ್ರಿಂಟರ್ಸ್ ಇರ್ತಾರಲ್ಲ, ಸ್ಪ್ರಿಂಟರ್ಸ್ ಹಾಕೋದು.
1: ಅಂದ್ರೆ ಇದಕ್ಕೆ ನೀವು ಆಡುವಾಗ ನಿಮ್ಮಲ್ಲಿ ಆ ಭಯ ಆಗ್ಲಿ ಒತ್ತಡ ಅನ್ನುವಂಥದ್ದು ಇರುತ್ತಾ?
0: ನೀವು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರಾ, ತುಂಬಾ ಹಾರ್ಡ್ ವರ್ಕ್ ಕೊಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ, ನೀವು 100% ಪ್ರಾಕ್ಟೀಸ್ ಅಲ್ಲಿ ಹಾಕಿದ್ರೆ ಕಾಂಪಿಟೇಷನ್ ಅಲ್ಲಿ ಎದ್ರಿದ್ರೆ ಅದು ಮಾಡಿರೋ 100% ಪ್ರಯೋಜನನೇ ಇರಲ್ಲ, ಯೂಸೇ ಇರಲ್ಲ. ನೀನು ವರ್ಕೌಟ್ ಮಾಡಿದ್ಯಾ, ಹೋಗಿ ಅದನ್ನ ತೋರಿಸ್ಬೇಕು ಅಷ್ಟೇ. ಹೆದ್ರಿದ್ರೆ ಇಷ್ಟು ಇಯರ್ಸ್ ಮಾಡಿರೋ ಪ್ರಾಕ್ಟೀಸ್ 11 ಸೆಕೆಂಡ್ಸ್ ಅಲ್ಲಿ ಹೋಗೇ ಬಿಡುತ್ತೆ. ಸೊ ನನ್ ಬಿಲೀವ್ ಏನಂದ್ರೆ, ನಿನ್ ಯಾವ ಕ್ಯಾನಿಕ್ ಆಗ್ತೀಯೋ ಅವಾಗ ರೇಸೆ ಬರಲ್ಲ, ಆಕ್ಚುಲಿ ಹಾಫ್ ರೇಸ್ ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗ ನಮಗೆ ಸುಮ್ನೆ ರ್ಯಾಂಡಮ್ ಆಗಿ ಕಾಂಪಿಟೇಷನ್ಸ್ ಎಲ್ಲ ಕರ್ಕೊಂಡೋಗೋರು. ನಾನ್ ಸ್ಪೋರ್ಟ್ಸ್ ಮಾಡಿರೋದು ಒಂದು ಖುಷಿಂಗ್ ಮಾಡಿರೋದು ಚಿಕ್ಕೋಳ್ ಇದ್ದಾಗಿಂದ. ಸೊ ಇವಾಗ ನನಗೆ ಅದು ಅಡ್ವಾಂಟೇಜ್ ಆಗ್ತಿದೆ, ಆ ಫಿಯರ್ ಆ ಪ್ಯಾನಿಕ್ ಎಲ್ಲ ಅಷ್ಟ ಆಗಲ್ಲ.
1: ಈಗ ಪ್ರಕೃತಿ, ನೀವು ಮಹಿಳೆಯರ ವಿಭಾಗದಲ್ಲಿ ಏನು ಚಿನ್ನದ ಪದಕವನ್ನ ಗೆದ್ಕೊಂಡಿದ್ದೀರಿ, ನಂತರದಲ್ಲಿ ಯಾವುದಕ್ಕೆ ಕ್ವಾಲಿಫೈ ಆಗಿದ್ದೀರಿ ಅಂತ?
0: ನನ್ ಗೋಲ್ಡ್ ಮೆಡಲ್ ಮಾಡಿರೋದು 4x100 ಅಲ್ಲಿ, ನಾನು 200 ಮೀಟರ್ ನನ್ನ ಇಂಡಿವಿಜುವಲ್ ಇವೆಂಟ್, ಅದರಲ್ಲಿ ನಾನು ಬ್ರಾಂಜ್ ಮೆಡಲ್ ಮಾಡಿದ್ದೀನಿ. ಏಷ್ಯನ್ ಕ್ವಾಲಿಫೈ ಅಂತ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸ್ ನಾನು ಕ್ವಾಲಿಫೈಡ್ ಆಗಿದ್ದೀನಿ. ಈಗ ಸೆಪ್ಟೆಂಬರ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅದನ್ನ ನಾಮ್ಸ್ ತೆಗಿತಾರೆ. ಟೈಮಿಂಗ್ ಕ್ವಾಲಿಫೈಡ್ ಆಗಿದ್ದೀನಿ ಏಷ್ಯನ್ಗೆ, ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ.
1: ಆ ಲೀಸ್ಟಿಗೋಸ್ಕರ ಕಾಯ್ತಾ ಇದ್ದೀರಿ ಈಗ?
0: ಹೌದು ಮ್ಯಾಮ್.
1: ಖುಷಿ ಇದೆಯಾ, ಅಲ್ಲಿಗೆ ಹೋಗ್ಬೇಕು ಅನ್ನೋ ಕಾತರ ಇದೆಯಾ?
0: ತುಂಬಾನೇ

0: ಇದೆ, ನಾನು ಅಲ್ಲಿ ಹೋದ್ರು ಸಂತೋಷ, ಹೋಗಿಲ್ಲ ಅಂದ್ರೂ ಸಂತೋಷ. ಯಾಕೆಂದ್ರೆ ನಾನು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಸೋತಿ ಕೂರಲ್ಲ, ನಾನು ಇನ್ನೊಂದು ಟಾರ್ಗೆಟ್ ಮಾಡ್ಕೊಂಡು ಅದಕ್ಕೆ ಸಕ್ಸಸ್ ಆಗ್ತೀನಿ.
1: ಹೌದು, ಇದ್ರ ಹಿಂದಿನ ಶ್ರಮ ಇರುತ್ತಲ್ಲ, ದಿನ ಅದ್ರ ರೊಟೀನ್, ಅದ್ರ ಬಗ್ಗೆ ಹೇಳ್ಬಹುದಾ? ತಯಾರಿ.
0: ನಮ್ ಕೋಚ್ ಬಂದ್ಬಿಟ್ಟು ಅವರು ನ್ಯಾಷನಲ್ ಪ್ಲೇಯರ್, ಅವ್ರಿಗೆ ಪ್ರಾಕ್ಟೀಸ್ ವಿನ್ನಿಂಗ್ ಕಿನ ಫಸ್ಟ್ ಡಿಸಿಪ್ಲಿನ್ ನಮ್ ಕೋಚ್ಗೆ. ಸೊ ಅವ್ರಂತರ ಮಿಲಿಟರಿ ಅಲ್ಲಿ ಇರುತ್ತಲ್ಲ, ಆ ತರ 4 o'clock ನಾನು ಎದ್ದೇಳ್ಬಿಡ್ತೀನಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಾನೇ ಕುಕ್ ಮಾಡೋದಲ್ಲ, 4 ಎದ್ದೊಂಬಿಟ್ಟು ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ನಂಗೆ ಗ್ರೌಂಡಿಗೆ ಹೋದ್ರೆ ನಾವು ಬರೋದೇ 10-11 ಹಂಗಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಅಲ್ಲೇ ಗ್ರೌಂಡಲ್ಲೇ ಮಾಡಿಕೊಂಡು ಆಫ್ಟರ್ನೂನ್ ಬಂದು, ಈಗ ನಾವು ಮನೇಲಿ ಜನರಲ್ ಆಗಿ ಹೆಂಗೆ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡ್ರೆ ಅದೇ ಲಂಚ್ ಮಾಡ್ಕೋತೀವಿ. ಬಟ್ ಸ್ಪೋರ್ಟ್ಸ್ ಇದ್ರಲ್ಲಿ ಹಂಗಲ್ಲ, ಎಲ್ಲ ಫ್ರೆಶ್ ಫ್ರೆಶ್ ಫ್ರೆಶ್. ಮಾರ್ನಿಂಗ್ ಫ್ರೆಶ್ ಆಗಿ ಮಾಡಬೇಕು, ಲಂಚ್ ಫ್ರೆಶ್ ಆಗಿ ಬಂದ ತಕ್ಷಣ ಲಂಚ್ ನಾನೇ ಮಾಡ್ಕೋತೀನಿ. 1 hour ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಗ್ರೌಂಡಿಗೆ ಹೋಗಿ ಮತ್ತೆ ಬಂದು 7:30 ಅಷ್ಟೊತ್ತಿಗೆ ಅಡುಗೆ ಮಾಡಿ 8 o'clock ಅಷ್ಟೊತ್ತಿಗೆ ಊಟ ಮಾಡಿ 1 hour ಬಿಟ್ಟು ಮಲ್ಕೊಂಡು ಮತ್ತೆ ಅದೇ ಸೇಮ್ ರೂಟೀನ್ ಕಂಟಿನ್ಯೂ.
1: ಓಕೆ, ನೀವು ಏನು ಓದಿದ್ದೀರಾ, ಏನು ಓದ್ತಾ ಇದ್ದೀರಾ?
0: ನಂದು ಡಿಗ್ರಿ ಕಂಪ್ಲೀಟ್ ಆಗಿ ಈಗ BPED ಈಗ ಲಾಸ್ಟ್ ಸೆಮ್ ಇದೆ, BPED ಫಿಸಿಕಲ್ ಎಜುಕೇಶನ್ ಮುಗಿದ ತಕ್ಷಣ ನೋಡ್ಬೇಕೀಗ.
1: ಹೌದು, ನಿದ್ದೆ ಎಲ್ಲ ಮಾಡಬೇಕು ಸರಿಯಾಗಿ, ಅಡುಗೆ ಎಲ್ಲ ಸರಿಯಾಗಿ ಮಾಡಿಕೊಂಡು ಅವಾಗವಾಗಲೇ ಫ್ರೆಶ್ ತಿನ್ಬೇಕು ಅಂತ ಹೇಳಿದ್ರಿ. ಏನೆಲ್ಲ ಮಾಡ್ತೀರಿ, ಹೇಗಿರುತ್ತೆ ನಿಮ್ಮ ಡಯಟ್?
0: ಶುಗರ್ ಇರಲ್ಲ, ಶುಗರ್ ಕಟ್ ಇರುತ್ತೆ, ಶುಗರ್ ಯೂಸೇ ಮಾಡಲ್ಲ. ಮತ್ತೆ ಹೊರಗಡೆ ಔಟ್ಸೈಡ್ ಫುಡ್ ಕಂಪ್ಲೀಟ್ಲಿ ಇರಲ್ಲ, ಮತ್ತೆ ಫ್ರೈಡ್ ಐಟಮ್ಸ್ ಇರಲ್ಲ, ಮತ್ತೆ ಮಸಾಲ ಸ್ಪೈಸೀಸ್ ಎಲ್ಲ ಇರಲ್ಲ.
1: ಎಲ್ಲ ಬಾಯಿ ಕಟ್ಟಬೇಕಲ್ಲ.
0: ಅವ ತುಂಬಾ
1: ಒಂದು ಯಶಸ್ಸಿನ ಹಿಂದೆ ಇಷ್ಟೆಲ್ಲ ಕತೆಗಳಿದೆ. ಹಂಗಾದ್ರೆ ನಿಮ್ಗೆ ಅನ್ಸೋದೇ ಇಲ್ವಾ ನಾನು ಅದನ್ನ ತಿನ್ಬೇಕು ಅಂತ ಅನ್ಸೋದೇ ಇಲ್ವಾ?
0: ಮೇಡಮ್, ನಾನು ಬಹಳ ಅಂದ್ರೆ ಭಯಂಕರ ನಾನು ಸ್ಪೈಸಿ, ನಾನು ಸ್ಪೈಸಿ ಮತ್ತೆ ಜಂಕ್ ಫುಡ್ ಬಹಳ ತಿಂತಿದ್ದೆ. ಆಕ್ಚುಲಿ ನನಗೆ ನ್ಯೂಟ್ರಿಷನ್ ಇದ್ದಾರೆ ನವೀನ್ ಅಣ್ಣ ಅಂತ, ಅವರು ಹೇಳೋರು. ಮತ್ತೆ ನಮ್ಮ ಕ್ಲಬ್ ಅಲ್ಲಿ ಒಬ್ರು ಕಾರ್ತಿಕ್ ಅಂತ ಇದ್ದಾರೆ, ನಮ್ಮ ಕೊಲೀಗ್, ಅವರು ಬಂದ್ಬಿಟ್ಟು ನನ್ನ ಸ್ಪೋರ್ಟ್ಸ್ ಮೇಲೆ ಬಹಳ ಇಂಟ್ರೆಸ್ಟ್ ಅವರಿಗೆ. ಸೊ ಅವರು ನನಗೆ ಫುಡ್ಡಿನ ಕಂಟ್ರೋಲ್ ಇದು ಮಾಡೋರು. ನಾನು ಬಿಡು ಇವ್ರೇನು ಹೇಳ್ತಾರೆ ಫುಡ್ಡಿಂದೆಲ್ಲ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಸ್ವಲ್ಪ ದಿವಸ ಟ್ರೈ ಮಾಡಿದೆ ಫುಡ್ ಎಲ್ಲ ಈ ಥರ ಎಲ್ಲ ಮಾಡಾದ್ಮೇಲೆ, ಆಮೇಲೆ ರಿಸಲ್ಟ್ ನಮಗೆ ಗೊತ್ತಾಯಿತು ಇದೆಲ್ಲ ಎಫೆಕ್ಟ್ ಆಗುತ್ತೆ. ನಾಟ್ ಓನ್ಲಿ ಪ್ರಾಕ್ಟೀಸ್, ಸ್ಲೀಪ್, ಫುಡ್ ಮೇಂಟೈನ್ ಎಲ್ಲಾನು ಕೌಂಟ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅಂತ ಅವಾಗ ಇದಾಗಿತ್ತು.
1: ಹೌದು, ಫುಡ್ ಎಲ್ಲ ಆಯ್ತು, ಯಾಕೆಂದ್ರೆ ಬೆಳಗಿಂದ ಸಾಯಂಕಾಲ ತನಕ ನೀವು ವರ್ಕೌಟ್ ಮಾಡ್ತೀರಿ, ಅದೆಲ್ಲ ಮಾಡಿರ್ತೀರಿ, ಮತ್ತೆ ಅಡುಗೆನೂ ಮಾಡ್ಕೊಳ್ತೀರಿ ನೀವೇ, ಕಾಲೇಜ್ಗೂ ಹೋಗಬೇಕು, ಇದೆಲ್ಲಾದ್ರೂ ಮಧ್ಯೆ ನಿದ್ದೆ ಮಾಡ್ಬೇಕಲ್ಲ.
0: ಮಾರ್ನಿಂಗ್ ಪ್ರಾಕ್ಟೀಸಿಗೆ ಹೋಗಿ ಬರ್ತೀನಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ 1 hour ಸ್ಲೀಪ್, ಆಫ್ಟರ್ನೂನ್ 1 hour to 2 hours ಮಲಗ್ತೀನಿ, ನೈಟ್ ಮ್ಯಾಕ್ಸಿಮಮ್ 7 hours ಇಲ್ಲ 8 hours ಆಗ್ಬಿಡುತ್ತೆ, ಅಷ್ಟು ಸ್ಲೀಪ್
1: ಸಾಕಾಗತ್ತೆ. ನೆಮ್ಮದಿ ಆಗಿರ್ಬೋದು. ನನ್ನ ಯಶಸ್ಸಿಗೆ ಏನ್ ಬೇಕೋ ಅದನ್ನ ನಾನು ಹೀಗೆ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹೌದು, ಇದಕ್ಕೆಲ್ಲದಕ್ಕೂ ಟ್ರೈನರ್ಸ್ ಇರ್ತಾರಲ್ಲ, ಅವ್ರ ಬಗ್ಗೆ ಒಂದಿಷ್ಟು ಹೇಳಿ.
0: ಆಕ್ಚುಲಿ ಈ ನ್ಯಾಷನಲ್ ಮೀಟ್ ಅಲ್ಲಿ ನಾನು 200 ಮೆಡಲ್ ಮಾಡಿದೀನಿ ಅಂದ್ರೆ ಅವ್ರ ಮೋಟಿವೇಟ್ ಕಾರಣ. ಯಾಕೆಂದ್ರೆ ನಂದು ಫಸ್ಟ್ ನನ್ನ ಟೈಮಿಂಗ್ಸ್ ಬಂದ್ಬಿಟ್ಟು 24.8 seconds ಇತ್ತು.
1: ಸೆಕೆಂಡ್ಸ್ ಕೂಡ ಲೆಕ್ಕ ಆಗುತ್ತೆ,
0: ಸೆಕೆಂಡ್ಸ್ ಅಲ್ಲ ಮಿಲಿ
1: ಸೆಕೆಂಡ್ಸ್. ಓಕೆ, ಹೆಂಗಿರುತ್ತೆ ಆ ಕ್ಷಣ, ಹೆಂಗಿರುತ್ತೆ ಒಂದೊಂದ್ ಸೆಕೆಂಡ್ ಸೆಕೆಂಡ್ ಮಿಲಿ ಸೆಕೆಂಡ್ ಅಂದ್ರಲ್ಲ, ಆ ಕ್ಷಣಗಳು ಹೆಂಗಿರುತ್ತೆ ಕಾಂಪಿಟೇಷನ್ ಅಲ್ಲಿ?
0: ಅದು ಕಣ್ಣು ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ ಮುಗಿಯುವಂತ ಇವೆಂಟ್ ನಂದು 100 meters. ಆ 11 seconds ಅಲ್ಲಿ ನಮ್ದು ಲೈಫ್ ಡಿಸಿಷನ್ ಆಗಿರುತ್ತೆ, ನಮ್ ಕೆರಿಯರ್ ಏನೇ ಇರ್ಬೋದು, ನಮ್ ಡ್ರೀಮ್ಸ್. ಆ 11 seconds ಗೆ ಅದು ಪ್ರಾಕ್ಟೀಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ನಮ್ ಕೋಚ್, ನಮ್ ಕೋಚ್ ನಾನು ಇಷ್ಟು ಓಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ ಕೋಚ್, ನೀನ್ ಇಲ್ಲಿ ಇಷ್ಟು ಕೆಪಾಸಿಟಿ ಇದೆ, ಓಡ್ಬೇಕು. ಆಕ್ಚುಲಿ ನನ್ ಮಿಡಲ್ ಅಲ್ಲಿ ಚೆನ್ನೈ ಅಲ್ಲಿ ಒಬ್ರು ಕೋಚ್ ಹತ್ರ ಮಾಡ್ತಿರ್ಬೇಕಂದ್ರೆ ನಾನು ಮಿಡಲ್ ಅಲ್ಲಿ ನಾನು ಡ್ರಾಪ್ ಮಾಡಿದ್ದೆ, ಸ್ಪೋರ್ಟ್ಸ್ ಕಂಪ್ಲೀಟ್ ಆಗಿ ಡ್ರಾಪ್ ಮಾಡಿ ನಾನು ಮನೆಗೆ ಬಂದಿದ್ದೆ.
1: ಯಾಕೆ?
0: ಮ್ಯಾಮ್, ಒಬ್ರು ಸಕ್ಸಸ್ ಆಗ್ತಿದ್ದಾರೆ ಅಂದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಇರಲ್ಲ, ಅದ್ರ ಹಿಂದೆ ತುಂಬಾ ಫೇಲ್ಯೂರ್ಸ್ ಇರುತ್ತೆ. ನಾನು ನನ್ನ ಲೈಫ್ ಅಲ್ಲಿ ಬರೀ ಸಕ್ಸಸ್ ಏ ನೋಡಿಲ್ಲ. ಎಲ್ಲರೂ ಏನಂತಾರೆ, ಅಯ್ಯೋ ಇವಳು ಮುಂಚೆಯಿಂದಾನು ಮಾಡ್ತಿದ್ದಾಳೆ, ಒಳ್ಳೆ ಅಥ್ಲೇಟ್, ಮುಂಚೆಯಿಂದಾನು ಅವಳು ಪರ್ಫಾರ್ಮೆನ್ಸ್ ಇದೆ. ಬಟ್ ನಾನು ತುಂಬಾ ಸೋತಿದ್ದೀನಿ, ನಾನು ಎಷ್ಟು ಸೋತಿದ್ದೀನಿ ಅಂದ್ರೆ ಸ್ಪೋರ್ಟ್ಸ್ ಡ್ರಾಪ್ ಮಾಡ್ಬಿಡೋಣ ಅನ್ನೋಷ್ಟು ಡ್ರಾಪ್ ಮಾಡಿ ನಾನು ಹೋಗಿದ್ದೆ ಮನೆಗೆ, ನನಗೆ ಸ್ಪೋರ್ಟ್ಸ್ ಬೇಡ ಅಂತ. ನಾನು ಮನೆಗೆ ಹೋದಾಗ ನಮ್ಮಅಮ್ಮ ಡೈಲಿ ಅಳೋರು, ಜಗಳ ಮಾಡೋರು, ರಿಕ್ವೆಸ್ಟ್ ಮಾಡೋರು, ಹೋಗು ನಿನ್ ಲೈಫ್ ಇದಲ್ಲ, ಸ್ಪೋರ್ಟ್ಸ್ ಮಾಡು. ಆಕ್ಚುಲಿ ನಮ್ಮ ಅಪ್ಪಾಜಿ ಹೇಗೆಂದ್ರೆ, ನಮ್ಮ ಅಪ್ಪಾಜಿಗೆ ನಾನು ಏನೇ ಮಾಡಿದ್ರು ಹೀಸ್ ಹ್ಯಾಪಿ. ಒಟ್ನಲ್ಲಿ ನಾನು ಖುಷಿಯಾಗಿ ರಾಣಿ ತರ ಇರ್ಬೇಕು ನಮ್ಮ ಅಪ್ಪಾಜಿಗೆ ಸ್ಪೋರ್ಟ್ಸ್ ಮಾಡುವ. ನಮ್ಮ ಅಪ್ಪಂಗೆ ಸ್ಪೋರ್ಟ್ಸ್ ಮಾಡೋದು ಹೆಂಗಂದ್ರೆ, ಅಯ್ಯೋ ನನ್ ಮಗಳು ಅಷ್ಟು ಕಷ್ಟ ಪಡ್ತಾಳಲ್ಲ, ನನಗ್ ನೋವಾಗುತ್ತೆ ಅಂತ ನಮ್ಮ ಅಪ್ಪಾಜಿ. ನಾನು ಗೆದ್ದಾಗ ಫಸ್ಟ್ ನಮ್ಮ ಅಮ್ಮನ ಹತ್ರನೇ ಹೇಳೋದು, ಆದ್ರೆ ನಾನು ಸೋತ್ರೆ ನನಗೆ ನಮ್ಮ ಅಪ್ಪಾಜಿ ಹತ್ರನೇ ಮಾತಾಡ್ಬೇಕನ್ಸೋದು, ಅಮ್ಮ ಬೇಡ ನೀನ್ ಇರ್ಬೇಡ

0: ಬೀಳುತ್ತೆ. ನಮ್ಮ ಅಮ್ಮ ಒಂದೇ ಮಾತೇಳಿದ್ರು, ನಾನ್ ವ್ಯವಸಾಯ ಮಾಡಿ ಆದ್ರೂ ನಾನ್ ದುಡ್ಡು ಹಾಕ್ತೀನಿ ಅವಳಿಗೆ. ಆ ಒಂದು ಮಾತು ಇಲ್ಲಿವರೆಗೂ ನಾನ್ ತಗೊಂಡ್ಬಂದಿದ್ದೆ. ಸೊ ನಮ್ಮ ಅಮ್ಮ ಇಷ್ಟು ಮಾಡಿದಾರೆ ಅಂದ್ಮೇಲೆ ನಾನು ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂತ ನಾನು ಈಗ ಇದ್ರಲ್ಲಿ ಇರೋದು. ನಾವೊಂಥರ ಮಿಡಲ್ ಕ್ಲಾಸ್ ಅಂಡ್ ಐ ಆಮ್ ಪ್ರೌಡ್ ಮಿಡಲ್ ಕ್ಲಾಸ್ ಅಂತ. ಫೈನಾನ್ಷಿಯಲ್ ಆಗಿ ನಮ್ ಚಿಕ್ಕಪ್ಪ ನಂಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ನಾನು ಅದಕ್ಕೆ ತುಂಬಾ
1: ಹೌದು, ಇದಕ್ಕೆಲ್ಲ ಖರ್ಚಾಗತ್ತ?
0: ನಂದು 1 ಮಂತ್ ಎಕ್ಸ್ಪೆನ್ಸ್ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ, ಯಾಕಂದ್ರೆ ನಮ್ಮ ಅಮ್ಮ ಸ್ಯಾಲ್ರಿಕಿನ ಜಾಸ್ತಿನೇ. ಲಾಸ್ಟ್ 3 ಮಂತ್ಸ್ ಬ್ಯಾಕ್ ಕಾಂಪಿಟೇಷನ್ ನಿಯರ್ ಬರ್ತಿದೆ ಅಂದಾಗ್ಲೇನೆ 2-3 ಮಂತ್ ಅಲ್ಲಿ 1 ಮಂತ್ಗೆ 1 ಲ್ಯಾಕ್ ಸಮಥಿಂಗ್ ಆಗಿತ್ತು. ಯಾಕೆಂದ್ರೆ ನಮ್ದು ಫುಡ್ಡೇ ಜಾಸ್ತಿ ತಗೋಬೇಕು.
1: ಹೇಳಿ ಅದ್ರ ಬಗ್ಗೆ.
0: ಸ್ಪೈಕ್ಸ್, ಶೂಸ್, ಮತ್ತೆ ಫಿಸಿಯೋಥೆರಪಿ ಅಂತ ಇರುತ್ತೆ. ಈಗ ನಾವು ವರ್ಕೌಟ್ ಮಾಡ್ತಿದೀವಿ ಅಂದ್ರೆ ಮಾರ್ನಿಂಗ್ ಟು ಈವ್ನಿಂಗ್, ಅದ್ರಕ್ಕೆ ತಕ್ಕಂಗೆ ರಿಕವರಿ ಇರುತ್ತೆ. ರಿಕವರಿ ಅಂದ್ರೆ ಐಸ್ ಬಾತ್ ಮಾಡಬೇಕು, ಮಸಾಜಿಗೆ ಹೋಗ್ಬೇಕು, ಅದೆಲ್ಲ ತುಂಬಾ ಇರುತ್ತೆ. ಐಸ್ ಬಾತ್ 1,000-2,000 ಇರುತ್ತೆ.
1: ಅದು ಎವ್ರಿ ಡೇ ಆಗ್ಬೇಕಾ? ಅದು
0: ಎವ್ರಿ ಡೇ ಅಲ್ಲ, ವೀಕ್ಲಿ. ಈಗ ವೀಕ್ಲಿ 1-3 ಟೈಮ್ಸ್ ಹೆವಿ ಸೆಷನ್ ಆದಾಗ ಅವಾಗ ಮಾಡ್ಬೇಕು. ಸೊ ಅನ್ ಮಾಡ್ಕೊಂಡು ಆಮೇಲೆ ಮಸಾಜಿಗೂ ಇರುತ್ತೆ, ಫಿಸಿಯೋಥೆರಪಿ. ನಾನೊಂದು ಡೇ ಫುಡ್ 500 ಹಂಗಾಗುತ್ತೆ. ನಾ ಚಿಕನ್ ಮತ್ತೆ ಫ್ರೂಟ್ಸ್, ಡೈಲಿ ಫ್ರೂಟ್ಸ್ ಇರಬೇಕು, ಏನಾದ್ರೂ ಒಂದು ಪ್ರೋಟೀನ್ ಫುಡ್ ಇರಬೇಕು. ಇವಾಗ ನೋಡ್ರಿ ಜೆನ್ಸಿ ಆತರ ಎಲ್ಲ ಬರುತ್ತಲ್ಲ, ಸೊ ಆತರ ಕಾಂಪಿಟೇಷನ್ ಅದ್ರ ತಕ್ಕಂಗೆ ಹೋಗ್ತಾ ಇದೆ. ಸೊ ಅದ್ರ ತಕ್ಕಂಗೆ ನಾವು ಇದ್ ಮಾಡ್ಕೋಬೇಕು. ಆಮೇಲೆ ಈಗ ರೀಸೆಂಟ್ ಆಗಿ ಸಮೇತ ನಾನು ಮೆಡಲ್ ಪಡಿರೋದಕ್ಕೆ ನಮ್ಮ MLA ಅವರೆಲ್ಲ ತುಂಬಾ ನನ್ ಕೂರಿಸ್ಕೊಂಡು, ಯಾರು ಅಷ್ಟು ಸ್ಪೋರ್ಟ್ಸ್ ಪರ್ಸನ್ಸ್ ಹೇಗೆ ಅಂದ್ರೆ, ಯಾರಾದ್ರೂ ನಮ್ಮ ಹತ್ರ ಕುತ್ಕೊಂಡು ಒಂದು 10 ಮಿನಿಟ್ಸ್ ನಮ್ ಸ್ಟೋರಿ ಕೇಳಿದ್ರೇನೆ ಸಾಕು, ಹೇಗಿತ್ತು, ಏನಾಯ್ತು, ಹೇಗೆ, ಅದೇ ನಮಗ್ ದೊಡ್ಡ ವಿಷಯ. ಅಂಥದ್ದಲ್ಲಿ ನಮ್ಮ MLA, ನಮ್ ಚಿತ್ರದುರ್ಗ ಈಗ ಪ್ರೆಸಿಡೆಂಟ್, ಅವರೆಲ್ಲ ಬಂದ್ಬಿಟ್ಟು ಅವ್ರು ಕುತ್ಕೊಂಡು ನಮ್ ಬಗ್ಗೆ ಕೇಳ್ತಾರೆ ಅಂದ್ರೆ ಅದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಾವು ವೇಟ್ ಮಾಡಿದಕ್ಕೆ ಅವ್ರು ಬಂದು ಸಾರಿ ಕೇಳಿದ್ರು, ಸಾರಿ ವೇಟ್ ಮಾಡಿಸಿದ್ವಿ, ಅದೇ ತುಂಬಾ ದೊಡ್ಡ ವಿಷಯ. ಯಾಕೆಂದ್ರೆ ಅಂತ ದೊಡ್ಡ ವ್ಯಕ್ತಿ ಹಂಗೆಲ್ಲ ಮಾತಾಡೋದು ತುಂಬಾ ಇದು.
1: ಏನಿದೆ ನಿಮ್ಮ ಗುರಿ ಇದೆ?
0: ಆಕ್ಚುಲಿ ನನ್ನ ಟಾರ್ಗೆಟ್ ಈಗ ಏಷ್ಯನ್ ಇಂದಿತ್ತು, ಇವಾಗ ಅದು 4 ಇಯರ್ಸ್ ಒನ್ಸ್ ಮಾತ್ರ ಬರೋದು. ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ. ವರ್ಲ್ಡ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ಇದೆಯಲ್ಲ ಕಾಲೇಜಿಂದ, ಆಲ್ ಇಂಡಿಯಾ ಯೂನಿವರ್ಸಿಟಿ ಬರುತ್ತಲ್ಲ, ಸೊ ವರ್ಲ್ಡ್ ಯೂನಿವರ್ಸಿಟಿ ನಾನು ನೆಕ್ಸ್ಟ್ 2027 ಅಲ್ಲಿ ಇದೆ, ಅದೇ ಟಾರ್ಗೆಟ್ ಮಾಡಿದ್ದೀನಿ.
1: ಈಗ ಬಂಗಾರದ ಪದಕವನ್ನ ಗೆದ್ಕೊಂಡು ಬಂದಿದ್ದೀರಿ ಭುವನೇಶ್ವರದಲ್ಲಿ. ನೀವು 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಆಗಿ ಚಾಂಪಿಯನ್ಶಿಪ್ ಅಲ್ಲಿ ನೀವು ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡಿ ನೀವು ಅಲ್ಲಿ ಬಂಗಾರದ ಪದಕವನ್ನ ಗಳಿಸ್ಕೊಂಡಿದ್ದೀರಿ, ಏನ್ ಅನ್ನಿಸ್ತಾ ಇದೆ?
0: ಇದು ಮಾಡೋಕ್ಕೂ ಮುಂಚೆ ನನಗೆ ಟಾರ್ಗೆಟ್ ಇದ್ದಿದ್ದೆ, ಯಾವ್ದಾದ್ರು ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು, ಯಾವ್ದಾದ್ರು ಒಂದು ಜಾಬಿಗೆ ತೂರ್ಕೊಬಿಡ್ಬೇಕು, ಒಂದೇ ಒಂದು ನ್ಯಾಷನಲ್ ಮೆಡಲ್ ಮಾಡಿದ್ರೆ ಸಾಕು ಅಂತ ತುಂಬಾ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಅದೊಂದೇ ಒಂದು ಸಾಕು ನಂಗೆ ಅಂತ. ಇವಾಗ ನನಗೆ ಅದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರನು ಹೇಳಿಲ್ಲ, ನಾನು ನಂಗೆ ಅದು ಖುಷಿ ಆಗ್ತಿಲ್ಲ, ನಂಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಯಾಕೆಂದ್ರೆ ನನಗೆ ಇಷ್ಟು ಕೆಪಾಸಿಟಿ ಇದೆ ಅಂದ್ಮೇಲೆ ಇನ್ನೂ ಮಾಡ್ಬೇಕು ನಾನು ಅನ್ನೋ ಇದು ಬಂದಿದೆ ನಂಗೆ. ನಂಗಿಂದ ಇನ್ನು ಸಾಕಾಗಿಲ್ಲ, ಇನ್ನು ಮೆಡಲ್, ಇನ್ನು ದೊಡ್ಡ ಟಾರ್ಗೆಟ್ ಮಾಡಬೇಕು, ಆ ತರ ಫೀಲ್ ಬಂದಿದೆ ನಂಗೆ. ನಾನೇ ಟ್ರೈ ಮಾಡ್ತಿದ್ದೀನಿ, ಅಯ್ಯೋ ನೀನ್ ನ್ಯಾಷನಲ್ ಮೆಡಲ್ ಮಾಡಿದ್ಯಾ, ನೀನ್ ಅನ್ಕೊಂಡಿರೋದು ಬಂದಿದೆ, ಖುಷಿ ಆಗ್ತಿಲ್ವಾ ಅಂತ. ಬಟ್ ನನಗೆ ಏನೋ ಒಂಥರ ಇನ್ನೂ ಸಾಕಾಗಲ್ಲ, ಇನ್ನೂ ಮಾಡ್ಬೇಕು ಆ ತರ.
1: ಈವರೆಗೂ ಸಾಧನೆ ಮಾಡಿರೋಂಥವ್ರಲ್ಲಿ ಅಂದ್ರೆ ಅಥ್ಲೆಟಿಕ್ಸ್ ಅಲ್ಲಿ ಯಾರು ಸ್ಫೂರ್ತಿಯಾಗಿದ್ದಾರೆ ನಿಮ್ಗೆ?
0: ಮೇಡಮ್, ಆಕ್ಚುಲಿ ಜೆನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಾನು ಸ್ಪೋರ್ಟ್ಸ್ ಒಂದು 7th 8th ಇದ್ದಾಗ HM ಜ್ಯೋತಿ ಅಂತ ಒಬ್ರು ಅಥ್ಲೀಟ್ ಇದ್ರು, ಅವ್ರು ನನಗೆ ಆಕ್ಚುಲಿ ತುಂಬಾ ಇನ್ಸ್ಪಿರೇಷನ್ ನಂಗೆ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ, ಅವರೇ ನನ್ನ ಚೆನ್ನೈಗೆ ಕರ್ಕೊಂಡೋಗಿ, ಅವ್ರಿಗೆ ನಾನು ಇವ್ಳು ತುಂಬಾ ಚೆನ್ನಾಗಿ, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್, ಅವ್ರ HM ಜ್ಯೋತಿ ಅವ್ರು ಇದಾರಲ್ಲ, ಅವ್ರು ನಂಗೆ ದೊಡ್ಡ ಇನ್ಸ್ಪಿರೇಷನ್. ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರು ಕುತ್ಕೊಳ್ಳೋವೇ ಇರ್ಬೋದು, ಅದೆಲ್ಲ ಫಾಲೋ ಮಾಡ್ಬೇಕು ನಾನು. ಯಾಕೆಂದ್ರೆ ಅವರು
1: ಅದಕ್ಕೊಂದು ಶಿಸ್ತು ಅಂತ ಇರುತ್ತೆ.
0: ಹೌದು, ನಾನು ಅವಾಗ ನೋಡ್ಕೊಂಬಂದಿರೋದೇ ಅವ್ರನ್ನ. ಸೊ ನಂಗೆ ಅವ್ರ ಇನ್ಸ್ಪಿರೇಷನ್.
1: ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ಯಾರೆಲ್ಲ
0: ಫಿಲ್ಮಿ ಆಗುತ್ತೆ, ಆದ್ರೆ ನಿಜವಾಗ್ಲೂ ನನಗೆ ತುಂಬಾ ಇದು ಅಂದ್ರೆ ವಿರಾಟ್ ಕೊಹ್ಲಿ ಅಂತ, ಕ್ರಿಕೆಟ್ ಪ್ಲೇಯರ್.
1: ಓಕೆ,
0: ಎಷ್ಟು ಇದು ಅಂದ್ರೆ ನಾನು ಕಾಂಪಿಟೇಷನ್ ಹೋಗೋಕ್ಕೂ ಮುಂಚೆ ಅವ್ರದ್ದು ವಿಡಿಯೋ ನೋಡ್ತೀನಿ. ಯಾಕೆಂದ್ರೆ ಅವ್ರು ಅಷ್ಟು ಫೇಮಸ್ ಆತರ ಅಲ್ಲ, ಅದಕ್ಕಿಂತ ಮುಂಚೆ ಅವ್ರದ್ದು ಸ್ಟೋರಿ ಇದೆಯಲ್ಲ, ಹಾರ್ಡ್ ವರ್ಕಿಂಗ್, ಅದೆಲ್ಲ ನಂಗೆ ತುಂಬಾ ಇನ್ಸ್ಪಿರೇಷನ್. ಅಂಡ್ ನಮ್ಮ ಅಮ್ಮ ಅಫ್ಕೋರ್ಸ್, ಅವರು
1: ಅವರೇ ಹೀರೋಯಿನ್ ನಿಮಗೆ. ಎಲ್ಲಾ ದೃಷ್ಟಿಯಿಂದನೂ ಅವ್ರು ನಿಮಗೆ ಸಹಕಾರ ಕೊಡ್ತಾ ಬರ್ತಾ ಇದಾರೆ, ನಿಮ್ಮ ಸಾಧನೆಗೆ ದಾರಿಯಾಗಿದ್ದಾರೆ ಅವರು.
0: ನಮ್ಮಅಮ್ಮ ಫೈನಾನ್ಷಿಯಲ್ ಸಪೋರ್ಟ್ ಆದ್ರೆ, ನಮ್ಮ ಅಪ್ಪಾಜಿ ಇಮೋಷನಲ್ ಸಪೋರ್ಟ್. ನಾನು ಇರೋದು ಚೆನ್ನೈ ಅಲ್ಲ ಮ್ಯಾಮ್, ನಮಗೆ ಅಲ್ಲಿಂದ ಸ್ವಲ್ಪ ಗೊತ್ತಿದೆ, ನಾನು ಪ್ರಾಕ್ಟೀಸ್ ಮಾಡೋದೆಲ್ಲ ಅಲ್ಲೇ. ಅಲ್ಲಿ ಯಾವ ತರ ಫೆಸಿಲಿಟೀಸ್ ಅಂದ್ರೆ, ಈಗ ಒಬ್ರು ನ್ಯಾಷನಲ್ಸ್ ಗೆ ಹೋಗ್ತಿದಾರಂದ್ರೆ ರಿಟರ್ನ್ ಬಂದಾಗ ಅವರಿಗೆ ಅಮೌಂಟ್ ಎಲ್ಲ ಕೊಡೋದು 5 ಲ್ಯಾಕ್ಸ್, ಫಸ್ಟ್ ಬಂದಿರೋರಿಗೆ 5 ಲ್ಯಾಕ್ಸ್ ಆತರ.

0: ಮತ್ತಲ್ಲಿ 3% ಕೋಟಾ ಅಂತ ಮಾಡ್ತಾರೆ. ಈಗ ನಮ್ ಕರ್ನಾಟಕ ಲಾಸ್ಟ್ ಇಯರ್ ಸೇಮ್ ಇದೇ ಕಾಂಪಿಟೇಷನ್ ಲಾಸ್ಟ್ ಇಯರ್ ನಡೆದಾಗ ನಮ್ದು ಫಸ್ಟ್ ಆಗಿತ್ತು, ತಮಿಳ್ನಾಡು ಸೆಕೆಂಡ್ ಆಗಿತ್ತು. ಆ ಟೀಮ್ ಅಲ್ಲಿ ಇದ್ದಿದ್ ನಮ್ದು ಫಸ್ಟ್ ಆಗಿದೆ ಅಲ್ಲ, ಅಲ್ಲಿರೋ ಕ್ಲಬ್ ಅಲ್ಲಿರೋ ಹುಡುಗಿ ಸೇಮ್ ನಾವ್ ಇಬ್ರು ಒಂದೇ ಕ್ಲಬ್, ಅವರಿಗೆ 3% ಕೋಟಾ ಜಾಬ್ ಆಗಿದೆ ಡಿಪಾರ್ಟ್ಮೆಂಟ್ ಅಲ್ಲಿ. ನಾ ಫಸ್ಟ್ ಬಂದಿರೋ ನಮಗೆ ಏನು ಜಾಬ್ ಬಿಡಿ, ನಮಗೆ ಅಮೌಂಟ್ ಇಂದ ಏನು ಇಲ್ಲ. 2023 ಅಪ್ಲೈ ಮಾಡಿರೋ ನಮ್ ಸೀನಿಯರ್ಸ್ ಅಥ್ಲೀಟ್ಸ್ ಅವ್ರಿಗೆ ಈ ವರ್ಷ ಸಿಗ್ತಿದೆ ಅಮೌಂಟ್. ಆತರ ಹೆಂಗ ಹೇಳ್ಬೇಕಂದ್ರೆ, ಈಗ ಚೆನ್ನೈಯಲ್ಲಿ ಅದೇ ಸ್ಪೋರ್ಟ್ಸ್ ಪರ್ಸನ್ಸ್, ಈಗ ಸ್ಪೋರ್ಟ್ಸ್ ಮಿನಿಸ್ಟರ್ ಎಲ್ಲ ಇದಾರಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಅಲ್ಲಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಅವರೆಲ್ಲ ಕುತ್ಕೊಂಡು ಕೇಳ್ತಾರೆ ನಿಮಗೆಲ್ಲ ಏನ್ ಬೇಕು ಏನಿದೆ ಅಲ್ಲಿ. ಚೆನ್ನಾಗಿ ಸ್ಪೋರ್ಟ್ಸ್ ಈಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಇಲ್ಲಿ ಸ್ವಲ್ಪ ಇನ್ನು ಬೇಕಾಗಿದೆ. ಯಾರ್ಯಾರ ಈ ತರ ಅಥ್ಲೀಟ್ಸ್ ಇದಾರೆ ಅದನ್ನ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ಅವರಿಗೆಲ್ಲ ಏನ್ ನೀಡಿದೆ ಮತ್ತೆ ಏನ್ ಮಾಡ್ಬೇಕು ಅದೆಲ್ಲ ಅವರೆಲ್ಲ ನೋಡಿ ಕುತ್ಕೊಂಡು ಈ ತರ ಸ್ಪೋರ್ಟ್ಸ್ ಪರ್ಸನ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ, ನಮ್ ಜೊತೆ ಮಾಡಿಲ್ಲ ಅಂದ್ರು ಅವರು ಮಿನಿಸ್ಟರ್ ಜೊತೆ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ತರ ಸ್ಪೋರ್ಟ್ಸ್ ಅವ್ರಿಗೆ ಇನ್ನು ಇದು ಮಾಡ್ಬೇಕು. ಯಾಕೆಂದ್ರೆ ಎಲ್ಲಾ ಅಥ್ಲೀಟ್ಸ್ ಇಂಪ್ರೂವ್ಮೆಂಟ್ ತುಂಬಾನೇ ಚೆನ್ನಾಗಿದೆ, ಇದ್ರಿದ್ದರೂ ನಮ್ ದೇಶ ಒಳ್ಳೆ ಹೆಸರು ಬರುತ್ತೆ. ಸೊ ಅವ್ರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಮಾತಾಡಿದ್ರೆ ನಾವಿನ್ನ ದೇಶಕ್ಕಿನ್ನ ಹೆಸರು ನಮಗ್ ಕೊಡಕ್ಕಿಂತ ಚೆನ್ನಾಗಿರುತ್ತೆ.
1: ಸರ್ಕಾರದ ಪಾತ್ರ ಕೂಡ ಅತಿ ಮುಖ್ಯ ಅಂತ ಹೇಳ್ತೀರಿ.
0: ಫ್ಯಾಮಿಲಿ ಮತ್ತೆ ಅವ್ರದ್ದು ಕಂಫರ್ಟ್ ಝೋನ್ ಎಲ್ಲ ಬಿಟ್ಬಿಟ್ಟು ಸ್ಯಾಕ್ರಿಫೈಸ್ ಮಾಡಿ, ಅವ್ರ ಲೈಫ್ ಸ್ಯಾಕ್ರಿಫೈಸ್ ಮಾಡಿ ಬಂದು ಹಿಂಗ್ ಟ್ರೈನಿಂಗ್ ಮಾಡ್ತಿದಾರೆ ಅಂದ್ರೆ, ನಾವು 1% ಒಂದು ಗವರ್ಮೆಂಟ್ ಇಂದ ಯಾವ್ದಾದ್ರು ಒಂದ್ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ.
1: ಕ್ರೀಡೆಗೂ ಕೂಡ ಮಹತ್ವವನ್ನ ಕೊಡಬೇಕು ಅನ್ನೋ,
0: ಇವಾಗ ಸ್ಪೈಕ್ಸ್ ಅಂತ ನಾನೆಲ್ಲ ಹೇಳಿದ್ನಲ್ಲ, ಅದ್ರಲ್ಲಿ ಆ ತರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ನಮಗೆ ಏನಾದ್ರು ಸ್ಪಾನ್ಸರ್ಸ್ ಆ ತರ ಎಲ್ಲ ಮಾಡಿದ್ರೆ ನಮಗೂ ಒಂದು ಫೈನಾನ್ಶಿಯಲ್ ಸ್ಟ್ರೆಸ್ ಇಲ್ದೇನೆ ನಮ್ ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಮಗೆ ಯಾವ ತರ ಸ್ಟ್ರೆಸ್ ಆಗುತ್ತೆ ಅಂದ್ರೆ, ಫೈನಾನ್ಶಿಯಲ್ ಇಲ್ಲ ನಾವು ಗೋಲ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ. ನಾವು ಇವಾಗ ಎಕ್ಸಾಂಪಲ್ ಯಾರಾದ್ರೂ ಒಲಿಂಪಿಕ್ ಮೆಡಲ್ ಮಾಡೋ ಅಷ್ಟು ಕೆಪಾಸಿಟಿ ಇದ್ರೆ, ಅವ್ರಿಗೆ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲ ಅಂದ್ರೆ ಅವ್ರ ಆಬ್ವಿಯಸ್ಲಿ ಅವ್ರದ್ದು ಗೋಲೇ ಚೇಂಜ್ ಆಗ್ಬಿಡುತ್ತೆ. ಒಲಿಂಪಿಕ್ ಎಲ್ಲ ಬೇಡಪ್ಪ, ನಾವ್ ಒಂದ್ ಮ್ಯಾಚ್ ನ್ಯಾಷನಲ್ ಮೆಡಲ್ ಮಾಡಿ ಜಾಬ್ ತಗೊಂಡು ಫ್ಯಾಮಿಲಿ ನೋಡ್ಕೊಳ್ಳೋಣ ಆ ತರ ಆಗ್ಬಿಡುತ್ತೆ. ಸೊ ಏನಾದ್ರೂ ಈ ತರ ಫೈನಾನ್ಶಿಯಲ್ ಸಪೋರ್ಟ್ ಯಾರಾದ್ರೂ ಹಿಂಗ್ ಮಾಡೋರಿದ್ರೆ ನಾವು ಗೋಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆ ಮಾಡೋ ಸಾಧ್ಯ ಇರುತ್ತೆ.
1: ನೀವು ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ ಪ್ರಕೃತಿ ಅವರೇ, ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಒಂದಷ್ಟು ಕ್ರೀಡೆ ಕಡೆ ಗಮನವನ್ನ ಹರಿಸ್ಬೇಕು, ವಿದ್ಯಾರ್ಥಿಗಳಿಗೆ ಇದರಿಂದ ಉತ್ತೇಜನ ಸಿಗೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ಅನ್ನುವಂಥದ್ದು. ಸ್ಕೂಲ್ ಲೆವೆಲ್ ಇಂದಾನೇ ಅದನ್ನ ಮಾಡಬಹುದಾ ಅಂತ?
0: ಮಾಡಬಹುದು,
1: ಯಾಕೆಂದ್ರೆ ನಾವು ಗುರುತಿಸೋದೆ ಅಲ್ಲಿಂದ ಶಾಲೆಯ ಒಂದು ಆ ಲೆವೆಲ್ ಅಲ್ಲೇ ನಾವು ಗುರುತಿಸ್ತೇವೆ. ಆ ಮಕ್ಕಳು ಇಂಥವ್ರು ಇಂಥದನ್ನ ಅಚೀವ್ ಮಾಡ್ತಾರೆ ಅಂತ ಒಬ್ಬ ಟೀಚರ್ ಕೈಯಲ್ಲಿ ಶಕ್ತಿ ಇರುತ್ತೆ.
0: ನಾನು ಬಂದಿರೋದೆ ಹಾಗೆ, ನನ್ಗೆ ಒಬ್ರು ನೀ ನೋಡ್ತೀಯ ಅಂತ ಐಡೆಂಟಿ ಮಾಡಿರೋದೇ ನನ್ನ ಪಿ ಟೀಚರ್. ನೀವು ಕೇಳಿಬೇಕಿದ್ರೆ ಪ್ರತಿಯೊಬ್ರು ಸ್ಪೋರ್ಟ್ಸ್ ಪರ್ಸನ್ ಅವ್ರ ಲೈಫ್ ಸ್ಟಾರ್ಟ್ ಆಗೋದೇ ಅವ್ರ ಪಿ ಟೀಚರ್ ಇಂದ, ಎಲ್ಲ ಗುರುತಿಸೋದೆ ಪಿ ಟೀಚರ್ ಇಂದ. ಸೊ ಈಗ್ಲೂ ಸಮೇತ ನಾನು ಅವ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ.
1: ಹೌದು, ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ಶಾಲೆಗಳು ಕೂಡ ಕ್ರೀಡೆಗೆ ಒಂದು ಉನ್ನತವಾದಂತಹ ಸ್ಥಾನವನ್ನ ಕೊಡಬೇಕು, ಅದರ ಜೊತೆಗೆ ಮಕ್ಕಳನ್ನ ಆ ಕ್ರೀಡೆಯಲ್ಲಿ ತೊಡಗಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನೋದನ್ನ ಹೇಳ್ತೀರಾ?
0: ಹೌದು ಮ್ಯಾಮ್, ಕಂಪ್ಲೀಟ್ಲಿ ನಾನು ಇದಕ್ಕೆ ಅಗ್ರಿ ಮಾಡ್ತೇನೆ. ಯಾಕೆಂದ್ರೆ ಸ್ಪೋರ್ಟ್ಸ್ ಇವಾಗ ಸ್ಕೂಲ್ ಅಲ್ಲೆಲ್ಲ ನೀವು ನೋಡಿ ವೀಕ್ಲಿ ಅಲ್ಲಿ ಒನ್ಸ್ ಇರುತ್ತೆ, ಒನ್ಸ್ ಇಲ್ಲ ಟ್ವೈಸ್ ಅಷ್ಟೇ ಇರುತ್ತೆ
1: ಪಿರಿಯಡ್.
0: ಹೌದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು. ಮಕ್ಕಳಿಗೆ ಸ್ಟಡೀಸ್ ಮಾತ್ರ ಅಲ್ಲ, ಕೆಲವರು ಸ್ಟಡೀಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ಯಾನ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಅದಕ್ಕೆ ಐಡೆಂಟಿ ಮಾಡ್ಬೇಕಂದ್ರೆ ಅದಕ್ಕೊಂದು ಟೈಮ್ ಕೊಡ್ಬೇಕು. ಪಿಗ್ ಅಂತಾನೆ ಒಂದ್ ಸಬ್ಜೆಕ್ಟ್ ಇರ್ಬೇಕು, ಅವಾಗ್ಲೇನೆ ಯಾರೆಲ್ಲ ಇದಾರೆ ಅಂತ ಇನ್ನು ಗುರುತಿಸೋಕ್ ಸಾಧ್ಯ ಆಗುತ್ತೆ.
1: ಒಂದು ಬೀಜವನ್ನ ಹಾಕಿರ್ತೀವಿ, ಅದನ್ನ ಬೆಳೆಯೋದಕ್ಕೆ ನಾವ್ ಏನೆಲ್ಲ ಬೇಕು ಅದನ್ನ ಕೊಡ್ತಾ ಹೋಗ್ಬೇಕು ಅಂತೀರಿ.
0: ಹೌದು, ಅವಾಗ್ಲೇ ಅದ್ ಚೆನ್ನಾಗಿ
1: ಬೆಳೆಯುತ್ತೆ, ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹೌದು, ಈಗ ಚಿನ್ನದ ಪದಕವನ್ನ ಗಳಿಸಿದಿರಲ್ಲ, ಏನ್ ಅನ್ನಿಸ್ತಾ ಇದೆ ಈಗ ನಿಮಗೆ?
0: ನಾನ್ ಇವಾಗ ಇದು ಸ್ಟಾರ್ಟ್ ಅಷ್ಟೇ, ಇನ್ನು ಪಯಣ ತುಂಬಾ ಇದೆ
1: ಮಾಡ್ಬೇಕು ಅನ್ನುವಂಥದ್ದನ್ನ ಆಲೋಚನೆಯಲ್ಲಿ ಇಟ್ಕೊಂಡಿದ್ದೀರಿ, ಗುರಿ ಇದೆ.
0: ನಮ್ಮಅಮ್ಮ ಅಳ್ತಿದ್ರು,
1: ಯಾಕೆ
0: ಮೆಡಲ್ ಮಾಡ್ಬಿಟ್ಟಲ್ಲ ಕೊನೆಗೂ ನನ್ನ ಹೆಸರು ಇದ್ ಮಾಡ್ಬಿಟ್ಟಲ್ಲ ಅಂತ. ನಾನು ಇನ್ನು ಅಳ್ಬೇಡ್ರಿ, ಇನ್ನು ಅಳೋದಕ್ ತುಂಬಾ ಇದೆ, ಇನ್ನು ನಾನು ಇನ್ನ ತುಂಬಾ ಇದೆ ಕತ್ತೆ ಅಂತ ಹೇಳ್ತಾ ಇದ್ದೆ.
1: ಅಂದ್ರೆ ಅವರಿಗೆ ಸಂತೋಷ ಸಿಕ್ಕಿದೆ, ಅಂದ್ರೆ ನನ್ನ ಮಗಳು ಇಂಥದ್ದೊಂದನ್ನ ಸಾಧನೆ ಮಾಡಿದಾಳೆ ಅನ್ನುವಂತ ದೃಷ್ಟಿಯಲ್ಲಿ ಅವರಿಗೆ ಸಂತೋಷದ ಕಣ್ಣೀರು ಬಂದಿರಬಹುದು. ಆ ಕೆಲಸ ನಿಮ್ಮಿಂದ ಆಗ್ಬೇಕಾಗಿದೆ ಪ್ರಕೃತಿ, ಅದನ್ನ ಮಾಡಿಯೇ ತೀರ್ತೀರಿ ಅಂತ ನಾವು ಭಾವಿಸ್ತೇವೆ. ಮತ್ತೊಮ್ಮೆ ನೀವು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಬಂದು ಕೂತ್ಕೊಳ್ತೀರಿ, ಆಗ ಇನ್ನೊಂದು ಮೆಡಲ್ ಬಂದಿರುತ್ತೆ, ಉನ್ನತವಾದಂತಹ ಒಂದು ಸಾಧನೆಯನ್ನ ನೀವು ಮಾಡಿ ಬಂದಿರ್ತೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಈಗ ಕ್ರೀಡೆಯಲ್ಲಿ ನಾನು ಮುಂದೆ ಬರಬೇಕು ಅನ್ನುವಂತ ಮಕ್ಕಳಿಗೆ ಅಥವಾ ಮೊಬೈಲ್ ಹಿಡ್ಕೊಂಡಿರುವಂತ ಮಕ್ಕಳಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ?
0: ಪ್ರತಿಯೊಂದು ಸ್ಕೂಲಲ್ಲೂ ಪ್ರತಿಯೊಂದು ಶಾಲೆಯಲ್ಲೂ ಲಾಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ಪಿ ಟೀಚರ್ ಆಗಿರುತ್ತೆ.

0: ನನ್ನ ಒಪಿನಿಯನ್ ಏನು ಅಂದ್ರೆ, ನಮ್ ಸತೀ ಸರ್ ಅಂತ ಹೇಳಿದ್ನಲ್ಲ, ಅವ್ರು ಯಾವಾಗ್ಲೂ ಒಂದ್ ಡೈಲಾಗ್ ಹೇಳೋರು, ಓದೋರು ರ್ಯಾಂಕ್ ಬರೋರು ಫಸ್ಟ್ ಬರೋರು ಯಾರು ಬೇಕಾದ್ರೂ ಬರ್ತಾರೆ, ಎಲ್ಲರೂ ಬರ್ತಾರೆ ರ್ಯಾಂಕ್. ಆದ್ರೆ ಸ್ಪೋರ್ಟ್ಸ್ ಅಲ್ಲಿ ಒಬ್ರೆ ಫಸ್ಟ್, ಒಬ್ರೆ ಸೆಕೆಂಡ್, ಒಬ್ರೆ ಥರ್ಡ್, ಸ್ಪೋರ್ಟ್ಸ್ ಮ್ಯಾನ್ ಯಾರು ಆಗಕ್ ಸಾಧ್ಯ ಇಲ್ಲ ಅಂತ. ಸೊ ಸ್ಪೋರ್ಟ್ಸ್ ಇಂದ ನನ್ ಫಸ್ಟ್ ಪ್ರಿಫರೆನ್ಸ್, ನನಗೆ ಗೊತ್ತು ಸ್ಕೂಲ್ ಅಲ್ಲೆಲ್ಲ ಫಸ್ಟ್ ಪ್ರಿಫರೆನ್ಸ್ ಸ್ಪೋರ್ಟ್ಸ್ ಕೊಡಕ್ ಸಾಧ್ಯ ಇಲ್ಲ ಅಂತ. ಇಲ್ಲ, ಇದು ಸಬ್ಜೆಕ್ಟ್ ಮಾತ್ರ ಅಲ್ಲ, ಇದೊಂದು ಕೆರಿಯರ್. ಎಲ್ಲ ಹೆಂಗೆ ಅಂದ್ರೆ, ಓದೋದು ಬಂದ್ಬಿಟ್ಟು ನಮ್ ಕೆರಿಯರ್ ಫಿಕ್ಸ್ ಆಗುತ್ತೆ, ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಅದಿರುತ್ತೆ. ಆದ್ರೆ ಪಿ ಬಂದ್ಬಿಟ್ಟು ಮಕ್ಳಿಗೆ ಒಂದು ಎಂಟರ್ಟೈನ್ಮೆಂಟ್ ಆ ತರ ಆಪ್ಷನ್ ಅಲ್ಲಿ ಇಟ್ಟಿದ್ದಾರೆ. ಒಂದು
1: ಲಾಸ್ಟ್ ಇರಬಾರ್ದು, ಫಸ್ಟ್ ಇರಬೇಕು.
0: ಎಸ್, ಮಕ್ಳಿಗೆ ಅದನ್ನ ಹೇಳ್ಬೇಕು. ಪಿ ಅನ್ನೋದು ಅದೊಂದ್ ಸಬ್ಜೆಕ್ಟ್ ಮಾತ್ರ ಅಲ್ಲ, ನಿಮ್ ಆಕ್ಟಿವಿಟಿ ಚಟುವಟಿಕೆ ಮಾತ್ರ ಅಲ್ಲ, ಇದರಿಂದ ನಿಮ್ ತುಂಬಾನೇ ಭವಿಷ್ಯನೂ ಇದೆ. ಎಜುಕೇಶನ್ ತರ ಇದನ್ನು ಇದೆ, ಸ್ಪೋರ್ಟ್ಸ್ ಇಂದ ಆರೋಗ್ಯ ಅದೆಲ್ಲ ಪ್ರತಿಯೊಂದು. ಅದಕ್ಕೆ ಎಜುಕೇಶನ್ ಮಾಡ್ಬಿಟ್ಟು ಎಲ್ಲಾರು ಹೆಲ್ತ್ ಬೇಕು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇದು ಸಿಗಲ್ಲ ಅಂತ ಇಲ್ಲ. ನಾವು ಏನ್ ಲೈಫ್ ಅನ್ನೋದು ಕಲಿತೀವಿ, ಒಂದು ಫೇಲ್ಯೂರ್ ಆದ್ರೆ ಅದರಿಂದ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಕಲಿತೀವಿ. ಆಮೇಲೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಧೈರ್ಯವಾಗಿ
1: ಸ್ಟ್ರಾಂಗ್ ಆಗತ್ತೆ
0: ಮೆಂಟಲಿ. ಎಸ್, ಮೆಂಟಲಿ ಸ್ಟ್ರಾಂಗ್ ಆಗುತ್ತೆ. ನಮ್ ಸ್ಪೋರ್ಟ್ಸ್ ಎಲ್ಲ ಆತರ ಅಲ್ಲ, ನಾವು ಫೇಲ್ಯರ್ಸ್ ನೋಡಿದಷ್ಟು ಇನ್ನು ಸ್ಟ್ರಾಂಗ್ ಆಗ್ತೀವಿ ಮೆಂಟಲಿ. ಇಲ್ಲ, ಮುಂದೆ ನಾವ್ ಇನ್ನು ಮಾಡ್ಬೇಕು.
1: ಹೌದು ಪ್ರಕೃತಿ, ಇಷ್ಟೆಲ್ಲ ಹೇಳಿದ್ರಿ, ಸ್ಕೂಲಿಂದನೇ ಆರಂಭ ಆಗ್ಬೇಕು ಅಂತ ಹೇಳಿದ್ರಿ. ಇಷ್ಟೆಲ್ಲದ್ರ ನಡುವೆ ಈ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ಇದಾರೆ ಅಂತ ಹೇಳಿದ್ರಿ, ಇವರೆಲ್ಲರ ಸಪೋರ್ಟ್ ಸಿಗ್ಲಿ, ಅವರ ಹೆಸರುಗಳನ್ನ ಒಮ್ಮೆ ಹೇಳ್ತೀರಾ?
0: ನಮ್ಮ ಅಮ್ಮನ ಹೆಸರು ಉಮೇ ಸಲ್ಮಾ ಅಂತ, ನಮ್ಮ ಅಪ್ಪಾಜಿ ಹೆಸರು ಭೈರೋಜಿ ರಾವ್, ನಮ್ಮ ಅಣ್ಣನ ಹೆಸರು ಭೂಷಣ್ ರಾಜ್ ರಾವ್ ಅಂತ.
1: ಇವರೆಲ್ಲರೂ ಕೂಡ ನಿಮಗೆ ಸಪೋರ್ಟ್ ಅನ್ನ ಮಾಡಿ ಇಷ್ಟು ದೂರದವರೆಗೆ ಚಿನ್ನದ ಪದಕವನ್ನ ಗಳಿಸಿರುವಂತ ಪ್ರಕೃತಿ ರೂಪಾ ರಾವ್ ಅವರು ಏನ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ? ಯಾಕೆಂದ್ರೆ ಇವತ್ ಯಾರು ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಮಕ್ಕಳು.
0: ಹೌದು,
1: ಮೊಬೈಲ್ ಅಂದ್ರೆ ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಏನ್ ಹೇಳ್ತೀರಿ?
0: ನನ್ ಸ್ಪೋರ್ಟ್ಸ್ ಇಂದ ನನಗೇನ್ ಕಲ್ಸಿದೆ ಅದನ್ನ ಹೇಳ್ತೀನಿ. ನಾವೊಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ, ಸ್ಪೋರ್ಟ್ಸ್ ಅಂತಾನೆ ಅಲ್ಲ, ಏನೇ ಒಂದು ಮಾಡ್ತಿರ್ಲಿ, ನಮ್ ಬಾಡಿ ಹೇಳುತ್ತೆ ಸಾಕಾಗಿದೆ ನಂಗೆ, ಸಾಕು ಇನ್ನ ಬೇಡ, ಸುಸ್ತಾಗಿದೆ. ನಾವ್ ಹೆಂಗೆ ನಾವ್ ಪ್ರಿಪೇರ್ ಮಾಡ್ಬೇಕಂದ್ರೆ, ನಮ್ ಬಾಡಿ ಬಂದ್ಬಿಟ್ಟು, ಮೈಂಡ್ ಬಂದ್ಬಿಟ್ಟು ನಮ್ ಸ್ಲೇವ್ ತರ, ನಾವ್ ಹೇಳೋ ತರ ನಮ್ ಬಾಡಿ ಕೇಳ್ಬೇಕು. ಬಾಡಿ ಏನ್ ಹೇಳುತ್ತೋ ನಾವ್ ಕೇಳ್ಬಾರ್ದು, ನೀನ್ ನಾನ್ ಹೇಳ್ದಂಗ್ ಕೇಳ್ಬೇಕು. ಏನಕ್ಕಾಗಲ್ಲ, ಮಾಡ್ಬೇಕು ಅನ್ಕೊಂಡು ಮೈಂಡ್ ನ ಇದು ಮಾಡ್ಕೊಂಡು ಪ್ರತಿಯೊಬ್ರು ಮಾಡ್ಬೇಕು ಅಂತ ನನ್ ಇದು ಮೋಟಿವ್ ಇದು. ಸೊ ಎಲ್ಲರಿಗೂ ಅದೇ ಹೇಳೋದು,
1: ಯಾವಾಗ್ಲೂ ಮನಸ್ಸು ಹೇಳ್ದಂಗೆ ದೇಹ ಕೇಳ್ಬೇಕು.
0: ಹೌದು,
1: ದೇಹ ಕೇಳ್ದಂಗೆ ಮನಸ್ಸನ್ನ ಮನಸ್ಸು ಕೇಳೋ ರೀತಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನೋವಂಥದ್ದನ್ನ ಮಾತು ಹೇಳ್ತಾ ಇದ್ದೀರಿ. ಆ ಮಕ್ಕಳೆಲ್ಲರೂ ಕೂಡ ನಿಮ್ಮ ಮಾತುಗಳಿಂದ ಸ್ಫೂರ್ತಿಯನ್ನ ತಗೊಂಡು ಅವರು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಮುಂದೆ ಬರಲಿ ಅಂತ ಬಯಸ್ತೇನೆ. ಹಾಗೆ ನಾವು ಓದಿ ಏನಾದರೂ ಒಂದು ಕೆಲಸವನ್ನ ತಗೊಂಡ್ರೆ ಅಥವಾ ಆ ಕ್ಷೇತ್ರದಲ್ಲಿ ಅಷ್ಟೇ ನಾವು ಹೆಸರು ಮಾಡಬಹುದು, ಕ್ರೀಡೆಯಲ್ಲಿ ಮುಂದುವರೆದ್ರೆ ನಾವು ಇಡೀ ದೇಶಕ್ಕೆ ಹೆಸರನ್ನ ಮಾಡ್ತೀವಿ ಅನ್ನುವಂಥದ್ದು. ಏನ್ ಹೇಳ್ತೀರಿ ಈ ವಿಷಯ?
0: ಒಬ್ರು ಹೇಳ್ತಿದಾರೆ, ಅದೇ ಖುಷಿ ಆಗುತ್ತೆ. ಅದ್ರಲ್ಲೇ ಇದೆ ಅಲ್ಲ, ಎಜುಕೇಶನ್ ಯಾರು ಬೇಕಾದ್ರೂ ಮಾಡ್ಬೋದು, ಬಟ್ ಒಂದು ಸ್ಪೋರ್ಟ್ಸ್ ಮಾಡಿ, ಒಂದು ಮೆಡಲ್ ಮಾಡಿ, ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಒಂದು ಮೆಡಲ್ ತಗೊಳ್ಳೋದು, ಅದು ಖುಷಿ ಇದೆಯಲ್ಲ, ಅದು ದೇಶಕ್ಕೆ ಹೆಸರಾಗುವಂತದ್ದು ಇದೆಯಲ್ಲ, ಅದ್ ಯಾರ ಕೈಲೂ ಸುಲಭವಾಗಿ ಸಿಗಲ್ಲ. ನನ್ನ ಆಸೆನೇ ಇದು, ಇಂಡಿಯಾ ಫ್ಲಾಗ್ ಹಿಡಿಬೇಕು, ನಾನು ಹಿಡಿತೀನಿ.
1: ಈಗಲೇ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅಂಥದ್ದೊಂದು ಸಾಧನೆಯನ್ನ ನಮ್ಮ ಚಿತ್ರದುರ್ಗದ ಹುಡುಗಿ ಪ್ರಕೃತಿ ರೂಪಾರಾವ್ ಅವರು ಸಾಧನೆಯನ್ನ ಮಾಡ್ಲಿ ಅಂತ ಕೂಡ ನಾನು ಆಶಿಸ್ತೀನಿ.
0: ಥ್ಯಾಂಕ್ ಯು.
1: ನಮ್ಮೆಲ್ಲ ಕೇಳುಗರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿಯಾಗಿದ್ದಾವೆ ಅಂತ ನಾನು ಭಾವಿಸ್ತಾ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ 65ನೇ ಅಂತಾರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಮಹಿಳಾ ರಿಲೇ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಚಿತ್ರದುರ್ಗದ ಪ್ರಕೃತಿ ರೂಪಾರಾವ್ ಬಿ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಸಂದರ್ಶಕರು ವಿಜಯಕಲಾ ಜಗಲೂರು, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ನಿರ್ವಾಹಕರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆಯಾಗಿದೆ.

ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನವನ್ನು ಕೇಳೋಣ.

ಇದುವರೆಗೆ ಉಸ್ತಾದ್ ಬಡೇ ಗುಲಾಮ್ ಅಲಿ ಖಾನ್ ಅವರ ಗಾಯನವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಸೋನು ನಿಗಮ್ ಹಾಗೂ ಮಹಾಲಕ್ಷ್ಮಿ ಅಯ್ಯರ್ ಇವರ ಧ್ವನಿಯಲ್ಲಿ ಸಲಾಮೆ ಇಶ್ಕ್ ಚಿತ್ರದ ಗೀತೆ. ಶಂಕರ್ ಮಹಾದೇವನ್ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದಿದ್ದಾರೆ ಸಮೀರ್.

ಲಾವಾರಿಸ್ ಚಿತ್ರದ ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆಯವರ ಸ್ವರಗಳಲ್ಲಿ ಕೇಳಿದ್ದಿರಿ. ಸಂಗೀತ ನಿರ್ದೇಶನ ಕಲ್ಯಾಣ್ಜಿ ಆನಂದ್ಜಿ ಅವರದಾಗಿತ್ತು. ಈಗ ಕೇಳೋಣ ಜಾವೇದ್ ಅಖ್ತರ್ ಇವರ ಗೀತ ರಚನೆ, ಎ.ಆರ್. ರೆಹಮಾನ್ ಇವರ ಸಂಗೀತ ಸಂಯೋಜನೆಯಲ್ಲಿ ಲಗಾನ್ ಚಿತ್ರದ ಗೀತೆ. ಕೇಳಿಬರುವ ಧ್ವನಿಗಳು ಸುಖವಿಂದರ್ ಸಿಂಗ್, ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್.

ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಹಾಗೂ ರಿಚಾ ಶರ್ಮಾಯವರ ಸ್ವರಗಳಲ್ಲಿ ಲಜ್ಜಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅನು ಮಲ್ಲಿಕ್ ಇವರ ಸಂಗೀತಕ್ಕೆ ಗೀತೆಯನ್ನು ಬರೆದವರು ಸಮೀರ್. ಬನ್ನಿ ಮುಂದಿನ ಗೀತೆ ಕೇಳೋಣ. ಜತಿನ್ ಲಲಿತ್ ಇವರ ಸಂಗೀತ ಸಂಯೋಜನೆಯಲ್ಲಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಇವರ ಸ್ವರಗಳಲ್ಲಿ ಕುಚ್ ಕುಚ್ ಹೋತಾ ಹೇ ಚಿತ್ರ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:35 ದೇಶಭಕ್ತಿಗೀತೆ, ರಾಮದಾಸ್ ಅವರ ರಚನೆ ವೃಂದಗಾನದಲ್ಲಿ 6:40 ಜನಪದ ಸಂಗೀತ ಕಾರ್ಯಕ್ರಮ, 7:15 ಹಾಗೂ 9:05 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 9:30 ಕಾನೂನು ಮತ್ತು ನ್ಯಾಯ ಸಚಿವಾಲಯದಿಂದ ನ್ಯಾಯ ಇಲಾಖೆ ಕಸ್ಟಮೈಸ್ ಮಾಡಿದ ಪ್ರಾಯೋಜಿತ ಕಾರ್ಯಕ್ರಮ, 9:45 ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಹಾಡು ಹಕ್ಕಿಗಳ ಭಾವ ಬಂಡಿ ಭಾಗವಹಿಸಲಿದ್ದಾರೆ ಅಪೂರ್ವ ಹುಲಗೇರಿ, ಪ್ರಸ್ತುತಿ ವೆಂಕಟೇಶ್ ಹೂಗರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, 6:15 ವಚನ ಗಾಯನ, 7:20 ಜನಪದ ಸಂಗೀತ ಕಾರ್ಯಕ್ರಮ, 8:00 ಹಿಂದಿ ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಇನ್ನು 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇದುವರೆಗೆ ನಿಲಯದಿಂದ ನಾಳೆ ಬಿತ್ತರವಾಗಲಿರುವ ಕೆಲವು ಪ್ರಮುಖ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:35. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗಿನ ಪ್ರಸಾರದಲ್ಲಿ 5:55. ಅಲ್ಲಿಯವರೆಗೆ ಅನಿತಳಿಗೆ ಅನುಮತಿ ಕೊಡ್ತಿರಲ್ಲ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.